ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಜ್ಯೇಷ್ಠ ಮಾಸದ ಮೂರನೇ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 24ನೇ ತಾರೀಕು ಭಾನುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಹಾಗೂ 101.4 ಮೆಗಾ ಹರ್ಟ್ಸ್. ಈಗ ವೇಳೆ 5:59:20. ಆತ್ಮೀಯ ಕೇಳಿದರೆ ಸ್ವಾಮಿ ವಿವೇಕಾನಂದರ ವಾಣಿಯೊಂದು ಹೀಗಿದೆ: ಸಾಧ್ಯವೇ ಇಲ್ಲ ಎಂದರೆ ಏನನ್ನೂ ಸಾಧಿಸಲಾಗದು, ಪ್ರಯತ್ನದಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷ ಸಿಗುವುದು, ಸೋತರೆ ಅನುಭವ ಖಚಿತ. ಕೇಳಿದರಿಗೆಲ್ಲ ಡಾಕ್ಟರ್ ಗಣೇಶ್ ಕೆಂಚಿನಲ್ ಮಾಡುವ ನಮಸ್ಕಾರಗಳು ಮತ್ತು ಬೆಳಗಿನ ಶುಭೋದಯ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಆತ್ಮೀಯ ಕೇಳಿದರೆ ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ವಿದ್ಯಾ ಭರತನಹಳ್ಳಿ ಅವರಿಂದ, 6:35 ಕರುಣಾಳ ಬಾಬೆಳಕೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ ಕರುಣಾಳ ಬಾಬೆಳಕೆ ಕಥನಗಳು, 6:40 ನೇಗಿಲು ಮಿಡಿತ ಇದರಲ್ಲಿ ಸೌರಚಾಲಿತ ಕೃಷಿ ಉಪಕರಣಗಳು ಈ ಕುರಿತು ಡಾಕ್ಟರ್ ಯಮುನಾ ಬಿಜಿ ಅವರಿಂದ ಮಾಹಿತಿ, 6:45 ಹೆಲ್ತ್ ಇಂಟ್ಸ್ ಆರೋಗ್ಯ ಸೂತ್ರ ಮಾಹಿತಿ ನೀಡುವ ತಜ್ಞರು ಡಾಕ್ಟರ್ ವಿನೋದ್ ಕುಮಾರ್, ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ, 6:50 ಸುದ್ದಿ ಮಿಂಚು, 7:15 ಭಾವಗೀತೆಗಳು, 7:45 ಮತ್ತು 8:30 ಚಿತ್ರಗೀತೆಗಳನ್ನು ಕೇಳಬಹುದು, 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, 10:00 ಹಾಡು ಮಾತಾಡು ಇದರ ವಿಶೇಷ ಕತೆ ನಿಮ್ಮ ಜೊತೆ, 11:00 ಚಿಣ್ಣರ ಬಳಗದಲ್ಲಿ ಶಿವಮೊಗ್ಗ ತಾಲೂಕು ಕೊರಗಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, 11:30 ಸೇವಾ ಮಾಹಿತಿ ನಂತರ ಭಾವಗೀತೆಗಳು, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಬಾಗಿಲ ಪೂಜೆ ಪದಗಳು, ಇನ್ನು 12:05 ವನಿತಾ ವಿಹಾರದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ ಮಹಿಳಾ ಉದ್ಯಮಿ ಆಶಾ ಅವರೊಡನೆ ಸಂದರ್ಶನ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಶಾಂತ್ ಅವರೊಡನೆ ಸಂದರ್ಶನ, 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ, 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಲನಚಿತ್ರ ಧ್ವನಿವಾಹಿನಿ ಅಂಜಲಿ ಗೀತಾಂಜಲಿ, ಇನ್ನು 4:00 FM ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, 5:00 ಚಿತ್ರಗೀತೆಗಳನ್ನು ಕೇಳುವಿರಿ, ಇನ್ನು 5:30 ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ, 6:30 ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮ, 6:50 ಕೃಷಿ ರಂಗದಲ್ಲಿ ಸಾವಯವ ಕ್ರಮದಲ್ಲಿ ಭತ್ತದ ಕೃಷಿ ನಿರ್ವಹಣೆ ಈ ಕುರಿತು ಡಾಕ್ಟರ್ ಸಂತೋಷ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್, ನಂತರ ಪರಿಸರ ಗೀತೆಗಳು, 7:45 ವಚನಕಾರರ ಕಾಯಕ ತತ್ವ ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ, 8:00 ಯುವವಾಣಿಯಲ್ಲಿ ಸಾಗರ ತಾಲೂಕು ಆನಂದಪುರದ ಜ್ಞಾನ ಸಹ್ಯಾದ್ರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಾಧಕರ ಪರಿಚಯ, 8:30 ಚಿತ್ರಗೀತೆಗಳು, 9:30 ರೇಡಿಯೋಸ್ಕೋಪ್, 10:00 ರವಿ ವಾಸರಯ್ಯ ಅಖಿಲ ಭಾರತ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಶಂಕರ ಭಟ್ಟಾಚಾರ್ಯ ಅವರಿಂದ ಸಿತಾರ್ ವಾದನ ಕೇಳುವಿರಿ, ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ, ಈ ವಿವರವನ್ನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಆತ್ಮೀಯ ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಗೀತಾರಾಧನ ಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಗಮನಿಸಿ, ಈ ದೀಪದ ಬಗ್ಗೆ ನಮಗೆಲ್ಲ ಗೊತ್ತಿದೆ. ದೀಪ ಹಚ್ಚುತ್ತೇವೆ ನಾವು, ದೀಪ ಜ್ಞಾನದ ಸಂಕೇತ ಅಂತೆಲ್ಲ ಮಾತಾಡ್ತೇವೆ. ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ ದೀಪವನ್ನು ಹಚ್ಚುವ ಪದ್ಧತಿ ಇದೆ. ದೀಪ ಬರೀ ಬೆಳಕು ಮಾತ್ರ ಅಲ್ಲ, ನಮ್ಮೊಳಗಿನ ಅಜ್ಞಾನವನ್ನು ಕಳಿತಕ್ಕಂಥದ್ದು. ದೀಪವು ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ನೀಡುವ ಜ್ಞಾನ ಮತ್ತು ದೈವಿಕತೆಯ ಸಂಕೇತವಾಗಿದೆ. ದೀಪವನ್ನು ಬೆಳಗಿಸುವುದರಿಂದ ಜೀವನದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಅಲ್ವೇ? ಜ್ಞಾನ ಮತ್ತು ಬುದ್ಧಿವಂತಿಕೆ, ದೀಪದ ಬೆಳಕು ಅಜ್ಞಾನವನ್ನು ಎಂಬ ಕತ್ತಲೆಯನ್ನು ಕಳೆದು ಜ್ಞಾನ ಮತ್ತು ಸದ್ಬುದ್ಧಿಯನ್ನ ನೀಡುತ್ತೆ. ಕತ್ತಲೆ ನಿವಾರಣೆ ಆಗಲಿಕ್ಕೆ ಬೆಳಕು ಬೇಕು. ಬೆಳಕಿನ ಮಹತ್ವ ತಿಳಿಬೇಕು ಅಂದ್ರೆ ದೀಪ ಹಚ್ಚಬೇಕು. ದೀಪ ನಮ್ಮ ಅಜ್ಞಾನವನ್ನ, ನಮ್ಮೊಳಗಿನ ಅಂಧಕಾರವನ್ನ ಹೋಗಲಾಡಿಸುತ್ತೆ, ಒಂದು ಧನಾತ್ಮಕ ಶಕ್ತಿಯನ್ನ ನಮಗೆ ನೀಡುತ್ತೆ. ಅದು ದೇವರ ಮುಂದೆ ಹಚ್ಚಿದಾಗಿರ್ಬೋದು, ಮನೆಯಲ್ಲಿ ಹಚ್ಚಿರುವಂತದ್ದು ಆಗಿರ್ಬೋದು. ಸೊ ಇದು ಒಂದು ದೈವಿಕ ಶಕ್ತಿಯನ್ನು ಕೂಡ ನಿರೂಪಿಸುತ್ತೆ. ನೋಡಿದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಗೀತೆಯ ನಂತರ ಪುರಂದರದಾಸರ ಒಂದು ರಚನೆ, ದೇವಕಿ ನಂದನ ಹರಿವಾಸುದೇವ, ಧ್ವನಿ ಶಿವಕುಮಾರ್ ಜಿ ಮಹಾಂತ.

ಆತ್ಮೀಯ ಕೇಳಿದರೆ ದೀಪದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ವಿ. ದೀಪ ಜ್ಞಾನದ ಸಂಕೇತ, ಬುದ್ಧಿವಂತಿಕೆ ಸಂಕೇತ, ದೈವಿಕತೆಯ ಸಂಕೇತವಾಗಿದೆ ಅಂತ ಹೇಳಿ ಮಾತಾಡ್ತಾ ಇದ್ವಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೀಪವು ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ನೀಡುವಂಥದ್ದು ನೋಡ್ತೇವೆ. ಇನ್ನು ದೀಪದ ಜ್ವಾಲೆಯಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿದ್ದಾರೆಂಬ ಪ್ರತೀತಿ ಇದೆ. ಇನ್ನು ಮನೆಯಲ್ಲಿ ಅಥವಾ ಪೂಜಾ ಸ್ಥಳ ದೀಪವನ್ನು ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರಾಗಿ ಶುಭ ವಾತಾವರಣ ಉಂಟಾಗುತ್ತೆ. ಶುಭ ಸೂಚನೆ ಒಂದು ಮನಸ್ಸಿಗೆ ಆಹ್ಲಾದಕರ ಸಂತೋಷ, ಒಂದು ಚೈತನ್ಯವನ್ನು ನೀಡುವಂಥದ್ದು ದೀಪ. ಇನ್ನು ಈ ದೀಪ ಕತ್ತಕ್ಕಂಥ ತುಪ್ಪ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚೋದ್ರಿಂದ ಪರಿಸರ ಶುದ್ಧಿಯಾಗುತ್ತೆ ನೋಡಿ. ಪರಿಸರ ಕೂಡ ಶುದ್ಧಿಯಾಗುತ್ತೆ, ಸೂಕ್ಷ್ಮ ಜೀವಿಗಳು ನಾಶವಾಗುತ್ತೆ ಎಂಬ ನಂಬಿಕೆ ಇದೆ. ಅಂದರೆ ನಮ್ಮ ಆರೋಗ್ಯಕ್ಕೆ ಪರಿಸರಕ್ಕೆ ಮಾರಕವಾಗಿರುವಂಥದ್ದೆಲ್ಲದೂ ಕೂಡ ದೀಪದಿಂದ ನಾಶ ಆಗುತ್ತೆ. ದೀಪ ಒಂದು ಧನಾತ್ಮಕ ಶಕ್ತಿಯನ್ನು ಹೊಂದಿದೆ, ಬೆಳಕನ್ನು ನೀಡುತ್ತೆ, ಒಳಗೆ ಹೊರಗೆ ಎರಡು ಕಡೆ ಬೆಳಕನ್ನು ನೀಡುವಂಥದ್ದು ದೀಪ. ನಮ್ಮೊಳಗೆ ಮತ್ತು ಹೊರಗೆ ಜ್ಞಾನದ ಸಂಕೇತವಾಗಿ ದೀಪ ಅತ್ಯಂತ ಮಹತ್ವವನ್ನು ಪಡೆದಿದೆ. ಸೊ ಈಗ ಇನ್ನೊಂದು ಗೀತೆ, ಅಕ್ಮಹಾದೇವಿಯವರ ಒಂದು ವಚನ, ಮರವಿದ್ದು ಫಲವೇನು, ಸುಕನ್ಯಾ ಪ್ರಭಾಕರ್ ಅವರ ಧ್ವನಿಯಲ್ಲಿ ಕೇಳಿ.

ಇದುವರೆಗೆ ಗೀತಾರಾಧನ ಭಕ್ತಿಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:30 ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಚಿಂತನ ವಿದ್ಯಾ ಭರತನಹಳ್ಳಿ ಅವರಿಂದ.
1: ಮನುಷ್ಯ ಒಂಟಿ ಜೀವಿಯಲ್ಲ, ಸಂಘಜೀವಿ. ಹುಟ್ಟಿನಿಂದ ಸಾವಿನವರೆಗೆ ವಿವಿಧ ವ್ಯಕ್ತಿಗಳೊಂದಿಗೆ ಯಾವುದೋ ಒಂದು ರೀತಿಯ ನಂಟನ್ನು ಹೊಂದಿರುತ್ತೇವೆ. ಈ ನಂಟನ್ನೇ ನಾವು ಸಂಬಂಧ ಎನ್ನುತ್ತೇವೆ. ಸಂಬಂಧ ಎಂಬುದು ಕೇವಲ ಎರಡು ವ್ಯಕ್ತಿಗಳ ನಡುವಿನ ಸಂಪರ್ಕವಲ್ಲ, ಅದು ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಭಾವನೆಗಳ ಸಮ್ಮಿಲನ. ಸುಂದರವಾದ ಸಂಬಂಧಗಳು ನಮ್ಮ ಜೀವನಕ್ಕೆ ಅರ್ಥ ಮತ್ತು ಉದ್ದೇಶವನ್ನು ನೀಡುತ್ತದೆ. ಸಂಬಂಧದ ಹಲವು ರೂಪಗಳು. ಸಂಬಂಧಗಳನ್ನು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಹಲವು ವಿಧಗಳಾಗಿ ಗುರುತಿಸಬಹುದು. ರಕ್ತ ಸಂಬಂಧಗಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರ ನಡುವಿನ ನಂಟು, ಹುಟ್ಟಿನಿಂದಲೇ ಬರುವಂತಹ ನಂಟು. ಈ ಸಂಬಂಧಗಳು ಭದ್ರತೆಯನ್ನು, ಒಂದು ಸಂಸ್ಕಾರವನ್ನು ನೀಡುವಂತಹದ್ದು. ಇನ್ನು ಎರಡನೆಯದು ಸ್ನೇಹ ಸಂಬಂಧ. ರಕ್ತ ಸಂಬಂಧಕ್ಕಿಂತ ಮಿಗಿಲಾದುದು ಸ್ನೇಹ ಎಂಬ ಮಾತಿದೆ. ನಾವು ನಮ್ಮ ಇಷ್ಟದಂತೆ ಆರಿಸಿಕೊಳ್ಳುವ ಏಕೈಕ ಸಂಬಂಧವಿದು. ಕಷ್ಟ ಸುಖಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸ್ನೇಹ ಅತಿ ಮುಖ್ಯ. ಮೂರನೇದು ವೈವಾಹಿಕ ಸಂಬಂಧ. ಇಬ್ಬರು ವ್ಯಕ್ತಿಗಳು ಜೀವನ ಪರ್ಯಂತ ಜೊತೆಯಾಗಿ ಬಾಳಲು ಮಾಡಿಕೊಂಡಿರುವ ಒಪ್ಪಂದ. ಇದು ಬಹಳ ಸೂಕ್ಷ್ಮ ಸಂಬಂಧ. ಪರಸ್ಪರ ನಿಷ್ಠೆ, ಗೌರವ, ತಾಳ್ಮೆ, ಸಹಕಾರ, ಪ್ರೀತಿ, ಹಕ್ಕು ಎಲ್ಲವನ್ನೂ ಒಳಗೊಂಡಿರುವಂಥದ್ದು. ಇನ್ನು ಸಾಮಾಜಿಕ ಮತ್ತು ವೃತ್ತಿಪರ ಸಂಬಂಧಗಳು. ಸಮಾಜದಲ್ಲಿ ಬೆರೆಯುವಾಗ ನೆರೆಹೊರೆಯವರೊಂದಿಗೆ ಅಥವಾ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ, ಮಾಲೀಕರೊಂದಿಗೆ ಬೆಳೆಸಿಕೊಳ್ಳುವಂತಹ ಬಾಂಧವ್ಯಗಳು. ಐದನೇದು ಅಂತಾರಾಷ್ಟ್ರೀಯ ಸಂಬಂಧ. ಇದು ವ್ಯಾವಹಾರಿಕ ಸಂಬಂಧವಾಗಿರುತ್ತದೆ. ಸಂಬಂಧಗಳಲ್ಲಿ ಹಲವು ರೀತಿಯ ಸಂಬಂಧಗಳನ್ನ ನಾವು ಹೇಳಬಹುದು. ಜೀವನದಲ್ಲಿ ಏರಿಳಿತಗಳು ಸಹಜ. ಸೋತಾಗ ಸಾಂತ್ವನ ಹೇಳಲು, ಗೆದ್ದಾಗ ಸಂಭ್ರಮಿಸಲು ಆತ್ಮೀಯರು ಬೇಕು. ಉತ್ತಮ ಸಂಬಂಧಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಧೈರ್ಯ ತುಂಬುತ್ತದೆ. ಅಹಂಕಾರ ಮತ್ತು ಸಂವಹನದ ಕೊರತೆಯಿಂದಾಗಿ ಚಂದದ ಸಂಬಂಧಗಳು ಮುರಿದು ಬೀಳುತ್ತವೆ. ನಾವು ಬೆರೆಯುವ ಜನರ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಮನೆಯಲ್ಲಿ ಹಿರಿಯರೊಂದಿಗಿನ ಸಂಬಂಧ ನಮಗೆ ಗೌರವ ಮತ್ತು ಶಿಸ್ತನ್ನು ಕಲಿಸಿದರೆ, ಸ್ನೇಹಿತರೊಂದಿಗಿನ ಸಂಬಂಧ ನಮಗೆ ಹೊಂದಾಣಿಕೆಯನ್ನು ಕಲಿಸುತ್ತದೆ. ಹೊಂದಿಕೊಳ್ಳುವ ಗುಣ ಇಲ್ಲದವರಿಗೆ ಸ್ನೇಹ ಕೊರತೆಯಾಗುತ್ತದೆ. ಎಷ್ಟೇ ಹಣ ಅಂತಸ್ತು ಇದ್ದರೂ ಹಂಚಿಕೊಳ್ಳಲು ಪ್ರೀತಿಪಾತ್ರರು ಇಲ್ಲದಿದ್ದರೆ ಜೀವನ ಶೂನ್ಯವೆನಿಸುತ್ತದೆ. ಒಳ್ಳೆಯ ಸಂಬಂಧಗಳು ಜೀವಕ್ಕೆ ಚೈತನ್ಯ ನೀಡುತ್ತವೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಬೆಳೆದಂತೆ ಮನುಷ್ಯ ಮನುಷ್ಯರ ನಡುವೆ ಅಂತರ ಹೆಚ್ಚುತ್ತಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದು ಹೋಗಿರುವ ನಾವು ಪಕ್ಕದ ಜೀವದೊಂದಿಗೆ ಮಾತು ಬೇಕಿಲ್ಲದವರಂತೆ ವರ್ತಿಸುತ್ತಿದ್ದೇವೆ. ಅವಿಭಕ್ತ ಕುಟುಂಬಗಳು ಮಾಯವಾಗಿ ವಿಭಕ್ತ ಕುಟುಂಬಗಳು ಹೆಚ್ಚುತ್ತಿರುವುದು ಸಂಬಂಧಗಳ ಬಿರುಕಿಗೆ ಕಾರಣವಾಗುತ್ತಿದೆ. ಅಸಹನೆ, ಅಸಹಕಾರ ಮತ್ತು ಸಮಯದ ಅಭಾವದಿಂದಾಗಿ ಸುಂದರ ಸಂಬಂಧಗಳು ನಿರ್ಜೀವವಾಗುತ್ತಿದೆ. ಸುಂದರ ಹೂ ಬಿಡಲು ಗಿಡಕ್ಕೆ ಹೇಗೆ ಆರೈಕೆ ಬೇಕೋ ಹಾಗೆ ಸಂಬಂಧಗಳಿಗೆ ಕೂಡ. ಸೂಕ್ತ ಪೋಷಣೆ ಇಲ್ಲದಿದ್ದರೆ ಗಟ್ಟಿ ಸಂಬಂಧಗಳು ಕೂಡ ಶಿಥಿಲವಾಗುತ್ತಾ ಹೋಗುತ್ತದೆ. ಸಂಬಂಧ ಉಳಿಯುವಲ್ಲಿ ಸಂವಹನ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಮನಬಿಚ್ಚಿ ಮಾತಾಡುವುದು ಸಂಬಂಧದ ಅಡಿಪಾಯ. ತಪ್ಪು ತಿಳುವಳಿಕೆಗಳಾದಾಗ ಕುಳಿತು ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು. ಚರ್ಚೆಗೆ ಅವಕಾಶವಿಲ್ಲದ ಸಂಬಂಧಗಳು ನಿಧಾನಕ್ಕೆ ಸಾಯುತ್ತಾ ಹೋಗುತ್ತವೆ. ಮಾನಸಿಕ ಒತ್ತಡವನ್ನುಂಟು ಮಾಡುತ್ತದೆ. ಕೆಲಸದ ಒತ್ತಡದ ನಡುವೆಯೂ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಸಮಯವನ್ನು ಮೀಸಲಿಡಬೇಕು. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಚಾರಗಳು, ಭಾವನೆಗಳು ಇರುತ್ತವೆ. ಅದನ್ನು ಗೌರವಿಸುವುದು ಮತ್ತು ಅತಿಯಾದ ನಿರೀಕ್ಷೆ ಮಾಡದಿರುವುದು ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ. ಸಂಬಂಧಗಳ ನಡುವೆ ಅವಹೇಳನ, ಕಠೋರ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಹಾಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮರೆಯುವ ಗುಣ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ತಾಯಿ ಮಕ್ಕಳ ಸಂಬಂಧದ ಹೊರತಾದ ಇನ್ನೆಲ್ಲ ಸಂಬಂಧಗಳಿಗೂ ಒಂದು ಪರಿಧಿ ಇರುತ್ತದೆ, ಮಿತಿ ಇರುತ್ತದೆ. ಎಚ್ಚರದಿಂದ ನಿಭಾಯಿಸಬೇಕಾಗುತ್ತದೆ. ಪ್ರೀತಿಯೊಂದೇ ಎಲ್ಲ ಸಂಬಂಧಗಳನ್ನು ಗಟ್ಟಿಯಾಗಿ ಇಡಬಲ್ಲವುದು. ಪ್ರೀತಿ, ವಿಶ್ವಾಸ, ನಂಬಿಕೆಯ ಆಧಾರದ ಮೇಲೆ ಕಟ್ಟಿದ ಸಂಬಂಧಗಳು ಜೀವನದ ಕೊನೆಯವರೆಗೂ ನೆರಳಾಗಿ ನಮ್ಮನ್ನು ಪೊರೆಯುತ್ತವೆ. ಪ್ರೀತಿಯೊಂದೇ ಇರಲಿ ಜೀವಜಾಲದ ನಡುವೆ ಅನ್ನುತ್ತಾ ಎಲ್ಲರನ್ನೂ ಪ್ರೀತಿಸೋಣ, ಬಾಂಧವ್ಯ ಬೆಳೆಸೋಣ.
0: ವಿದ್ಯಾ ಭರತನಹಳ್ಳಿ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಕಾರ್ಯಕ್ರಮ ಕರುನಾಳು ಬಾಬೆಳಕೆ. ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ ಕರುನಾಳು ಬಾಬೆಳಕೆ ಕಥನಗಳು.
3: ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಗೆ.
4: ಇದು ಆದದ್ದು ನನಗೆ ಸುಮಾರು 40-45 ವರ್ಷಗಳ ಹಿಂದೆ ಇರಬೇಕು. ಆಗಿನ ಕಾಲದಲ್ಲಿ ಪೆನ್ಸಿಲ್ ಕತ್ತರಿಸೋದಕ್ಕೆ ಶಾರ್ಪ್ನರ್ ಅಂತ ಇರಲಿಲ್ಲ, ಬ್ಲೇಡ್ ಇಂದಾನೆ ಮಾಡಬೇಕಾಗಿತ್ತು. ಮಾಡುವಾಗ ನನ್ನ ಎಡಗೈ ತೋರ್ ಬೆರಳು ಕಟ್ ಆಗ್ಬಿಟ್ಟು ಒಂದು ಮೂರು ಹೊಲಿಗೆ ಬಿತ್ತು, ಬಹಳ ನೋವಾಗಿತ್ತು. ಅದ್ ನೋಡ್ಕೊಳ್ಳುವಾಗ ಬಂದಂತ ಒಂದು ಕಥೆ, ಅದ್ ಬರೆದು ತುಂಬಾ ಪ್ರಸಿದ್ಧ ಆಗ್ಬಿಟ್ಟಿದೆ, ಏನೇನೋ ಆಗಿ ಬೇರೆ ರೀತಿಯಲ್ಲಿ ಹೋಗ್ಬಿಟ್ಟಿದೆ. ಈಗ ಅದು ಒಬ್ಬ ಮನುಷ್ಯ ಪೆನ್ಸಿಲ್ ತಯಾರು ಮಾಡ್ತಾ ಇದ್ದ, ಒಳ್ಳೆ ಇಂಗಾಲದ ಪುಡಿ ತಂದ, ಅದನ್ನ ಗಟ್ಟಿ ಮಾಡಿ ಕಡ್ಡಿ ತರ ಮಾಡಿ ಮೆದು ಮಾಡಿ ಒಂದು ಮೃದುವಾದ ಮರ ತಗೊಂಡ್ ಬಂದ, ಅದರೊಳಗೆ ಕಡ್ಡಿಯನ್ನು ಕೂಡಿಸಿ ಎರಡು ತುದಿಗಳನ್ನು ಜೋಡಿಸಿ ಪೆನ್ಸಿಲ್ ಮಾಡಿ ಅದ್ರ ಮೇಲೆ

0: ಒಳ್ಳೆ ಬಣ್ಣ ಹಾಕಿ ತನ್ನ ಕಂಪನಿ ಹೆಸರು ಹಾಕಿ ಪಾಲಿಶ್ ಮಾಡಿ ಪೆಟ್ಟಿಯೊಳಗಿಟ್ಟು 12 ಪೆನ್ಸಿಲ್ ಹಾಕಿ ಮಾರಾಟ ಕಳಿಸ್ಬೇಕು. ಮಾರಾಟ ಕಳಿಸುವಾಗ ಒಂದು ಪೆನ್ಸಿಲ್ ಕೈಯಲ್ಲಿ ಹಿಡ್ಕೊಂಡ, ಅದನ್ನೇ ನೋಡ್ತಾ ಇದ್ದ. ಮೊದಲಿಂದ ನೋಡಿದ್ದೇನೆ ಇದನ್ನ, ಆ ಇಂಗಾಲದ ಪುಡಿ ತಂದದ್ದು, ಅದನ್ನ ಕಡ್ಡಿ ಮಾಡಿದ್ದು, ಈ ಮರದ ಎರಡು ತುಂಡಿನೊಳಗೆ ಸೇರಿಸಿದ್ದು ಎಲ್ಲ ಕಣ್ಮುಂದೆ ಬಂತು. ಅವನು ಹೇಳಿದ, ಪೆನ್ಸಿಲ್ ನೀನೀಗ ಮಾರ್ಕೆಟ್ಗೆ ಹೋಗ್ತಿದ್ಯಪ್ಪ, ಆದ್ರೆ ನಾನು ಹೇಳೋ ಮಾತನ್ನು ಸರಿಯಾಗಿ ಕೇಳಿಸ್ಕೊಂಡ್ರೆ ನೀನು ಅತ್ಯಂತ ಶ್ರೇಷ್ಠ ಪೆನ್ಸಿಲ್ ಆಗ್ತೀಯ, ನಾನು ಹೇಳಿದ ಮಾತು ನಡೆಸ್ಕೊಡ್ತೀಯಾ ಅಂತ ಕೇಳಿದ. ತಕ್ಷಣ ಪೆನ್ಸಿಲ್ ಹೇಳ್ತು, ನೀನು ನನ್ನ ಸೃಷ್ಟಿಕರ್ತಪ್ಪ, ನಾನು ಸೃಷ್ಟಿ ಮಾಡಿದವನು, ಖಂಡಿತವಾಗಿ ನೀನು ಹೇಳಿದ ಕೇಳ್ತೀನಿ, ಹೇಳು ನನಗೆ ಅಂತ. ಯಜಮಾನ್ ಹೇಳ್ದ, ಐದೇ ಮಾತು ಹೇಳ್ತೀನಿ ನಾನು, ಐದು ವಿಷಯಗಳನ್ನು ನೆನಪಿಟ್ಕೋಬೇಕು, ಮರಿಬೇಡ. ಮೊಟ್ಟ ಮೊದಲನೇದು, ನಿನ್ನ ತಲೆಯಲ್ಲಿ ಯಾವಾಗಲೂ ಖಾತ್ರಿಯಾಗಿ ಕೂತ್ಕೊಂಡಿರ್ಬೇಕು, ನೀನು ನೀನಾಗಿಯೇ ಏನನ್ನೂ ಮಾಡೋಕ್ ಸಾಧ್ಯ ಇಲ್ಲ, ಯಾವುದೇ ಒಬ್ಬ ಸೃಜನಶೀಲ ವ್ಯಕ್ತಿಯ ಕೈಯಲ್ಲಿ ಸೇರಿದಾಗ ಮಾತ್ರ ನೀನು ಒಳ್ಳೆ ಕಲಾಕೃತಿ ಆಗ್ಬಹುದು, ಒಳ್ಳೆ ಕೆಲಸ ಮಾಡಬಲ್ಲೆ. ಆದ್ರಿಂದ ನೀನು ಯಾವಾಗಲೂ ಉಪಕರಣ ಅನ್ನೋದು ನಿನ್ನ ತಲೆಯಲ್ಲಿ ಇರಲಿ. ಎರಡನೇದು, ನೀನು ಬಳಸೋರು ಆಗಾಗ ನಿನ್ನನ್ನು ಕೆತ್ತಾರೆ ಹೆರಿತಾರೆ, ಬೇಜಾರು ಪಟ್ಕೋಬೇಡ. ಅವ್ರು ಕೆರೆಯೋದು ಹೆರಿಯೋದು ಯಾವಾಗ ಗೊತ್ತಾ ನಿನ್ನ, ನೀನು ಮೊಂಡ ಆದಾಗ, ನಿನ್ನಿಂದ ಜಾಸ್ತಿ ಕೆಲಸ ಆಗೋಲ್ಲ ಅಂದಾಗ ನೀನು ಚುರುಕು ಮಾಡೋದಕ್ಕೆ ಮಾಡ್ತಾರೆ. ಆದ್ರಿಂದ ಕೆತ್ತೋದು ನೀನು ಒಳ್ಳೆಯವನಾಗೋದಕ್ಕೆ ಹೊರತಾಗಿ ನಿನ್ನ ತೊಂದರೆಗೆ ಅಂತ ಅನ್ಕೋಬೇಡ. ಮೂರನೇದು, ನಾನು ಬರೆಯುವಾಗ ಎಲ್ಲಿ ತಪ್ಪಾದೀತು ಅಂತ ಹೆದರ್ಕೊಂಡು ಬರೆಯೋದನ್ನ ನಿಲ್ಲಿಸ್ಬೇಡ, ಬರೀತಾ ಇರು, ಯಾಕಂದ್ರೆ ನೀನು ಏನು ಬರೆದ್ರು ಕೂಡ ಅಳಿಸೋಕ್ ಸಾಧ್ಯ ಇದೆ. ಆದ್ರಿಂದ ತಪ್ಪಾದೀತು ಅಂತ ಭಯದಿಂದ ಬರೆಯೋದನ್ನು ಬಿಡಬೇಡ. ನಾಲ್ಕನೇದು, ಇದನ್ನ ಯಾವತ್ತೂ ಮರಿಬೇಡ, ನಿನ್ನಲ್ಲಿ ಅತಿ ಮುಖ್ಯವಾದ ಭಾಗ ಒಳಗಿರುವಂತಹದ್ದು, ಹೊರಗಿನ ಮರ ಅಲ್ಲ, ಒಳಗಿನ ಇಂಗಾಲದ ಕಡ್ಡಿ, ಅದನ್ನ ಚೆನ್ನಾಗಿ ಕಾಪಾಡ್ಕೋ. ಅದು ಚೆನ್ನಾಗಿದ್ದಷ್ಟು ಜನ ನೀನು ಬಳಸ್ತಾರೆ, ಮರ ನೋಡಿ ಯಾರೋ ಪೆನ್ಸಿಲ್ ಕೊಂಡ್ಕೊಳ್ಳಲ್ಲ. ಆದ್ರಿಂದ ನೀನು ಒಳಗಿರೋ ಶಕ್ತಿಯನ್ನು ಕಾಪಾಡ್ಕೋ. ಐದನೇದು ಅತ್ಯಂತ ಮುಖ್ಯವಾಗಿರುವಂತಹದ್ದು, ನೀನು ಎಲ್ಲಿ ಬರೀಬೇಕಾಗ್ತದೋ ಗೊತ್ತಿಲ್ಲಪ್ಪ ನನಗೆ. ಒಬ್ಬ ಕಾರ್ಪೆಂಟರ್ ಕೈಯಲ್ಲಿ ಸಿಕ್ಕರೆ ಮರದ ಮೇಲೆ ಗಿರಿ ಹಾಕ್ತಾನೆ, ನೆಲ ಮಾಡುವಂತ ನೆಲ ಮೇಲೆ ಹಾಕ್ತಾನೆ, ಇನ್ನೊಬ್ಬ ಪೇಪರ್ ಮೇಲೆ ಹಾಕ್ಬಹುದು, ಎಲ್ಲೆಲ್ಲೋ ಗೀಚ್ ಹಾಕ್ಬೇಕಾಗತ್ತೆ. ಆದ್ರಿಂದ ನೀನು ಎಲ್ಲಿ ಯಾವ ಸ್ಥಳದ ಮೇಲೆ ಬರೀಬೇಕಾಗ್ತದೋ ಗೊತ್ತಿಲ್ಲ, ಯಾವುದೇ ಜಾಗ ಸಿಗ್ಲಿ, ಬೇಜಾರು ಇಲ್ಲದೆ ಸ್ಪಷ್ಟವಾಗಿ ನಿನ್ನ ಗುರುತನ್ನು ಮೂಡಿಸು. ಕಲ್ ಮೇಲೋ, ಕಾಗದ ಮೇಲೋ, ಹಂಚಿನ ಮೇಲೋ, ಎಲ್ಲಿ ಬರೀತಿಯೋ ನಿನ್ನ ಹೆಸರನ್ನ, ನಿನ್ನ ಹೆಜ್ಜೆ ಗುರುತನ್ನ ಗಟ್ಟಿಯಾಗಿ ಮೂಡಿಸು, ಅವಾಗ ನೀ ಯಶಸ್ವಿ ಆಗ್ತೀಯ ಅಂತ. ಐದು ಮಾತನ್ನು ಕೇಳಿ ತಲೆ ಅಲ್ಲಾಡಿಸಿ ಪೆನ್ಸಿಲ್ ಪೆಟ್ಟಿಗೆಯೊಳಗೆ ಹೋಯ್ತು. ಆ ಪೆನ್ಸಿಲ್ಗೆ ಹೇಳಿದಂತಹ ಮಾತು, ಆ ಸೃಷ್ಟಿಕರ್ತ ಹೇಳಿದ್ನಲ್ಲ, ಆ ಮಾತನ್ನು ನಮ್ಮ ಜೀವನಕ್ಕೆ ಅನ್ವಯಿಸ್ಕೊಳ್ಳೋಣ. ಇದು ನಮ್ಮ ಸೃಷ್ಟಿಕರ್ತ ನಮಗೆ ಹೇಳಿದಂತಹ ಮಾತುಗಳು. ಮೊದಲನೇದು, ಪೆನ್ಸಿಲ್ ಹೇಳಿದ್ನಲ್ಲ, ನೀನಾಗೆ ಏನೂ ಮಾಡೋಕ್ ಸಾಧ್ಯ ಇಲ್ಲ, ಒಬ್ಬ ಸೃಜನಶೀಲ ವ್ಯಕ್ತಿಯ ಕೈಯಲ್ಲಿ ಹೋದಾಗ ಮಾತ್ರ ಏನೋ ಸಾಧ್ಯ ಮಾಡಬಹುದು ಅಂತ ಹೇಳಿದ್ನಲ್ಲ, ಅದೇ ರೀತಿ ಕೂಡ ನಾನು ಮಾಡಿದೆ ಅಂತ ಅಹಂಕಾರ ಯಾವತ್ತೂ ಇಡಬೇಡ. ನೀನಾಗೆ ಏನೂ ಮಾಡೋಕ್ ಸಾಧ್ಯ ಇಲ್ಲ, ನಾನು ಭಗವಂತನ ಕೈಯಲ್ಲಿನ ಉಪಕರಣ ಅಂತ ಭಾವಿಸಿದಾಗ ಮಾತ್ರ ನಿನ್ನಿಂದ ಏನಾದರೂ ಮಹತ್ತರವಾದ ಸಾಧನೆ ಆದೀತು. ನಾನು ಮಾಡಿದೆ ಅನ್ಬೇಡ, ಅಹಂ ಕರೋತಿ ಇತಿ ವೃಥಾಭಿಮಾನ, ನಾನು ಮಾಡಿದ್ದೆ ಅನ್ನೋ ವೃಥಾ ಅಭಿಮಾನದ ಮಾತು. ಎರಡನೇದು, ನಿನ್ನ ಜೀವನದಲ್ಲಿ ಆಗಾಗ ಕಷ್ಟ ಸುಖಗಳು ಒದೆ ಬರ್ತಾನೆ ಇರ್ತದೆ, ಬೇಜಾರು ಮಾಡ್ಕೋಬೇಡ, ಶಿಕ್ಷೆ ಅಲ್ಲ ಅದು. ಪೆನ್ಸಿಲ್ ಹೇಳಿದ್ನಲ್ಲ, ನೀನು ಹೆರಿಯೋದು ಕೆತ್ತೋದು ನೀನು ಒಳ್ಳೇದಕ್ಕೋಸ್ಕರ, ಅದು ಒಳ್ಳೆ ಪೆನ್ಸಿಲ್ ಆಗ್ಲಿ ಅಂತ ಮಾಡಿರೋದು. ಅದೇ ರೀತಿ ನಮ್ಮ ಕಷ್ಟ ದುಃಖಗಳು ಬಂದಾಗ ಅವು ಶಿಕ್ಷೆ ಅಲ್ಲ, ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡೋದಕ್ಕಿದ್ದಂತಹ ಪರೀಕ್ಷೆಗಳು. ಬಂಗಾರವನ್ನು ಬೆಂಕಿಗೆ ಹಾಕಿದಾಗ ಬಂಗಾರಕ್ಕೆ ಏನೂ ಆಗಲ್ಲ, ಕಸರು ಸುಟ್ಟು ಹೋಗಿ ಬಂಗಾರ ಶುದ್ಧ ಆಗ್ತದೆ. ಮೂರನೇದು, ನಮ್ಮಿಂದ ಎಲ್ಲಿ ತಪ್ಪಾಗ್ಬಿಡ್ತದೋ, ಜನ ಏನ್ ಅನ್ಕೋತಾರೋ ಅಂತ ಭಯದಿಂದ ಕೆಲಸ ಮಾಡೋದನ್ನು ತಪ್ಪಿಸ್ಬೇಡ, ಕೆಲಸ ಮಾಡು. ತಪ್ಪಾದ್ರೆ ಕಾಲ ಸರಿಪಡಿಸ್ತದೆ ಅದನ್ನ, ಯಾವುದು ಉಳಿದಿಲ್ಲ ಶಾಶ್ವತವಾಗಿ, ಆದ್ರೆ ತಪ್ಪಾದೀತು ಅಂತ ಭಯಕ್ಕೆ ಕೆಲಸ ಮಾಡೋದು ಬಿಡಬೇಡ. ನಾಲ್ಕನೇದು ಅತ್ಯಂತ ಮುಖ್ಯವಾಗಿರುವಂತಹದ್ದು, ನಮ್ಮಲ್ಲಿರುವ ಅತ್ಯಂತ ಶ್ರೇಷ್ಠ ಶಕ್ತಿ ಅಂದ್ರೆ ಆತ್ಮಶಕ್ತಿ. ಅದು ದೇಹ ಮುಖ್ಯ ಅಲ್ಲ, ದೇಹ ಬಿದ್ದು ಹೋಗುವಂತಹದ್ದು, ಒಳಗಿನ ಆತ್ಮಶಕ್ತಿ ಅದಲ್ಲ, ಅದನ್ನ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಆತ್ಮಶಕ್ತಿ ವೃದ್ಧಿ ಆದಷ್ಟು ನಿನ್ನ ಸಾಧನೆ ಹೆಚ್ಚಾಗ್ತದೆ. ಐದನೇದು, ಕೊನೆಯದು, ನಾನು ಎಲ್ಲಿ ಯಾವಾಗ ಯಾವ ಕೆಲಸ ಮಾಡಬೇಕಾಗ್ತದೆ ಅನ್ನೋದು ಗೊತ್ತಿಲ್ಲ, ಭಗವಂತನ ಇಚ್ಛೆ ಅದು. ಕೆಲಸ ದೊಡ್ಡದಿರಲಿ ಸಣ್ಣದಿರಲಿ, ಸುಲಭ ಇರಲಿ ಕಷ್ಟ ಇರಲಿ, ನಾ ಏನೇ ಮಾಡಿದ್ರು ನನ್ನ ಸ್ಪಷ್ಟ ಹೆಜ್ಜೆಯ ಗುರುತುಗಳನ್ನ ಆ ಕೆಲಸದಲ್ಲಿ ಮಾಡೋಣ. ಅಳಕಬೇಡ, ಹೆದರ್ಕೊಂಡು ಕೆಲಸ ತಪ್ಪಿಸ್ಕೋಬೇಡ, ಗಟ್ಟಿಯಾಗಿ ಮಾಡು, ಚೆನ್ನಾಗಿ ಮಾಡು, ಯಾವುದೇ ಕೆಲಸ ಸಣ್ಣದೋ ದೊಡ್ಡದೋ ಸ್ಪಷ್ಟವಾಗಿ ಶ್ರದ್ಧೆಯಿಂದ ಮಾಡು, ದೊಡ್ಡವನಾಗ್ತೀಯ ಅಂತ. ಸೃಷ್ಟಿಕರ್ತ ಹೇಳಿದಂತ ಐದು ಮಾತುಗಳನ್ನು ನಾವು ಪಾಲಿಸಿದ್ರೆ ನಾವು ಶ್ರೇಷ್ಠ ವ್ಯಕ್ತಿಗಳಾಗ್ತೀವಿ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಇದನ್ನೇ ನಾನು ಪೆನ್ಸಿಲಿನ ಸಂದೇಶ ಅಂತ ಹೇಳಿದ್ದು. ಸೃಷ್ಟಿಕರ್ತ ಪೆನ್ಸಿಲ್ಗೆ ಏನ್ ಹೇಳಿದ್ನೋ ನಮ್ಮ ಸೃಷ್ಟಿಕರ್ತ ನಮಗೂ ಅದನ್ನೇ ಹೇಳಿದ್ದಾನೆ. ಐದು ಸಂದೇಶಗಳನ್ನ ಮನಸ್ಸಿನಲ್ಲಿ ಉಳಿದ್ರೆ ಬಹುಶಃ ನಮ್ಮಿಂದ ದೊಡ್ಡ ಸಾಧನೆ ಆದೀತು ಅಂತ ನನ್ನ ನಂಬಿಕೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ನೇಗಿಲೆ ಮಿಡಿತ. ವಿಷಯ ಸೌರಚಾಲಿತ ಕೃಷಿ ಉಪಕರಣಗಳು. ಮಾಹಿತಿ ನೀಡುವ ತಜ್ಞರು ಡಾಕ್ಟರ್ ಯಮುನಾ ಬಿಜಿಎ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
5: ಎಲ್ಲ ರೈತ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಯಮುನಾ ಬಿಜಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ದಿನ ನಾವು ತಿಳಿದುಕೊಳ್ತಿರುವಂತಹ ವಿಷಯ ಯಾವ್ದಪ್ಪ ಅಂತಂದ್ರೆ ಸೌರಚಾಲಿತ ಕೃಷಿ ಉಪಕರಣಗಳು. ಭಾರತ ದೇಶವು ಹೆಚ್ಚಿನದಾಗಿ ಕೈಗಾರಿಕೆಗಳು ಕೃಷಿಯಿಂದ ಬರುವ ಕಚ್ಚಾ ವಸ್ತುಗಳ ಮೇಲೆ ಅವಲಂಬಿತವಾಗಿದೆ ಅನ್ನೋದು ನಮ್ಗೆಲ್ಲರಿಗೂ ತಿಳಿದಿರುವಂತಹ ಸಂಗತಿ. ಆದ್ರಿಂದ ದೇಶದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರ ಮತ್ತು ಇತರ ಅನೇಕ ವಸ್ತುಗಳು ಕೃಷಿಯಿಂದ ಮಾತ್ರ ಬರುತ್ತದೆ. ಇದು ಕಷ್ಟಕರ ಕೆಲಸವಾಗಿದೆ ಹಾಗೂ ಕೃಷಿಯಲ್ಲಿ ಬಳಸುವ ಉಪಕರಣಗಳನ್ನು ಬಳಸಲು ಹೆಚ್ಚಿನ ವಿದ್ಯುತ್ನ ಅವಶ್ಯಕತೆ ಕೂಡ ಇದೆ. ದೇಶದ ಅವಶ್ಯಕತೆಗೆ ಅನುಗುಣವಾಗಿ ನಾವು ಕಲ್ಲಿದ್ದಲು ಕಾರ್ಖಾನೆಗಳಿಂದ ಹೆಚ್ಚಿನ ವಿದ್ಯುತ್ ಪಡೆಯುತ್ತೇವೆ. ಆದರೆ ಈ ಮೂಲಗಳು ಸೀಮಿತವಾಗಿದೆ ಮತ್ತು ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಸರ್ಕಾರವು ಕೆಲವು ಸಮಯದಿಂದ ಪವನಶಕ್ತಿಯನ್ನು ಉತ್ತೇಜಿಸುತ್ತಿದೆ, ಆದರೆ ಅದನ್ನು ನಿರ್ವಹಿಸಲು ದುಬಾರಿಯಾಗಿದೆ ಮತ್ತು ಪ್ರತಿ ಪ್ರದೇಶಕ್ಕೂ ಸೂಕ್ತವಲ್ಲ. ಆದ್ದರಿಂದ ಈಗ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರ ರೈತರ ಅನುಕೂಲಕ್ಕಾಗಿ ಸೌರಶಕ್ತಿಯುತ್ತ ಹೆಚ್ಚು ಗಮನ ಹರಿಸುತ್ತಿದೆ. ಇದು ಕಡಿಮೆ ವೆಚ್ಚದಾಯಕ ಮತ್ತು ನಿರ್ವಹಣೆಯಲ್ಲಿ ಸರಳವಾಗಿದೆ. ಇದನ್ನು ಗದ್ದೆ, ಮನೆ ಛಾವಣಿ ಅಥವಾ ಯಾವುದೇ ಗದ್ದೆಯಲ್ಲಿ ಸುಲಭವಾಗಿ ಅಳವಡಿಸಬಹುದಾಗಿದೆ. ಹೀಗಾಗಿ ವಿದ್ಯುತ್ ಸಮಸ್ಯೆ ನಿವಾರಣೆಯಾಗುತ್ತದೆ. ಹಾಗೂ ಭಾರತವು ಉಷ್ಣವಲಯದ ದೇಶವಾಗಿದ್ದರಿಂದ ವರ್ಷವಿಡೀ ಸಾಕಷ್ಟು ಪ್ರಮಾಣದ ಸೂರ್ಯನ ಬೆಳಕು ನಮಗೆ ಲಭ್ಯವಿರುತ್ತದೆ. ಅಲ್ಲದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೌರಶಕ್ತಿ ಸ್ಥಾವರ ಸ್ಥಾಪನೆಗೆ ಹಲವು ಯೋಜನೆಗಳ ಮೂಲಕ ಕೂಡ ರೈತರಿಗೆ ಆರ್ಥಿಕ ನೆರವು ನೀಡುತ್ತದೆ. ಈ ಸೌರಶಕ್ತಿ ಎಂದ್ರೇನು ಅಂತ ಹೇಳಿ ತಿಳ್ಕೊಳ್ಳೋಣ. ಈ ಸೌರಶಕ್ತಿಯ ಬಳಕೆಯು ಕೃಷಿ ಕ್ಷೇತ್ರಕ್ಕೆ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರಲು ಸಮರ್ಥವಾಗಿದೆ. ಇದು ಅಮೂಲ್ಯವಾದ ಜಲ ಸಂಪನ್ಮೂಲಗಳನ್ನು ಉಳಿಸಲು, ವಿದ್ಯುತ್ ಅವಲಂಬನೆಯನ್ನು ಕಡಿಮೆ ಮಾಡಲು, ವಿದ್ಯುತ್ ವೆಚ್ಚವನ್ನು ಉಳಿಸಲು ಮತ್ತು ಹೆಚ್ಚುವರಿ ಆದಾಯವನ್ನು ಮೂಲವಾಗಲು ಸಹಾಯ ಕೂಡ ಮಾಡುತ್ತದೆ. ಇದು ಸದ್ಯ ಸೌರಶಕ್ತಿಯನ್ನು ದೀಪಕ್ಕಾಗಿ ಅಥವಾ ಮನೆ ಅಗತ್ಯಗಳನ್ನು ಪೂರೈಸಲು ಮಾತ್ರ ಬಳಸಬಹುದೆಂದು ಕೆಲವರು ನಂಬುತ್ತಾರೆ. ಆದರೆ ಇಂದು ನಾವು ನಿಮಗೆ ಕೃಷಿ ಕ್ಷೇತ್ರದಲ್ಲಿ ಸೌರಶಕ್ತಿಯ ಇತರ ಉಪಯುಕ್ತ ಬಳಕೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೇನೆ. ಸೌರಚಾಲಿತ ಕೃಷಿ ಉಪಕರಣಗಳು ಸುಸ್ಥಿರ ಕೃಷಿಗೆ ನವೀನ ಪರಿಹಾರವಾಗಿದೆ. ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಪರಿಸರದ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ. ಅದಕ್ಕೆ ಕೆಲವು ಉದಾಹರಣೆಗಳಾಗಿ ಮೊದಲನೇದಾಗಿ ನೀರಾವರಿ ವ್ಯವಸ್ಥೆಗಳು. ಈ ಸೌರಚಾಲಿತ ಪಂಪ್ಗಳು ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಳನ್ನು ಕೂಡ ನಾವು ಸೌರಚಾಲಿತ ಬಳಕೆಯಲ್ಲಿ ಬಳಸಬಹುದಾಗಿದೆ. ಹಾಗೂ ಮುಂದಿನದಾಗಿ ಟ್ರ್ಯಾಕ್ಟರ್ಗಳು, ಕೃಷಿ ಮತ್ತು ಕೊಯ್ಲಿಗಾಗಿ ಸೌರಶಕ್ತ ಚಾಲಿತ ನಾವು ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ಗಳನ್ನು ಕೂಡ ಬಳಸಬಹುದಾಗಿದೆ. ಹಾಗೆಯೇ ನೀರಿನ ಪಂಪ್ಗಳು, ಜಾನುವಾರು ಮತ್ತು ಬೆಳೆ ನೀರಾವರಿಗಾಗಿ ಸೌರಶಕ್ತಿ ಚಾಲಿತ ಹಾಲು ಕರೆಯುವ ಯಂತ್ರಗಳು ಮತ್ತು ನೀರಿನ ಪಂಪ್ಗಳನ್ನು ಸಹ ನಾವು ಬಳಸಬಹುದಾಗಿದೆ. ಹಸಿರು ಮನೆ ವಾತಾಯನ ಅಂದ್ರೆ ಈ ಹಸಿರು ಮನೆ ಒಳಗಿನ ವಾತಾವರಣವನ್ನು ನಿಯಂತ್ರಿಸಲು ಈ ಸೌರಶಕ್ತಿ ಚಾಲಿತ ವಾತಾಯನ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೋಬಹುದಾಗಿದೆ. ಹಾಗೆಯೇ ಮುಂದುವರಿದಂತೆ ಈಗ ಕ್ರಾಪ್ ಮಾನಿಟರಿಂಗ್ ಅಂದ್ರೆ ಬೆಳೆಗಳನ್ನು ನಿರ್ವಹಣೆಯಲ್ಲಿ ಸೌರಚಾಲಿತ ಸಂವೇದಕಗಳು ಮತ್ತು ಬೆಳೆ ಮೇಲ್ವಿಚಾರಣೆಗಾಗಿ ಕೂಡ ಡ್ರೋನ್ಗಳನ್ನು ಬಳಸೋದಕ್ಕೂ ಕೂಡ ನಾವು ಈ ಸೌರಚಾಲಿತ ಉಪಕರಣಗಳನ್ನ ಉಪಯೋಗಿಸಬಹುದಾಗಿದೆ. ಅದೇ ರೀತಿ ಫೆನ್ಸಿಂಗ್, ನಮ್ಗೆಲ್ಲ ಗೊತ್ತೇ ಇದೆ ಈ ಜಾನುವಾರುಗಳು ಅಥವಾ ಕಾಡು ಪ್ರಾಣಿಗಳ ಹಾವಳಿಗಳನ್ನ ತಪ್ಪಿಸಕ್ಕೆ ಈಗಾಗಲೇ ನಾವು ಸೌರಚಾಲಿತ ವಿದ್ಯುತ್ ಬೇಲಿಗಳನ್ನ ನಾವೀಗ ಆಲ್ರೆಡಿ ಉಪಯೋಗಿಸ್ತಾ ಇದೀವಿ. ಅದೇ ರೀತಿ ಫಾರ್ಮ್ ಲೈಟಿಂಗ್ ಅಥವಾ ನಾವು ತೋಟಗಳಲ್ಲಿ ಸುರಕ್ಷತೆಗಾಗಿ ಅಥವಾ ಭದ್ರತೆಗಾಗಿ ಕೂಡ ನಾವು ಸೌರಚಾಲಿತ ಎಲ್ಇಡಿ ಲೈಟಿಂಗ್ ಗಳನ್ನು ಕೂಡ ನಾವು ಬಳಸಬಹುದಾಗಿದೆ. ಅದೇ ರೀತಿ ಸ್ವಾಯತ್ತ ಕೃಷಿ, ಸೌರಶಕ್ತಿ ಚಾಲಿತ ಸ್ವಾಯತ್ತ ಕೃಷಿಗಳು ಅಂದ್ರೆ ರೋಬೋಟ್ಗಳು, ಇದರಲ್ಲೂ ಕೂಡ ನಾವು ಸೌರಚಾಲಿತ ಉಪಕರಣಗಳನ್ನ ಉಪಯೋಗಿಸಬಹುದಾಗಿದೆ. ಅದೇ ರೀತಿ ನವೀನ ಪರಿಹಾರಗಳು ಅಂತ ಅಂದ್ರೆ ನಾವು ಈಗ ಹಾಳಾಗುವ ಬೆಳೆಗಳು ಅವನ್ನ ನಾವು ಸೌರಶಕ್ತಿ ಚಾಲಿತ ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತೀವಿ, ಅಲ್ಲಿ ಕೂಡ ನಾವು ಇದನ್ನ ಬಳಸಬಹುದು. ಸೌರಶಕ್ತಿ ಚಾಲಿತ ನಿಖರ ಕೃಷಿ ವ್ಯವಸ್ಥೆಗಳು, ಜಾನುವಾರು ಆಹಾರ ವ್ಯವಸ್ಥೆಗಳು, ಅದೇ ರೀತಿ ಫಾರ್ಮ್ ಟು ಟೇಬಲ್ ಅಂತ ವ್ಯವಸ್ಥೆಗಳು ಕೂಡ ನಾವು ಈ ಸೌರಶಕ್ತಿಯನ್ನು ಉಪಯೋಗಿಸಬಹುದಾಗಿದೆ. ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ ನೀವು ಸಂಪರ್ಕಿಸಬೇಕಾಗಿದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9164538707. ಧನ್ಯವಾದಗಳು.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ. ಮಾಹಿತಿ ನೀಡುವ ತಜ್ಞರು ಡಾಕ್ಟರ್ ವಿನೋದ್ ಕುಮಾರ್, ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
2: ಆಕಾಶವಾಣಿ ಭದ್ರಾವತಿ.

0: ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನೋದ್ ಕುಮಾರ್ ಎಂಕೆ, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿರೋ ವಿಚಾರ ಏನು ಅಂತಂದ್ರೆ, ಮಕ್ಕಳಲ್ಲಿ ಅದು ಸಹಜವಾಗಿ ಮತ್ತೆ ಅಪರೂಪದಲ್ಲಿ ಕೆಲವೊಮ್ಮೆ ಹಾವು ಕಚ್ಚಿದಾಗ ಏನು ಮಾಡಬೇಕು ಅಂತ ಅನ್ನೋದು. ಹಾವು ಯಾರಿಗಾದ್ರೂ ಕಚ್ಚಬಹುದು, ಎಲ್ಲಾದರೂ ಕಚ್ಚಬಹುದು, ಹೇಗಾದರೂ ಸಾಧ್ಯ, ಬಟ್ ಆ ಸಮಯದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದೇ ತುಂಬಾ ಮುಖ್ಯ ಆಗತ್ತೆ. ತಕ್ಷಣ ಮಾಡಬೇಕಾದದ್ದು ಏನೇನು, ಈಗ ಹಾವು ಕಚ್ಚಿರೋ ಒಂದು ಮಗು ಇದೆ, ಕಾಲಿಗೆ ಕಚ್ಚಿದೆ ಅಂತ ಅನ್ಕೊಳ್ಳಿ, ಆ ಮಗುವನ್ನು ಆದಷ್ಟು ಶಾಂತವಾಗಿರಿಸೋದು ತುಂಬಾನೇ ಮುಖ್ಯ ಆಗುತ್ತೆ. ಆಂಗ್ಸೈಟಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ತೊಂದರೆಗಳು ಹೆಚ್ಚಾಗಬಹುದು. ಮಗುವನ್ನು ಓಡಿಸಬಾರ್ದು, ಆದಷ್ಟು ಅಳಲು ಬಿಡಬಾರ್ದು. ಆದಷ್ಟು ಮಗು ಪೂರ್ತಿ ಚಲನೆ ಎಲ್ಲ ಹೆಚ್ಚಾದ್ರೆ ಕೆಲವೊಮ್ಮೆ ವಿಷ ದೇಹದಲ್ಲಿ ಬೇಗ ಹರಡೋ ಚಾನ್ಸಸ್ ಇರುತ್ತೆ. ಇಷ್ಟು ಮೂವ್ಮೆಂಟ್ ಹೆಚ್ಚಾಗುತ್ತೋ ಅಷ್ಟು ವಿಷ ಕಾಲಲ್ಲಿ ಕಚ್ಚಿದ್ರೆ ಆ ಕಾಲಿಂದ ಮೇಲ್ಗಡೆ ರಕ್ತದಲ್ಲಿ ಸಂಚಾರ ಆಗೋಂತ ಚಾನ್ಸಸ್ ಹೆಚ್ಚಿರುತ್ತೆ. ಹಾಗಾಗಿ ಮಗು ಎಷ್ಟು ರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯನೋ, ಒಂದ್ ಜಾಗದಲ್ಲಿ ಮಲಗಿಸ್ಲಿಕ್ಕೆ ಸಾಧ್ಯ ಅಂತ ಅಂದ್ರೆ, ಕೂರ್ಸ್ಕೊಳ್ಲಿಕ್ಕೆ ಸಾಧ್ಯ ಅಂತ ಅಂದ್ರೆ ತುಂಬಾ ಒಳ್ಳೇದು. ಮತ್ತೆ ಕಚ್ಚಿದ ಅಂಗವನ್ನು ಅಚಲಿತವಾಗಿಸ್ಬೇಕು ಅಂತ ಅಂತ ಅಂದ್ರೆ, ಕೈ ಕಚ್ಚಿದ್ರೆ ಆದಷ್ಟು ಆ ಕೈನ ಆಡಿಸ್ಬಾರ್ದು ಮಗು, ಅಥವಾ ಕಾಲು ಕಚ್ಚಿದ್ರೆ ಕಾಲು ಕೂಡ ಹೆಚ್ಚಾಗಿ ಆಡಿಸದೇ ಇದ್ರೆ ಒಳ್ಳೇದು. ಅಂತಂದ್ರೆ ಕೈ ಬೆಂಡ್ ಮಾಡ್ತಾ ಇದ್ರೆ, ಕಾಲು ಬೆಂಡ್ ಮಾಡ್ತಾ ಇದ್ರೆ ಹೇಳದಂತೆ ಚಲನೆ ಹೆಚ್ಚಾದಂತೆ ವಿಷ ಹರಡಬಹುದು. ಸೊ ಹಾಗಾಗಿ ಸ್ಪ್ಲಿಂಟ್ ಅಥವಾ ಸರಳವಾಗಿ ಕೈಕಾಲು ಅಲ್ಲಾಡಿಸ್ದಂಗೆ ನೋಡ್ಕೋಬೇಕು. ಮತ್ತೆ ಆದಷ್ಟು ಕೈದು ಏನೋ ಕಾಲು ಈಗ ಕಚ್ಚಿರುತ್ತಲ್ಲ, ಅದು ಹೃದಯ ಭಾಗಕ್ಕಿಂತ ಸ್ವಲ್ಪ ಕೆಳಗಿದ್ರೆ ಒಳ್ಳೇದು, ಜಲ್ದಿ ಹರಡೋ ಅಂತ ಸಾಧ್ಯತೆ ಕಡಿಮೆ ಆಗತ್ತೆ. ಮತ್ತೆ ಬಿಗಿಯಾದ ವಸ್ತುಗಳು ಏನಾದ್ರೂ ಇದ್ರೆ ಈಗ ಆ ಕಚ್ಚಿದ ಕಾಲಲ್ಲಿ ಕೈಯಲ್ಲಿ ಅವುಗಳನ್ನ ತೆಗೆದು ಹಾಕಬೇಕು. ಉದಾಹರಣೆಗೆ ಉಂಗುರ ಏನಾದ್ರೂ ಇದ್ರೆ, ಕೈದಿರ್ಬೋದು ಕಾಲುಂಗುರ ಇರ್ಬೋದು, ಅಥವಾ ಈಗ ಟೈಟ್ ಶೂಸ್ ಮತ್ತೊಂದು ಇತ್ತು ಅಂತ ಅಂತಂದ್ರೆ, ಟೈಟ್ ದಾರಗಳಿತ್ತು ಅಂದ್ರೆ, ಅಥವಾ ಯಾವುದೇ ವಾಚ್ ಮತ್ತೊಂದು ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ತೆಗೆಯಬೇಕಾಗತ್ತೆ. ಗಾಯವನ್ನು ಆದಷ್ಟು ನೀರಿನಿಂದ ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿ ತೊಳಿಬೇಕಾಗತ್ತೆ. ಜಾಸ್ತಿ ಒರೆಸೋ ಅಂತದ್ದು, ಪ್ರೆಷರ್ ಹಾಕುವಂತದ್ದು ಮಾಡಬಾರ್ದು. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲೇಬೇಕು. ಮಗು ಚೆನ್ನಾಗಿರ್ಲಿ ಚೆನ್ನಾಗದೇ ಇರ್ಲಿ, ಹಾವು ಕಚ್ಚಿದೆ ಅಂತ ಅಂದ್ರೆ ಆಸ್ಪತ್ರೆಗೆ ಒಯ್ಯೋದು ಅಷ್ಟೇ ಮುಖ್ಯ. ಸಮೀಪದ ಸೌಲಭ್ಯ ಇರುವ ಆಸ್ಪತ್ರೆಗೆ ಕರೆದೊಯ್ಯಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಥವಾ ಪ್ರೈವೇಟ್ ಆಸ್ಪತ್ರೆಗಳಲ್ಲೂ ಕೂಡ ASV ಆಂಟಿ ಸ್ನೇಕ್ ವೆನಮ್ ಲಭ್ಯವಿರುತ್ತೆ. ಆಂಟಿ ಸ್ನೇಕ್ ವೆನಮ್ ಅಂತಂದ್ರೆ ಏರಿರೋ ವಿಷವನ್ನ ಮಗು ಶರೀರದಲ್ಲಿ ಕಡಿಮೆ ಮಾಡ್ತಾ ಹೋಗುವಂತದ್ದು, ಅದಕ್ಕೆ ಆಪೋಸಿಟ್ ಎಫೆಕ್ಟ್ಸ್ ಕೊಡುವಂತದಕ್ಕೆ ಆಂಟಿಡೋಟ್ಗೆ ASV ಅಂತ ಕರಿತೇವೆ. ಹಾಗಿದ್ರೆ ಮತ್ತೇನ್ ಮಾಡಬಾರ್ದು? ಹಾವು ಕಚ್ಚಿದಾಗ ಮಗುನ ಫಸ್ಟ್ ಏಡ್ ಮೆಷರ್ಸ್ ಆಗಿ ಮನೆಯಲ್ಲಿ ಅಥವಾ ಆಗಿನ ಜಾಗದಲ್ಲಿ ಏನ್ ಮಾಡಬಾರ್ದು? ಕಚ್ಚಿದ ಜಾಗವನ್ನು ಯಾವುದೇ ಕಾರಣಕ್ಕೂ ಒತ್ತೋದು, ಕಚ್ಚೋದು ಅಥವಾ ಕತ್ತರಿಸೋದು ಅಂತಂದ್ರೆ, ಈಗ ಅದು ಹಾವು ಕಚ್ಚಿದೆ ಅದ್ರ ಸುತ್ತಲೂ ಬ್ಲೇಡ್ ಅಲ್ಲಿ ಕಟ್ ಮಾಡಿಬಿಟ್ಟು ತೆಗಿತೀವಿ, ಆ ರೀತಿ ಏನು ಮಾಡೋ ಹಾಗಿಲ್ಲ. ವಿಷ ಹೀರಲು ಯಾವುದೇ ಕಾರಣಕ್ಕೂ ಪ್ರಯತ್ನಿಸಬೇಡಿ. ಟಾರ್ನಿಕೇಟ್ ಹಾಕಬೇಡಿ. ಟಾರ್ನಿಕೇಟ್ ಅಂತಂದ್ರೆ ಈಗ ಹಾವು ಕಚ್ಚಿದೆ ಅದ್ರ ಮೇಲಿನ ಭಾಗದಲ್ಲಿ ಅಥವಾ ಕೆಳಗಿನ ಭಾಗದಲ್ಲಿ ಗಟ್ಟಿಯಾದ ದಾರ ಹಗ್ಗ ಅಥವಾ ಬಟ್ಟೆಯನ್ನು ಕಟ್ಟಿ ಬಿಟ್ಬಿಡೋದು. ಅದರಿಂದ ಏನಾಗುತ್ತೆ ಅಂದ್ರೆ ಟಿಶ್ಯೂ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಅಂದ್ರೆ ಹಾವು ಕಚ್ಚಿದ ಜಾಗ ಸುತ್ತಮುತ್ತ ಇನ್ನ ನಾವೇ ಡ್ಯಾಮೇಜ್ ಹೆಚ್ಚು ಮಾಡ್ದಂಗಾಗಿ ವಿಷ ಏರೋ ಚಾನ್ಸಸ್ ಆಕ್ಚುಲಿ ಕಟ್ಟದಾಗ್ಲೇ ಹೆಚ್ಚಾಗದು. ಅದು ಬಿಟ್ಟು ಐಸ್ ಅನ್ನು ಕೂಡ ಇಡಬೇಡಿ. ಸ್ಥಳೀಯ ಮದ್ದು, ಮಣ್ಣು, ಎಣ್ಣೆ, ಹಸಿರು ಎಲೆ ಯಾವುದೇ ಕಾರಣಕ್ಕೂ ಗಾಯಕ್ಕೆ ಹಚ್ಚಬೇಡಿ. ಇದೆಲ್ಲದರಿಂದನು ಲೋಕಲ್ ಟಿಶ್ಯೂ ಡ್ಯಾಮೇಜ್ ಹೆಚ್ಚಾಗುತ್ತೆ. ಮಂತ್ರಕ್ಕೆ ತಂತ್ರಕ್ಕೆ ಸಮಯ ಕಳೆದುಕೊಳ್ಳಬೇಡಿ. ಆದಷ್ಟು ಆಸ್ಪತ್ರೆಗೆ ಹೋಗೋ ವ್ಯವಸ್ಥೆ ಮಾಡ್ಕೊಳ್ಳಿ. ಹಾಗಿದ್ರೆ ಡೇಂಜರ್ ಸೈನ್ಸ್ಗಳು ಏನಿರುತ್ತೆ? ಹಾವು ಕಚ್ಚಿದಾಗ ಒಬ್ಬ ದೊಡ್ಡ ವ್ಯಕ್ತಿಯಲ್ಲೇ ಇರಲಿ ಅಥವಾ ಮಕ್ಕಳಿಗೆ ಪ್ರಸ್ತುತವಾಗಿ ಹೇಳೋ ರೀತಿ ಹೋದ್ರೆ, ಈಗ ಮಗು ಕಣ್ಣು ಬಿಡಕ್ ಆಗ್ತಾ ಇಲ್ಲ, ಹಾಗೆ ಸುಸ್ತಾಗ್ತಾ ಇದೆ, ಮಾತಾಡುತ್ತೆ ಹಂಗೆ ಮಲಗುತ್ತೆ, ಈ ರೀತಿ ಮಾತು ಸ್ಪಷ್ಟವಾಗಿ ಆಗದೆ ಇರಬಹುದು, ನುಂಗ್ಲಿಕ್ಕೆ ಕಷ್ಟ ಆಗದೆ ಇರಬಹುದು, ಕಣ್ಣು ಬಿಡ್ಲಿಕ್ಕೆ ಕಷ್ಟ ಆಗದೆ ಇರುವಂತದ್ದು, ಅಥವಾ ವಾಂತಿ, ಜ್ವರ, ಅಸ್ವಸ್ಥತೆ. ಹಾಗಿದ್ರೆ ನಾವು ಆಸ್ಪತ್ರೆಯಲ್ಲಿ ಏನ್ ಮಾಡ್ತೀವಿ? ಈ ರೀತಿ ಮಕ್ಕಳಲ್ಲಿ ಮಗುವಿನ ಸ್ಥಿತಿ ಪರಿಶೀಲನೆ ಮಾಡ್ತೀವಿ. ಎದೆ ಬಡಿತ, ಉಸಿರಾಟ, BP ಮತ್ತೆ ರಕ್ತ ಎಬ್ಬಿಕಟ್ಟೋ ಸಾಧ್ಯತೆ ಹೇಗಿದೆ ಅಂತ ಚೆಕ್ ಮಾಡ್ತೀವಿ. ಅಗತ್ಯವಾಗಿದ್ರೆ ಆಂಟಿ ಸ್ನೇಕ್ ವೆನಮ್ ಕೊಡ್ತೀವಿ. ಮತ್ತೆ ಉಸಿರಾಟದ ತೊಂದರೆ ಇದ್ರೆ ಆಕ್ಸಿಜನ್ ಅಥವಾ ವೆಂಟಿಲೇಟರ್ ಕೂಡ ಕೊಡ್ತೀವಿ. ಹಾಗಾಗಿ ಸರಿಯಾದ ಸಮಯದಲ್ಲಿ ಆಸ್ಪತ್ರೆಗೆ ಬಂದರೆ ಬಹುತೇಕ ಮಕ್ಕಳು ಸಂಪೂರ್ಣವಾಗಿ ಚೇತರಿಸಿಕೊಳ್ತಾರೆ. ವಿಳಂಬವೇ ಮುಖ್ಯ ಅಪಾಯವಾಗುತ್ತೆ ಈ ರೀತಿ ಹಾವು ಕಚ್ಚಿದ ಸಂದರ್ಭದಲ್ಲಿ. ಧನ್ಯವಾದಗಳು.
2: ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಮೊಳವೆ, ಡ್ಯಾಂಡ್ರಫ್, ಭಂಗು, ಹುಳುಕಡ್ಡಿ, ಅಲರ್ಜಿ, ತೊನ್ನು, ಇಸುಬು, ಸರ್ಪ ಹುಣ್ಣು, ನರಗುಳ್ಳೆ ತಗ್ಸೋದು, ಹಂಗೆ ಮುಖದಲ್ಲಿರೋ ಕೂದಲು ತೆಗೆಯೋದು, ಹಿಂಗೆ ಎಲ್ಲಾ ರೀತಿಯ ಚಿಕಿತ್ಸೆ ಮಾಡ್ತಾರೆ.
3: ಹೌದು, ಹಲವಾರು ವರ್ಷಗಳಿಂದ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುವ

0: ಸರ್ಜಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ನುರಿತ ವೈದ್ಯರ ತಂಡದಿಂದ ಕೈಗೆಟಕುವ ಬೆಲೆಯಲ್ಲಿ ನಿಮ್ಮ ಚರ್ಮ ಮತ್ತು ಸೌಂದರ್ಯ ಸಂಬಂಧಿಸಿದ ಎಲ್ಲಾ ಬಗೆಯ ಚಿಕಿತ್ಸೆ ಲಭ್ಯ. ಇಂದೇ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
1: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸುದ್ದಿ ಮಿಂಚು. ಶಿವಮೊಗ್ಗದ ಹೊಂಗಿರಣ ತಂಡವು ಇಂದು ಸಂಜೆ 7 ಗಂಟೆಗೆ ಸುವರ್ಣ ಸಂಸ್ಕೃತಿ ಭವನ ಶಿವಮೊಗ್ಗ ಇಲ್ಲಿ ಪೆನ್ ಎಂಬ ನಾಟಕ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ಆಸಕ್ತರು ಭಾಗವಹಿಸಬಹುದು. ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಯವರು ಈ ತಿಂಗಳ 31ರಂದು 250ನೇ ಸಾಹಿತ್ಯ ಹುಣ್ಣಿಮೆ ಕಾರ್ಯಕ್ರಮವನ್ನು ಶಿವಮೊಗ್ಗದ ತಿಲಕ್ ನಗರದ ಸನ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಭಾಂಗಣದಲ್ಲಿ ಆಯೋಜಿಸಿದೆ. ಆಸಕ್ತರು ಭಾಗವಹಿಸಬಹುದು. ಸುದ್ದಿ ಮಿಂಚು ಕೇಳಿದಿರಿ.

0: ಕುಂದ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನ ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

ಕೇಳಿದರೆ ಗಮನಿಸಿ, ಬೆಳಿಗ್ಗೆ 7:15 ಭಾವಗೀತೆಗಳು, 7:45 ಮತ್ತು 8:30 ಚಿತ್ರಗೀತೆಗಳನ್ನ ಕೇಳಿದ್ರೆ, 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು. ಇಂದಿನ ವಿಶೇಷ ಖಾತೆ ನಿಮ್ಮ ಜೊತೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. ಈಗ ಸಮಯ 7:02.

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮಗಳು ವಿನ್ನಾಗನೇ ಉಂಟಾ? ಮನ ತೆಲುಗು ಕಾರ್ಯಕ್ರಮಗಳು ಕೂಡ ನ್ಯೂಸ್ ಆನ್ AIR ಆಪ್ లో లభ్యమవుతుంది.
3: నా స్వరము నీ స్వరము సంగమమై మన స్వరంగా అవతరించి
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
5: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
6: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
5: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
6: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
5: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್. ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ.

0: 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ ಶೇಕಡ 60%ರಷ್ಟು ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ಜರುಗಲಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇ ಸಾನ್ ಬೈಸಿಕಲ್ಗೆ ಇಂದು ಚಾಲನೆ ನೀಡಲಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ ಶೇಕಡ 60%ರಷ್ಟು ಹೆಚ್ಚಿಸಿದ್ದು ರಾಜ್ಯದ 1 ಕೋಟಿಗೂ ಅಧಿಕ ಕಾರ್ಮಿಕರಿಗೆ ಆರ್ಥಿಕ ನೆರವು ದೊರಕಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ನೂತನ ಕನಿಷ್ಠ ವೇತನ ಜಾರಿಯಿಂದ ರಾಜ್ಯ ಕಾರ್ಮಿಕರ ವಿಮೆ, ಇಎಸ್ಐ ಮತ್ತು ಭವಿಷ್ಯ ನಿಧಿ ಪಿಎಫ್ ಕಡಿತದ ಬಳಿಕ ದೊರಕುತ್ತಿದ್ದ ಕಡಿಮೆ ವೇತನದ ಬದಲಾಗಿ ಪರಿಷ್ಕೃತ ಸಂಚಿತ ವೇತನ ಕೈಗೆ ಸಿಗಲಿದೆ ಎಂದರು. ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರು, ನಿರ್ದಿಷ್ಟ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು, ಖಾಸಗಿ ಶಾಲೆ ಕಾಲೇಜುಗಳ ಬೋಧಕೇತರ ಸಿಬ್ಬಂದಿ, ಇ ಕಾಮರ್ಸ್ ಕ್ಷೇತ್ರದ ನೌಕರರು, ಕೊರಿಯರ್ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ನೌಕರರು ಸೇರಿದಂತೆ ಒಟ್ಟಾರೆ ರಾಜ್ಯದ 81ಕ್ಕೂ ಹೆಚ್ಚು ಅನುಸೂಚಿತ ಉದ್ಯೋಗ ವಲಯಗಳ ಕಾರ್ಮಿಕರಿಗೆ ಇದರ ಲಾಭ ದೊರೆಯಲಿದೆ ಎಂದು ಸಚಿವ ಲಾಡ್ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದನ್ವಯ ವೇತನ ಪರಿಷ್ಕರಣೆ ಕೈಗೊಂಡು ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. 3,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಶಿವಮೊಗ್ಗ ಹಾಗೂ ಶೃಂಗೇರಿ ಮಧ್ಯದ ರೈಲು ಮಾರ್ಗದ ಅಭಿವೃದ್ಧಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮಂಗಳೂರು ರೈಲ್ವೆ ಕಚೇರಿಯಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ 37 ನೂತನ ರೈಲುಗಳನ್ನು ಪ್ರತಿದಿನದ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮಂಗಳೂರು ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವ ಮಂಗಳೂರು ಸುಬ್ರಹ್ಮಣ್ಯ ನಡುವೆ ರೈಲುಗಳ ವೇಗ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವ ಸೋಮಣ್ಣ ನುಡಿದರು. ಹೊಸದಿಲ್ಲಿಯ ಕೆಂಪುಕೋಟೆ ಮೈದಾನದಲ್ಲಿ ಇಂದು ಬುಡಕಟ್ಟು ಸಮುದಾಯಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ ಆಯೋಜಿತವಾಗಿದೆ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ 500 ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಸಾಂಪ್ರದಾಯಿಕ ಪೋಷಾಕು ತೊಟ್ಟು ಪಾಲ್ಗೊಳ್ಳಲಿದ್ದಾರೆ. ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಿ ಸಂಭ್ರಮಿಸುವ ಉದ್ದೇಶದೊಂದಿಗೆ 1.5 ಲಕ್ಷ ವನವಾಸಿಗರು ಸಮಾವೇಶಗೊಳ್ಳಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಅಜಾದ್ಪುರ ಎಸ್ಆರ್ಎಂ ಮೆಹ್ತಾ ಸಿಬಿಎಸ್ಇ ಶಾಲೆ ವಿದ್ಯಾರ್ಥಿನಿ ತನ್ವಿ ಚೈತನ್ಯ ಕೊಠಾರಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ನಾನು ಯುವಿಕಾ 2026 ರಲ್ಲಿ 13 ದಿನಗಳ ಅವಧಿಯಲ್ಲಿ ಯುಆರ್ಎಸ್ಸಿ ಬೆಂಗಳೂರು ನೆಲೆಯಲ್ಲಿ ಭಾಗವಹಿಸಿದ್ದೆ. ಒಟ್ಟು ಕಾರ್ಯಕ್ರಮ ಅದ್ಭುತವಾಗಿತ್ತು. ಪ್ರಯೋಗ ಶಾಲಾ ದರ್ಶನಗಳನ್ನು ಮತ್ತು ಅನೇಕ ಪ್ರಯೋಗಗಳನ್ನು ನಡೆಸುವ ಮೂಲಕ ತುಂಬಾ ಆಸಕ್ತಿಪೂರ್ಣವಾಯಿತು. ನಾವು ಇಸ್ರೋನ ಹಲವಾರು ಕೇಂದ್ರಗಳನ್ನು ಭೇಟಿ ಮಾಡಿ ಪ್ರಮುಖ ವ್ಯಕ್ತಿಗಳಾದ ಡಾಕ್ಟರ್ ಎಂ ಅಣ್ಣಂದುರೈ, ದ ಮೂನ್ ಮ್ಯಾನ್ ಆಫ್ ಇಂಡಿಯಾ, ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತೆ ಇಸ್ರೋ ನಿರ್ದೇಶಕರಾದ ವಿ ನಾರಾಯಣನ್ ಸರ್ ಅವರ ಜೊತೆಗೆ ಸಂವಾದವನ್ನು ನಡೆಸಿದ್ದೇವೆ. ಜ್ಞಾನವರ್ಧಕ ಅನುಭವವಾಗಿತ್ತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 87 ಪೈಸೆ, ಡೀಸೆಲ್ ಪ್ರತಿ ಲೀಟರ್ಗೆ 91 ಪೈಸೆಯಷ್ಟು ಹಾಗೂ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ 1 ರೂಪಾಯಿಯಷ್ಟು ಏರಿಕೆಯಾಗಿದೆ. ಪರಿಷ್ಕೃತ ದರ ನಿನ್ನೆಯಿಂದ ಜಾರಿಗೊಂಡಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ದರೆ ತನ್ನ ಪಾಲಿನ ಪೆಟ್ರೋಲ್ ಹಾಗೂ ಡೀಸೆಲ್ ಸುಂಕ ಇಳಿಸಲಿ ಎಂದು ಆಗ್ರಹಿಸಿದ್ದಾರೆ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲು. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2 ಕೋಟಿ 1 ಲಕ್ಷಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾದಿಂದ ಬಾಧಿತರಾಗಿದ್ದಾರೆ. ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ಸ್ಕಿಜೋಫ್ರೇನಿಯಾ ಕುರಿತು ಮಾಹಿತಿ ನೀಡಿದ್ದಾರೆ.
1: ಸ್ಕಿಜೋಫ್ರೇನಿಯಾ ಎಂದರೆ ಚಿತ್ತ ವಿಕಲತೆ. ಇದು ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ. ವ್ಯಕ್ತಿ ತಾನು ಒಂದು ವಾಸ್ತವತೆಯನ್ನು ಕಳೆದುಕೊಂಡಿರುತ್ತಾನೆ. ವಿಶ್ವದಾದ್ಯಂತ 3 ಕೋಟಿಗೂ ಹೆಚ್ಚು ಜನ ಈ ಒಂದು ಸ್ಕಿಜೋಫ್ರೀನಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ನಮ್ಮ ದೇಶದಲ್ಲಿ 6-8 ಲಕ್ಷ ಮಂದಿಗೆ ಈ ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ ಕಂಡುಬರುತ್ತದೆ. ಈ ಕಾಯಿಲೆ ಅತಿ ಹೆಚ್ಚಾಗಿ ಬಳಲುತ್ತಿದ್ದಾರೋ ಅಂತವರನ್ನು ನಾವು ಒಳರೋಗಿಯನ್ನಾಗಿ ಸಹ ನಾವು ಟ್ರೀಟ್ಮೆಂಟ್ ಕೊಡುತ್ತಾ ಅವರಿಗೆ ಇಂಜೆಕ್ಷನ್ ಹಾಗೂ ಇಸಿಟಿ ಚಿಕಿತ್ಸೆಯನ್ನು ಸಹ ನೀಡಬಹುದು. ಈ ಚಿಕಿತ್ಸೆಯು ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಜನರ ನೆರವಿಗೆ ಸಿದ್ಧವಾಗಿರುತ್ತದೆ.
0: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಸಾಗರ್ ನಿರ್ಮಿಸಿದ ವರದಾ ನದಿ ಜೀವವೈವಿಧ್ಯ ಸಾಕ್ಷ್ಯಚಿತ್ರಕ್ಕೆ ರಾಜ್ಯ ಜೀವವೈವಿಧ್ಯ ಮಂಡಳಿಯ 2025-26 ಸಾಲಿನ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಶ್ರಾವ್ಯ ಸಾಗರ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
2: ನನ್ನ ಊರಿನ ಹತ್ತಿರದಲ್ಲಿಯೇ ಪಶ್ಚಿಮ ಘಟ್ಟದ ಜೀವನಾಡಿಯಾದಂತಹ ವರದಾ ನದಿಯ ಜನ್ಮಸ್ಥಾನವಿದೆ. ವರದಾ ನದಿಯು ಮಲೆನಾಡಿನಲ್ಲಿ ಹುಟ್ಟಿ ಬಯಲು ನಾಡಿಗಳಿಗೆ ಜೀವನಾಡಿಯಾಗಿ ಹರಿಯುತ್ತದೆ. ಇಡೀ ಭಾರತದಲ್ಲೇ ಉತ್ತರಾಭಿಮುಖವಾಗಿ ಹರಿಯುವಂತಹ ಏಕೈಕ ನದಿ ವರದಾ ನದಿಯಾಗಿದೆ. ನಾನೊಂದು ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಿದ್ದು ವರದಾಯಿನಿ ವರದೆ ಎನ್ನುವಂತಹ ಹೆಸರಿನಲ್ಲಿ ಜೀವನಾಡಿ ವರದೆಯ ಕತೆ ಉತ್ತರಗೊಂಡಿದೆ. ನನ್ನ ನೆನದ ಮೂಲ ಕಥೆಯನ್ನು ನಾನು ಈ ಸಾಕ್ಷ್ಯಚಿತ್ರದಲ್ಲಿ ಜೀವ ವೈವಿಧ್ಯತೆಯ ವರದೆಯ ಅಂಗಳದ ಕಥೆಗಳನ್ನ ಹಿಡಿದಿಟ್ಟಿದ್ದೇನೆ. ಅವಕಾಶವನ್ನ ನೀಡಿದಂತಹ ಮಂಡಳಿಗೆ, ವೆಂಕಟೇಶ್ ಕೌಲ್ಕೋಡರವರಿಗೂ, ನಾಗೇಂದ್ರ ಸಾಗರ್ ಹಾಗೂ ವಾಣಿಶ್ರೀ ಸಾಗರ್ ಅವರಿಗೂ, ಸಚಿನ್ ಹೆಗಡೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ.
0: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತಿನಿಧಿಗಳು ಸೂರತ್ ಮಹಾನಗರ ಪಾಲಿಕೆ ಹಾಗೂ ದೇಶದ ಅತಿ ದೊಡ್ಡ 140 MLD ಸಾಮರ್ಥ್ಯದ ಒಳಚರಂಡಿ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ವಾರ್ಷಿಕ 60 ಕೋಟಿ ಲಾಭ ಗಳಿಸುತ್ತಿರುವ ಘಟಕದ ಕಾರ್ಯವೈಖರಿ ಕುರಿತು ಸೂರತ್ ಪಾಲಿಕೆಯ ಕಾರ್ಯನಿರ್ವಾಹಕ ಅಭಿಯಂತರ ಪರೇಶ್ ಪಟೇಲ್ ನಿಯೋಗಕ್ಕೆ ಮಾಹಿತಿ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ರಾಜ್ಯಕ್ಕೆ ಭೇಟಿ ನೀಡಿದ್ದು ಇಂದು ಬೆಂಗಳೂರು ಉತ್ತರ ಜಿಲ್ಲೆ ಕಾರ್ಯಕರ್ತರ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯಮಟ್ಟದ ಚೆಸ್ ಪಂದ್ಯಾವಳಿ ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಇಂದು ನಗರದ ಯುವಜನ ಸೇವಾ ಇಲಾಖೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧರೆ ಫೌಂಡೇಶನ್ ಸಹಯೋಗದಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲಾಗುತ್ತಿದೆ ಎಂದು ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನ ಕೈ ಕಸೂತಿ ಪ್ರವೀಣೆ ಎಂಎಸ್ ಸುಕನ್ಯಾ ಮಲೇಷಿಯಾದ ವಿಶ್ವ ಫ್ಯಾಷನ್ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಿಳಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅರಣ್ಯದ ಯಳಂದೂರು ವನ್ಯಜೀವಿ ವಲಯದಲ್ಲಿ ಕಂಡುಬಂದ ಆನೆ ಕಳೇಬರದ ಅಂಗಾಂಗಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60%+ ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಭಾವಗೀತೆಗಳು. ಮೊದಲಿಗೆ ಎನ್ ವಿ ಲಲಿತಾ ಅವರ ಧ್ವನಿಯಲ್ಲಿ ಜಿ ವರದರಾಜರಾವ್ ಅವರ ರಚನೆ ನುಂಗು ನುಂಗು ಹೃದಯವೇ.

ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಿ. ಈಗಾಗಲೇ ಒಂದು ವಿಷಯವನ್ನ ಹೇಳಿದ್ದೆ, ಸಹೋದರರು ಅಂದ್ರೆ ಅಣ್ಣ ತಮ್ಮ, ಅಣ್ಣ ತಮ್ಮ ಹೀಗಿದ್ದರೆ ಚೆನ್ನ, ಅಣ್ಣ ತಮ್ಮ ಹೀಗಿದ್ದರೆ ಚೆನ್ನ. ಈ ವಿಷಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9481527206000. ನೆನಪಿಡಿ, ನಿಮ್ಮ ಸಂದೇಶಗಳು ಬೆಳಿಗ್ಗೆ 8:30 ತಲುಪಲಿ. ಸಹೋದರರು ಅಂದ್ರೆ ಅಣ್ಣ ತಮ್ಮ ಹೀಗಿದ್ದರೆ ಚೆನ್ನ. ಇನ್ನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನದು ದೊಡ್ಡರಂಗೇಗೌಡ ಅವರ ರಚನೆ, ನಿನ್ನ ಹೊರತು ಬದುಕು ಶೂನ್ಯ. ಧ್ವನಿ ರೇಣುಕಾ ನಾಕೋಡು.

ಆತ್ಮೀಯ ಕೇಳಿದರೆ ಗಮನಿಸಿ, ಬೆಳಿಗ್ಗೆ 7:45 ಮತ್ತು 8:30 ಚಿತ್ರಗೀತೆಗಳನ್ನ ಕೇಳಬಹುದು. 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು. ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ, ಕತೆ ಕಟ್ಟೋಣ ಬನ್ನಿ. ಆರಂಭ ನಮ್ಮದು, ಮುಂದುವರಿಸುವ ಕಾರ್ಯ ಕೆಲಸ ನಿಮ್ಮದು. ಹಾಗೆ ಗಮನಿಸಿ, ಈಗಾಗಲೇ ವಿಷಯವನ್ನು ಕೊಟ್ಟಿದ್ದೇನೆ, ಸಹೋದರರ ಸಂಬಂಧ ಅಥವಾ ಅಣ್ಣ ತಮ್ಮಂದರ ಸಂಬಂಧ ಹೀಗಿದ್ದರೆ ಚೆನ್ನ, ಅಣ್ಣ ತಮ್ಮಂದಿರು ಸಂಬಂಧ ಹೇಗಿದ್ದರೆ ಚೆನ್ನ, ಈ ವಿಷಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9481512600. ನೆನಪಿಡಿ, ನಿಮ್ಮ ಸಂದೇಶಗಳು ನಮಗೆ ಈ ಬೆಳಿಗ್ಗೆ 8:30 ತಲುಪಲಿ. ವಿಷಯ ಸಹೋದರರ ಸಂಬಂಧ ಅಥವಾ ಅಣ್ಣ ತಮ್ಮಂದಿರ ಸಂಬಂಧ ಹೀಗಿದ್ದರೆ ಚೆನ್ನ. ಇನ್ನು ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ ಶ್ರೀ ಅಶ್ವತ್ಥ ಅವರ ಧ್ವನಿಯಲ್ಲಿ ಕೇಳಿ, ಬಳೆಗಾರ ಚೆನ್ನಯ್ಯ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
2: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
0: ಕೇಳಿದ್ರೆ ಗಮನಿಸಿ, ಈ ಬೆಳಿಗ್ಗೆ 7:45 ಮತ್ತು 8:30 ಚಿತ್ರಗೀತೆಗಳು, 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ, 11:00 ಚಿನ್ನರ ಬಳಗದಲ್ಲಿ ಶಿವಮೊಗ್ಗ ತಾಲೂಕು ಕೊರಗಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಗಿಲ ಪೂಜೆ ಪದಗಳು, ಭದ್ರಾವತಿ ತಾಲೂಕು ಅರಬೆಳ್ಚಿಯ

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರೊಡನೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಶಾಂತ್ ಅವರೊಡನೆ ಸಂದರ್ಶನ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ. 1:20 ಚಿತ್ರಗೀತೆಗಳು. 2:40 ಭಾವಗೀತೆಗಳು. 3:00 ಚಲನಚಿತ್ರ ಧ್ವನಿವಾಹಿನಿ ಅಂಜಲಿ ಗೀತಾಂಜಲಿ.

ಆತ್ಮೀಯ ಕೇಳಿದರೆ ಸಹೋದರರ ಸಂಬಂಧ ಅಥವಾ ಅಣ್ಣ ತಮ್ಮಂದರ ಸಂಬಂಧ ಹೀಗಿದ್ದರೆ ಚೆನ್ನ. ಈ ವಿಷಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ವಾಟ್ಸಪ್ ಸಂಖ್ಯೆ 9488527260. ನೆನಪಿಡಿ, ನಿಮ್ಮ ಸಂದೇಶಗಳು ನಿಮಗೆ ಬೆಳಿಗ್ಗೆ 8:30 ತಲುಪಲಿ. ವಿಷಯ ಅಣ್ಣ ತಮ್ಮಂದಿರ ಸಂಬಂಧ ಹೀಗಿದ್ದರೆ ಚೆನ್ನಾಗಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕರ್ನಾಟಕದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ. ಈಗ ಸಮಯ 7:34.

ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026 ಅಥ್ಲೆಟಿಕ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಇಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರೊಂದಿಗೆ

0: ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳ ಕುರಿತು ಅವರು ಚರ್ಚಿಸಲಿದ್ದಾರೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ರೊಬಿಯೋ ಅವರು 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಅವರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ರಕ್ಷಣೆ, ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ಚರ್ಚಿಸಿದರು. ಭಾರತ ಮತ್ತು ಅಮೆರಿಕ ಜಾಗತಿಕ ಒಳಿತಿಗಾಗಿ ನಿಕಟವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲ ಮತ್ತು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕಾಗಿ ಅವರು ಕರೆಯನ್ನು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಕಾರ್ಯದರ್ಶಿ ರೂಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಭಾರತವನ್ನು ಅಮೆರಿಕಕ್ಕೆ ಪ್ರಮುಖ ಪಾಲುದಾರ ಎಂದು ಕೂಡ ಅವರು ಕರೆದಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ ಭಾರತೀಯ ವ್ಯಾಪಾರ ನಾಯಕರ ನಿಯೋಗದೊಂದಿಗೆ ಕೆನಡಾಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ ಮತ್ತು ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮಾತುಕತೆಗಳನ್ನು ಮುನ್ನಡೆಸಲು ಗೋಯಲ್ ಒಟ್ಟಾವ ಮತ್ತು ಟೊರಾಂಟೋದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಭಾರತದ ಭೇಟಿಯ ಸಮಯದಲ್ಲಿ ಉಲ್ಲೇಖದ ನಿಯಮಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಸುತ್ತಿನ ಮಾತುಕತೆಗಳು ಮಾರ್ಚ್ನಲ್ಲಿ ವರ್ಚುವಲ್ ಆಗಿ ನಡೆದಿದ್ದವು ಮತ್ತು ಎರಡನೇ ಸುತ್ತಿನ ಮಾತುಕತೆಗಳು ಮೇ 8ರಂದು ಮುಕ್ತಾಯಗೊಂಡಿದ್ದವು. ಪ್ರಸ್ತುತ ಭೇಟಿಯ ಸಮಯದಲ್ಲಿ ಒಟ್ಟಾವದಲ್ಲಿ ಮತ್ತಷ್ಟು ಸುತ್ತಿನ ಮಾತುಕತೆಗಳನ್ನು ನಡೆಸಲಾಗುವುದು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಕೆನಡಿಯನ್ ಡಾಲರ್ಗಳಿಗೆ ವಿಸ್ತರಿಸುವ ಹಂಚಿಕೆಯ ಮಹತ್ವಾಕಾಂಕ್ಷೆಯೊಂದಿಗೆ ಈ ವರ್ಷದ ಅಂತ್ಯದ ವೇಳೆಗೆ ಸಮತೋಲಿತ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಿಇಪಿಎ ಆರಂಭಿಕ ತೀರ್ಮಾನಕ್ಕೆ ಎರಡೂ ಕಡೆಯವರು ಕಾರ್ಯನಿರ್ವಹಿಸಲಿದ್ದಾರೆ. ಆರೋಗ್ಯ ರಕ್ಷಣಾ ಮೂಲಸೌಕರ್ಯದ ಜೊತೆಗೆ ಆರೋಗ್ಯ ತಜ್ಞರು ಮತ್ತು ವೈದ್ಯಕೀಯ ವೃತ್ತಿಪರರ ತರಬೇತಿಯು ಅಷ್ಟೇ ಮುಖ್ಯ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ವೈದ್ಯಕೀಯ ವಿಜ್ಞಾನ ಪರೀಕ್ಷಾ ಮಂಡಳಿಯ 23ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ವೈದ್ಯರು ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ಸಾಫ್ಟ್ವೇರ್ ಆಗಿ ಸೇವೆ ಸಲ್ಲಿಸುತ್ತಾರೆ, ಆದರೆ ಮೂಲಸೌಕರ್ಯ ಮತ್ತು ಇತರ ಸೌಲಭ್ಯಗಳು ರಾಷ್ಟದ ಹಾರ್ಡ್ವೇರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶದ ಉದಯೋನ್ಮುಖ ತಜ್ಞರನ್ನು ಗೌರವಿಸುವ ಮೂಲಕ ಭಾರತ ತನ್ನ ಆರೋಗ್ಯ ರಕ್ಷಣಾ ಪರಿಸರ ವ್ಯವಸ್ಥೆಯ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಎದುರಿಸುವಲ್ಲಿ ಮತ್ತು ದೇಶಾದ್ಯಂತ ಆರೋಗ್ಯ ರಕ್ಷಣಾ ವಿತರಣಾ ವ್ಯವಸ್ಥೆಗಳನ್ನು ಬಲಪಡಿಸುವಲ್ಲಿ ಈ ಯುವ ವೈದ್ಯರ ಪರಿಣಿತಿ, ನಾವೀನ್ಯತೆ ಮತ್ತು ಬದ್ಧತೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ವಿಕಸಿತ ಭಾರತ ಮಿಷನ್ ಸಾಧಿಸುವಲ್ಲಿ ಆರೋಗ್ಯ ರಕ್ಷಣಾ ವಲಯ ಮತ್ತು ಆರೋಗ್ಯಕರ ಭಾರತದ ದೃಷ್ಟಿಕೋನವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ವೈದ್ಯಕೀಯ ವೃತ್ತಿಪರರ ಕೊಡುಗೆ ರಾಷ್ಟಕ್ಕೆ ಬಹಳ ಮುಖ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ. ರೋಗಿಗಳ ಆರೈಕೆಯನ್ನು ಬಲಪಡಿಸಲು 11 ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಮಾರಂಭದಲ್ಲಿ 26,396 ಅರ್ಹ ಅಭ್ಯರ್ಥಿಗಳಿಗೆ ಅವರ ಶೈಕ್ಷಣಿಕ ಶ್ರೇಷ್ಠತೆ, ವೈದ್ಯಕೀಯ ಪ್ರಾವೀಣ್ಯತೆ ಮತ್ತು ವೃತ್ತಿಪರ ಸಾಮರ್ಥ್ಯವನ್ನು ಗುರುತಿಸಿ ರಾಷ್ಟೀಯ ಮಂಡಳಿಯ ಡಿಪ್ಲೊಮೇಟ್, ರಾಷ್ಟೀಯ ಮಂಡಳಿಯ ಡಾಕ್ಟರೇಟ್, ಡಿಪ್ಲೊಮಾ ಮತ್ತು ರಾಷ್ಟೀಯ ಮಂಡಳಿಯ ಫೆಲೋಶಿಪ್ ಅರ್ಹತೆಗಳನ್ನು ನೀಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜೈರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರ ಒಳಗೆ ಸಲ್ಲಿಸಿ

0: ಬಳಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ದ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1 ಅನುಷ್ಠಾನಗೊಳ್ಳಲು ವಿಬಿ ಜಿ ರಾಮ್ಜಿ ಕಾಯ್ದೆ 2025 ಈ ತಿಂಗಳ 11 ಅಧಿಸೂಚನೆ ಹೊರಡಿಸಲಾಗಿದೆ. ಮಹಾರಾಷ್ಟದಲ್ಲಿ ಟಿಸಿಎಸ್ ಸಂಸ್ಥೆಗೆ ಸಂಬಂಧಿಸಿದ ಲೈಂಗಿಕ ದೌರ್ಜನ್ಯ ಮತ್ತು ಧಾರ್ಮಿಕ ಮತಾಂತರಕ್ಕೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಸಿಕ್ ನ್ಯಾಯಾಲಯದ ಮುಂದೆ 1500 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಲಖನೌದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಖನೌ ಸೂಪರ್ ಜೈಂಟ್ಸ್ ತಂಡದ ವಿರುದ್ದ 7 ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಲಖನೌ ತಂಡ ನಿಗದಿತ 20 ಓವರ್ಗಳಲ್ಲಿ 6 ನಷ್ಟಕ್ಕೆ 196 ರನ್ ಗಳಿಸಿತು. ಲಖನೌ ಪರ ಜೋಶ್ ಇಂಗ್ಲಿಷ್ 72 ಹಾಗೂ ಆಯುಷ್ ಬದೋನಿ 43 ರನ್ ಗಳಿಸಿದರು. ಪಂಜಾಬ್ ಪರ ಯಜುವೇಂದ್ರ ಚಹಲ್ ಹಾಗೂ ಮಾರ್ಕೋ ಯಾನ್ಸನ್ ತಲಾ 2 ಪಡೆದರು. ಗುರಿ ಬೆನ್ನತ್ತಿದ ಪಂಜಾಬ್ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 18 ಓವರ್ಗಳಲ್ಲಿ 3 ನಷ್ಟಕ್ಕೆ 800 ರನ್ ಗಳಿಸುವುದರೊಂದಿಗೆ 7 ಜಯ ಸಾಧಿಸಿತು. ಪಂಜಾಬ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೇಯಸ್ ಅಯ್ಯರ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಪಂದ್ಯಾವಳಿಯಲ್ಲಿ ಇಂದು 2 ನಡೆಯಲಿದ್ದು ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವ 2 ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ನಲ್ಲಿ ಗುರಿಂದರ್ ವೀರ್ ಸಿಂಗ್ ಪುರುಷರ 100 ಓಟದಲ್ಲಿ 10.09 ಸೆಕೆಂಡ್ಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಪುರುಷರ 400 ಓಟದಲ್ಲಿ ವಿಶಾಲ್ ಟಿಕೆ 44.98 ಸೆಕೆಂಡ್ಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದರು. ಈ ಸ್ಪರ್ಧೆಯಲ್ಲಿ 45 ಸೆಕೆಂಡ್ಗಳ ತಡೆಗೋಡೆಯನ್ನು ಮುರಿದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಗೆ ಪಾತ್ರರಾದರು. ಈ ನಡುವೆ ರಾಜೇಶ್ ರಮೇಶ್ 45.31 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಜಯಕುಮಾರ್ 45.47 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಕಂಚಿನ ಪದಕ ಗೆದ್ದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಪಂಜಾಬ್ ಕಿಂಗ್ಸ್ಗೆ 7 ಜಯ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಚಿತ್ರಗೀತೆಗಳು ಆತ್ಮೀಯ ಕೇಳಿದರೆ ಚಿತ್ರಗೀತೆಗಳನ್ನು ಕೇಳಕ್ಕಿಂತ ಮುಂಚೆ ಈಗಾಗಲೇ ವಿಷಯವನ್ನು ಕೊಟ್ಟಿದ್ದೆ ಸಹೋದರರ ಸಂಬಂಧ ಅಂದರೆ ಅಣ್ಣ ತಮ್ಮಂದರ ಸಂಬಂಧ ಹೇಗಿದ್ದರೆ ಚೆನ್ನ. ಈ ವಿಷಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ವಾಟ್ಸಪ್ 9815727260 ನೆನಪಿಡಿ ನಿಮ್ಮ ಸಂದೇಶಗಳು ಬೆಳಿಗ್ಗೆ 8:30 ತಲುಪಲೇ ವಿಷಯ ಅಣ್ಣ ತಮ್ಮಂದಿರ ಸಂಬಂಧ ಹೀಗಿದ್ದರೆ ಚೆನ್ನ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರೀ ದಾನಮ್ಮ ದೇವಿ ಚಿತ್ರದ ಗೀತೆ ಧ್ವನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಆತ್ಮೀಯ ಕೇಳಿದ್ರೆ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಹಾಗೆ ವಿಷಯವನ್ನು ಕೊಟ್ಟಿದ್ದೆ ಸಹೋದರರ ಸಂಬಂಧ, ಅಂದ್ರೆ ಅಣ್ಣ ತಮ್ಮಂದಿರ ಸಂಬಂಧ ಹೀಗಿದ್ದರೆ ಚೆನ್ನ. ಈ ವಿಷಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ವಾಟ್ಸಪ್ ಸಂಖ್ಯೆ 9484527206000. ನೆನಪಿಡಿ, ನಿಮ್ಮ ಸಂದೇಶಗಳು ನಮಗೆ ಈ ಬೆಳಿಗ್ಗೆ 8:30 ತಲುಪಲಿ. ವಿಷಯ ಅಣ್ಣ ತಮ್ಮಂದಿರ ಸಂಬಂಧ ಹೀಗಿದ್ದರೆ ಚೆನ್ನ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೊಂಬರ ಕೃಷ್ಣ ಚಿತ್ರದ ಗೀತೆ ಧ್ವನಿ ವಾಣಿಜ್ಯರಾಮ್ ಮತ್ತು ಸಿ ಕೆ ರಾಮ ಅವರದು.

0: ಹಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲು ಕೊಟ್ರ ಒಲ್ಲಂಥಟ ಮಾಡ್ಲಿಕತ್ತದ.
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಳಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
3: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಅಣ್ಣದ ಮಂದಿರ ಸಂಬಂಧ ಹೀಗಿದ್ದರೆ ಚೆನ್ನ, ಸಹೋದರರ ಸಂಬಂಧ ಹೀಗಿದ್ದರೆ ಚೆನ್ನ, ಈ ವಿಷಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9481572600. ನೆನಪಿಡಿ, ನಿಮ್ಮ ಸಂದೇಶಗಳಿಗೆ ಬೆಳಿಗ್ಗೆ 8:30 ತಲುಪಲಿ. ವಿಷಯ ಅಣ್ಣ ತಮ್ಮಂದಿರ ಸಂಬಂಧ ಹೀಗಿದ್ದರೆ ಚೆನ್ನ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆ, ಧ್ವನಿ ಸಿ ಅಶ್ವಥ್ ಅವರದು.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ. ಸಮಯ 8 ಗಂಟೆ. ಕುಶಲರಿಗೊಬ್ಬ

ಕೇಳಿದ್ರೆ ಗೀತೆಯನ್ನ ಕೇಳಿ ಬಂದ್ರೆ ಇನ್ನ ಕೊಟ್ಟಂತ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಸಂದೇಶವನ್ನ ಕಳಿಸಿದ್ದಾರೆ ನೋಡೋಣ. ಯಾರಿದು ಹಂಪಣ್ಣ ನ್ಯಾಮತಿಯಿಂದ, ಸಹೋದರರು ಶತ್ರುಗಳಂತೆ ಬಳದೆ ಮಿತ್ರರಂತೆ ಬಾಳ್ಬೇಕು, ನಾವು ಸತ್ತಾಗ ಏನನ್ನು ನೋಯಲು ಸಾಧ್ಯವಿಲ್ಲ ಅಲ್ವೇ. ಆಸ್ತಿಗೋಸ್ಕರ ಒಡೆದಾಡಿ ಕೋರ್ಟಿಗೆ ಅಲೆದಾಡಿ ಶತ್ರುಗಳಾಗಿ ಬಾಳದೆ ಆಸ್ತಿಯನ್ನು ಸಹಮತದಿಂದ ಹಂಚಿಕೊಂಡು ಮಿತ್ರರಂತೆ ಬಾಳ್ಬೇಕು. ನಾವು 5 ಜನ ಅಣ್ಣ ತಮ್ಮಂದಿರು, ನಾವು ಸಹ ಸಹಮತದಿಂದ ಆಸ್ತಿಯನ್ನು ಹಂಚಿಕೊಂಡು ಎಲ್ಲರೂ ಮಿತ್ರರಂತೆ ಬಾಳುತ್ತಿದ್ದೇವೆ. ಒಳ್ಳೆ ಸಂದೇಶ ಅಲ್ವೇ. ಸಹೋದರರು ಅಣ್ಣ ತಮ್ಮಂದಿರು ಅನ್ಯೋನ್ಯವಾಗಿರ್ಬೇಕು. ಸೊ ನಮ್ಮ ನಡುವೆ ಈ ಆಸ್ತಿ ಬಂದ್ಬಿಟ್ಟು ಜಗಳ ಗಿಗಳೆಲ್ಲ ಆಗ್ತಾವಲ್ಲ, ಅದು ಕೋರ್ಟ್ ಕಚೇರಿ ಹೋಗ್ಬಿಟ್ಟು ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಎಷ್ಟೋ ಸಂಸಾರಗಳು ಇದು ನೋಡ್ತಾ ಇರ್ತವೆ ಅಣ್ಣ ತಂದಿರ್, ಹೆಚ್ಚೋ ಕಮ್ಮಿನ ಅನುಸರಿಸ್ಕೊಂಡು ಓಡಾಡ್ತಾರಲ್ವೇ. ಸೊ ಅನುಸರಿಸ್ಕೊಂಡು ಹೋಗ್ಬೇಕು, ಸಹ ಬಾಳ್ವೆಯಿಂದ ಬಾಳ್ಬೇಕು. ಎಸ್, ಒಳ್ಳೆ ವಿಚಾರ, ಧನ್ಯವಾದ. ಇನ್ನ ಸದಾಶಿವಪ್ಪ ಮಂಡಗಟ್ಟೆ, ನಮಸ್ತೆ. ಒಡ ಹುಟ್ಟಿದವರಿಗೆ ಕಾಸ ಅಣ್ಣ ತಮ್ಮಂದಿರು ಎನ್ನುತ್ತಾರೆ, ಬೇರೆಯವರಿಗೆ ಈ ರೀತಿ ಹೇಳೋದಿಲ್ಲ. ಆದ್ದರಿಂದ ಯಾವಾಗಲೂ 10 ವರ್ಷದವರಂತೆ ಜೀವನ ಪೂರ್ತಿ ಅದೇ ರೀತಿ ನಾನು ನನ್ನ ಅಣ್ಣ ಇದ್ದೇವೆ. 10 ವರ್ಷದಿಂದಲೂ ನಮ್ಮ ಅಣ್ಣ ತಮ್ಮಂದಿರು ಒಟ್ಟಿಗೆ ಇದ್ದೀವಿ. ಯಾವಾಗಲೂ ಜಗಳ ಆಡಿಲ್ಲ. ಧನ್ಯವಾದಗಳು. ನನಗೆ 67 ವರ್ಷ, ಅಣ್ಣನಿಗೆ 69 ವರ್ಷ. ಯಾರಿದು? ಸದಾಶಿವಪ್ಪ ಮಂಡಗಟ್ಟದಿಂದ. ಒಳ್ಳೆ ವಿಚಾರ ಅಂದ್ರೆ ಈಗಿನ ಕಾಲದಲ್ಲಿ ಇಂಥೆಲ್ಲ ಜನರಿಗೆ ಈ ಹೊತ್ತಿನ ಪೀಳಿಗೆಗೆ ತಿಳಿಸುವ ಅಗತ್ಯ ಇದೆ. ಸಂಬಂಧಗಳು, ಕುಟುಂಬಗಳು ಗಟ್ಟಿ ಇದ್ರೆ ಮಾತ್ರ ನಾವೇನನ್ನಾದ್ರೂ ಸಾಧಿಸಕ್ ಸಾಧ್ಯ, ನೆಮ್ಮದಿ ಕಂಡುಕೊಳ್ಳಿಕ್ಕೆ ಸಾಧ್ಯ. ಸೊ ಸದಾಶಿವಪ್ಪ ಮಂಡಗಟ್ಟವರೇ, ನಿಮಗೂ ಧನ್ಯವಾದ. ಹಂಪಣ್ಣ ನೇಮತಿಯವರೇ, ನಿಮಗೂ ಧನ್ಯವಾದ. ಇನ್ನೂ ಸಾಕಷ್ಟು ಸಂದೇಶಗಳಿದೆ, ಓದ್ತೀನಿ ಈ ಗೀತೆಯ ನಂತರ.

ಕೇಳಿದ್ರೆ ಚಿತ್ರಗೀತೆಯನ್ನ ಕೇಳಿ ಬಂದ್ರೆ ಇನ್ನ ಮುಂದಿನ ಸಂದೇಶ ಯಾರ್ದು ನೋಡೋಣ. ಮಹೇಶ್ವರಿ ಕಾಗೇಹಳ್ಳಿಯಿಂದ, ನಮಸ್ಕಾರ ಗಣೇಶ್ ಸರ್, ನಮ್ಮ ಹೆಚ್ಚಿನ ಆಕಾಶವಾಣಿ ಭದ್ರಾವತಿ ಎಲ್ಲರಿಗೂ ಶುಭೋದಯ. ಒಳ್ಳೆ ವಿಷಯ ಕೊಟ್ಟಿದ್ದೀರಣ್ಣ. ಅಣ್ಣ ತಮ್ಮ ಅಂದ್ರೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಸಂಬಂಧವನ್ನು ಗಟ್ಟಿ ಮಾಡುವುದು, ಕಷ್ಟ ಸುಖದಲ್ಲಿ ಭಾಗಿಯಾಗುವುದು, ಅಣ್ಣ ತಮ್ಮದರ ಪ್ರೀತಿ ವ್ಯಕ್ತಪಡಿಸುವ ಸಲುವಾಗಿ ರಕ್ಷಾಬಂಧನ ಆಚರಣೆ ಮಾಡಲಾಗುತ್ತದೆ. ಬಾಲ್ಯದಲ್ಲಿ ಅಣ್ಣ ತಮ್ಮದರ ಆಡಿದ್ದು ಆಟಗಳು ಜೀವನದಲ್ಲಿ ಉತ್ತಮ ಸ್ನೇಹಿತರು ಆಗಿರ್ತಾರೆ. ಗಣೇಶ್ ಸರ್ ಒಳ್ಳೆಯ ವಿಷಯ ಕೊಟ್ಟಿದ್ದೀರ, ಇನ್ನೊಮ್ಮೆ ತಮಗೆ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮಗಳು ಸೂಪರ್ ಅಂತ ಕಳಿಸಿದಿರಿ. ಸೋಮೇಶ್ವರಿ ಕಾಗೇಹಳ್ಳಿಯವರೇ, ನಿಮಗೂ ಕೂಡ ವಿಶೇಷವಾದ ಧನ್ಯವಾದ. ಇನ್ನು ಬೆಳಗಿನ ಶುಭೋದಯ ಸರ್, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ಯಾರಿದು? ಚಿಕ್ಕಪ್ಪ ಶಾರದಾ ರಮೇಶ್ ರಮೇಶ್. ಸಹೋದರ ದಿನದ ಶುಭಾಶಯಗಳು. ಈ ದಿನ ಒಂದು ಒಳ್ಳೆ ವಿಷಯ ಕೊಟ್ಟಿದ್ದೀರಿ. ಹಿಂದಿನ ದಿನಗಳಲ್ಲಿ ಅಣ್ಣ ತಮ್ಮಂದಿರಿಂದ ಒಂದೇ ಗೂಡಿನ ಹಕ್ಕಿಗಳಾಗಿರ್ತಿದ್ರು, ಆದರೆ ಈಗ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೀತಾ ದಾಯಿದಿಗಳಾಗಿದ್ದಾರೆ. ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ, ಆ ಪರಿಸ್ಥಿತಿ ಬಂದಿದೆ. ಅಣ್ಣ ತಮ್ಮಂದಿರಿ ಅಂದ್ರೆ ಯಾವಾಗಲೂ ಒಟ್ಟಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು. ಹಾಗಿದ್ದಾಗ ನಮ್ಮ ಬಗ್ಗೆ ಯಾರಾದರೂ ಮಾತಾಡಲು ಯೋಚನೆ ಮಾಡ್ತಾರೆ. ಎಲ್ಲ ಅಣ್ಣ ತಮ್ಮಂದಿರು ಒಗ್ಗಟ್ಟಾಗಿದ್ರೆ ಅವರನ್ನು ನೋಡೋದೇ ಒಂದು ಚಂದ ಕಣ್ರಿ. ನಾವು ಪ್ರಾಣಿ ಪಕ್ಷಿಗಳು ನೋಡಿ ಕಲಿಬೇಕು. ಪ್ರಾಣಿ ಪಕ್ಷಿಗಳಿಗೆ ಒಂದು ಸೂರು ಇರೋದಿಲ್ಲ, ಬಟ್ಟೆಗಳು ಇರೋದಿಲ್ಲ, ಆದರೂ ಕೂಡ ಎಷ್ಟು ಒಗ್ಗಟ್ಟಿನಿಂದ ಇರ್ತಾರೆ. ಏನೇ ಆಗಲಿ ಸರ್, ಇಂಥ ವಿಷಯಗಳನ್ನ ಹೆಂಗಪ್ಪ ಹುಡುಕ್ತಾರೆ ನೀವು? ನಮಗಂತೂ ಬಹಳ ಖುಷಿಯಾಗಿದೆ, ಒಳ್ಳೆ ಖುಷಿ ಕೊಡ್ತೀರ, ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಶಾರದಾ ಚಿಕ್ಕಪ್ಪ ರಾಮೇಶ್ವರಿಯಿಂದ ಸಂದೇಶವನ್ನ ಕಳಿಸಿದ್ದೀರಿ. ನಿಮಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಇನ್ನು ಶ್ರೀಮತಿ ಕಾರ್ತಿಕ್ ಅವರು ತೀರ್ಥಹಳ್ಳಿಯಿಂದ, ಸಹೋದರರ ಬಾಂಧವ್ಯದ ಬಗ್ಗೆ ಏನು ಬರೆಯೋಣ? ನಾವು ಸಪ್ತ ಸಹೋದರಿಯರು, ಆದರೆ ನಮ್ಮ ಮಕ್ಕಳು ಒಳ್ಳೆಯ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ಎಸ್, ಒಳ್ಳೆಯ ವಿಷಯ. ನಿಮಗೂ ಕೂಡ ಧನ್ಯವಾದ. ಈಗ ಇನ್ನೊಂದು ಗೀತೆ, ನಂತರ ಉಳಿದ ಸಂದೇಶಗಳು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಹಾಗೆ ನಾನು ಕೊಟ್ಟಂತ ವಿಷಯ ಅಣ್ಣ ತಮ್ಮಂದಿರ ಸಂಬಂಧದ ವಿಷಯ ಕುರಿತಾಗಿ ಕೊಟ್ಟಿದ್ದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ಸಂದೇಶ ಯಾರ್ದು ನೋಡೋಣ. ಅಣ್ಣ ತಮ್ಮಂದಿರ ಸಂಬಂಧ ಅಂದ್ರೆ ರಾಮ ಲಕ್ಷ್ಮಣರ ಹಾಗೆ ಇರಬೇಕೆನ್ನುವ ಮಾತು ಬಹಳ ಹಿಂದಿನಿಂದಲೂ ನಮ್ಮಲ್ಲಿ ಚಾಲ್ತಿದೆ. ಅದರ ಹಾಗೆ ಇರುವವರು ಬಹಳ ಕಡಿಮೆ, ಆದ್ರೆ ಕೆಲವರು ಹಾಗೆ ಬಳಸಿದ್ದಾರೆ. ಯಾರಿದು? ಪಣೀಂದ್ರ ಅವರು ವಿನೋಬ ನಗರದಿಂದ. ಸೊ ಧನ್ಯವಾದ. ಇನ್ನು ಸಹೋದರ ಸಂಬಂಧ ಹೇಗಿದ್ದರೆ ಚೆನ್ನ ಎಂಬುದರ ಬಗ್ಗೆ ಸಾಗರದಿಂದ ವಾಣಿ ಎಸ್ ಕೆ ಅವರು ಹೀಗೆ ಕಳಿಸಿದ್ದಾರೆ. ಸಹೋದರ ಸಂಬಂಧ ಕೇವಲ ತಾಯಿಯೊಡಲ ರಕ್ತ ಸಂಬಂಧದಷ್ಟೇ ಅಲ್ಲ, ಅದು ಪರಸ್ಪರ ಮಾಧುರ್ಯದ ಬಾಂಧವ್ಯ, ಕಷ್ಟ ಸುಖದೊಳಗೆ ಸಮಪಾಲಾಗಿರಬೇಕು ಅಲ್ವೇ? ಜನರಲ್ಲಿ ನಿಮ್ಮ ಅಣ್ಣ ತಮ್ಮ ವಿವಾಹ ನಂತರ ದಯಾದಿಗಳಾಗುತ್ತಿರುವುದು ಸಹಜದ ಕ್ಷಣ ಸಂಗತಿ. ಹೀಗಾಗಿ ಅಸೂಯ, ಕಿಚ್ಚು, ಅಹಂಕಾರತನ, ಅಂತಸ್ತು, ಸಿರಿತನಗಳಾಚೆ ಬಂದರೆ ಪ್ರೀತಿಯ ಸಹೋದರತೆ ಹಸುರಾಗುತ್ತೆ. ಚೆನ್ನಾಗಿದೆ. ರಾಮ ಲಕ್ಷ್ಮಣರು ಭೀಮಾರ್ಜುನ ನಕುಲ ಸಹೋದರ ಒಗ್ಗಟ್ಟು, ತಾಯಿ ಕುಂತಿಯ ಮೇಲಿನ ಗೌರವತೆ, ಸಿರಿತನ ಬದಿಗಿಟ್ಟು ಕಾರ್ಪಣ್ಯ ಎದುರಿಸಿದ ಪರಿತಿ ಇಳಿದಿರುವ ವಿಚಾರ. ಎಸ್, ಹೌದು. ಹೀಗಾಗಿ ಚಿಕ್ಕವನಿದ್ದಾಗ ತಂದೆ ತಾಯಿ ಮನೆಯ ಮೇಲಿನ ಅಭಿಮಾನತೆ ಎಲ್ಲರೊಡನೆ ಹಂಚಿಕೊಂಡು ಊಟ ಮಾಡುತ್ತಿದ್ದ ರಸ ಸ್ವಾದ. ಎಸ್, ಪದ ಪ್ರಯೋಗ ಚೆನ್ನಾಗಿದೆ. ಖುಷಿ, ಬೇಸರದ ವಿಚಾರ ಶೇರ್ ಮಾಡಿಕೊಳ್ಳುತ್ತಿದ್ದ ಓಪನ್ ಹಾರ್ಟ್ ಈಗಲೂ ತೆರೆಯಬೇಕಿದೆ. ಹೌದಲ್ವೇನ್ರಿ? ಇವೆಲ್ಲ ಒಗ್ಗೂಡಿಸಿಕೊಂಡಿದ್ದೇ ಆದರೆ ಸಹೋದರತ್ವ ಮತ್ತಷ್ಟು ತಿಳಿಯಾಗುತ್ತದೆ, ಗಟ್ಟಿಯಾಗುತ್ತದೆ ಎನ್ನಬಹುದು. ವಾಣಿಯವರೇ, ತುಂಬಾ ಚೆನ್ನಾಗಿ ಕಳಿಸಿದ್ದೀರಿ. ಪದ ಪ್ರಯೋಗ ಮತ್ತು ವಾಕ್ಯ ತುಂಬಾ ಚೆನ್ನಾಗಿದೆ. ಸಹೋದರತ್ವ ಗಟ್ಟಿಯಾಗಲಿಕ್ಕೆ ಏನ್ ಬೇಕು ಅನ್ನೋದು ಉದಾಹರಣೆ ಸಮೇತ ವಿವರಿಸಿದ್ದೀರಿ. ನಿಮಗೂ ಕೂಡ ಧನ್ಯವಾದ. ಈಗ ಇನ್ನೊಂದು ಗೀತೆ ಕೇಳೋಣ, ನಂತರ ಉಳಿದ ಸಂದೇಶಗಳತ್ತ ಗಮನವನ್ನು ಆರಿಸೋಣಂತೆ.

ಕೆಳಗಡೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಹಾಗೆ ಅಣ್ಣ ತಮ್ಮಂದಿರ ಸಂಬಂಧ ಕುರಿತಾಗಿ ಮಾಹಿತಿ ಮೆಸೇಜ್ ಗಳನ್ನ ನೋಡ್ತಾ ಇದ್ದೆ. ಮುಂದಿನ ಸಂದೇಶ ಯಾರ್ದು? ಎಸ್, ಉಮೇಶ್ ಸಿರಿಗೆರೆ. ಸರ್, ನಮ್ಮ ಮನೆ ಅಣ್ಣ ತಮ್ಮಂದಿರ ಸಂಬಂಧ ಎಂಬುದು ನಿಜವಾಗಿಯೂ ಆತ್ಮೀಯ ಗೆಳೆಯರಂತೆ ನಾವು ಜೀವನ ಪೂರ್ತಿ ನಡೆದುಕೊಳ್ತಾ ಇದ್ದೇವೆ. ಕಾರಣ, ಬಾಲ್ಯದಿಂದಲೂ ನಮ್ಮ ತಂದೆ ತಾಯಿಗಳು ನಮ್ಮನ್ನೆಲ್ಲ ಪ್ರೀತಿಯಿಂದ ಸಾಕಿದ್ದ ಜೊತೆಗೆ ನಮಗೆ ಅನೇಕ ಅಂದು ಸಹ ನಮ್ಮ ಮೆಚ್ಚಿನ ಭದ್ರಾವತಿ ರೇಡಿಯೋ ಬೆಳ್ಳೆ ಬೆಳಗ್ಗೆ ಪ್ರಸಾರ ಮಾಡಿತು. ಅಂದು ಸಹ ಕೇಳುಗರಿಗೆ ಸ್ಫೂರ್ತಿ ಮತ್ತು ದಾರಿದೀಪವಾಗಿತ್ತು. ವಯಸ್ ಆಕಾಶವಾಣಿನೇ ದಾರಿದೀಪವಾಗಿತ್ತಂತೆ ಅವರ ಅಣ್ಣ ತಮ್ಮಂದಿರಿಗೆ. ಇನ್ನು ಯಾರಿದು ರಶ್ಮಿ ಎಂಬ ಪ್ರಸ್ತುತ ವಿಶೇಷ ಮಾಹಿತಿ ಮತ್ತು ರಶ್ಮಿ ಎಂಬ ಪ್ರಸ್ತುತ ವಿದ್ಯಮಾನದ ಅನೇಕ ಘಟಕಗಳನ್ನು ರೇಡಿಯೋದಿಂದ ನಾವೆಲ್ಲ ಗಮನವಿಟ್ಟು ಕೇಳಿ ನಾವೆಲ್ಲ ಪುಸ್ತಕ ಓದಿನ ಜೊತೆಗೆ ಸಾಮಾನ್ಯ ಜ್ಞಾನ ಸಹ ನಾವು ಮೂರು ಜನ ಸಹೋದರರಿಗೆ ಹೇಗೆ ಬದುಕಿನಲ್ಲಿ ಬಾಳಬೇಕೆಂಬ ಮಾಹಿತಿ ಜೊತೆಗೆ ಭಗವದ್ಗೀತೆ ರಾಮಾಯಣ ಮತ್ತು ಮಹಾಭಾರತ ಅನೇಕ ಕಥೆಗಳನ್ನು ರೇಡಿಯೋ ಮತ್ತು ಪುಸ್ತಕಗಳ ಮೂಲಕ ಕಲಿತು ಜೀವನದಲ್ಲಿ ಹೇಗೆ ಸಹೋದರ ಸ್ನೇಹಿತರಂತೆ ಇರಬೇಕು ಎಂಬುದು ಸ್ಫೂರ್ತಿಯಾಯಿತು ಸರ್. ಜೊತೆಗೆ ನಾವು ಪ್ರತಿದಿನ ಸಹೋದರೆಲ್ಲರೂ ಸಂತೋಷದಿಂದ ತಮಾಷೆಯ ಘಟನೆಗಳನ್ನು ಮಾತನಾಡುತ್ತಾ ಬೆಳೆದವರು ಸರ್. ಅದ್ಭುತ ವಿಚಾರ ರೀ, ಹೀಗೆ ಚೆನ್ನಾಗಿರಿ, ಬೇರೆಯರಿಗೆ ಮಾದರಿಯಾಗಿ. ಅಕಸ್ಮಾತ್ ಬೇರೆಯವರಲ್ಲಿ ಒಡಕು ಮೂಡಿದ್ರು ನಿಮ್ಮನ್ನು ನೋಡಿ ಕೂಡುವಂತಾಗ್ಲಿ. ಎಸ್, ಅದೇ ನಾವು ಕೊಡುವಂತ ಸಮಾಜ ಕೊಡುವಂತ ಕೊಡುಗೆ. ಮೇ ಸಿರಿಗೆರೆಯವರೇ, ತಮ್ಮ ಅಭಿಪ್ರಾಯಕ್ಕೆ ಧನ್ಯವಾದ. ಇನ್ಯಾರಿದು ಅಣ್ಣ ತಮ್ಮ ಸಂಬಂಧ ಹೇಗಿರಬೇಕು ಅಂದ್ರೆ ರಾಮ ಲಕ್ಷ್ಮಣರ ಹಾಗಿರಬೇಕು. ದುರಂತ ಅಂದ್ರೆ ಈಗಿನ ಸಂಬಂಧ ಯಾರು ಚೆನ್ನಾಗಿ ಇಲ್ಲ, ಕಾರಣ ಕಲಿಯುಗ ಹಾಗೂ ಟಿವಿ ಧಾರಾವಾಹಿಗಳು ಅನ್ಸುತ್ತೆ ಸರ್. ಓಕೆ, ಹೆಸರು ಬರ್ದಿಲ್ಲ, ಹೆಸರು ಬರ್ತಿಳಿಸಿ ಸಾಧ್ಯವಾದಷ್ಟು ಕನ್ನಡದಲ್ಲಿ ಕಳಿಸಿ. ಕೊನೆ ಸಂಖ್ಯೆ 7 5 3 ಕೊನೆಯಾಗುತ್ತೆ. ಸೊ ನಿಮಗೂ ಕೂಡ ಧನ್ಯವಾದ. ಇನ್ನೊಂದು ಗೀತೆ, ನಂತರ ಉಳಿದ ಸಂದೇಶಗಳು.

0: ಮೆಲ್ಲಗ್ ಬಿಡಿಯೋ
1: ಅಣ್ಣ, ಈ ಹಾಡಿರೋದು ಹಿಂಗೆ, ಇದರ ತಾಳಾನೇ ಹಿಂಗೆ. ಗುರುಡೆ

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆತ್ಮೀಯ ಕೇಳಿದ್ರೆ ನಿಮ್ಮ ಸಂದೇಶಗಳಿದೆ, ಓದ್ತೇನೆ, ಕಾಯ್ತಾ ಇರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, MS ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
0: ಆತ್ಮೀಯ ಕೇಳಿದ್ರೆ ಗಮನಿಸಿ, ಈ ಬೆಳಿಗ್ಗೆ 9:35ಕ್ಕೆ ಭಾವಗೀತೆಗಳು, 10:00ಗೆ ಹಾಡು ಮಾತಾಡು ಕಾರ್ಯಕ್ರಮ, ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ. ಕತೆ ಕಟ್ಟೋಣ, ಬನ್ನಿ. ಕತೆ ಆರಂಭ ನಮ್ಮದು, ಕತೆಯನ್ನು ಮುಂದುವರಿಸುವ ಕಾರ್ಯ ಕೆಲಸ ನಿಮ್ಮದು. ಕಾಯ್ತಾರೆ ಈ ಕಾರ್ಯಕ್ರಮ ಈ ಬೆಳಿಗ್ಗೆ 10:00ಗೆ ಹಾಡು ಮಾತಾಡು ಕತೆ ನಿಮ್ಮ ಜೊತೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಗೀತೆಗಳನ್ನ ಕೇಳ್ತಾ ಕೇಳ್ತಾ ಇಂದಿನ ದಿನದ ವಿಶೇಷತೆ ಕೂಡ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಕೊಳ್ಳೋಣಂತೆ. ಮೊದಲಿಗೆ ಗೀತೆ ನಿಮಗಾಗಿ.

ಕೇಳಿದ್ರೆ ಮಿಕ್ಸ್ ಮೆಲೋಡಿಯಲ್ಲಿ ಮೊದಲ ಗೀತೆಯನ್ನ ಕೇಳಿ ಬಂದ್ರೆ ಇನ್ನ ದಿನ ವಿಶೇಷತೆ ಏನಿದೆ ನೋಡೋಣಂತೆ. ಪರಿಸರ ವಿಜ್ಞಾನಿ ಮಾಧವ ಗಾಡ್ಗಿಳ್ ಅವರ ಜನ್ಮದಿನವೆಂದು. ಹೌದು, ಪರಿಸರ ವಿಜ್ಞಾನಿ ಮಾಧವ ಗಾಡ್ಗಿಳ್ ಅವರು 1942 May 24 ಮಹಾರಾಷ್ಟ್ರದ ಪುಣೆಯಲ್ಲಿ ಜನಿಸ್ತಾರೆ. ಪ್ರತಿಷ್ಠಿತ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಅವರು PhD ಪದವಿಯನ್ನು ಪಡಿತಾರೆ. ಸೆಂಟರ್ ಆಫ್ ಎಕಲಾಜಿಕಲ್ ಸೈನ್ಸ್ ಸ್ಥಾಪಕರು. ಹೌದು, ವಿಶೇಷ ಅಂದ್ರೆ ಪ್ರಧಾನಿಯವರ ವೈಜ್ಞಾನಿಕ ಸಲಹಾ ಮಂಡಳಿ ಸದಸ್ಯರಾಗಿದ್ದ ಇವರು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ರಚಿಸಲಾದ ಪಶ್ಚಿಮ ಘಟ್ಟ ಪರಿಸರ ವಿಜ್ಞಾನ ಪರಿಣಿತರ ತಂಡದ ಮುಖ್ಯಸ್ಥರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಪದ್ಮಶ್ರೀ, ಪದ್ಮಭೂಷಣ, ಚಾಂಪಿಯನ್ಸ್ ಆಫ್ ದ ಅರ್ತ್ ಸೇರಿದಂತೆ ಹಲವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ರು. ಯಾರು? ಮಾಧವ ಗಾಡ್ಗಿಳ್. ಇವರು 2026 January 7 ಇದೇ ವರ್ಷ January 7 ಪುಣೆಯಲ್ಲಿ ಕೊನೆಯುಸಿರನ್ನ ಹೇಳಿದ್ದಾರೆ. ಸೊ ಪರಿಸರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದಂತಹ ಮಾಧವ ಗಾಡ್ಗಿಳ್ ಅವರ ಜನ್ಮದಿನವೆಂದು ಅವರ ಜನ್ಮದಿನಕ್ಕೆ ಶುಭಾಶಯವನ್ನ ನಾವು ನೀವು ಕೋರೋಣ. ಈಗ ಇನ್ನೊಂದು ಗೀತೆ, ನಂತರ ಉಳಿದ ಸಂದೇಶಗಳನ್ನು ನೋಡೋಣಂತೆ. ಹಾಗೆ ಇನ್ನೇನು ದಿನ ವಿಶೇಷತೆ ಇದೆ ನೋಡೋಣಂತೆ. ಕಾಯ್ತಾ ಇರಿ, ಕೇಳ್ತಾ ಇರಿ.

ಕೇಳಿದ್ರೆ ಗೀತೆಯನ್ನ ಕೇಳಿ ಬಂದ್ರೆ ಇನ್ನು ದಿನ ವಿಶೇಷತೆ ಏನಿದೆ ನೋಡೋಣ. ಬೆಳಗ್ಗೆಯಿಂದ ಮಾತಾಡ್ತಾ ಇದ್ವಿ. ಹೌದು, ಮೇ 24 ಇವತ್ತು ರಾಷ್ಟ್ರೀಯ ಸಹೋದರರ ದಿನ. ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ರಾಷ್ಟ್ರೀಯ ಸಹೋದರರ ದಿನ. ಬೇಕಂಡ್ರೆ ಸಹೋದರರು ಅಣ್ಣ ತಮ್ಮಂದಿರು ಚೆನ್ನಾಗಿದ್ರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ. ಈಗಾಗಲೇ ಮಾತಾಡಿದ್ವಿ, ಹುಟ್ಟತಾ ಹುಟ್ಟತಾ ಅಣ್ಣ ತಮ್ಮಂದಿರು ಬೆಳೀತಾ ಬೆಳೀತಾ ದಾಯಾದಿಗಳು ಅಂತೇಳಿ. ಸೊ ಜೀವನ ಹುಟ್ಟು ಸಾವು ಆಕಸ್ಮಿಕ ಆದರೂ ಸಾವು ಖಚಿತವೂ ಇರುತ್ತೆ. ಅದರ ಮಧ್ಯೆ ಜೀವನ ಮಾಡ್ತೀವಲ್ಲ, ದ್ವೇಷ ಅಸೂಹೆ ಇವನ್ನೆಲ್ಲ ಬಿಟ್ಟು ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಚೆನ್ನಾಗಿ ಬಾಳಿದ್ರೆ ನಮ್ಮ ಜೀವನ ಪರಿಪೂರ್ಣತೆ ಹೊಂದಕ್ಕೆ ಸಾಧ್ಯ. ಸೊ ಸಹೋದರ ದಿನದ ಶುಭಾಶಯಗಳು. ನನ್ನ ಹೆಮ್ಮೆ ನನ್ನ ಅಣ್ಣ ತಮ್ಮ, ನನ್ನ ಹೆಮ್ಮೆ ನನ್ನ ಅಣ್ಣ ತಮ್ಮ, ಕಷ್ಟದಲ್ಲಿ ಜೊತೆಯಾಗಿರುವವರೇ ನಿಜವಾದ ಸಹೋದರರು ಅಂತ ಮಾತಾಡ್ತೇವೆ. ಹೌದು, ಅದು ಇರುತ್ತೆ, ಅದ್ರ ಜೊತೆಗೆ ಅಣ್ಣ ತಮ್ಮಂದಿರಾದಂಥವ್ರು ನಾವು ಕೂಡ ಇಂಥ ಸಂದರ್ಭದಲ್ಲೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಳದೆ ಸಹೋದರರಾಗಿ ಮುನ್ನೋಡೋಣ, ಕಷ್ಟ ಸುಖದಲ್ಲಿ ಜೊತೆಯಾಗೋಣ. ಸೊ ಸಹೋದರರ ದಿನದ ಶುಭಾಶಯಗಳು. ಈಗ ಇನ್ನೊಂದು ಗೀತೆ, ನಂತರ ಉಳಿದ ಸಂದೇಶ ಗಮನವನ್ನು ಹರಿಸೋಣಂತೆ.

ಕೇಳಿಗರಿಗೆ ಗಮನಿಸಿ, ಈ ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡೋ ಕಾರ್ಯಕ್ರಮ. ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ. ಇಂದು ಭಾನುವಾರ ನಿಮಗಾಗಿ ಹೊತ್ತು ತಂದಿದ್ದೇವೆ ಕಥೆಯನ್ನ. ಕತೆ ಆರಂಭ ನಮ್ಮದು, ಕಥೆಯನ್ನು ಮುಂದುವರಿಸುವ ಕಾರ್ಯ ಕೆಲಸ ನಿಮ್ಮದು. ಇಂದು ಕೂಡ ಮಕ್ಕಳಿಂದ ಹಿಡಿದು ಎಲ್ಲದಕ್ಕೂ ಇಷ್ಟವಾಗುವ ಕಥೆಯನ್ನು ಹೊತ್ತು ತಂದಿದ್ದೇನೆ. ಕತೆ ಆರಂಭ ನಮ್ಮದು, ಮುಂದುವರಿಸುವ ಕಾರ್ಯ ಕೆಲಸ ನಿಮ್ಮದು. ಇನ್ನು ಮಿಕ್ಸ್ ಮೆಲೋಡಿಯಲ್ಲಿ ಮುಂದಿನ ಗೀತೆ ನಿಮಗಾಗಿಯೇ.

ಆತ್ಮಿಕರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಹಾಗೆ ಬೆಳಿಗ್ಗೆ 9:35ಕ್ಕೆ ಭಾವಗೀತೆಗಳನ್ನು ಕೇಳುವಿರಿ. 10 ಗಂಟೆಗೆ ಹಾಡು ಮಾತಾಡೋ ಕಾರ್ಯಕ್ರಮ. ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ ಕತೆ ಕಟ್ಟೋಣ ಬನ್ನಿ. 11 ಗಂಟೆಗೆ ಚಿನ್ನರ ಬಳಗ. ಶಿವಮೊಗ್ಗ ತಾಲೂಕು ಹೊರಗೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:30ಕ್ಕೆ ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. ಮಿಕ್ಸ್ ಮೆಲೋಡಿಯಲ್ಲಿ ಈ ಗೀತೆ ನಿಮಗಾಗಿ.

ಇದುವರೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಭಾವಗೀತೆಗಳು. ಭಾವಗೀತೆಗಳನ್ನು ಕೇಳ್ತಾ ಕೇಳ್ತಾನೆ ನಿಮ್ಮ ಸಂದೇಶಗಳನ್ನು ಓದ್ತೇನೆ. ಮೊದಲಿಗೆ ಒಂದು ಭಾವಗೀತೆ ಕೇಳ್ಬರೋಣ. ಸುಕನ್ಯಾ ಮೂರ್ತಿಯವರ ರಚನೆ ಇದು. ನಿನ್ನ ಹಾಡು ನಾಡು. ಧ್ವನಿ ಅನುರಾಧ ಧಾರೇಶ್ವರ.

ಕೆಳಗರೆ ಗೀತೆಯನ್ನ ಕೇಳಿ ಬಂದ್ರೆ ಸಂದೇಶಗಳತ್ತ ಗಮನವನ್ನ ಹರಿಸೋಣಂತೆ. ಯಾರಿದು ಎಂ ಎಚ್ ರವಿಕುಮಾರ್ ಮೇಟಿಕುರ್ಕಿ ಹಿರಿಯೂರಿಂದ. ಅಣ್ಣ ತಮ್ಮ ಅಂದ್ರೆ ಹೇಗಿರ್ಬೇಕು ಅಂತ ಜಾಸ್ತಿ ಹೇಳೋಕ್ಕಿಂತ ಒಂದೇ ಮಾತ್ರ ಹೇಳ್ಬೇಕಂದ್ರೆ ನಾನು ಹಾಗೂ ನನ್ನ ಅಣ್ಣ ಇರುವ ಹಾಗೆ ಇರಬೇಕು. ಓಹೋ, ಹುಟ್ಟುವಾಗ ಅಣ್ಣ ತಮ್ಮಂದಿರು ಬೆಳೀತಿರೋ ದಾಯದಿಗಳು ಎನ್ನುವ ಮಾತಿದೆ. ಆ ಮಾತಿಗೆ ಅಪವಾದ ಅನ್ನುವ ಹಾಗೆ ನನಗೆ 45 ವರ್ಷ, ನನ್ನ ಅಣ್ಣನಿಗೆ 47 ವರ್ಷ. ಇಲ್ಲಿವರೆಗೆ ಒಂದೇ ಒಂದು ಬಾರಿ ಒಬ್ಬರನ್ನೊಬ್ಬರು ಬೈದಿಲ್ಲ, ಜಗಳವಾಡಿಲ್ಲ, ಒಬ್ಬರಿಗೊಬ್ಬರು ಕಷ್ಟ ಸುಖದಲ್ಲಿ ನಾ ಮುಂದು ತ್ವಾ ಮುಂದು ಅಂತ ಮುಂದೆ ಇರ್ತೀವಿ. ಎಸ್, ಒಳ್ಳೆ ವಿಚಾರ. ಮನೆ ಎಲ್ಲ ಜವಾಬ್ದಾರಿಗಳನ್ನು ಸಮಾನವಾಗಿ ನಿಭಾಯಿಸ್ತೀವಿ. ಇದಕ್ಕೆಲ್ಲ ಕಾರಣ ಅಂದ್ರೆ ಇಬ್ಬರಲ್ಲೂ ಅತಿಯಾದ ಆಸೆ ಇಲ್ಲ, ಅಳತೆ ಮೀರಿದ ತಾಳ್ಮೆ ಇದೆ. ವಾವ್, ಬೇಕ್ರಿ, ಒಳ್ಳೆ ವಿಚಾರ. ರವಿಕುಮಾರ್ ಅವರೇ, ಒಳ್ಳೆ ಸಂದೇಶ ಕಳಿಸಿದ್ರಿ, ನಿಮಗೆ ಧನ್ಯವಾದ. ಇನ್ನ ಶುಭ ಮುಂಜಾನೆ ಸರ್. ಅಣ್ಣ ತಮ್ಮಂದಿರಿ ಅಂದ್ರೆ ಅಣ್ಣ ಆಲದ ಮರದಂತಿರ್ಬೇಕು, ತಮ್ಮಂದಿರು ಆಲದ ಮರದ ಬಿಡದಂತೆ ಅಣ್ಣನ ಬಿಡದೆ ಸದಾ ಅಂಟಿಕೊಂಡಿರಬೇಕು. ಯಾರಿದು? ಸುದರ್ಶನ್ ಪೀಣ್ಯ, ಮೀನ್ಸ್ ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದೀರಿ. ನಿಮಗೂ ಕೂಡ ಧನ್ಯವಾದ. ಈಗ ಇನ್ನೊಂದು ಗೀತೆ, ನಂತರ ಉಳಿದ ಸಂದೇಶಗಳು. ಆರ್ ಜಿ ಕುಲಕರ್ಣಿ ಅವರ ರಚನೆ, ಏನು ನಡೆದಿ ಹೋದಲ್ಲಿ. ಧ್ವನಿ HK ನಾರಾಯಣ.

ಕೇಳಿದ್ರೆ ಭಾವಗೀತೆಗಳನ್ನು ಕೇಳ್ತಿದ್ರಿ. ಮುಂದಿನ ಸಂದೇಶ ಯಾರದು ನೋಡೋಣ. ಚಿತ್ರ ಶಿವಕುಮಾರ್ ಹೊಸಮನೆಯಿಂದ, ನಮಸ್ಕಾರ ಗಣೇಶ್ ಸರ್, ಬೆಳಗಿನ ಶುಭದ ಎಲ್ಲ ಕಾರ್ಯಕ್ರಮ ಆಲಿಸಿದ್ದೆ, ಒಳ್ಳೆ ವಿಷಯ ಆಯ್ಕೆ ಮಾಡಿದ್ದೀರಿ. ಅಣ್ಣ ತಮ್ಮ ಎಂದರೆ ಎಂತ ಪರಿಸ್ಥಿತಿಯಲ್ಲಿ ಒಬ್ಬರನ್ನೊಬ್ಬರು ಬಿಟ್ಕೊಡ್ಬಾರ್ದು. ಅಣ್ಣ ತಂದೆ ಸ್ಥಾನ ನಿಂತು ಎಲ್ಲವನ್ನು ತುಗಿಸ್ಕೊಂಡು ತಮ್ಮನನ್ನ ಮಗ ಎಂಬ ಭಾವನೆಯಲ್ಲಿ ನೋಡಿಕೊಂಡ್ರೆ ಯಾವ ತೊಂದರೆಯೂ ಇರೋದಿಲ್ಲ. ಪ್ರೀತಿ ನಂಬಿಕೆ ಎಲ್ಲಿರುತ್ತೋ ಅಲ್ಲಿ ಜೀವನ ಬಂಗಾರದ ಹಾಗೆ ಇರುತ್ತೆ. ಎಸ್, ಧನ್ಯವಾದ, ತುಂಬಾ ಚೆನ್ನಾಗಿ ತಿಳಿಸಿದ್ದೀರಿ. ಹಲೋ ಆಕಾಶವಾಣಿ ಭದ್ರಾವತಿ, ರೇಖಾ ಕೊಟ್ರೇಶ್ ಅವರು, ಹರಿಹರಿ ನಮ್ಮ ಜೊತೆ ಒಡಹುಟ್ಟಿದ್ರ ಸಂಬಂಧದ ಕ್ಷಣ ಒಂದು ಕ್ಷಣ ಮೈ ರೋಮಾಂಚನವಾಗುತ್ತೆ. ಏಕೆಂದ್ರೆ ಯಾವುದೇ ಸುಖ ದುಃಖ ಸಮಯದಲ್ಲಿ ಮೊದಲು ನೆನಪಾಗೋದರೆ ಅಣ್ಣ ತಮ್ಮಂದಿರು ಸಹೋದರರು. ಗಂಡನ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ತವರು ಮನೆಗೆ ತರುವ ಕರೆತರುವ ಮತ್ತು ಅವರ ಮನೆಯಲ್ಲಿ ನಡೆಯುವ ಯಾವುದೇ ಶುಭ ಸಮಾರಂಭದ ಹೆಣ್ಣು ಮಕ್ಕಳೇ ಮುಂದೆ ಇರುವಂತೆ ನೋಡಿಕೊಳ್ಳುವ ಸಹೋದರರ ಭಾವನೆಗಳು ಮರೆಯಲಾಗದು. ಅದಕ್ಕಾಗಿ ಭಾವನಾತ್ಮಕವಾಗಿ ನಮ್ಮ ಹಿರಿಯರು ಅದನ್ನೇ ರೂಪಿಸಿದ್ದಾರೆ ಅಲ್ಲವೇ. ಇಂದು ನಾವೆಲ್ಲ ಇದನ್ನು ರಕ್ಷಾಬಂಧನ ಗಟ್ಟಿಗೊಳಿಸಿದ್ದೇವೆ. ನಾವು ನಮ್ಮ ಸ್ನೇಹಿತರೊಂದಿಗೆ ನನ್ನ ಅಣ್ಣ ತಮ್ಮಂದಿರ ಹೆಂಡತಿಯರೊಂದಿಗೆ ಸಂಬಂಧದ ಬಗ್ಗೆ ತುಂಬಾ ಹೋಲಿಕೊಳ್ಳುತ್ತೇನೆ. ಕಾರಣ ಎಷ್ಟೇ ನನ್ನ ಅತ್ತಿಗೆಯವರು ನನ್ನ ತಮ್ಮನ ಹೆಂಡತಿಯನ್ನು ಹೊಗಳುವ ರೀತಿ ನೋಡಿ ನನ್ನ ಸ್ನೇಹಿತರು ನಗುತ್ತಾರೆ. ಜಗತ್ತಲ್ಲಿ ಅಣ್ಣ ತಮ್ಮಂದಿರ ಹೆಂಡತಿಯರನ್ನು ಹೊಗಳುವಳು ನೀನೊಬ್ಬಳೇ ಎಂದು ಅಣಕಿಸುತ್ತಾರೆ. ಏಕೆಂದ್ರೆ ಅತ್ತಿಗೆ ನಾದಿನ ಈ ಸಂಬಂಧ ನಿಜಕ್ಕೂ ತಂದೆ ತಾಯಿಗಳಿಂದ ನನಗೆ ತಾಯಿಯಾಗಿ ಅತ್ತಿಗೆಯಾಗಿ ತಂದೆಯಾಗಿ ಅಣ್ಣನಾಗಿ ನೋಡುವ ಈ ತವರಿನ ವಾತ್ಸಲ್ಯ ಸಹೋದರ ಸಂಬಂಧಕ್ಕಿಂತ ಮಿಗಿಲಾದದ್ದು ಏನೋ ಅನಿಸುತ್ತದೆ. ಸೊ ಬಹಳ ಅದ್ಭುತವಾಗಿ ತಿಳಿಸಿದ್ದೀರಿ. ಹೀಗೆ ಚೆನ್ನಾಗಿರಿ, ಶುಭವಾಗ್ಲಿ, ಕುಟುಂಬ ಕೂಡಿರ್ಲಿ, ಚೆನ್ನಾಗಿರ್ಲಿ. ಸೊ ಉಳಿದ ಸಂದೇಶಗಳನ್ನು ಓದ್ತೇನೆ ಈ ಗೀತೆಯ ನಂತರ. ಕುವೆಂಪುರ ರಚನೆ, ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಕೇಳಿ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿ ಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ ವಾಸವಿ ಶಿಕ್ಷಣ ಸಂಸ್ಥೆ ಆವರಣ ಕೋಟೆ ರಸ್ತೆ ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.

ಆತ್ಮೀಯ ಕೇಳಿದ್ರೆ ನಿಮಗೆಲ್ಲ ನಮಸ್ಕಾರ. ಇಂದಿನ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಗಣೇಶ ಕಿಂಚನಾಲ್. ಇಂದಿನ ವಿಶೇಷ ಕತೆ ನಿಮ್ಮ ಜೊತೆ. ಕತೆ ಕಟ್ಟೋಣ ಬನ್ನಿ. ಕತೆ ಆರಂಭ ನಮ್ಮದು, ಕತೆಯನ್ನ ಮುಂದುವರಿಸುವ ಕಾರ್ಯ ಕೆಲಸ ನಿಮ್ಮದು. ಇಂದು ಕೂಡ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಇಷ್ಟವಾಗುವ ಕಥೆಯನ್ನ, ನೀತಿ ಕಥೆಯನ್ನ ಹೊತ್ತು ತಂದಿದ್ದೇನೆ. ಕತೆ ಆರಂಭ ನಮ್ಮದು, ಕಥೆಯನ್ನ ಮುಂದುವರಿಸುವ ಕಾರ್ಯ ಕೆಲಸ ನಿಮ್ಮದು. ನಮ್ಮ ವಾಟ್ಸಪ್ ಸಂಖ್ಯೆ 9481572600. ನೆನಪಿಡಿ, ಇನ್ನು ಮುಂದೆ ಬರ್ತಕ್ಕಂಥ ಸಂದೇಶಗಳು ಕತೆಗೆ ಸಂಬಂಧಿಸಿದಂತೆ ಮಾತ್ರ ಇರಲಿ ಅಂತ ಹೇಳ್ತಾ, ಬೆಳಗಿಂದ ನಾನು ಕೊಟ್ಟ ವಿಷಯದ ಕುರಿತಾಗಿ ಹಾಗೆ ಕಾರ್ಯಕ್ರಮದ ಕುರಿತಾಗಿ ಕೆಲವು ಸಂದೇಶ ಇದೆ, ಬೇಗ ಓದ್ತೇನೆ, ಕಾಯ್ತಾ ಇರಿ. ಕತೆ ಶುರು ಮಾಡಂತೆ. ಯಾರಿದು? ಬಸವೇಶ್ವರ ನಗರದಿಂದ ಜಯಶೀಲ ಸದಸ್ಯ ಅವರು. ನಮಸ್ತೆ, ಬೆಳಗಿನ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದವು. ಅಣ್ಣ ತಮ್ಮಂದಿರು ಎಂದ್ರೆ ರಾಮ ಲಕ್ಷ್ಮಣ ತರ ಇರಬೇಕು, ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಲ್ವೇ? ಚೆನ್ನಾಗಿ ಕಳಿಸಿರಿ, ಧನ್ಯವಾದ. ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ, ಗಣೇಶ ನಮಸ್ಕಾರ, ಬೆಳಗಿನ ಶುಭೋದಯ. ಬೆಳಗಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ನೀವು ಕೊಟ್ಟಿರೋ ವಿಷಯ ಕೂಡ ತುಂಬಾ ಚೆನ್ನಾಗಿದೆ. ಅಣ್ಣ ತಮ್ಮಂದಿರ ಸಂಬಂಧ ಹೇಗಿದ್ದರೆ ಚಂದ. ಇಂದು ಸಹೋದರರ ದಿನ. ಅಣ್ಣ ತಮ್ಮಂದಿರ ಸಂಬಂಧವು ಕೇವಲ ರಕ್ತ ಸಂಬಂಧವಲ್ಲ, ಅದು ಪ್ರೀತಿ, ನಂಬಿಕೆ ಮತ್ತು ಪರಸ್ಪರ ಗೌರವದ ಒಂದು ಸುಂದರ

ಬಂದ. ಈ ಸಂಬಂಧವು ಹೇಗಿದ್ದರೆ ಚಂದ ಅಲ್ವೇ? ಅಣ್ಣನು ದೊಡ್ಡವನಾಗಿ ತಮ್ಮನಿಗೆ ತಂದೆಯಂತೆ ಮಾರ್ಗದರ್ಶನ ನೀಡಬೇಕು. ಕಷ್ಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ಹೆಗಲಿಗೆ ಹೆಗಲಿ ಕೊಟ್ಟು ನಿಲ್ಲಬೇಕು. ಅಣ್ಣ ತಮ್ಮಂದಿರ ಆಗಿರದೆ ಉತ್ತಮ ಸ್ನೇಹಿತರಂತೆ ಇರಬೇಕು. ಹೌದು, ಆಸ್ತಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾದರೆ ಪರಸ್ಪರ ತ್ಯಾಗ ಮನೋಭಾವವನ್ನು ಹೊಂದಿರಬೇಕು. ಹೋ ಹೋ, ಸಣ್ಣ ಪುಟ್ಟ ಮನಸ್ಸುಗಳು ಸಹಜ, ಆದರೆ ಅವನ್ನೆಲ್ಲ ಮರೆತು ಹಾಲಿನಲ್ಲಿ ಜೇನು ಬೆರೆತಂತೆ ಸದಾ ಒಟ್ಟಾಗಿ ಬಾಳಿದರೆ ಆ ಸಂಸಾರವೇ ಆನಂದವಾಗಿರುತ್ತದೆ. ಒಂದು ಒಳ್ಳೆ ವಿಷಯ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ, ಚೆನ್ನಾಗಿದೆ, ನಿಮಗೆ ಧನ್ಯವಾದ. ಗುಡ್ ಮಾರ್ನಿಂಗ್ ಆಕಾಶವಾಣಿ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್. ಯಾರಿದು? ಧನಲಕ್ಷ್ಮಿ ಯೋಗೀಶ್ ಅವರು. ಸಹೋದರ ದಿನದ ಶುಭಾಶಯಗಳು. ಎಲ್ಲ ಅಣ್ಣ ತಮ್ಮಂದಿರ ಜೊತೆಯಾಗಿದ್ದರೆ ಎಷ್ಟು ಚೆನ್ನ, ಆದರೆ ಈಗಿನ ಕಾಲದಲ್ಲಿ ಯಾರು ಈ ರೀತಿ ಇರೋದಿಲ್ಲ. ಎಲ್ಲೋ ಕೆಲವೊಬ್ರು ಒಟ್ಟಿಗೆ ಕಾಣ್ತಾರೆ ಸಿಗ್ತಾರೆ. ಎಸ್, ನಿಮಗೂ ಧನ್ಯವಾದ. ಮಹೇಶ್ ಕುಮಾರ್ ಹೊನ್ನಾಳಿಯಿಂದ, ಮನೆ ಅಭಿವೃದ್ಧಿ ಹೊಂದಾಣಿಕೆಯಿಂದ ಆಗುತ್ತೆ, ಸುಖವಾಗಿ ಜೀವನ ಸಾಗಿಸಲು ಸಹಾಯ ಆಗುತ್ತೆ ಒಟ್ಟಾಗಿದ್ರೆ. ಹೌದು, ಧನ್ಯವಾದ. ಶುಭ ಮುಂಜಾನೆ ಸರ್. ಹೊಸ್ಮನೆ ಭದ್ರಾವತಿಯಿಂದ ಶೈಲಜಾ ಪರಶುರಾಮರು. ಇಂದಿನ ವಿಷಯ ಸಹೋದರ ಬಗ್ಗೆ. ಮನೆಯಲ್ಲಿ ತಂದೆಯ ನಂತರ ಮೊದಲ ಆದ್ಯತೆ ಅಣ್ಣನಿಗೆ. ಅಣ್ಣ ತಂದೆಯ ಮನೆಯ ಜವಾಬ್ದಾರಿ ಹಾಗೂ ಅಕ್ಕ ತಂಗಿಯ ಜವಾಬ್ದಾರಿ, ತಮ್ಮನ ಜವಾಬ್ದಾರಿ ಎಲ್ಲ ಅವನ ಹೆಗಲ ಮೇಲೆ ಇರುತ್ತೆ. ಹೌದು, ಒಂದು ಹೆಣ್ಣು ಮಕ್ಕಳಿಗೆ ಅಣ್ಣ ತಮ್ಮನ ಆಸರೆ ಬಹಳ ಮುಖ್ಯ. ನಾವು ಹೆಣ್ಣು ಮಕ್ಕಳು ಅವರ ಕಷ್ಟ ಸುಖವನ್ನು ಅರಿತು ಅವರ ಜೊತೆ ನಿಂತರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಸರ್, ಅಲ್ವೇನ್ರಿ? ಸೊ ಚೆನ್ನಾಗಿದೆ, ಧನ್ಯವಾದ. ಶಿವಮೊಗ್ಗ ಪುರ್ಲೆಯಿಂದ, ನಮಸ್ತೆ ಸರ್. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ. ಕುಟುಂಬಗಳು ಜೇನುಗೂಡಿನಂತಿರಬೇಕು. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಲ್ವೇ? ಹೌದು. ಸೊ ಧನ್ಯವಾದ. ನಮಸ್ಕಾರ ಸರ್. ಯಾರಿದು? ಪ್ರತಿಮಾ ನಾಯಕರು ಶಿವಮೊಗ್ಗದಿಂದ. ಸಹೋದರ ಪ್ರೀತಿ ಈಗ ಚಿಕ್ಕ ವಯಸ್ಸಿನಲ್ಲಿ ಮಾತ್ರ ಅಂತ ಅನಿಸ್ತೈತೆ, ನಂತರ ದಾಯಾದಿಗಳ ಹಾಗೆ ಮನಸ್ಸಲ್ಲಿ ಒಂದು ಹೊರಗೊಂದು ಇರುತ್ತಾರೆ. ನನ್ನ ಕಣ್ಣಾರೆ ಕಂಡಿರುವಂತದ್ದು, ಸಹೋದರಲ್ಲಿರುವ ಸ್ನೇಹ ಪ್ರೀತಿ ವಿಶ್ವಾಸ ನಾವು ಈಗ ಕಳೆದುಕೊಳ್ತಿದ್ದೇವೆ ಎಂಬ ಅನಿಸಿಕೆ ನನ್ನದು. ಒಳ್ಳೆ ವಿಷಯ ಆರಿಸಿದ್ದೀರಿ, ಚೆನ್ನಾಗಿರೋಣ ಅಂತ ಹೇಳಿ ತಿಳಿಸಿದ್ದಾರೆ ಪ್ರತಿಮಾ ನಾಯಕರು. ಹಾಗೆ ಇಂದಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಅಂತ ಕಳಿಸಿದ್ದಾರೆ, ಧನ್ಯವಾದ. ಬ್ರಹ್ಮಾನಂದ ರಾನಡೆ ಅವರು ವಿದ್ಯಾನಗರದಿಂದ, ಭಾನುವಾರದ ಶುಭ ಮುಂಜಾನೆ. ಒಳ್ಳೆ ಚಲನಚಿತ್ರ ಗೀತೆಗಳು, ದಿನದ ಮಾಹಿತಿ ಸೂಪರ್ ಆಗಿ ಮೂಡಿ ಬಂತು. ನಾವು ನಮ್ಮ ತಂದೆಗೆ ತಾಯಿಗೆ 5 ಜನ ಅಣ್ಣ ತಮ್ಮ, ಒಟ್ಟಿನಲ್ಲಿ ನಾವು ಒಂದು ರೀತಿಯಲ್ಲಿ ಪಾಂಡವರಿದ್ದ ಹಾಗೆ, ಪಂಚಪಾಂಡವರಿದ್ದ ಹಾಗೆ, ಅದರಲ್ಲಿ ನಾನು 5ನೇವನು ಸಹದೇವ. ಇವತ್ತಿಗೂ ನಾವು ಎಲ್ಲ ಅಣ್ಣ ತಮ್ಮದರು ಅನನ್ಯವಾಗಿದ್ದೇವೆ. ಧಾರ್ಮಿಕ ಸಮಾರಂಭಗಳು, ವಿಶೇಷ ಸಂದರ್ಭಗಳು ಎಲ್ಲರೂ ಒಟ್ಟಿಗೆ ಸೇರಿಕೊಳ್ತೇವೆ, ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇವೆ. ಒಡ ಹುಟ್ಟಿದವರ ಒಂದು ಭಾವನೆ, ಪ್ರೀತಿ ವಿಶ್ವಾಸವೇ ಒಂದು ವಿಶೇಷ. ಅದರಲ್ಲೇನೋ ಒಂದು ಹುರುಳಿದೆ ಎಂಬುದನ್ನು ಸಂದೇಹವಿಲ್ಲ. ಎಲ್ಲರಿಗೂ ನನ್ನ ವಂದನೆಗಳು, ಶುಭ ದಿನ. ಚೆನ್ನಾಗಿ ತಿಳಿಸಿದ್ದೀರಿ, ನಿಮಗೂ ಕೂಡ ಧನ್ಯವಾದ. ಗಣೇಶಣ್ಣ ಬೆಳಗಿನ ಶುಭವಾದ. ಅಣ್ಣ ತಮ್ಮಂದಿರ ಸಂಬಂಧ ಹುಟ್ಟುತ್ತಾ ಅಣ್ಣ ತಮ್ಮಂದಿರ ಬೆಳೀತು ದಾಯಾದಿಗಳು, ಆದರೆ ನಾವು ಅಣ್ಣ ತಮ್ಮಂದಿರ ಈಗಲೂ ಅಣ್ಣ ತಮ್ಮಂದಿರಾಗಿ ಉಳಿದಿದ್ದೇವೆ ದೇವರ ದಯದಿಂದ. ನಾವು ಇನ್ನೂ ದಾಯಾದಿಗಳು ಆಗಿಲ್ಲ. ಮುರಳೀಧರ್ ಶಿವಮೊಗ್ಗದಿಂದ, ಹೀಗೆ ಇರಿ, ಚೆನ್ನಾಗಿರಿ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್. ಅಣ್ಣ ತಮ್ಮಂದಿರ ಸಂಬಂಧ ರಾಮ ಲಕ್ಷ್ಮಣರ ಹಾಗೆ ಇರಬೇಕು. ಅಣ್ಣನಾಗಲಿ ತಮ್ಮನಲ್ಲಾಗಲಿ ಇಲ್ಲದಿದ್ದರೆ ನಮ್ಮ ಜೀವನ ಒಂಟಿಯಾಗಿರುತ್ತದೆ. ಹಾಗೆ ಅಣ್ಣ ತಮ್ಮನು ಇದ್ದರೆ ಆತ್ಮಬಲ ಇರುತ್ತೆ, ಶಕ್ತಿ ಇರುತ್ತೆ. ಹಾಗೆ ಎಲ್ಲಾ ಕೆಲಸಗಳು ಪರಸ್ಪರ ಹಂಚಿಕೊಂಡು ಮಾಡಬಹುದು. ಕುಟುಂಬವೂ ಸಹ ಚೆನ್ನಾಗಿ ಸರಿದು ಹೋಗ್ತದೆ. ಏನೇ ಇರಲಪ್ಪ, ಒಳ್ಳೆ ವಿಷಯ ಹೊತ್ಕೊಂಡು ಬರ್ತೀರಪ್ಪ ಪ್ರತಿ ವಾರ ನೀವು. ನಿಮ್ಮ ತಲೆಯಲ್ಲಿ ಇದೆಲ್ಲ ಈ ಆಲೋಚನೆಗಳು ಹೇಗೆ ಹೊರಡುತ್ತವೆ? ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನ ಚಂದ್ರಶೇಖರ್ ನಾಯ್ಕ ಜೀವನ್ ಭೀಮನ ಕರದಿಂದ. ಶುಭ ಮುಂಜಾನೆ ಆಕಾಶವಾಣಿ ಭದ್ರತೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸೂಪರ್ ಅಂತ ಕಳಿಸ್ಯಾರ, ನಿಮಗೂ ಧನ್ಯವಾದ. ರೂಪಾಯಿಚ್ ಪೊಲೀಸ್ ಕ್ವಾರ್ಟರ್ಸ್ ಇಂದ, ಒಳ್ಳೆ ವಿಷಯ ಕೊಟ್ಟಿದ್ದೀರಿ ಸರ್. ಅಣ್ಣ ತಮ್ಮಂದಿರ ಪರಸ್ಪರ ಪ್ರೀತಿ ವಿಶ್ವಾಸ ಬಾಂಧವ್ಯ ಬೆಸೆಯುವುದು, ಒಂದು ಮಾತು ಬರುತ್ತೆ ಅದನ್ನೇ ದೊಡ್ಡದು ಮಾಡಬಾರ್ದು ಅಲ್ವೇ? ಒಗ್ಗಟ್ಟಿನಿಂದ ಇರ್ಬೇಕು. ಏನೇ ತೊಂದರೆ ಅವಂದ್ರು ಏನೇ ತೊಂದರೆ ಆದ್ರೂ ಕೂಡ ಬೇರೆಯವರಿಗೆ ನಮ್ಮ ಜೊತೆ ಯೋಚನೆ ಮಾಡ್ತಾರೆ ಒಟ್ಟಾಗಿದ್ರೆ. ನನ್ನ ಗಂಡ ಮನೆಯಲ್ಲಿ 7 ಜನ ಅಣ್ಣ ತಮ್ಮಂದಿರು ಚೆನ್ನಾಗೇ ಇದ್ದಾರೆ. ಎಸ್, ಒಳ್ಳೆ ವಿಚಾರ, ಹಾಗೆ ಇರಿ, ಧನ್ಯವಾದ. ಉಮಾದೇವಿ ಪಿಡಬ್ಲ್ಯೂಡಿ ಕಾಲನಿಂದ. ಮಿಕ್ಸ್ ಮೆಲೋಡಿ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು, ದಿನ ವಿಶೇಷ ಚೆನ್ನಾಗಿತ್ತು. ಒಬ್ಬ ವ್ಯಕ್ತಿಗೆ ಬೆವರಿನ ಹನಿ ಭರವಸೆ ಮೂಡಿಸುತ್ತದೆ, ಕಣ್ಣೀರು ನೆನೆದಿ ಬದುಕು ಕಲಿಸುತ್ತದೆ ಅಲ್ವೇನ್ರಿ? ಸೊ ಚೆನ್ನಾಗಿದೆ, ಧನ್ಯವಾದ. ರಾಜು ಶಂಕರ್ ಗಟ್ಟಿಯಿಂದ. ಆತ್ಮೀಯ ಬಾನುವಲಿ ಸಹೋದರ ಗಣೇಶ್ ಅವರಿಗೆ ಮುಂಜಾನೆ ವಂದನೆಗಳು. ನಿಮ್ಮ ಪ್ರೀತಿಯ ಮಾತುಗಳೊಂದಿಗೆ ಬೆಳಗಿನ ಎಲ್ಲ ಕಾರ್ಯಕ್ರಮ ನಮಗೆ ಕೇಳಿಸ್ತಾ ಸಹೋದರ ವಿಷಯವನ್ನು ತಂದಿದ್ದೀರಾ. ಹೌದು, ಸಹೋದರತ್ವ ಎಂದಿಗೂ ಬಿಡಿಸಲಾಗದ ನಂಟು. ಏನನ್ನಾದರೂ ಬೆಲೆ ಕೊಟ್ಟು ಕೊಂಡುಕೊಳ್ಳುವುದು, ಆದರೆ ಸಹೋದರತ್ವವನ್ನು ಪ್ರೀತಿಯನ್ನು ಕೊಂಡುಕೊಳ್ಳಲು ಸಾಧ್ಯವೇ ಇಲ್ಲ, ನಿಜ. ಆದ್ದರಿಂದ ಪ್ರತಿಯೊಂದು ಕಷ್ಟ ಸುಖಗಳಿಗೆ ಸಹೋದರ ಬಾಂಧವ್ಯ ಉತ್ತಮವಾಗಿರುತ್ತದೆ. ಹಾಗೆ ಯಾವ ವ್ಯಾವಹಾರಿಕವಾಗಿ ಸಂಬಂಧಗಳಲ್ಲಿ ಮತ್ತು ಸಹೋದರಲ್ಲಿ ಇರಬಾರದು, ವ್ಯಾವಹಾರಿಕವಾಗಿ ಇದ್ದಾಗೆ ಸಮಸ್ಯೆ ಆಗೋದು ಅಂತ ತಿಳಿಸಿದ್ದೀರಿ. ಆಗ ಬಾಂಧವ್ಯ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು. ಹೌದು, ಆದ್ದರಿಂದ ಪ್ರೀತಿ ವಿಶ್ವಾಸ ಅನನ್ಯ ಭಾವದಿಂದ ಸಹೋದರತ್ವ ಕೊಂಡಿಯಾಗಿರುತ್ತದೆ. ಒಳ್ಳೆ ವಿಷಯನ ಕೊಟ್ಟಿದ್ದೀರಪ್ಪ, ಧನ್ಯವಾದ ಸಹೋದರ. ನಿಮಗೂ ಧನ್ಯವಾದ ಅಂತೇಳಿ ಕಳಿಸಿದ್ದಾರೆ. ಮುಂದುವರೆದು ರಾಜು ಶಂಕರ್ ಗಟ್ಟಿಂದ. ಜ್ಞಾನವನ್ನು ನೀಡುತ್ತಾ ಮಾರ್ಗದರ್ಶನ ನೀಡುತ್ತಾ ಮೇಲರ ಬೆಳಕಾಗಿರುವ ನಮ್ಮ ಸಹೋದರರ ಸಹೋದರರಿಗೆ ದಿನದ ಶುಭಾಶಯಗಳು ಅಂತ ತಿಳಿಸಿದ್ದಾರೆ. ನಿಮಗೂ ಶುಭಾಶಯ, ಧನ್ಯವಾದ. ಇನ್ನ ಗುಡ್ ಮಾರ್ನಿಂಗ್ ಆಕಾಶವಾಣಿ ಸರ್. ಯಾರಿದು? ವಿದೇಶಿ ಕಲಾಕಾರನ ಚಿನ್ಮಯ ನ್ಯಾಮತಿಯಿಂದ. ಈಗಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್.
ಒಂದು ಕಿವಿ ಮಾತು ದಯವಿಟ್ಟು, ಯಾರು ಒಂದೇ ಮಗು ಸಾಕು ಅನ್ಬೇಡಿ, ಸಹೋದರ ಸಹೋದರಿ ಬೇಕೇ ಬೇಕು. ವಿದೇಶಿ ಕಲಾಕರಣ ಚಿನ್ಮಯಿ ಅವರು, ಓಹೋ ಕುಟುಂಬ ಚೆನ್ನಾಗಿರ್ಬೇಕು. ಎಸ್, ಶುಭ ಮುಂಜಾನೆ ಆಕಾಶವಾಣಿಗೆ. ಮಂಜುನಾಥ್ ಅವರು ಲಕ್ಷ್ಮೀಶೇಖರ ಶಾಪಿಂದ, ಬೆಳಗಿಂದ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ಸಹೋದರ ಬಗ್ಗೆ ಹೇಳುವುದಾದ್ರೆ ನನಗೆ ಅಣ್ಣ ಇಲ್ಲ, ತಮ್ಮ ಇದ್ದಾರೆ. ನನ್ನ ತಮ್ಮ ನನ್ನ ಮೊದಲನೇ ಮಗ ಇದು. ನಮ್ಮಿಬ್ಬರ ನಡುವೆ ಜಗಳವಾದರೂ ಕೆಲವೇ ಕ್ಷಣದಲ್ಲಿ ಮತ್ತೆ ಒಂದಾಗಿ ಬಿಡ್ತೇವೆ. ನನ್ನ ತಮ್ಮನ ತುಂಬಾ ಬುದ್ಧಿವಂತ, ಮನೆಯಲ್ಲಿ ಎಲ್ಲರ ಮಾತನ್ನು ಗೌರವಿಸ್ತಾರೆ. ನನ್ನ ತಮ್ಮನ ಜೊತೆಗಿನ ಓಡಾಟ ನನ್ನ ಜೀವನದ ಅತ್ಯಂತ ಸುಂದರವಾದ ಭಾಗವಾಗಿದೆ. ವಾ, ಒಳ್ಳೆ ವಿಚಾರ, ಧನ್ಯವಾದ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮದಿಂದ ಇಂದಿನ ಗೀತಾನಂದ ಕಾರ್ಯಕ್ರಮದಲ್ಲಿ ದೀಪದ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿತ್ತು. ಎಲ್ಲಾ ಕಾರ್ಯಕ್ರಮಗಳು ಸೂಪರ್, ಮಿಕ್ಸ್ ಮೆಲೋಡಿ ಭಾಗವಹಿತರು ವೈವಿಧ್ಯಮಯವಾಗಿದೆ. ಸಹೋದರದಿನದ ಶುಭಾಶಯಗಳನ್ನು ತಿಳಿಸಿದಿರಿ, ನೀವು ಕೂಡ ಧನ್ಯವಾದ. ಬೇಚ ಆಂಜನೇಯ ಅವರು ಓಲ್ಡ್ ಟೌನ್ ಇಂದ, ಗಣೇಶ್ ಜಿ ಬ್ರದರ್ ವಿಶ್ ಯು ಹ್ಯಾಪಿ ಬ್ರದರ್ಸ್ ಡೇ, ಮಾರ್ನಿಂಗ್ ಆಲ್ ಪ್ರೋಗ್ರಾಮ್ ಸೂಪರ್, ಎಸ್ ಥ್ಯಾಂಕ್ ಯು, ಧನ್ಯವಾದ. ಶುಭೋದಯ ಗಣೇಶ್ ಸರ್, ಇದನ್ನ ಬೆಳಗಿನ ಎಲ್ಲ ಪ್ರಸಾರಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು. ಯಾರಿದು ರೋಟರಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಗುರುಗಳೇ, ನಮ್ದು ಒಂಟಿ ಫ್ಯಾಮಿಲಿ, ನಾನು ಒಬ್ಬನೇ, ನನಗೂ ಒಬ್ಬನೇ ಮಗ, ನಮ್ಮ ತಂದೆಯವರು ಒಬ್ಬರೇ, ಅಣ್ಣ ತಮ್ಮಂದ್ರೆ ಯಾರು ಇಲ್ಲ. ಆದ್ರೆ ಅದರ ಕೊರಗು ನನಗೆ ಈಗೂ ಇದೆ. ಬೇರೆ ಬೇರೆ ಅಣ್ಣದ ತಮ್ಮಂದಿರ ನೋಡಿ ಬೇಸರವಾಗುತ್ತೆ. ನನಗೂ ಒಬ್ಬ ತಮ್ಮ ಇರಬೇಕಾಗಿತ್ತು. ಹಾಗೆ ಅಣ್ಣ ತಮ್ಮಂದಿರ ಸಂಬಂಧ ಹಿಂದಿನದಲ್ಲ, ಅದು ತನ್ನದೇ ಆದ ಗಟ್ಟಿತನವನ್ನು ಎಂದಿಗೂ ಉಳಿಸಿಕೊಂಡು ಬಂದಿದೆ. ಆಸ್ತಿ ಹಂಚಿಕೆ ಕಾಲದಿದು ಅಣ್ಣ ತಮ್ಮಂದಿರ ಮಧ್ಯೆ ದೊಡ್ಡ ಬಿರುಕು ಉಂಟಾಗುತ್ತಿದೆ. ನಾನು ಹೆಚ್ಚು ತಾನು ಹೆಚ್ಚು ಎಂದು ಜಗಳದ ಮುಖಾಂತರ ಸಂಬಂಧಗಳು ಕಡಿತವಾಗುತ್ತಿದೆ. ಏನೇ ಇರಲಿ, ಒಳ್ಳೆ ವಿಷಯವನ್ನು ಹೊತ್ತುಕೊಂಡು ಬಂದಿದ್ದೀರಪ್ಪ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂದು ಅಂತ ತಿಳಿಸಿದಿರಿ. ಡಾಕ್ಟರ್ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ನಿಮಗೆ ಧನ್ಯವಾದ. ಶಾಂತಾಚಾರ್ ಬಡಿಗೇರ್ ಕೊಕ್ನೂರ್ ಹರಿಹರಿಂದ, ನಮಸ್ತೆ ಸರ್. ದೇಶದ ಮೂಲೆ ಮೂಲೆಗೂ ತಮ್ಮ ಧ್ವನಿಯ ಮೂಲಕ ಜ್ಞಾನ ಮನೋರಂಜನೆ ಆತ್ಮೀಯತೆಯನ್ನು ತಲುಪಿಸುವ ಆಕಾಶವಾಣಿ ಎಲ್ಲಾ ನಿರೂಪಕರಿಗೆ, ತಾಂತ್ರಿಕ ಸಿಬ್ಬಂದಿ ವರ್ಗರಿಗೆ, ಜೀವದಂತೆ ಪ್ರೀತಿಸುವ ಕೋಟ್ಯಂತರ ಕೇಳುಗರಿಗೆ ಸಹೋದರರ ದಿನದ ಶುಭಾಶಯಗಳು. ರೇಡಿಯೋ ಅನ್ನೋದು ಕೆಲವೊಂದು ಸಾಧನವಲ್ಲ, ಅದು ನಿರೂಪಕರು ಮತ್ತು ಕೇಳುಗರ ನಡುವೆ ಯಾವುದೇ ಭೇದ ಭಾವವಿಲ್ಲದ, ಕಣ್ಣಿಗೆ ಕಾಣದ ಒಂದು ಸುಂದರವಾದ ಕೌಟುಂಬಿಕ ಮತ್ತು ಸಹೋದರತ್ವದ ಬಂಧವನ್ನು ಬೆಸೆಯುವ ಮಾಧ್ಯಮ. ಎಸ್, ತುಂಬಾ ಚೆನ್ನಾಗಿ ಬರೆದಿದ್ದೀರಿ. ಈ ಬಾಂಧವ್ಯವನ್ನು ಗೌರವಿಸಿ ಎಲ್ಲರೂ ನಿಮ್ಮ ಒಡಹುಟ್ಟಿದವರಂತೆ ಭಾವಿಸುತ್ತೀರಿ. ಎಸ್, ನಮ್ಮ ಸಹೋದರ ದಿನದ ಈ ಶುಭವಾಗಲಿ. ಮಿಕ್ಸ್ ಮೆಲೋಡಿ ಮತ್ತು ಭಾವಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು. ಹಳೆಯ ಮಧುರ ಗೀತೆಗಳು ಭಾವಗೀತೆಗಳ ಸಮ್ಮಿಲನವೇ ತುಂಬಾ ಚೆನ್ನಾಗಿತ್ತು. ಆರಂಭಕ್ಕೆ, ದಿನದ ಆರಂಭಕ್ಕೆ ಒಂದು ಅದ್ಭುತವಾದ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತೆ ಆಕಾಶವಾಣಿ. ಸೊ ನಿಮಗೂ ಚೆನ್ನಾಗಿದೆ, ಧನ್ಯವಾದ. ಶಾಂತಾಚಾರ್ಯ ಶಿವಮೊಗ್ಗ ಕೃಷಿನಗರದಿಂದ, ಒಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು, ಎಲ್ಲಾ ಕಾರ್ಯಕ್ರಮಗಳು ಸೂಪರ್. ಅಣ್ಣ ತಮ್ಮಂದಿರ ಸಂಬಂಧ ದಿಗ್ಗಜ ಚಿತ್ರವನ್ನು ನೋಡಿ ಕಲಿಬೇಕು. ಅಣ್ಣ ತಮ್ಮಂದಿರ ಸಂಬಂಧ ರಾಮಾಯಣ ಮಹಾಭಾರತ ಕಾಲದ ತನ್ನದೇ ಆದ ಪಾವಿತ್ರತೆಯನ್ನು ಉಳಿಸಿಕೊಂಡು ಬಂದಿದೆ. ವಿಶಾಲ ಸಂಗತಿ ಅಂದ್ರೆ ಈಗ ಎಲ್ಲಾ ಕುಟುಂಬಗಳ ದ್ವೇಷ, ಮಗ ಮತ ಮತ್ಸರ ತುಂಬಿ ಅಣ್ಣ ತಮ್ಮಂದಿರ ಸಂಬಂಧಕ್ಕೆ ಕಳಂಕ ಬರ್ತದೆ. ದೊಡ್ಡ ದೊಡ್ಡ ಕುಟುಂಬಗಳು ಅಣ್ಣ ತಮ್ಮ ಜಗಳಲ್ಲಿ ಸರ್ವನಾಶ ಹೋಗುತ್ತಿರುವುದು ಎಂದು ನಾವು ನೋಡುತ್ತಿದ್ದೇವೆ. ಹೌದು, ಈ ಕಾರ್ಯಕ್ರಮ ಅಣ್ಣ ತಮ್ಮಂದಿರಿಗೆ ಬೆಳಕು ಚೆಲ್ಲಲಿ, ಒಳ್ಳೆ ವಿಷಯವನ್ನು ನೆನಪು ಮಾಡಿಕೊಟ್ಟಿದ್ದೀರಪ್ಪ, ನಿಮಗೊಂದು ಧನ್ಯವಾದ ಅಂತ ತಿಳಿಸಿದ್ದಾರೆ. ಹಾಗೆ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ವಿಭಿನ್ನವಾಗಿ ಒಂದಕ್ಕಿಂತ ಒಂದು ಅರ್ಥಪೂರ್ಣವಾಗಿ ಮೂಡಿ ಬರ್ತಿವೆ. ನಿಮಗೂ ಧನ್ಯವಾದ. ಸುಂದರವಾದ ಖುಷಿಯಾದ ನಿರ್ಪಣೆಗೆ, ಹಾಡುಗಳಿಗೆ ಕಾಯ್ತಾ ಧನ್ಯವಾದ. ಹಾಗೆ ಹಾಡು ಮಾತಾಡು ಕತೆಗೆ ಕಾಯ್ತಾ ಇದ್ದೇವೆ. ಎಸ್, ಕತೆ ಶುರು ಮಾಡೋಣ. ಚೆನ್ನಾಗಿ ಕಳಿಸಿರಿ, ಧನ್ಯವಾದ. ಶುಭ ಮುಂಜಾನೆ. ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದು ಸಹೋದರ ದಿನದ ಶುಭಾಶಯಗಳು. ಅಣ್ಣ ತಮ್ಮ ತಂಗಿ ಎಲ್ಲರೊಂದಿಗೆ ಚೆನ್ನಾಗಿ ಬಾಳುವುದೇ ಸ್ವರ್ಗ ಸುಖ. ಮಂಜುನಾಥ್ ಅವರು ಲಕ್ಷ್ಮೀ ಶಕ್ತಿ ಜಗತ್, ಧನ್ಯವಾದ. ಇನ್ನ ಯಾರಿದು, ಶಿವಮೊಗ್ಗ ನಗರ ಹನುಮಂತಪುರದಿಂದ ಪದ್ಮ ಅವರು, ನಮಸ್ಕಾರ ಆಚಾರ್ಯ, ಚೆನ್ನಾಗಿದ್ದೀರಾ. ಅಣ್ಣ ತಮ್ಮ, ಅಣ್ಣ ಅಂದ್ರೆ ತಂದೆ ಸಮಾನ, ತಮ್ಮ ಅಂದ್ರೆ ಅಣ್ಣ ಅಣ್ಣನಿಗೆ ಮಗನ ಸಮಾನ, ಇವರಿಬ್ರು ಮನೆಗೆ ಎರಡು ಹೆಗಲು. ಸಹೋದರ ಸಂಬಂಧ ಅಂದ್ರೆ ತಂದೆ ಮಕ್ಕಳ ತರ ಇರ್ಬೇಕು. ತಾಯಿ ಇಲ್ಲದ ಮನೆಗೆ ತಂದೆ ತಾಯಿಗೆ ಅವರು ಮಾಡುತ್ತಿರುವ ಎಲ್ಲ ಕೆಲಸವನ್ನು ಅಕ್ಕ ತಂಗಿ ಬದಂಬು ಬಳಗ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು. ತಾಯಿ ತಂದೆ ಮಾಡಿಟ್ಟಿರುವ ಆಸ್ತಿ ಮಾತ್ರ ಅನುಭವಿಸಬಾರದು, ಹೆಣ್ಮಕ್ಕಳಿಗೆ ಕಣಿವೆಗಣಿಸಬಾರದು. ನನ್ನ ತಂಗಿ ತಮ್ಮ ಅವರ ಮಕ್ಕಳಂತೆ ಕಾಣಬೇಕು. ಅಕ್ಕ ತಂಗಿರು ತಮ್ಮ ತಂದೆ ತಾಯಿ ತೀರೋದ ನಂತರ ನಮ್ಮ ಅಣ್ಣ ನಮ್ಮನ್ನು ಕರೆದು ಕಳಿಸಬಹುದು, ಅವನು ನಮ್ಮ ಚೆನ್ನಾಗಿ ನೋಡ್ಕೊಳ್ಬಂತ ಮನಸ್ಸಲ್ಲೇ ಅನ್ಕೊಂಡಿರ್ತಾರೆ, ಅದಕ್ಕೆ ಮೋಸ ಆಗ್ಬಾರ್ದು. ಗಣೇಶ್ ಸರ್, ಕಳೆದ ಭಾನುವಾರದಿಂದ ಶುಕ್ರವಾರದ ಅಣ್ಣ ತಮ್ಮನ ಅಕ್ಕ ತಂಗಿರ ಆಸ್ತಿ ತೀರ್ಮಾನಗಳಿತ್ತು. ಸೊ ನಮ್ಮಲ್ಲಿ ಕೆಲವು ಈ ಬಗ್ಗೆ ತೀರ್ಮಾನ ಆಯ್ತು ಕೆಲವು ಕುಟುಂಬಗಳಲ್ಲಿ. ನಿಮಗೆ ಕನಸ್ಬಿದ್ದೀರಿ ಸರ್, ಇವತ್ತು ಒಳ್ಳೆ ವಿಷಯ ತಂದಿದ್ದೀರಾ ಅಂತೇಳಿ ಕೇಳಿದಿರಿ. ಸೊ ಏನೇ ಆಗಲಿ, ಕನಸು ಬಿದ್ದಿರ್ಬೋದ ಸರ್ ಅಂತ ಕೇಳಿದಿರಿ, ಕನಸಲ್ಲ, ಇರ್ಲಿ, ಏನೇ ಆಗಲಿ ಅಲ್ಲಿ ಲಿಂಕ್ ಆದ್ರೆ ಒಳ್ಳೇದೇ, ಒಳ್ಳೇದಾಗ್ಬೇಕು ಅಷ್ಟೇನೆ. ಅಣ್ಣ ತಮ್ಮಂದಿರು ಚೆನ್ನಾಗಿರ್ಲಿ, ಕುಟುಂಬಗಳು ಚೆನ್ನಾಗಿರ್ಲಿ. ತುಂಬಾ ಚೆನ್ನಾಗಿ ಕಳಿಸಿದಿರಿ ಪದ್ಮ ಅವರೇ, ನಿಮಗೆ ಧನ್ಯವಾದ. ಇನ್ಯಾರಿದು, ಚಂದ್ರಿಕಾ ಶಶಲ ಅನಳ್ಳಿ, ನಮ್ಮ ಸಂಸಾರ ಆನಂದ ಸಾಗರ ಹೆಚ್ಚು ಹೆಚ್ಚು ಹೇಳಿದ್ರೆ ಅತಿಶಯೋಕ್ತಿ ಆಗುತ್ತೆ. ಧನ್ಯವಾದಗಳು ಚಂದ್ರಿಕಾ ಶಶಲ ಅವರು. ಅಣ್ಣ ತಮ್ಮಂದಿರ ಸಂಬಂಧ ಎಂದರೆ ರಾಮ ಲಕ್ಷ್ಮಣ ಹಾಗೆ ಇರಬೇಕು ಎನ್ನುವ ಮಾತು ಬಹಳ ಹಿಂದಿನಿಂದ ನಮ್ಮಲ್ಲಿ ಚಾಲ್ತಿಲಿದೆ, ಆದ್ರೆ ಹಾಗೆ ಇರುವವರು ಬಹಳ ಕಡಿಮೆ. ಕೆಲವರು ಹಾಗೆ ಬಳಸಿದ್ದಾರೆ. ಪಣೀಂದ್ರ ವಿನಮ್ ನಗರದಿಂದ,
ಅಣ್ಣ ತಮ್ಮ ಅಂದ್ರೆ ಹೇಗಿರ್ಬೇಕು ಅಂತ ಜಾಸ್ತಿ ಹೇಳಕ್ಕಿಂತ ಒಂದೇ ಮಾತ್ರ ಹೇಳ್ಬೇಕಂದ್ರೆ ನಾನು ಅದು ನಮ್ಮ ಅಣ್ಣ ಇರುವ ಹಾಗೆ ಇರಬೇಕು. ರವಿಕುಮಾರ್ ಅವರು

0: ಇನ್ನು ಒಡಾಟ ಚಿತ್ರದ ರಾಜ್ಕುಮಾರ್ ಅಂಬರೀಷ್ ಆಗಿರ್ತಾರೋ ಹಾಗೆ ಅಣ್ಣ ತಮ್ಮದೇ ಇರಬೇಕು. ಎಸ್, ಧನ್ಯವಾದ. ಇನ್ನ ಬಹುತೇಕ ವೇದಾವತಿ ಅವರು, ನನಗೆ ಇಬ್ಬರು ಅಣ್ಣಂದಿರು, ಇಬ್ಬರು ನನಗೆ ಎರಡು ಕಣ್ಣಿದ್ದಾಗೆ, ದೊಡ್ಡ ಅಣ್ಣನಿಗೆ 70 ವರ್ಷ 65 ವರ್ಷ, ಸಣ್ಣನಿಗೆ ನನಗೆ 68 ವರ್ಷ. ಇವತ್ತಿಗೂ ನಾವು ಸಣ್ಣ ಮಕ್ಕಳಾಗಿ ತರಲೆ ತುಂಟಾಟ ಮಾಡಿಕೊಂಡಿರ್ತೇವೆ. ನಮ್ಮ ಮನೆಗೆ ಬಂದಿರೋ ಇಬ್ಬರು ಅತ್ತಿಗರು ಸಹ ಹಾಗೆ ಇದ್ದಾರೆ. ಸೊ ನೈಸ್, ಒಳ್ಳೆ ವಿಚಾರ, ಧನ್ಯವಾದ. ಆಕಾಶವಾಣಿ ಕುಟುಂಬಕ್ಕೆ ರಾಷ್ಟ್ರೀಯ ಸಹೋದರ ದಿನದ ಶುಭಾಶಯಗಳು. ನಗಶ್ರೀ ಗಣಪತಿಯವರು, ಸೊ ಹ್ಯಾಪಿ ಬ್ರದರ್ಸ್ ಡೇ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ, ನಿಮಗೂ ಧನ್ಯವಾದ. ಶಿವಮೊಗ್ಗ ದೇವರಾಜ್ ಅವರು, ಸರ್ ಮಕ್ಕಳಿಗೆ ಧೈರ್ಯ ತುಂಬಿದ ಕಾರ್ಯಕ್ರಮ, ಅವರಿಗೆ ಸಲಹೆಗಳು ತುಂಬಾ ಚೆನ್ನಾಗಿ ನೋಡಿ ಬರಲಿ ಅಂತ ಕಳಿಸಿದಿರಿ, ಧನ್ಯವಾದ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಸಹೋದರತ್ವದ ಬಗ್ಗೆ ಮಾಹಿತಿ ಅಂತ ಕೊಟ್ಟಿದ್ದೀವಿ. ಹಾಗೆ ಹೊನ್ನೂರಲ್ಲಿ ಇವರು ಕಾರ್ಯಕ್ರಮದ ಕುರಿತಾಗಿ ಒಳ್ಳೆ ಅಭಿಪ್ರಾಯ ತಿಳಿಸಿದಿರಿ, ಚೆನ್ನಾಗಿತ್ತು ಅಂತೇಳಿ, ಧನ್ಯವಾದ. ಶಿಶೈಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಅವರು ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಅಂತ ಕಳಿಸಿದ್ದಾರೆ, ನಿಮಗೂ ಕೂಡ ಧನ್ಯವಾದ. ಸೊ ಈಗ ಕಥೆಯನ್ನ ಶುರು ಮಾಡುವಂತ ಸಮಯ. ಸೌಮ್ಯ ಸಜ್ಜನ್ ಬೆಂಗಳೂರಿಂದ, ನಮ್ಮ ತಾಯಿಯವರಿಗೆ ಒಬ್ಬನೇ ಅಣ್ಣ, ಅವರ ಅಣ್ಣ ಅಂದ್ರೆ ಬಹಳ ಪ್ರೀತಿ ಅವರು, ಹಾಗೆ ನಮ್ಮ ಅಮ್ಮನ ಕಂಡ್ರು ಅವರಿಗೂ ಪ್ರೀತಿ ಅಂತ ಕಳಿಸಿದ್ದಾರೆ ಜ್ಯೋತಿ ಸಜ್ಜನ್ ಅವರು, ನಿಮಗೂ ಕೂಡ ಸೌಮ್ಯ ಸಜ್ಜನ್ ಅವರು, ನಿಮಗೂ ಕೂಡ ಧನ್ಯವಾದ. ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ಸಂದೇಶಗಳನ್ನು ಕಳಿಸ್ತಾ ಇರಿ. ಈಗ ಕತೆ ಶುರು ಮಾಡೋಣ ಈ ಗೀತೆಯ ನಂತರ.
1: ಓ ಗೆಳೆಯ, ಜೀವದ್ ಗೆಳೆಯ.

ಕೇಳಿದ್ರೆ ಗೀತೆಯನ್ನ ಕೇಳಿ ಬಂದ್ರಿ. ಈಗ ಕಥೆಯನ್ನ ಶುರು ಮಾಡುವಂತ ಸಮಯ. ಕತೆ ಶುರು ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಒಂದೂರು, ಅಲ್ಲೊಂದು ಕುಟುಂಬ. ತಂದೆ, ಎರಡು ಜನ ಗಂಡು ಮಕ್ಕಳು. ದೊಡ್ಡ ಮಗನಿಗೆ ಮದುವೆ ಆಗಿದೆ, ಚಿಕ್ಕವನಿಗೆ ಇನ್ನು ಮದುವೆ ಆಗಿಲ್ಲ. ಒಟ್ಟಿಗೆ ಇರ್ತಾರೆ. ತಂದೆಗೆ ಅನಾರೋಗ್ಯ. ಒಂದು ದಿವಸ ತಂದೆ ಕರೆದು ತನ್ನ ಆಸ್ತಿನ ಇಬ್ಬರಿಗೂ ಸಮನಾಗಿ ಹಂಚ್ತೀನಿ ಅಂತ ಹೇಳಿ ಹೇಳ್ತಾರೆ. ಆಗ ಈ ಇಬ್ರು ಮಕ್ಕಳು, ಅಥವಾ ಈ ಇಬ್ರು ಮಕ್ಕಳು ಏನು ಹೇಳಿರ್ಬೋದು, ಅಥವಾ ಮುಂದೇನಾಗಿರ್ಬೋದು, ಕಥೆಯನ್ನೀಗ ನೀವು ಮುಂದುವರಿಸಿ. ಒಂದು ಕುಟುಂಬ, ತಂದೆ, ಎರಡು ಜನ ಮಕ್ಕಳು, ಗಂಡು ಮಕ್ಕಳು, ದೊಡ್ಡ ಮಗನಿಗೆ ಮದುವೆ ಆಗಿದೆ, ತಂದೆಗೆ ವಯಸ್ಸಾಗಿದೆ, ಅನಾರೋಗ್ಯ ಕಾಡ್ತಾ ಇದೆ. ಇಬ್ರು ಮಕ್ಕಳನ್ನ ಕರೆದು ಇರೋ ಆಸ್ತಿನ ಸಮವಾಗಿ ಹಂಚ್ತೀನಿ ಅಂತ ಹೇಳ್ತಾರೆ. ಆಗ ಈ ಮಕ್ಕಳು ಏನು ಹೇಳಿರ್ಬೋದು, ಅಥವಾ ಮುಂದೇನಾಗಿರ್ಬೋದು, ಕಥೆಯನ್ನೀಗ ನೀವು ಮುಂದುವರಿಸಿ.

ಕೇಳಿದ್ರೆ ಗೀತೆಯನ್ನ ಕೇಳಿ ಬಂದ್ರಿ. ಕತೆ ಶುರುವಾಗಿತ್ತು, ಕತೆಯನ್ನ ಮುಂದುವರಿಸಿ ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ನೋಡೋಣ. ತಾರಾ ಸುಶ್ಮಿತಾ ಶೆಟ್ಟಿಕೊಪ್ಪಯಿಂದ ಉತ್ತರ, ಆಸ್ತಿ ಏನು ಬೇಡ, ನಾವು ಕೊನೆ ತನಕ ಒಟ್ಟಿಗೆ ಇರ್ತೀವಿ ಅಂತಾರಂತೆ ನೋಡೋಣ. ನೋಡ್ರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್, ನೀವು ಇರೋವರೆಗೂ ಆಸ್ತಿ ಹಂಚುವುದು ಬೇಡ ಅಂತಾರಂತೆ, ಹೌದಾ? ನೋಡೋಣ. ಸದಾಶಿವಪ್ಪ ಮಂಡಗಟ್ಟೆಯಿಂದ, ನಮಸ್ತೆ, ಆರೋಗ್ಯ ಸರಿ ಆಗೋರಿಗೆ ಇಸೆ ಬೇಡ ಅಂತ ಹೇಳ್ತಾರಂತೆ. ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ, ಮಕ್ಕಳು ತಂದೆ ಹೇಳ್ತಾರಪ್ಪ ಆಸ್ತಿ ಹಂಚುವುದು ಬೇಡ, ನಾವು ಇಬ್ಬರು ಜೊತೆಗೆ ಇರ್ತೀವಿ ಅಂತಾರಂತೆ. ನೋಡೋಣ. ಉಮಾದೇವಿ ಪಿಡಬಿಡಿಕರದಿಂದ, ಇಬ್ಬರು ಮಕ್ಕಳು ಆಸ್ತಿ ಮಗು ಮಾಡೋದು ಬೇಡಪ್ಪ ನಮಗೆ, ನಾವು ಒಟ್ಟಿಗೆ ಇರ್ತೀವಿ ಅಂತ ಹೇಳಿರ್ತಾರಂತೆ. ಇನ್ನು ಪ್ರತಿಮಾ ನಾಯಕ್ ಅವರು, ಮಕ್ಕಳಿಬ್ಬರು ನಿನ್ನನ್ನು ಯಾರ ಪಾಲಿಗೆ ಕೊಡ್ತೀಯಾ ಎಂದು ತಂದೆಗೆ ಕೇಳಿರ್ಬೋದು. ನೀನ್ ಯಾರ ಕಡೆ ಇರ್ತೀಯ ಫಸ್ಟ್ ಅದನ್ನ ಹೇಳು ಅಂತೇಳಿ ತಂದೆ ಕೇಳ್ತಾರಂತ. ಸತ್ಯ ಅಲ್ವೇನ್ರಿ, ಈಗಿನ ಕಾಲದಲ್ಲಿ ನಡೀತಿದೆ ಅದು. ಇನ್ನ ಮಮತಾ ಭದ್ರಾವತಿಯಿಂದ, ಅಪ್ಪ ಆಸ್ತಿ ಹಂಚುವುದು ಬೇಡ, ನೀವು ಹುಷಾರಾಗಿ, ನಮಗೆ ನೀವೇ ಆಸ್ತಿ ಅಂತಾರಂತೆ. ನೋಡೋಣ. ಚಿತ್ರ ಶಿವಕುಮಾರ್ ಹೊಸ್ಮನೆಯಿಂದ, ನಮಗೆ ಆಸ್ತಿಗಿಂತ ನಿಮ್ಮ ಆರೋಗ್ಯ ಮುಖ್ಯ, ಮೊದಲು ನೀವು ಚೇತರಿಸಿಕೊಳ್ಳಿ, ನಂತರ ಈ ವಿಷಯ ಮಾತಾಡೋಣ ಅಂತಾರಂತೆ. ಎಸ್, ನೋಡೋಣ. ಇನ್ನ ಹಿರಿಯ ಮಗ ಹೀಗೆಂದಿರ್ಬೋದು, ತಂದೆಯೇ ನಿಮಗೆ ಏನೂ ಆಗೋದಿಲ್ಲ, ಚೇತರಿಸಿಕೊಳ್ಳುತ್ತೀರಿ, ತಮ್ಮನಿಗೆ ಮದುವೆ ಆದ್ಮೇಲೆ ಆಸ್ತಿಯ ಬಗ್ಗೆ ವಿಚಾರ ಮಾಡೋಣ ಅಂತ ಹೇಳಿ ಹೇಳಿರ್ತಾರಂತೆ ರಾಜು ಶಂಕರ್ ಗಡ್ತಿಂದ. ನೋಡೋಣ. ಭೂತನಗುಡಿಯಿಂದ ಪ್ರದೀಪ್ ಅವರು, ನೀವು ಇರ್ಬೇಕಾದ್ರೆ ಇದಕ್ಕೆಲ್ಲ ಯಾಕೆ ಮಾತು ಅಂತ ಸಮಾಧಾನ ಮಾಡ್ತಾರಂತೆ. ಎಸ್, ನೋಡೋಣ. ಈಗ ಭಾಗ ಮಾಡುವುದು ಬೇಡ, ಮುಂದೆ ಏನಾದರೂ ಆದರೆ ನಾವೇ ಮಾಡಿಕೊಳ್ತೇವೆ ಎಂದು ಹೇಳಿರ್ಬೋದು. ನೋಡಿದ್ರೆ ಶಿವಮೊಗ್ಗದಿಂದ. ಎಸ್. ಇನ್ನ ಮಹೇಶ್ವರಿ ಕಾಗೆ ಹೇಳಿ, ಮಕ್ಕಳು ತಂದೆಗೆ ಬೇಡ ಅಪ್ಪಾಜಿ ನಮಗೆ ನೀವೇ ಆಸ್ತಿ ಅಂತ ಹೇಳ್ತಾರಂತೆ. ಎಸ್. ನಗಶ್ ಜಯಂತಿ ಗಣಪತಿ ಗ್ರಹದಿಂದ, ಆಸ್ತಿ ಹಂಚಿಕೆ ಬೇಡಪ್ಪ, ನಾವಿಬ್ರು ಒಟ್ಟಿಗೆ ಇರ್ತೀವಿ ಅಂತಾರಂತೆ. ಎಸ್, ನೋಡೋಣ. ಜ್ಯೋತಿ ರಾಜಶೇಖರರು, ಆಗ ಇಬ್ಬರು ಮಕ್ಕಳು ಆಸ್ತಿ ಭಾಗ ಮಾಡೋದು ಬೇಡ, ನಾವೆಲ್ಲ ಒಟ್ಟಿಗೆ ಇರುವ ಅಂತ ಹೇಳ್ತಾರಂತೆ. ಎಸ್, ನೋಡುವ. ಕೆ ಪಿ ದಿನೇಶ್ ಭಟ್ಮಠ್ ಕುತುಂಬದವರು, ಆಸ್ತಿ ಭಾಗ ಮಾಡೋದು ಬೇಡ, ನಾವಿಬ್ರು ಒಟ್ಟಿಗೆ ಇದ್ದು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ತೇವೆ ಅಂತ ಹೇಳ್ತಾರಂತೆ. ಎಸ್. ತಮ್ಮ ನನಗೆ ಮದುವೆ ಇಲ್ಲಪ್ಪ, ಮದುವೆ ಆಗಿದ್ದರೆ ಸಮನಾಗಿ ಹಂಚಿಕೊಳ್ಬಹುದು, ಈಗ ನನಗೆ ಮದುವೆ ಆಗಿಲ್ಲ ಎಂದು ಅನ್ನುತ್ತಾನೆ. ಅಣ್ಣನ ಮದುವೆ ಆಗಿದೆ, ಆದರೆ ಅವನಿಗೆ ಸಮಪಾಲು ಮಾಡಿದ್ರೆ ನನಗೆ ಒಳ್ಳೇದಾಗುತ್ತದೆ ಅಂತ ಅಣ್ಣ ಹೇಳ್ತಾನಂತೆ. ಶಾನ ಮಗ ಕೊಟ್ಟರೆ ಮತ್ತು ಕುಟುಂಬದವರು ಹೂವಿನ ಹಡಗಲಿಂದ. ನೋಡೋಣ. ದೊಡ್ಡ ಮಗನ ಆಸ್ತಿಯನ್ನು ಭಾಗ ಮಾಡುವುದು ಬೇಡ, ಹೀಗೆ ಇರಲಿ ಎಂದು ಹೇಳ್ತಾನಂತೆ ಧನಲಕ್ಷ್ಮಿ ಯೋಗೇಶ್ ಅವರು. ಎಸ್, ನೋಡೋಣ. ಶಿವಮೊಗ್ಗ ಕೃಷಿ ನಗರದಿಂದ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್, ನಿನ್ನ ಮರಣ ನಂತರ ಸಂಸಾರ ಜವಾಬ್ದಾರಿ ನಾನೇ ಹೊರಬೇಕು, ಆದ್ದರಿಂದ ನನಗೆ ಹೆಚ್ಚು ಆಸ್ತಿಯನ್ನು ಕೊಡಿ ಅಂತ ಕೇಳ್ತಾನೆ ದೊಡ್ಡ ಮಗ ಅಲ್ವೇ. ನೋಡೋಣ. ಇನ್ನ ದೊಡ್ಡ ಮಗ ಪ್ರಳಯಾಂತಕ ಹೇಳ್ತಾನೆ, ಅಪ್ಪ ನೀನ್ ಸತ್ ಮೇಲೆ ಎಲ್ಲ ಜವಾಬ್ದಾರಿ ನಾನೇ ಹೊತ್ಕೊಂಡು ಹೋಗ್ಬೇಕು, ಹಾಗಾಗಿ ನನಗೆ ಜಾಸ್ತಿ ಆಸ್ತಿಯನ್ನು ಕೊಡಬೇಕು ಅಂತ ಹೇಳ್ತಾನಂತೆ. ಯಾರಿದು? ಚಿಕ್ಕಪ್ಪ ಶಾರದ ರಾಮೇಶ್ವರದಿಂದ. ನೋಡೋಣ. ಗಣೇಶ್ ಅವರಿಗೆ ಸೋದರ ದಿನದ ಶುಭಾಶಯಗಳು. ರೇಖಾ ಕೊಟ್ಟರೇಶ್ ಅವರು ಹರಿಹರದಿಂದ, ಕತೆ ಮುಂದುವರೆದಂತೆ ಇಬ್ರು ಸೋದರ ಒಂದು ನಿರ್ಧಾರಕ್ಕೆ ಬಂದಿರಬಹುದು, ಹಿರಿಯಣ್ಣ ತಮ್ಮನಿಗೆ ಮದುವೆ ಮಾಡಿ ಆಮೇಲೆ ನೋಡೋಣ ಅಪ್ಪಾಜಿ ಅಲ್ವಾ ಸರ್ ಅಲ್ವಾ ಅಂತ ಕೇಳ್ತಾರಂತೆ. ನೋಡೋಣ. ರೂಪಾಯಿ ಪೊಲೀಸ್ ಕ್ವಾರ್ಟರ್ಸ್ ಇಂದ, ಆಸ್ತಿಯನ್ನು ಭಾಗ ಮಾಡಬೇಡಿ, ನಾವು ಒಟ್ಟಿಗೆ ಇರ್ತೀವಿ ಅಂತ ಹೇಳ್ತಾರಂತೆ. ನೋಡೋಣ. ನಮ್ತಿ ಗಾಂಧಿಗೆ ರಸ್ತೆಯಿಂದ ಕಾಣಿದ್ರೆ ವಿಜಯಕುಮಾರ್, ಮನೆ

ಜವಾಬ್ದಾರಿ ನಾನೇ ಪೂರ್ತಿ ನಿರ್ವಹಿಸಬೇಕಾದ್ರೆ ಆಸ್ತಿ ಹೆಚ್ಚು ಪಾಲು ನನಗೆ ಕೊಡಿ ಅಂತ ದೊಡ್ಡ ಮಗ ಕೇಳ್ತಾನಂತೆ. ನೋಡೋಣ ಶಾಂತಾಚಾರ ಬಡಿಗೆಯವರು ಏನಿದು ಕತೆ, ಇಬ್ಬರಿಗೂ ಸಮಾನವಾಗಿ ಹಂಚಿ ಮಕ್ಕಳೇ ಒಟ್ಟಾಗಿ ಬಾಳಿ ಅಂತ ಹಾರಿಸ್ತಾರಂತೆ. ನೋಡೋಣ ರಾಧಾ ಅವರು ತರುಣ್ ನಿಧಿಗೆಯಿಂದ ಪುಡಿ ಬೇಡ ಹಿಡಿಯಾಗೇ ಇರಲಿ ಎಲ್ಲ ಆಸ್ತಿ ನಮಗೆ ಇರಲಿ ಅನ್ನೋತ್ತರ ಅನ್ಪಣ ನೇಮತಿಯಿಂದ ಆಸ್ತಿ ಪಾಲು ಮಾಡೋದು ಬೇಡ ನೀವು ಆರೋಗ್ಯವಾಗಿರಿ ಅಂತ ಹೇಳ್ತಾರಂತೆ. ವಾವ್ ಅಲ್ಲಿ ಕತೆ ಒಬ್ಬೊಬ್ರು ಅನ್ನೋತ್ತರ ಮುಂದುವರಿಸಿದಿರಪ್ಪ ಚೆನ್ನಾಗಿದೆ. ಎಸ್ ನೋಡೋಣ ನಮ್ಮ ಕತೆಯಲ್ಲಿ ಏನಾಗುತ್ತೆ ಅಂತೇಳಿ ಈಗ ಬರೋಣಂತೆ. ಅಪ್ಪ ಅನಾರೋಗ್ಯ ಆಗಿರುತ್ತೆ, ಸೊ ಇನ್ನು ಹೆಚ್ಚು ಸಮಯ ಬದುಕೋದಿಲ್ಲ ಅಂತ ಅನಿಸ್ತವರಿಗೆ ಇಬ್ರು ಮಕ್ಕಳನ್ನ ಕರೆದು ಮಕ್ಕಳೇ ನಿಮ್ಮಿಬ್ಬರಿಗೂ ಇರುವಂತ ಆಸ್ತಿನ ಸಮಾನವಾಗಿ ಹಂಚ್ತೀನಿ ಅಂತ ಹೇಳ್ತಾರೆ. ಆಗ ಆಯಿತು ಅಂತೇಳಿ ಒಪ್ಪಿಕೊಂತಾರೆ. ಇಬ್ಬರಿಗೂ ಸಮನಾಗಿ ಹಂಚ್ತಾನೆ, ಸಮನಾಗಿ ಹಂಚ್ತಾನೆ ಅಪ್ಪ ಒಪ್ಪಿಕೊಂತಾರೆ ಇವರು. ಸೊ ಸಮನವಾಗಿ ಇಬ್ಬರಿಗೂ ಹಂಚಿದ್ರು ಕೂಡ ಇವರಿಬ್ರು ಒಟ್ಟೊಟ್ಟಿಗೆನೆ ಉಳುಮೆ ಮಾಡಿ ಬಂದಂಥದ್ದನ್ನ ಇಬ್ರು ಸಮನಾಗಿ ಹಂಚಿಕೊಳ್ತಾ ಇರ್ತಾರೆ. ದಿನ ಕಳೆಯುತ್ತೆ, ತಂದೆ ತೀರು ಹೋಗ್ತಾರೆ ಅನಾರೋಗ್ಯದಿಂದ. ಅದಾಗಿ ಕೆಲವು ಸಮಯ ಹೀಗೆ ಒಟ್ಟೊಟ್ಟಿಗೆ ಜಮೀನನ್ನು ಪಾಲಾದರೂ ಕೂಡ ಒಟ್ಟಿಗೆ ಉಳುಮೆ ಮಾಡಿ ಬಂದಂಥ ಫಸಲಲ್ಲಿ ಭಾಗ ಭಾಗ ಮಾಡಿ ಇಟ್ಕೊಳ್ತಿರ್ತಾರೆ. ಒಂದು ದಿವಸ ಹೀಗೆ ದಿನ ಕಳೀತಾ ಇರಬೇಕಾದ್ರೆ ಒಂದು ದಿವಸ ಏನಾಗಿರ್ಬೋದು ಕಥೆಯನ್ನೀಗ ನೀವು ಮುಂದುವರಿಸಿ.

ಕೇಳಿದ್ರೆ ಗೀತೆಯನ್ನ ಕೇಳಿ ಬಂದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಕತೆ ಮುಂದುವರೆದಿದೆ. ಕತೆಯನ್ನ ಮುಂದುವರಿಸಿ ಯಾರ್ಯಾರ ಸಂದೇಶ ಕಳಿಸಿದ್ದಾರೆ ನೋಡೋಣ. ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ, ಒಂದು ದಿನ ತಮ್ಮನಿಗೆ ಮದುವೆ ಆಗುತ್ತೆ. ಓಹೋ. ತಾರಾ ಸುಷ್ಮಿತಾ ಶೆಟ್ಟಿಕೋಪೆಯಿಂದ, ಅಣ್ಣ ತಮ್ಮರ ಮದುವೆ ಜಗಳ ಆಗ್ಬೋದು ಅಲ್ವೇ ನೋಡೋಣ. ಲೋಕೇಶ್ ಫ್ರಮ್ ಶಿವಮೊಗ್ಗ, ಅಪ್ಪನ ಆರೋಗ್ಯ ತುಂಬಾ ಹದಗೆಟ್ಟಬಹುದು, ಅಪ್ಪ ಆಗಲೇ ತೀರ್ಕೊಂಬಿಟ್ಟಕಣ್ರಿ. ದಿನೇಶ್ ಭಟ್ ಅರ್ಚನಾ ಭಟ್ ಕುಟುಂಬದವರು ತಮ್ಮನಿಗೆ ಮದುವೆ ಆಗುತ್ತಂತ ನೋಡೋಣ. ಪ್ರತಿಮಾ ನಾಯಕ್ ಶಿವಮೊಗ್ಗ, ತಮ್ಮನಿಗೆ ಹೆಣ್ಣು ನೋಡಿ ಮದುವೆ ಮಾಡ್ತಾನೆ, ಹೌದಲ್ವೇ ನೋಡೋಣ. ಹೊಲದಲ್ಲಿ ತುಂಬಾ ಕೆಲಸ ಇದ್ದಾಗ ಅಣ್ಣನ ಬರೋದಿಲ್ಲ, ಅವನ ಆರೋಗ್ಯ ಸರಿ ಇರೋದಿಲ್ಲ, ಕೆಲಸ ತಮ್ಮನೇ ಮಾಡ್ತಾನೆ, ಇದರಿಂದ ತಮ್ಮನ ಬೇಸರಗೊಳ್ಳುತ್ತಾನೆ ಧನಲಕ್ಷ್ಮಿ ಯೋಗೇಶ್ ಅವರು. ನೋಡೋಣ. ಮಮತಾ ಭದ್ರಾವತಿಯಿಂದ, ಅಣ್ಣ ತಮ್ಮದಲ್ಲಿ ಒಬ್ಬರಿಗೆ ಏನೋ ತೊಂದರೆ ಆಗಿರ್ಬೋದು ಅಲ್ವೇ ನೋಡೋಣ. ನಾಗಶ್ರೀ ಜಯಂತಿ ಗಣಪತಿ ಅವರು, ಅಣ್ಣ ತಮ್ಮನ ನಡುವೆ ಜಗಳ ಆಗುತ್ತಂತ, ಹೌದಾ? ಅವರಿಬ್ಬರಲ್ಲಿ ಒಂದು ದಿನ ಜಗಳ ಬಂದು ಅವರಿಬ್ಬರ ಆಸ್ತಿ ಮಧ್ಯೆ ಬೇಲಿ ಹಾಕಿ ಕೊಡ್ಬೋದು, ಅಪ್ಪನ ಮಾತಿಗೆ ಬೆಲೆ ಇರದ ಹಾಗೆ ಮಾಡಬಹುದು ಅಲ್ವೇ ಸರ್. ಚಿಕ್ಕಪ್ಪ ಶಾರದ ರಾಮೇಶ್ವರ ದಿನ ನೋಡೋಣ. ಒಂದು ದಿವಸ ಏನಾಗಿರ್ಬೋದು ಅಂದ್ರೆ, ನಮ್ಮ ಗಣೇಶ್ ಅಣ್ಣ ಹೇಳ್ತಾರೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ, ನನ್ನ ಪ್ರಕಾರ ಮಳೆ ಹೆಚ್ಚಾಗಿ ಬೆಳೆ ಹಾಳಾಗಿರ್ಬೋದು ಅಲ್ವೇ ನೋಡೋಣ. ಮುರಳೀಧರ್ ಶಿವಮೊಗ್ಗದಿಂದ, ರೂಪಾಯಿ ಹೆಚ್ಚು ಪೊಲೀಸ್ ಕ್ವಾರ್ಟರ್ಸ್ ಇಂದ, ಅಣ್ಣನ ಹೆಂಡತಿಗೆ ಆಸ್ತಿಯಲ್ಲಿ ಆಸೆ ಹೆಚ್ಚಾಯಿತು, ಓಹೋ ನಮಗೆ ಪಾಲು ಜಾಸ್ತಿ ಬರಬೇಕು ಅಂತ ಪ್ರಚಿಡಿತ ಅಂತ ಮಹೇಶ್ವರಿಯವರು ಕಳಿಸಿ, ರೂಪಾಯಿ ಹೆಚ್ಚು ಪೊಲೀಸ್ ಕ್ವಾರ್ಟರ್ಸಿಂದ ಕಳಿಸಿದ್ದಾರೆ ನೋಡೋಣ. ಮಹೇಶ್ವರಿ ಕಾಗೇಳಿಂದ, ಅತ್ತಿಗೆ ಗಂಡನಿಗೆ ಚಾಡಿ ಹೇಳಿಕೊಟ್ಟು ಆಸ್ತಿ ಮನೆ ನಮಗೇ ಬೇಕು ಅಂತ ಕೇಳಿರ್ಬೇಕಂತ. ನೋಡೋಣ. ಶಾಂತಾಚಾರ ಬಡಿಗೇರವರು, ಆಸ್ತಿ ನೋಡಿ ಕೆಲವೇ ದಿನ ದೊಡ್ಡ ಸೊಸೆ ನಿಜವಾದ ಗುಣ ಹೊರಬಂತು, ಅವಳ ಗಂಡ ನೋಡಿ ಆಸ್ತಿ ಹೇಗೆ ಇಬ್ಬರಿಗೂ ಸಮಾನ ಹಂಚಿಕೆ ಆಗಿದೆ, ಹಾಗೆ ಮಾವನವರ ಜವಾಬ್ದಾರಿಯೂ ಸಮನಾಗಿರ್ಬೇಕು, ಅನಾರೋಗ್ಯದ ಉಪಚಾರ ಮದುವೆ, ಓ ಇದೆಲ್ಲ ಮುಗಿದೋಗಿತ್ತು, ಇರ್ಲಿ ಮುಂದುವರ್ಸೋಣಂತೆ. ಹಿರಿಯ ಸೊಸೆ ಮನಸ್ಸು ಕೆಟ್ಟ ಯೋಚನೆ ಮಾಡಿ, ತಮ್ಮನಿಗೆ ಸಂಸಾರ ಇಲ್ಲ, ಖರ್ಚು ಕಡಿಮೆ ಇದೆ, ಅದಕ್ಕೆ ತಮ್ಮ ನೀವು ಕೂಡ ಒಂದಿಷ್ಟು ಉಪಯೋಗ ಮಾಡ್ಕೊಳ್ಳಿ ಅಂತ ಗಂಡನಿಗೆ ಕಿವಿ ಚುಚ್ಚಿರ್ಬೋದು ರಾಧಾ ನಿಧಿಗೆಯಿಂದ. ಗಂಡನಿಗೆ ಕಿವಿ ಚುಚ್ಚಾರಂತ. ಸದಾಶಿವಪ್ಪ ಮುಂಡಗಟ್ಟೆಯಿಂದ, ಮದುವೆ ಆಗುತ್ತೆ ಯಾರಿಗೆ, ಇರ್ಲಿ ತಮ್ಮನಿಗೆ ಅಂತ ಅನ್ಕೋಣ. ಚಿತ್ರ ಶಿವಕುಮಾರ್ ಹೊಸ್ಮನೆಯಿಂದ, ಅಣ್ಣ ತಮ್ಮಂದಿರ ನಡುವೆ ಜಗಳ ಆಗ್ಬೋದು, ಇದನ್ನು ಕೇಳಿ ತಂದೆ ಆರೋಗ್ಯ ಇನ್ನೂ ಹದಗೆಡ್ಬೋದು, ಅಪ್ಪ ಸಾತೋಗ್ಬಿಟ್ಟೆ ಅನ್ಕಣ್ರಿ, ಇರ್ಲಿ. ಸೊ ತಂದೆ ಅನಾರೋಗ್ಯ ತೀರೋಗಿದ್ದಾರೆ, ಆ ನಂತರ ಏನಾಗುತ್ತೆ ಅಂತ ಹೇಳಿ ಕಥೆಯನ್ನ ಮುಂದುವರಿಸಿ ಅಂತ ಹೇಳಿದ್ದೆ. ಒಬ್ಬೊಬ್ರು ಒಂದೊಂದು ದೃಷ್ಟಿಯಲ್ಲಿ ಮುಂದುವರಿಸಿದ್ದೀರಿ, ಎಸ್. ಅಪ್ಪ ತೀರ್ಕೊಳ್ತಾರೆ, ಆ ನಂತರ ಪಾಲಾದ್ರೂ ಕೂಡ ಇಬ್ರು ಒಟ್ಟಿಗೆನೆ ಜಮೀನು ಫಸಲಲ್ಲಿ ಹಸನು ಮಾಡಿ ಬೆಳೆಯನ್ನ ಬೆಳೀತಾರೆ, ಸಮನಾಗಿ ಹಂಚಿಕೊಳ್ತಾ ಇರ್ತಾರೆ. ಒಂದು ದಿವಸ ಏನಾಗುತ್ತೆ ಅಂತ ಹೇಳಿ, ಮುಂದೆ ಏನಾಗುತ್ತೆ ಅಂತ ಹೇಳಿ ಕಥೆಯನ್ನು ನಿಲ್ಲಿಸಿದ್ದೆ. ಹೀಗೆ ಹಂಚಿಕೊಂಡು ಸಮನಾಗಿರ್ಬೇಕಾದ್ರೆ, ಒಂದು ದಿವಸ ರಾತ್ರಿ ತಮ್ಮ ಮಲಗಿದಾಗ ತಕ್ಷಣ ಎಚ್ಚರ ಆಗುತ್ತೆ. ಎಚ್ಚರ ಆದ ತಕ್ಷಣ ಯೋಚನೆ ಮಾಡ್ತಾನೆ, ನನಗಿನ್ನೂ ಮದುವೆ ಆಗಿಲ್ಲ, ನಮ್ಮ ಅಣ್ಣನಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಸಂಸಾರ ಇದೆ, ನಾನು ಸಮನಾಗಿ ಆಸ್ತಿ ತಗೊಂಡಲ್ಲ, ಬೇಡ, ನಾನು ಬೆಳೆದ ಫಸಲಲ್ಲಿರುವಂಥ ಮೂಟೆಯನ್ನು ಗೊತ್ತಾಗದೇ ಇರೋ ಹಾಗೆ ಅಣ್ಣನ ಮೂಟೆ ಜೊತೆಗೆ ಸೇರಿಸಿಡೋಣ ಅಂತೇಳಿ ಯೋಚನೆ ಮಾಡಿ, ಅಣ್ಣನ ಮೂಟೆ ಜೊತೆಗೆ ಅಣ್ಣನ ಬೆಳೆದಂಥ ಬೆಳೆಯ ಆ ಮೂಟೆಯ ಜೊತೆಗೆ ಈ ತಮ್ಮ ಬೆಳೆದಂಥ ಮೂಟೆ

ತೆಗೆದುಕೊಂಡು ಹೋಗಿ ಅವನ ಮೂಟೆ ಜೊತೆ ಸೇರಿಸಿಡ್ತಾನೆ. ಸೇರಿಸಿ ಇಡ್ತಾನೆ. ಮುಂದೇನಾಗಿರ್ಬೋದು ಕಥೆಯನ್ನೀಗ ನೀವು ಮುಂದುವರಿಸಿ.

ಕೇಳಿದ್ರೆ ಕತೆ ಒಂದು ಘಟ್ಟಕ್ಕೆ ಬರ್ತಾ ಇದೆ. ನೋಡೋಣ ಕಥೆಯನ್ನು ಮುಂದುವರಿಸಿ. ಯಾರು ಸಂದೇಶ ಕಳಿಸಿದರೆ, ಪಣೀಂದ್ರ ಅವರು ತಮ್ಮ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳ್ತಾನೆ. ಎಸ್, ನೋಡೋಣ. ತನುಜಾ ಮದನಗರದಿಂದ ಅಣ್ಣನೂ

ತಮ್ಮ ತಮ್ಮನ ಮದುವೆಯಾಗಿ ಬಾಳಿ ಬದುಕಬೇಕಾದ್ರೆ ಅಂತ ಹೇಳಿ ಅವನು ಕೂಡ ಬಾಲಿನ ಚೀಲಗಳು ತಮ್ಮನ ಚೀಲಗಳನ್ನು ಸೇರಿಸುತ್ತಾನೆ. ಎಸ್ ನೋಡೋಣ. ಹಂಪಣ ನಿಯಮಿತ ಅಣ್ಣ ಬೆಳಿಗ್ಗೆ ನೋಡಿ ಯಾಕೆ ಚೀಲಗಳು ಹೆಚ್ಚಾಗಿ ಎಂದು ಅನುಮಾನಗೊಂಡು ತಮ್ಮನನ್ನು ವಿಚಾರಿಸ್ತಾನಂತೆ. ಎಸ್ ಚಿತ್ರ ಶಿವಕುಮಾರ ಹೊಸಮನೆಯಿಂದ ತಮ್ಮನ ಒಳ್ಳೆಯ ಗುಣಕ್ಕೆ ಮನಸ್ಸು ತಮ್ಮನಿಗೆ ಮದುವೆ ಮಾಡಬಹುದು. ಓಹೋ ನೋಡೋಣ. ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪಯಿಂದ ಅಣ್ಣ ನೋಡಿ ಬೇಡ ಅಂತಾರೆ ತಮ್ಮನಿಗೆ ಮದುವೆ ಮಾಡಲು ಮುಂದಾಗ್ತಾರಂತೆ. ರೋಟರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ತಮ್ಮಯ್ಯನ ಈ ಗುಣ ಅಣ್ಣನಿಗೆ ಗೊತ್ತಾಗಿ ಕಣ್ಣೀರು ಸುರಿಸ್ತಾನೆ, ಪರಸ್ಪರ ಪ್ರೀತಿಯಿಂದ ಬಾಳ್ತಾರಂತೆ. ನೋಡೋಣ. ತಮ್ಮನಿಗೆ ದಯಾಳು ಗುಣ ಇರುತ್ತದೆ, ಆದ ಕಾರಣ ಅವನು ಹಾಗೆ ಮಾಡ್ತಾನೆ. ಶಾನ್ ಬಗರು ಕೊಟ್ರೇಶ್ ಅವರು ಹೂವಿನಡುಗಲಿಂದ ನೋಡೋಣ. ತಮ್ಮ ಇಟ್ಟಿದ್ದನ್ನು ಅಣ್ಣ ನೋಡ್ತಾನೆ, ಕಾರಣ ಕೇಳ್ತಾನೆ, ಇನ್ನು ಮುಂದೆ ಹೀಗೆ ಇಡಬೇಡ, ಮುಂದೆ ನೀನು ಸಂಸಾರಕ್ಕೆ ಬೇಕಾದ ಕೂಡಿ ಇಟ್ಕೋ ಅಂತ ಹೇಳ್ತಾರಂತೆ. ನೋಡಿದರೆ ಶಿವಮೊಗ್ಗದಿಂದ ನೋಡೋಣ. ಮಮತಾ ಭದ್ರಾತಿಯಿಂದ ದಾನ ಜಾಸ್ತಿ ಇರೋದನ್ನ ಕಂಡು ಅಣ್ಣ ತಮ್ಮನ್ನ ಕೇಳ್ತಾನೆ, ಏಕೆ ಹೀಗೆ ಮಾಡಿದ್ದೀಯಾ ಅಂತ ಹೇಳ್ತಾನಂತೆ. ನೋಡೋಣ. ಸದಾಶಿವಪ್ಪ ಮಂಡಗಟ್ಟಿಂದ ಪಾಲು ಜಾಸ್ತಿ ಬೇಡ, ನನಗೆ ಮಕ್ಕಳು ಇಲ್ಲದೆ ಇರೋದ್ರಿಂದ ಅಣ್ಣನಿಗೆ ಜಾಸ್ತಿ ಪಾಲು ಕೊಡಲು ತೀರ್ಮಾನ ಮಾಡ್ತಾನಂತೆ. ಓಹೋ ನೋಡೋಣ. ನಾಗಶಿ ಜಯಂತಿ ಗಣಪತಿ ವಿಗ್ರಹ ಮುಂದೆ ಇದು ಅಣ್ಣನಿಗೆ ತಿಳಿಯುವುದಿಲ್ಲ. ಎಸ್ ನೋಡೋಣ. ಮಹೇಶ್ವರಿಕ್ಕಾಗಿ ಹೇಳಿದ ಅಣ್ಣ ಮೂಟೆಯನ್ನು ಗಮನಿಸಿ ತಮ್ಮ ಚೆನ್ನಾಗಿರ್ಲಿ ಎಂದು ಅಣ್ಣ ತಮ್ಮನಿಗೆ ತಿಳಿಯದ ಹಾಗೆ ಮೂಟೆ ತಮ್ಮನ ಮೂಟೆ ಜೊತೆ ಇರ್ತಾನೆ. ನೋಡೋಣ. ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ ಶಿವಜಯಕುಮಾರ್ ಪ್ರವೀಣ್ ಅವರು ತಮ್ಮ ಬೆಳಗ್ಗೆ ಮೂಟೆಗಳನ್ನು ಅಣ್ಣನ ಮೂಟೆಗಳ ಜೊತೆ ಇಡುವಾಗ ಅಣ್ಣನಿಗೆ ಗೊತ್ತಾಗಿ ಪರಸ್ಪರ ತಬ್ಬಿಕೊಂಡು ಹತ್ತು ಬಿಡ್ತಾರಂತೆ. ಓಹೋ ನೋಡೋಣ. ನನ್ನ ತಮ್ಮ ಎಂಥವನಿರ್ಬೇಕು, ಅವನ ಸ್ವಲ್ಪ ಮೂಟೆಗಳು ನನ್ನ ಮೂಟೆಗಳಲ್ಲಿ ಇಟ್ಟು ನನ್ನನ್ನು ಕಳ್ಳನಾಗಿ ಮಾಡಲು ಪ್ರಯತ್ನ ಮಾಡ್ತದೆ ಅಂತ ತಪ್ಪು ತಿಳಿದುಕೊಳ್ಬಹುದು. ಚಿಕ್ಕಪ್ಪ ಶಾರದಾ ರಾಮೇಶ್ವರಿಂದ. ಎಸ್ ಹೀಗೂ ಆಗ್ಬೋದಲ್ವೇ. ನೋಡೋಣ. ಪ್ರತಿಮಾ ನಾಯಕ್ ಅವರು ತಮ್ಮ ಹಾಗೆ ತಮ್ಮ ಪಾಲಿನ ದಾನಚಿಗಳು ಅಣ್ಣನಿಗೆ ಕೊಟ್ಟಿದ್ದನ್ನು ಅಣ್ಣ ನೋಡ್ತಾನೆ, ಅದನ್ನು ಪುನಃ ತಮ್ಮನ ಪಾಲಿಗೆ ಸೇರಿಸ್ತಾನೆ, ಅವನಿಗೆ ಗೊತ್ತಾಗದ ಹಾಗೆ ಮಾಡ್ತಾನೆ. ಎಸ್ ನೋಡೋಣ. ಅಣ್ಣ ಸ್ವಾಭಿಮಾನಿ ಹಾಗಾಗಿ ಬೇಡ ಅಂದಿರ್ತಾನೆ. ಯಾರಿದು? ಭೂತನಗುಡಿಯಿಂದ ಪ್ರದೀಪ್ ಅವರು. ಹಲೋ ಆಕಾಶವಾಣಿ ರೇಖಾ ಕೊಟ್ರೇಶ್ವರ ಹರಿಯರಿಂದ ಅಣ್ಣನಿಗೂ ವಿಷಯ ಗೊತ್ತಾಗಿ ಮುಂದೆ ಆತನಿಗೂ ಯಾವುದೇ ರೀತಿಯ ಸಹಾಯ ಮಾಡಲು ನಿರ್ಧರಿಸಬಹುದು. ಸೋದರ ವಾತ್ಸಲ್ಯವೇ ಹಾಗೆ. ಧನ್ಯವಾದಗಳು. ಎಸ್ ನೋಡೋಣ. ನ್ಯಾಮತಿ ಗಾಂಧಿ ರಸಗಾಣಿಗರ ವಿಜಯಕುಮಾರ್ ನೀವು ಕತೆ ಹೇಳುವ ಶೈಲಿ ತುಂಬಾ ಭಾವನಾತ್ಮಕವಾಗಿದೆ, ಕೇಳ್ತಾ ಹೋದ್ರೆ ಕಣ್ಣೀರು ಬರುತ್ತೆ. ಇರ್ಲಿ, ಅಣ್ಣನ ಮೂಟೆಗಳ ಜೊತೆಗೆ ತಮ್ಮ ತಂದು ಇಡುವಾಗ ಅಣ್ಣನಿಗೆ ಗೊತ್ತಾಗುತ್ತೆ ತಮ್ಮನ ಈ ಗುಣಗಳನ್ನು ನನ್ನ ಹೆಂಡತಿಗೆ ತೋರಿಸ್ತಾನೆ, ತನ್ನ ಹೆಂಡತಿಗೆ ತೋರಿಸ್ತಾನಂತೆ. ಎಸ್ ನೋಡೋಣ. ಶಾಂತಾಚಾರ ಬಡಿಗೇರ್ ಕೊಕ್ನೂರಿಂದ ಅದೇ ರಾತ್ರಿ ಅಣ್ಣನಿಗೂ ನಿದ್ರೆ ಬರದೇ ಯೋಚನೆ ಕಾಡಿತ್ತು, ನನ್ನ ತಮ್ಮ ಇನ್ನೂ ಚಿಕ್ಕವನು, ಮದುವೆ ಆಗಬೇಕು, ಹೊಸ ಸಂಸಾರ ಕಟ್ಟಬೇಕು, ಮುಂದೆ ಅವನಿಗೆ ನನ್ನಂತೆ ದುಡಿಯುವ ಕೈಗಳಿಗೆ ಬೆಂಬಲವಿಲ್ಲ, ಹಾಗಾಗಿ ಅವನಿಗೆ ನನಗಿಂತ ಹೆಚ್ಚು ಹಣದ ಅವಶ್ಯಕತೆ ಎಂದುಕೊಂಡನು. ಯಾರು ಹೊತ್ತಿದೆಯಂತೆ ಕತ್ತಲಲ್ಲಿ ತನ್ನ ಕೊಠಡಿಯ ಒಂದು ದೊಡ್ಡ ಧಾನ್ಯದ ಮೂಟೆಯನ್ನು ಹೊತ್ತುಕೊಂಡು ತಮ್ಮನ ಮೂಟೆಗಳ ಮಧ್ಯೆ ಇಟ್ಟನು. ಎಸ್ ನೋಡುವ. ಜ್ಯೋತಿರಾಜಶೇಖರ್ ಸಿದ್ದಾರೂಢ ನಗರದ ಅಣ್ಣನಿಗೆ ಮೂಟೆ ಜಾಸ್ತಿ ಇದೆ ಎಂದು ಗೊತ್ತಾಗುತ್ತೆ, ಅವನು ಮರುದಿನ ತಮ್ಮನ ಮೂಟೆ ಜೊತೆ ಜಾಸ್ತಿ ಮೂಟೆ ಇತ್ತಿಟ್ಟು ಬಿಡುತ್ತಾನೆ. ಹಬ್ಬ ಎಲ್ಲ ಪಾಸಿಟಿವ್ ಆಗಿ ಇದೆ ಅಲ್ವಾ? ಎಸ್, ಸಹಜವಾಗಿ ಅಣ್ಣ ತಮ್ಮಂದಿರು ಅಂದ್ರೆ ಒಂದಿಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು ಜಾಸ್ತಿ, ಬಹುಶಃ ಆ ಥರ ವಾತಾವರಣ ಕಂಡಿದ್ರೆ ಕಾಣ್ತಾ ಇರತ್ತೆ. ಸೊ ಇಲ್ಲಿ ತಮ್ಮ ಅಣ್ಣನ ಬೆಳೆದಂತ ದವಸ ಧಾನ್ಯದ ಮೂಟೆಗಳ ಜೊತೆಗೆ ತಾನು ಬೆಳೆದಂತ ಮೂಟೆಗಳನ್ನ ಕೆಲವು ಮೂಟೆಗಳನ್ನು ತಗೊಂಡು ಹೋಗಿ ಇಡುತ್ತಾನೆ. ಅಣ್ಣನಿಗೆ ಸಂಸಾರ ಇದೆ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಸೊ ಹಾಗಾಗಿ ಅವನಿಗೆ ಖರ್ಚು ಜಾಸ್ತಿ ಇರುತ್ತೆ ಅಂತ ಹೇಳಿ ತಗೊಂಡು ಹೋಗಿ ಇಡ್ತಾನೆ. ಬೆಳಿಗ್ಗೆ ಬಂದು ನೋಡ್ತಾನೆ ಇವಂದು ಎಷ್ಟು ಪಾಲು ಇರಬೇಕಾಗಿತ್ತೋ, ಎಷ್ಟು ಪಾಲಿನ ಮೂಟೆ ಇರಬೇಕಾಗಿತ್ತೋ ತಮ್ಮನಿಗೆ ಅಷ್ಟೇ ಮೂಟೆ ಇರ್ತವೆ, ಕಡಿಮೆನೇ ಆಗಿರೋದಿಲ್ಲ. ಆಶ್ಚರ್ಯ ಆಗುತ್ತೆ. ಅಣ್ಣನ ಮೂಟೆ ಬಂದು ನೋಡ್ತಾರೆ ಅವನಿಗೂ ಎಷ್ಟಿರ್ಬೇಕಿತ್ತು ಅಷ್ಟೇ ಇರ್ತವೆ. ಅರೆ, ನಾನೇ ರಾತ್ರಿ ಮೂಟೆ ತಂದಿಟ್ಟನಲ್ಲ ಅಂತ ಮತ್ತೆ ಯೋಚನೆ ಮಾಡ್ತಾರೆ. ಹಾಗಿದ್ರೆ ಏನಾಗಿರ್ಬೋದಲ್ಲಿ ಕಥೆಯನ್ನೀಗ ನೀವು ಮುಂದುವರಿಸಿ. ಕಥೆಯನ್ನೀಗ ಬೇಗ ನೀವು ಮುಂದುವರಿಸಿ.

ಕೇಳಿದ್ರೆ ಕತೆ ಕೊನೆ ಹಂತಕ್ಕೆ ಬಂದಿದೆ. ನೋಡೋಣ ಯಾರು ಏನನ್ನು ಕಳಿಸಿದ್ರೆ. ತನುಜ ಮಾಧವನವರಿಂದ, ಬಹುಶಃ ಅತ್ತಿಗೆ ಮತ್ತು ಅಣ್ಣ ಇಬ್ಬರು ಸೇರಿ ಮೂಟೆಗಳನ್ನು ಯಥಾಸ್ಥಿತಿಗೆ ಮಾಡಿರ್ತಾರೆ, ಹೌದಲ್ವೇ? ನೋಡೋಣ. ಹಂಪಣ್ಣ ನ್ಯಾಮತಿಯಿಂದ, ಅಣ್ಣ ತಮ್ಮನ ಮೂಟೆ ಜೊತೆ ತಂದಿಟ್ಟಿರ್ತಾರೆ. ಎಸ್. ಮಹೇಶ್ವರಿ ಕಾಗೇಳಿಂದ, ಅಣ್ಣ ತಮ್ಮ ಅಣ್ಣನಿಗೆ ಇಟ್ಟ ಮೂಟೆ ವಾಪಸ್ಸು ಅಣ್ಣ ತಂದಿಟ್ಟಿರ್ತಾನೆ. ನೋಡೋಣ. ಕೆಪಿ ದಿನೇಶ್ ಭಟ್ ಮತ್ತು ಕುಟುಂಬದವರು, ತಮ್ಮ ಇಟ್ಟ ಮೂಟೆಗಳನ್ನು ಅತ್ತಿಗೆ ಅವಿಸಿ ಇಡ್ತಾಳೆ, ಗುರುತಿಸಿದಾಗ ಇಡ್ತಾಳೆ ಅನ್ನೋ ತರ ಕಳಿಸಿದಾರೆ. ನೋಡೋಣ. ಚಿತ್ರ ಶಿವಕುಮಾರ್ ಹೊಸ್ಮನೆಯಿಂದ, ತಮ್ಮ ತಂದಿಟ್ಟ ಅಷ್ಟು ಮೂಟೆನೂ ವಾಪಸ್ ಇಟ್ಟಿರ್ಬೋದು ಅಲ್ವೇ? ಹೌದು ಅಲ್ವ? ಆಕಾಶವಾಣಿ ಹೆಸರು ರೇಖಾ ಕುಟ್ರೇಶ್. ಅಣ್ಣನೇ ರಾತ್ರಿ ಮೂಟೆಗಳನ್ನು ತಂದು ತಮ್ಮ ನನ್ನ ತಮ್ಮ ಚೆನ್ನಾಗಿರಲಿ ಅವನ ಮದುವೆ ಯೋಚನೆ ಮಾಡಲಿ ಎಂದು ತಂದಿಟ್ಟಿರ್ಬೋದು ಅಲ್ವಾ ಸರ್? ನೋಡೋಣ. ಪ್ರತಿಮಾ ನಾಯ್ಕರು, ಶಿವಮೊಗ್ಗದಿಂದ, ಅತ್ತಿಗೆ ಇದನ್ನು ನೋಡಿ ತಮ್ಮನ ಪಾಲಿನ ತಮ್ಮನಿಗೆ ಅಣ್ಣನ ಪಾಲಿನ ಅಣ್ಣನಿಗೆ ವಿಂಗಡಣೆ ಮಾಡುತ್ತಾಳೆ. ಓಹೋ. ನೋಡೋಣ. ಮಮತಾ ಭದ್ರಾವತಿಯಿಂದ, ಅಣ್ಣ ಹೆಚ್ಚಾದ ಮೂಟೆಗಳನ್ನು ತೆಗೆದುಕೊಂಡು ತಮ್ಮನ ಮೂಟೆಗಳ ಜೊತೆಗೆ ಇಬ್ಬರಿಗೂ ಸಮನಾಗಿರುವಂತೆ ಇಟ್ಟಿರ್ತಾನೆ. ಎಸ್. ನೋಡೋಣ. ತಮ್ಮನಿಗೆ ತಿಳಿಯಂತೆ ಅಣ್ಣನು ತಮ್ಮನಿಗೆ ಮೂಟೆ ಇಟ್ಟು ಬಂದಿರ್ತಾನೆ. ಅನ್ಯೋನ್ಯತೆಗೆ ಪ್ರತೀಕದಂತೆ ರಾಧಾ ನಿಧಿಗೆಯಿಂದ. ಎಸ್. ನೋಡೋಣ. ಅತ್ತಿಗೆ ಇದು ಸರಿ ಮಾಡಿರಬಹುದು, ಇಲ್ಲ ಅವನು ಆ ರೀತಿ ಕನಸು ಕಂಡಿರಬಹುದು. ಓಹೋ. ನೋಡೋಣ. ಊತನಗುಡಿಯಿಂದ ಪ್ರದೀಪ್ ಅವರು, ನಗಶ ಜಯಂತಿ ಗಣಪತಿ ನುಗ್ಗಿ ಗ್ರಾಮದಿಂದ, ಅಣ್ಣನ ಆ ಮೂಟೆಗಳನ್ನು ಕಳ್ಳರು ಕದ್ದುಕೊಂಡು ಹೋಗ್ತಾರೆ. ಓಹೋ, ಹಿಂಗೂ ಆಗಿರ್ಬೋದಲ್ವೇ? ನೋಡೋಣ. ತಮ್ಮನಿಗೆ ಅನುಮಾನ ಬರದ ಹಾಗೆ ಅಣ್ಣ ದವಸ ತುಂಬಿದ ಮೂಟೆಗಳನ್ನು ತಮ್ಮನ ಮೂಟೆಗಳಿಗೆ ಇಟ್ಟು ಅಣ್ಣ ತನ್ನ ಮೂಟೆಗಳಲ್ಲಿ ಗುಳ್ಳೆ ತುಂಬಿದ ಮೂಟೆಗಳನ್ನು ಇಟ್ಟುಕೊಳ್ತಾನೆ. ತಮ್ಮನಿಗೆ ಅನುಮಾನ ಬರದೆಂದು ಅಣ್ಣನ ಮೇಲೆ ಇಟ್ಟ ತಮ್ಮನ ಪ್ರೀತಿ ಮತ್ತು ತಮ್ಮನ ಮೇಲೆ ಇಟ್ಟ ಅಣ್ಣ ಪ್ರೀತಿ ಇದರಲ್ಲಿ ಗೊತ್ತಾಗುತ್ತೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ. ನೋಡೋಣ. ಶಂತಾಚಾರ ಬಡಿಗೆ ಕೊಕ್ಕನೂರಿಂದ, ತಮ್ಮ ಮತ್ತೆ ಒಂದು ದೊಡ್ಡ ಮೂಟೆ ಹೆಗಲ ಮೇಲೆ ಹೊತ್ತುಕೊಂಡು ಅಣ್ಣನ ಮನೆಯ ಕಡೆಗೆ ರಹಸ್ಯವಾಗಿ ಹೆಜ್ಜೆ ಹಾಕಿದನು. ಅದೇ ಸಮಯದಲ್ಲಿ ಅಣ್ಣನು ಸಹ ಮತ್ತೊಂದು ಮೂಟೆಯನ್ನು ಬೆನ್ನ ಮೇಲೆ ಹಾಕಿಕೊಂಡು ತಮ್ಮನ ಮನೆಯ ಕಡೆಗೆ ಹೊರಟನು. ಒಂದೇ ಮನೆಗೆ ಇರ್ತಾರೆ ಕಣ್ರಿ, ಇರ್ಲಿ. ಸೊ ಒಂದೇ ಕ್ಷಣದಲ್ಲಿ ಇಡೀ ಸತ್ಯವನ್ನು ಬಿಚ್ಚಿಟ್ಟು ತನಗೆ ತನ್ನ ಅಣ್ಣ ಪಡುತ್ತಿದ್ದ ಕಷ್ಟ ಅಣ್ಣನಿಗೆ ತಮ್ಮನ ಮನಸ್ಸಿಲ್ಲ ಕಳಕಳಿ ಇಬ್ಬರಿಗೂ ಅರ್ಥವಾಗುತ್ತೆ ಅನ್ನೋ ಥರದಲ್ಲಿ ಕಳಿಸಿದಿರಿ. ನೋಡೋಣ. ಎಸ್. ಇನ್ನು ಅತ್ತಿಗೆ ತಂದಿಟ್ಟಿರ್ತಾಳೆ ಅಂತೇಳಿ ಪಣೀಂದ್ರ ಅವರು ಕಳಿಸಿದ್ದಾರೆ. ಎಸ್. ಅಲ್ವೇ? ಸೊ ಒಬ್ಬೊಬ್ರು ಒಂದೊಂದು ದೃಷ್ಟಿಯಲ್ಲಿ ಬಹುತೇಕ ಕತೆ ಪೂರಕವಾಗಿರುತ್ತೆ ಕಳಿಸಿದಿರಿ. ಹೌದು, ತಮ್ಮ ಏನ ಇಟ್ಟೋಗುತ್ತೆ ಬೆಳಿಗ್ಗೆ ನೋಡಿದ ಮೂಟೆ ಅಷ್ಟೇ ಇರ್ತವೆ, ಏನಾಗಿರ್ಬೋದು ಅಂತ ಕತೆ ನಿಲ್ಸಿದ್ದೆ. ತಮ್ಮ ಏನು ರಾತ್ರಿ ಯೋಚನೆ ಮಾಡಿ ತಂದಿಟ್ಟಿರ್ತದಲ್ಲ, ಅದೇ ರೀತಿ ಅಣ್ಣನಿಗೂ ರಾತ್ರಿ ಎಚ್ಚರವಾಗಿ ತಮ್ಮನಿಗೆ ಇನ್ನು ಮದುವೆ ಆಗಿಲ್ಲ, ಮುಂದವನಿಗೆ ಸಾಕಷ್ಟು ಖರ್ಚು ಬರುತ್ತೆ, ಸಂಸಾರ ಆಗುತ್ತೆ. ಸೊ ಹಾಗಾಗಿ ಅವನು ಚೆನ್ನಾಗಿರ್ಬೇಕು ಅಂತ ತನ್ನ ಮೂಟೆನ ಅವನೇನು ತಂದಿಟ್ಟಿರ್ತಾನೆ ಅಷ್ಟೇ ಮೂಟೆನ ತೆಗೆದುಕೊಂಡು ಹೋಗಿ ಅಲ್ಲಿಟ್ಟಿರ್ತಾನೆ. ಸೊ ಹಾಗಾಗಿ ಪ್ರತಿ ದಿವಸ ಈ ಕೆಲಸ ನಡೆದ್ರೂ ಕೂಡ ಸಮವಾಗಿರುತ್ತೆ, ಏನು ವ್ಯತ್ಯಾಸ ಆಗಿರೋದಿಲ್ಲ. ಇದನ್ನ ಅಣ್ಣನ ಹೆಂಡತಿ ಗಮನಿಸಿರ್ತಾಳೆ. ಅವಳು ಎಷ್ಟು ಚೆನ್ನಾಗಿದ್ದಾರಲ್ಲ ಅವರು, ನನ್ನ ಕಣ್ಣೇ ಆಗುತ್ತೆ, ಇವ್ರು ಅನ್ಯೋನ್ಯ ಹೀಗೆ ಇರಬೇಕು ಅಂತ ಹೇಳ್ಬಿಟ್ಟು ಮಾಡಿ ಒಂದು ದಿವಸ ಗಂಡನಿಗೆ ಹೇಳ್ತಾಳೆ, ಅಲ್ಲ ರೀ ಎಷ್ಟು ಶುದ್ಧವಾಗಿದ್ದೀರಿ, ಅಣ್ಣ ತಮ್ಮ ಅಂದ್ರೆ ದ್ವೇಷ ಅಸೂಯೆಗಳು ಕಾಣುತ್ತೆ, ಆದ್ರೆ ನಿಮ್ಮಿಬ್ಬರ ಮದುವೆ ಎಂಥ ಸಹೋದರತ್ವ ಇದೆ, ನನ್ನ ಕಣ್ಣೇ ನಂಬಲಾಗ್ತಿಲ್ಲ, ಅದ್ರ ಜೊತೆಯಲ್ಲಿ ನನಗೆ ಅಸೂಯೆ ಬರುವಂತಿದೆ, ನೀವಿಬ್ರು ಹೀಗೆ ಇರಬೇಕು, ನಿಮ್ಮ ತಮ್ಮ ಅಲ್ಲ ಅವನು ನನ್ನ ಮಗ ಇದ್ದ ಹಾಗೆ ಅವನಿಗೂ ಮದುವೆ ಮಾಡೋಣ, ಮದುವೆ ಮಾಡಿದ್ಮೇಲೆ ಹೊರಗೆ ಕಳಿಸೋದು ಬೇಡ, ನಾವೆಲ್ಲರೂ ಒಟ್ಟಿಗೆ ಇದೇ ಮನೆಯಲ್ಲಿ ಹೀಗೆ ಇರೋಣ, ನಾನು ತಾಯಿಯಾಗಿ ಅವನ ಸಲುಗುತ್ತೇಳಿ ಅಂತೇಳಿ ಅಣ್ಣನಿಗೆ ಮಾತು ಕೊಡ್ತಾಳೆ, ಮೀನ್ಸ್ ಗಂಡನಿಗೆ. ಸೊ ತಮ್ಮನಿಗೂ ಮದುವೆ ಆಗುತ್ತೆ, ಒಟ್ಟಿಗೆ ಬಾಳ್ತಾರೆ. ಸೊ ಇದು ಅಣ್ಣ ತಮ್ಮನ ಪ್ರೀತಿ ಅನ್ನೋದು ಬಹುಶಃ ನಿಮಗೆ ಗೊತ್ತಾಗಿದೆ. ಹಾಗಾದರೆ ಈ ಕತೆಗೊಂದು ಶೀರ್ಷಿಕೆಯನ್ನು, ಕತೆಯ ತಿರುಳನ್ನು ಆದಷ್ಟು ಬೇಗ ನನಗೆ ಬರೆದು ಕಳಿಸಿ.

ಕತೆ ಶೀರ್ಷಿಕೆ ಮತ್ತು ತಿರುಳನ್ನು ಯಾರು ಕೊಟ್ಟಿದ್ದಾರೆ ಅಂತೇಳಿ ಶಿವಮೊಗ್ಗದ ರೋಟರಿ ವಿಜಯಕುಮಾರ್ ಬಿಂದು ವಿಶ್ವರ್ ಗಣೇಶ್ ಅವರೇ, ನೀವು ಕತೆ ಹೇಳುವ ಶೈಲಿ ತುಂಬಾ ಚೆನ್ನಾಗಿದೆ, ಹಾಗೆ ಕತೆ ಇಂತಹ ಕತೆಗಳು ಅಣ್ಣ ತಮ್ಮಂದಿರ ಬಾಳಿನಲ್ಲಿ ಬೆಳಕಾಗಲಿ, ನಿಮ್ಮ ಕತೆಗಳು ಸಮಾಜಕ್ಕೆ ಒಂದು ದಾರಿದೀಪವಾಗುತ್ತಿದೆ, ಇಂದಿನ ಕತೆ ಬಹಳ ಅರ್ಥಪೂರ್ಣವಾಗಿದೆ ಸರ್, ಜೊತೆಗೆ ಅಣ್ಣ ತಮ್ಮಂದಿರ ಗೀತೆಗಳು ಅದ್ಭುತ, ಕತೆಯ ಶೀರ್ಷಿಕೆ ಅಣ್ಣ ತಮ್ಮಂದಿರ ಜೋಡಿ, ವಿಶೇಷವಾದ ಅಣ್ಣ ತಮ್ಮಂದಿರ ಜೋಡಿ, ಧನ್ಯವಾದ ನಿಮಗೆ. ಚಿತ್ರ ಶಿವಕುಮಾರ್ ಹೊಸ್ಮನೆಯಿಂದ, ಕೂಡಿ ಬಾಳಿದರೆ ಸ್ವರ್ಗ, ಮಮತಾ ಭದ್ರಾವತಿಯಿಂದ, ಅಣ್ಣ ತಮ್ಮಂದಿರ ಬಾಂಧವ್ಯ ಹೀಗಿರಬೇಕು, ಒಬ್ಬರನ್ನೊಬ್ಬರು ಬಿಟ್ಟು ಕೊಡಬಾರದು, ಕೂಡಿ ಬಾಳಿದರೆ ಸ್ವರ್ಗ ಸುಖ ಕಥೆಯ ಮಧ್ಯೆ ಅಣ್ಣ ತಮ್ಮಂದಿರ ಹಾಡುಗಳು ಚೆನ್ನಾಗಿ ಮೂಡಿ ಬಂದವು ಸರ್, ಧನ್ಯವಾದ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಹಂಪಣ್ಣ ನ್ಯಾಮತಿಯಿಂದ, ಪ್ರತಿಮಾನ ಶಿವಮೊಗ್ಗದ ಒಗ್ಗಟ್ಟಿನಲ್ಲಿ ಬಲವಿದೆ, ಕೃಷಿನಗರದಿಂದ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ಡಾಕ್ಟರ್ ಪ್ರವೀಣ್, ಕತೆಗಳು ಬಹಳ ಸ್ವಾರಸ್ಯಕರವಾಗಿದೆ, ಕಥೆಯ ಶೀರ್ಷಿಕೆ ಅಣ್ಣ ತಮ್ಮಂದಿರ ಪ್ರೀತಿ, ಎಸ್ ಧನ್ಯವಾದ. ನಾಗಶ್ರೀ ಜಯಂತಿ ಗಣಪತಿ ರುಗಿ ಗ್ರಾಮದಿಂದ ಅಣ್ಣ ತಮ್ಮಂದಿರ ವಾತ್ಸಲ್ಯ, ಧನ್ಯವಾದ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಮುರಳಿದರ ಶಿವಮೊಗ್ಗದಿಂದ, ನ್ಯಾಮತಿ ಗಾಂಧಿ ರಸ್ತೆ ಗಾಣಿಗರ ವಿಜಯಕುಮಾರ್, ಇಂದಿನ ಕತೆ ಸೂಪರ್, ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ, ಕಥೆಯ ಶೀರ್ಷಿಕೆ ಮಾದರಿ ಅಣ್ಣ ತಮ್ಮಂದಿರ, ಎಸ್ ಧನ್ಯವಾದ. ಕೆಪಿ ದಿನೇಶ್ ಪುಟ ಚನ್ನಭಟ್ ಕುಟುಂಬದವರು, ಬಂಧನದ ಸಹೋದರತ್ವ, ಧನ್ಯವಾದ. ಸೋದರ ಪ್ರೇಮ ರಾಧಾ ನಿಧಿಗಿಂದ, ಧನ್ಯವಾದ. ಪ್ರೀತಿ ಇದ್ದಲ್ಲಿ ಎಂದೂ ಆಸ್ತಿಯಾಗಲಿ ಅಂತಸ್ತಾಗಲಿ ಅಡ್ಡ ಬರುವುದಿಲ್ಲ, ಪ್ರೀತಿ ಇರುವ ಸಂಸಾರ ಸುಖ, ಸಂಸಾರ ಆಧಾರ ಇದು ಕಥೆಯ ತಿರುಳು, ಶೀರ್ಷಿಕೆ ಕೂಡಿ ಬಾಳಿದರೆ ಸ್ವರ್ಗ ಸುಖ, ರಾಜು ಶಂಕರ್ ಘಟ್ಟ, ಉತ್ತಮ ಕಥೆಗೆ ತಕ್ಕಂತೆ ಹಾಡುಗಳ ತಿರುಳು, ಧನ್ಯವಾದ ನಿಮಗೆ. ಶಾಂತಾಚಾರ ಬಡಿಗೇರ್ ಕೊಕ್ಕನೂರಿಂದ, ಸೋ ದಿವ್ಯ ಸಂದೇಶ ಇವತ್ತು ತುಂಬಾ ಚೆನ್ನಾಗಿತ್ತು, ನೆಮ್ಮದಿಯ ನಂದನವನ್ನ ಪರಸ್ಪರ ನಂಬಿಕೆ ಮತ್ತು ಪ್ರೀತಿ ಇದ್ದೀಗೆ ಉಳಿಸಿಕೊಳ್ಬಹುದು ಅನ್ನೋ ಕಥೆ ತಿಳಿಸ್ತು, ಹಣ ಆಸ್ತಿ ಎಲ್ಲದಕ್ಕಿಂತನೂ ನಿಸ್ವಾರ್ಥ ಪ್ರೀತಿ ಮತ್ತು ಕೃತಜ್ಞತೆ, ಇಂದಿನ ಆಧುನಿಕ ಜಗತ್ತಿನಲ್ಲಿ ಇವೆಲ್ಲ ಮಾಯವಾಗಿದೆ, ಇವೆಲ್ಲ ಬರಬೇಕು ಅನ್ನೋ ತರದ ಕಥೆ ತುಂಬಾ ಚೆನ್ನಾಗಿತ್ತು ಅಂತ ತಿಳಿಸಿದ್ರಿ ಶಾಂತಾಚಾರ ಬಡಿಗೇರವರು, ನಿಮಗೂ ಧನ್ಯವಾದ. ಉಮಾದೇವಿ ಪಿಡಬ್ಲ್ಯೂಡಿ ಕಾಲನಿಯಿಂದ, ಅಣ್ಣ ತಮ್ಮಂದಿರ ಒಟ್ಟಿಗೆ ಬಾಡೋದು ಜೇನಿನ ಗುಡಿ ಅಂತ ಇರೋದು ಚಂದ, ಏನೇ ಆಗಲಿ ಎಲ್ಲರೂ ಒಟ್ಟಿಗೆ ಇರುವಂತ ಒಟ್ಟಿಗೆ ಇರುವಂತೆ ತಂದಿದ್ದಕ್ಕಾಗಿ ನಿಮಗೊಂದು ಧನ್ಯವಾದ, ಕತೆ ತುಂಬಾ ಚೆನ್ನಾಗಿತ್ತು ಅಂತ ತಿಳಿಸಿದಿರಿ ಉಮಾದೇವಿರೇ, ನಿಮಗೂ ಧನ್ಯವಾದ. ಕೂಡಿ ಬಾಳಿದ್ರ ಸ್ವರ್ಗ ಸುಖ, ಎಲ್ಲರೂ ಒಟ್ಟಿಗೆ ಸಂತೋಷದ ಇದ್ದರೆ ಈಗಾದೇ ಮಾತು ಅರ್ಥಪೂರ್ಣದ, ಲಕ್ಷ್ಮೀ ಯೋಗೇಶ್ವರ ಧನ್ಯವಾದ. ಹಲೋ ಆಕಾಶವಾಣಿ, ಹೆಸರು ರೇಖಾ ಕೊಟ್ರೇಶ್, ಕತೆ ಸೋದರ ವಾತ್ಸಲ್ಯ, ಪ್ರೀತಿ ಪ್ರೀತಿ ಇದೆ ಹಿಂತಿರುಗುತ್ತದೆ, ಪ್ರೀತಿಗೆ ಪ್ರೀತಿನೇ ಹಿಂತಿರುಗುತ್ತದೆ, ಶೀರ್ಷಿಕೆ ನೀಡಬಹುದಾ, ಎಸ್ ಧನ್ಯವಾದ. ಇನ್ನ ಸರ್ ನಮಸ್ತೆ, ಇದನ್ನ ನಿಜಕ್ಕೂ ಕತೆ ಮನ ಮುಟ್ಟುವಂತಿತ್ತು, ಅಣ್ಣ ತಮ್ಮಗಳ ಮಧ್ಯೆ ಯಾವ ಜಗಳೂ ಬರುವುದಿಲ್ಲ, ಅವರು ಯಾವತ್ತೂ ಆಲೋಚನೆ ಇದ್ದಾಗೆ ಇರ್ತಾರೆ, ಅಣ್ಣ ತಮ್ಮಂದ್ರ ಮಧ್ಯೆ ಬಿರುಕು ತರುವಂತ ಅತ್ತಿಗೆನೆ ನಿಮ್ಮ ತಮ್ಮ ನಮಗೆ ಮಗ ಇದ್ದಾಗೆ ಎಂದು ಹೇಳುತ್ತಾರಲ್ಲ, ನಿಜಕ್ಕೂ ಇವತ್ತಿನ ಕಾಲದಿಂದ ಅತ್ತಿಗೆಯರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಸಲಾಂ ಸರ್. ಈ ಕತೆ ನನಗೆ ತುಂಬಾ ಇಷ್ಟ ಆಯ್ತು ಸರ್, ಪ್ರತಿ ವಾರ ನಿಮ್ಮ ಕತೆ ನಿಮ್ಮ ಜೊತೆ ಕಾರ್ಯಕ್ರಮಕ್ಕೆ ಬರುವುದನ್ನು ಮಾತ್ರ ಮರಿಬೇಡಿ, ಧನ್ಯವಾದಗಳು. ಯಾರಿದು ಚಿಕ್ಕಪ್ಪ ಶಾರದಾ ರಾಮೇಶ್ವರಿಂದ, ಧನ್ಯವಾದ ನಿಮಗೆ, ಖಂಡಿತ ಕತೆ ಶುರು ಮಾಡೋಣ ಪ್ರತಿ ವಾರ. ಇನ್ನ ಸಹೋದರ ಸಹಬಾಳಿಗೆ ಮಾದರಿ ಯಾರಿದು, ವಂದನಾ ವಿಶ್ವನಾಥ್ ಶಿಕಾರಿಪುರದಿಂದ, ಹಾಡು ಮಾತಾಡುವ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬಂತು, ಕತೆ ಇವತ್ತು ನೀಲಿಗಗನದ ಮೂಡಲಿದೆ, ಮೂಡಿದ ಧ್ವನಿ ಅಂತ ಹೇಳ್ಬಿಟ್ಟು ಒಂದು ಕವನನ್ನೇ ಬರ್ಕಲಿಸಿದ್ರಿ, ಸಮಯದ ಅಭಾವ ಇದೆ ಮತ್ತೆ ಓದ್ತೇನಂತೆ ಕಾಯ್ತಾ ಇರಿ, ಸೊ ನಿಮಗೆ ಧನ್ಯವಾದ. ಇನ್ನ ಮಹೇಶ್ವರಿ ಕಾಗೇಳಿನ ಕೂಡಿ ಬಾಳಿದರೆ ಸ್ವರ್ಗ ಸುಖ, ಆದರ್ಶ ಅಣ್ಣ ತಮ್ಮಂದಿರು ಅಂತ ಹೇಳಿ ಪಂಡಿಂದ್ರ ಅವರು ಕಳಿಸಿದ್ದಾರೆ, ಸೊ ನಿಮ್ಮೆಲ್ಲರಿಗೂ ಕೂಡ ವಿಶೇಷ ಧನ್ಯವಾದ, ಅಂದ್ರೆ ಇಂದಿನ ಕಥೆಯಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದ. ಹೌದು, ಅಣ್ಣ ತಮ್ಮಂದಿರು ಚೆನ್ನಾಗಿರಬೇಕು, ಚೆನ್ನಾಗಿರಬೇಕು, ಸೊ ಅತ್ತಿಗೆ ಆಗಿ ಬಂದವರು ಕೂಡ ಅದು ಪೂರಕವಾಗಿರಬೇಕು, ಅಣ್ಣ ತಮ್ಮಂದಿರು ಅಷ್ಟೇ ಸೌಜನ್ಯ ಪ್ರೀತಿ ವಿಶ್ವಾಸದಿಂದ ಒಂದು ಕುಟುಂಬ ಅಂದ್ರೆ ಹಾಗೆ, ತಂದೆ ತಾಯಿ ಅಣ್ಣ ತಮ್ಮಲ್ಲಿ ಒಟ್ಟಿಗಿದ್ದಷ್ಟು ನಮ್ಮ ಕುಟುಂಬದ ಚೌಕಟ್ಟು ಬಲ ಬರುತ್ತೆ. ಆಧುನಿಕ ಜಗತ್ತಿನ ಸೊಗಂಧದಲ್ಲಿ ಎಲ್ಲ ಕಳ್ಕೊಳ್ತಾ ಇದ್ದೇವೆ, ಆದ್ರೆ ನೆನ್ಪಿಟ್ಕೊಳ್ಳೋಣ, ಕೊನೆಗುಳಿಯೋದು ಪ್ರೀತಿ ಒಂದೇ, ಮಾಡಿದ ಕರ್ಮ ಒಂದೇ, ಮೀನ್ಸ್ ಒಳ್ಳೆ ಕೆಲಸಗಳು ಕಾರ್ಯಗಳೇ ಉಳಿಯೋದು ನಮ್ಮ ಹಿಂದೆ ಬರುವಂತದ್ದು. ಮಾತಾಡ್ತೇವೆ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ ಅಂತ ಹೇಳಿ ಮೊದಲೇ ಮಧ್ಯೆ ಜೀವನವನ್ನ ಇರುವಷ್ಟು ಜಮೆಯಾಗಿ, ಯಾವ ಗೊತ್ತಿಲ್ಲ ಹುಟ್ಟು ಆಕಸ್ಮಿಕವೂ ಸಾವು ಖಚಿತವಾಗಿರುತ್ತೆ, ಇರುವಷ್ಟು ದಿನ ನೆಮ್ಮದಿ ಆಗಿರ್ಬೇಕು, ಸುಖ ಸಂತೋಷ ಚೆನ್ನಾಗಿರ್ಬೇಕು ಅಂದ್ರೆ ಪ್ರೀತಿ ವಿಶ್ವಾಸದಿಂದ ಇರಬೇಕು, ಪ್ರೀತಿಯನ್ನು ಕೊಟ್ರೆ ಪ್ರೀತಿನೇ ವಾಪಸ್ ಬರುತ್ತೆ, ದ್ವೇಷ ಅಸೂಯಕ್ಕೆ ಕುಟುಂಬದಲ್ಲಿ ಜಾಗ ಇರೋದು ಬೇಡ, ವಿಶೇಷವಾಗಿ ಅಣ್ಣ ತಮ್ಮಂದಿರು ಇದನ್ನ ಅರ್ಥಕೊಂಡ್ರೆ ಸಮಾಜ ಚೆನ್ನಾಗಿರುತ್ತೆ, ಕುಟುಂಬ ಚೆನ್ನಾಗಿರುತ್ತೆ, ಆರೋಗ್ಯವಂತ ಸಮಾಜ ಕಟ್ಟಲಿಕ್ಕೆ ನಾವು ನೀವೆಲ್ಲ ಕೈ ಜೋಡಿಸೋಣಂತೆ. ಕೂಡಿ ಬೆಳೆದರೆ ಸ್ವರ್ಗ ಸುಖ, ಕುಟುಂಬ ಚೆನ್ನಾಗಿರಲಿ, ನಿಮ್ಮೆಲ್ಲರೂ ಒಳ್ಳೆದಾಗಲಿ. ಮತ್ತೆ ಮುಂದಿನವರ ಇನ್ನೊಂದು ಕಥೆಯೊಂದಿಗೆ ಬರ್ತೇನೆ, ಅಲ್ಲಿವರೆಗೂ ಡಾಕ್ಟರ್ ಗಣೇಶ್ ಕೆಂಚನಲ್ ಮಾಡುವ ನಮಸ್ಕಾರಗಳು.

ಕೇಳಿದ್ರೆ ಸಹೋದರರ ದಿನದ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸ್ತಾ ಬಹುಶಃ ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮತ್ತೆ ಮುಂದಿನ ವಾರ ಇನ್ನೊಂದು ಕತೆಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗಣೇಶ್ ಆರ್ ಕೆಂಚನಾಲ್.

0: ಕುಂದ್ಕೊಳ್ಳೆ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಕೇಳುಗರಿಗೆಲ್ಲ ಇಂದಿನ ಚಿನ್ನರ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೆ ನಮಸ್ಕಾರ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ತಾಲೂಕು ಕೊರಗಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವಿದ್ಯೆ ಕೇಳೋಣ.
1: ಎಲ್ಲ ಆಕಾಶವಾಣಿ ಭದ್ರಾವತಿ ಕೇಳುಗರಿಗೆ ಶುಭೋದಯ. ನಾವು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊರಗಿ ಶಿವಮೊಗ್ಗ ತಾಲೂಕು ಶಾಲೆಯ ಮಕ್ಕಳು ಇದೀಗ ನಿಮ್ಮ ಜೊತೆ ಚಿಣ್ಣರ ಬಳಗ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ನಮ್ಮ ಈ ಕಾರ್ಯಕ್ರಮವನ್ನು ಶ್ರೀ ಗಜಮುಖನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ.

0: ಭಕ್ತಿಪೂರ್ವಕ ಪ್ರಾರ್ಥನೆ ಸಲ್ಲಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ ನಾವು ಹಾಡು, ಕತೆ, ನೃತ್ಯ, ನಾಟಕ ಹೀಗೆ ತುಂಬಾ ವಿಷಯಗಳನ್ನು ಕಲಿತಿದ್ದೇವೆ. ಈಗ 3ನೇ ತರಗತಿ ಸಾನ್ವಿ ಶೆಟ್ಟಿಯನ್ ಒಂದು ಕತೆ ಹೇಳಲಿದ್ದಾಳೆ, ಕೇಳೋಣಲ್ವಾ?
1: ನಾನು ಹೇಳುತ್ತಿರುವ ಕಥೆಯ ಹೆಸರು ಜಂಬದ ಮರ. ಮೈಲಾಪುರ ಎಂಬ ಊರಿನಲ್ಲಿ ಒಂದು ತಾರಕ ನದಿ ಹರಿಯುತ್ತಿತ್ತು. ತಾರಕ ನದಿಯ ದಡದಲ್ಲಿ ಹುಲ್ಲು ಮರಗಳು ಸೊಂಪಾಗಿ ಬೆಳೆದಿದ್ದವು. ಅಲ್ಲೇ ಇದ್ದ ಒಂದು ಎತ್ತರದ ಮರ ಹೇಳಿತು, ಏ ಹುಲ್ಲೆ, ನೋಡು ನಾನು ಎಷ್ಟು ದೊಡ್ಡದಾಗಿದ್ದೇನೆ, ನೀನು ಕುಳ್ಳ ಇದೀಯ, ನಾನು ಶಕ್ತಿಶಾಲಿ, ನೀನು ಬಲಹೀನ ಎಂದಿತು. ಇದನ್ನು ಕೇಳಿದ ಹುಲ್ಲು ನಕ್ಕಿ ಸುಮ್ಮನಾಯ್ತು. ಒಂದಿವಸ ಜೋರಾಗಿ ಬಿರುಗಾಳಿ ಬೀಸ್ಕೊಂಡ್ಬಂತು. ಬಿರುಗಾಳಿ ಬೀಸ್ಕೊಂಡ್ಬಂದ ಹೊಡೆದ ರಭಸಕ್ಕೆ ಮರ ಮುರ್ಕೊಂಡು ಬಿದ್ದೋಯ್ತು. ಬಿದ್ದೋಗಿದ್ಕೆ ಅದು ಕೇಳ್ತು, ನಾನ್ ನಿನಗೆ ಅಣಗಿಸ್ತೇ ಕ್ಷಮಿಸು ಅಂತ ಕೇಳ್ತು. ಅವಾಗ ಕ್ಷಮಿಸಕಾದ್ರೆ ಕಾಲ ಮಿಂಚೋಗಿತ್ತು. ಈ ಕಥೆಯ ನೀತಿ, ಬಾಗಿದವ ಬದುಕುತ್ತಾನೆ, ನೆಗರಾಡಿದವ ನಲ್ಲಿ ಸೇರುತ್ತಾನೆ.
0: ಚುಟುಕು ಕತೆ ಎಂತಹ ನೀತಿ ತಿಳಿಸಿತು ಅಲ್ವಾ? ಈಗ ನಮ್ಮೂರು ಕೊರಗಿ ಗ್ರಾಮದಲ್ಲಿ ವಿಶೇಷ ಕಲೆ ಜನಪದ ಗೀತೆ ಗಾಯನ. ನಮ್ಮ ಹಿರಿಯರಿಂದ ಬಂದ ಈ ಕಲೆಯಲ್ಲಿ ನಾವು ಬೆರೆತು ಹೋಗಿದ್ದೇವೆ. ಇದೀಗ ಗೀತೆ ಬನ್ನಿ ಮುಡಿಯೋಣ ಬಾರ, ಬನ್ನಿ ಮುಡಿಯೋಣ ಬಾರ.

0: ಹಬ್ಬ ದಸರಾ ಕುರಿತಾದ ಜನಪದ ಗೀತೆ ಎಷ್ಟು ಚೆನ್ನಾಗಿತ್ತು ಅಲ್ವಾ? ಈಗ ನಾವೆಲ್ಲ ಸೇರಿ ಒಗಟಿನ ಒಬ್ಬಟ್ಟು ಚಟುವಟಿಕೆ ಮಾಡುತ್ತೇವೆ, ಸವಿಯೋಣ ಬನ್ನಿ.
1: ನನ್ನ ಹೆಸರು ಚಾರ್ವೆ, 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಒಗಟು ಸುತ್ತಮುತ್ತ ಸುಣ್ಣದ ಗೋಡೆ, ಎಲ್ಲಿ ನೋಡಿದರೂ ಬಾಗಿಲಿಲ್ಲ. ಉತ್ತರ ಏನು?
0: ಇದು ಸುಲಭವಾದ ಉತ್ತರ, ಇದು ಮೊಟ್ಟೆ.
2: ನನ್ನ ಹೆಸರು ಅಂಶಿತ್, ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ, ನಾನು ಯಾರು?
0: ಉತ್ತರ ಹಣೆಬೊಟ್ಟು, ಮಡಿಸಿದರ ಮೊಗ್ಗು, ಬಿಡಿಸಿದರ ಹೂವು, ಆದರೆ ಪರಿಮಳವಿಲ್ಲ. ಹಾಗಾದ್ಯಾರು? ಅಯ್ಯೋ ಅನ್ವ, ಇದು ಸುಲಭ, ಛತ್ರಿ.
3: ನನ್ನ ಹೆಸರು ಸಿಂಚನ, ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 4 ಮನೆಗೆ ಒಂದೇ ಕಂಬ, ನಾನು ಯಾರು?
4: ಇದು ಈಸಿಯಾದ ಪ್ರಶ್ನೆ, ಇದೇ ಲವಂಗ.
5: ನಾನು ಹೆಸರು ಪೃಥ್ವಿಕ್, ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಕ್ಕಕ್ಕ ಗಿಡ ನೆಡು, ಗಿಡ ತುಂಬ ಕಾಯಿ ನೋಡು, ಕಾಯಿ ತಿಂದರೆ ಬಾಯಿ ನೋಡು. ಉತ್ತರ?
0: ಅಯ್ಯೋ ಪುತ್ತಿ, ಇದು ಸುಲಭ, ಇದೇ ಏಲಕ್ಕಿ.
6: ನನ್ನ ಹೆಸರು ಅಕ್ಷಯ್, ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮುದ್ದಿನಂತಹ ಹಕ್ಕಿ ಒಳ್ಳಲ್ಲೇ ಮೊಟ್ಟೆ ಇಡುತ್ತದೆ, ಹಾಗಾದರೆ ನಾನು ಯಾರು?
0: ಅಯ್ಯೋ ಅಕ್ಷಯ್, ಇದು ಸುಲಭ, ನಾವು ಜ್ಯೂಸ್ ಮಾಡ್ಕೊಂಡ್ ಕುಡಿಯೋದು, ಅದೇ ನಿಂಬೆ ಹಣ್ಣು.
7: ನನ್ನ ಹೆಸರು ಅಮಯ್, 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಣ್ಣ ನೋಡ್ತಾನೆ, ಮಣ್ಣು ಮುಕ್ಕುತ್ತಾನೆ, ಹಾಗಾದರೆ ನಾನು ಯಾರು?
1: ಅಣ್ಣ, ಇದು ಗದ್ದೆಯಲ್ಲಿ ಕೆಲಸ ಮಾಡುವ ಗುದ್ದಲಿ.
8: ನನ್ನ ಹೆಸರು ಅರ್ಧವಣ್ಣ, ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಂಕುಡಂಕಿ ಬಾವಿ, ಇನ್ನಕ್ಕೆ ನೋಡಿದರೆ ನೀರಲ್ಲ, ಹಾಗಾದ್ರೆ ನಾನು ಯಾರು?
9: ಅರ್ನವ್, ಇದು ನನ್ನ ಮೈ ಮೇಲೆ ಇದೆ, ಅದು ಕಿವಿ.
8: ಸರಿ ಸರಿ,
10: ನನ್ನ ಹೆಸರು ಸಾನ್ವಿ, ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪ್ರಾಣಿಗಳಿಗೆ ತವರ ಮನೆ, ಗಿಡ ಮರಗಳ ಖಜಾನೆ, ಹುಲಿ ಸಿಂಹ ಆನೆಗಳ ಮನೆ, ನಾನು ಯಾರು?
11: ಸಾನ್ಯಕ್ಕ, ಇದೇ ಕಾಡು.
12: ನನ್ನ ಹೆಸರು ಸುಶಾಂತ್, ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಚಿನ್ನ ತೆಗೆದು ಬಿಸಾಡುತ್ತಾರೆ, ಬೆಳ್ಳಿ ತೆಗೆದು ತಿನ್ನುತ್ತಾರೆ, ನಾನು ಯಾರು?
13: ಸುಶಾಂತ್, ಇದು ತೋಟದಲ್ಲಿ ಬೆಳೆಯುತ್ತಾರಲ್ಲ, ಅದು ಬಾಳೆಹಣ್ಣು.
14: ನನ್ನ ಹೆಸರು ಆರ್ಯನ್, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಒಗಟು ನೋಡುವ

0: ಅವರು ಇಬ್ಬರು, ಮಾಡುವವರು ಐವರು, ತಿನ್ನುವವರು 32 ಮಂದಿ.
1: ಅಣ್ಣ ಇದು ಸುಲಭ, ಕಣ್ಣು ಬೆರಳು ಹಲ್ಲು.
0: ನನ್ನ ಹೆಸರು ಹರ್ಷಿತಾ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಒಗಟು ಸಣ್ಣ ಹುಡುಗಿ ಸಡ್ಡು ಹೊಡಿತಾಳೆ.
1: ಅಕ್ಕ ಇದು ಭಾರಿ ಸುಲಭ, ಬೆಂಕಿ ಕಡ್ಡಿ.
0: ನನ್ನ ಹೆಸರು ಪ್ರೀತಮ್, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಒಗಟು ಅಜ್ಜಿ ತಲೆ ಮೇಲೆ ಬುದ್ದಿದ್ರೆ ಮನೆ ತುಂಬಾ ಮೊಮ್ಮಕ್ಕಳು.
1: ಬೆಳ್ಳುಳ್ಳಿ
0: ಆಹಾ, ಒಗಟುಗಳೇ ಹಾಗೆ ನಮ್ಮನ್ನು ಕುಣಿಸುತ್ತವೆ. ಈಗ ಭಾರತ ಮಾತೆಗೆ ನಮನಗಳ ಸಲ್ಲಿಸುವ ದೇಶಭಕ್ತಿ ಗೀತೆಯನ್ನು ಹಾಡಲಿದ್ದೇವೆ. ಬನ್ನಿ ಭಾರತ ಮಾತೆಯನ್ನು ಪೂಜಿಸೋಣ.

ದೇಶ ನನ್ನ ಪ್ರಾಣ ಎನ್ನುವಂತೆ ನಾವೆಲ್ಲ ಬದುಕೋಣ ಅಲ್ವಾ. ಈಗ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ವಿಶ್ವಕ್ಕೆ ನೀಡಿದ ವಚನಾಮೃತ ಮಾಲಿಕೆಯಲ್ಲಿ ಕೆಲವು ವಚನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ.

0: ಅಬ್ಬಾ, ಇದುವರೆಗೆ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ. ನಮ್ಮ ಈ ಸಂಚಿಕೆಗೆ ಅವಕಾಶ ನೀಡಿದ ಭದ್ರಾವತಿ ಆಕಾಶವಾಣಿ ಸಿಬ್ಬಂದಿಗೂ, ಕಲಿಕೆ ಹಿಂದಿರುವ ನಮ್ಮ ಗುರುಗಳು, ತಂದೆ ತಾಯಿಯರು, ನಮ್ಮ ಕೇಳುಗರಿಗೆ ಅನಂತ ವಂದನೆಗಳು. ನಮಸ್ಕಾರ.
1: ಅಬ್ಬಬ್ಬಾ, ಮಕ್ಕಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳಬೇಕು, ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ. ಹೌದು, ಇಂತಹ ಮಕ್ಕಳ ಚಟುವಟಿಕೆಗಳಲ್ಲಿ ಹಿರಿಯರಾಗಿ ಕಿರಿಯರಾಗಿ ಎಲ್ಲರೂ ಕಳೆದು ಹೋದದ್ದೇ ಆದರೆ ನಾವು ಧನ್ಯರೇ ಸರಿ. ಇದುವರೆಗೂ ಚಿನ್ನರ ಬಳಗ ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳಾದಂತಹ ಚಾರ್ವಿ ಒಂದನೇ ತರಗತಿ, ಅಂಶಿತ್, ಅನ್ವಯ್, ಪೃಥ್ವಿಕ್, ಸಿಂಚನಾ ಎರಡನೇ ತರಗತಿಯ ವಿದ್ಯಾರ್ಥಿಗಳು, ಅಕ್ಷಜ್, ಅಮಯ್, ಸುಶಾಂತ್, ಸಾನ್ವಿ, ಅರ್ನವ್ ಮೂರನೇ ತರಗತಿಯ ವಿದ್ಯಾರ್ಥಿಗಳು, ಆರ್ಯನ್, ಹರ್ಷಿತಾ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳು, ಪ್ರೀತಂ ಐದನೇ ತರಗತಿ ವಿದ್ಯಾರ್ಥಿ ಸೇರಿ ಕಾರ್ಯಕ್ರಮವನ್ನ ಅಂದವಾಗಿ ಚಂದವಾಗಿ ನಡೆಸಿಕೊಟ್ಟಿದ್ದಾರೆ. ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರು ನಲ್ಮಯ, ಕೊರಗಿಯ ಗ್ರಾಮಸ್ಥರು, ಎಲ್ಲ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಪೋಷಕರುಂದ, ಭದ್ರಾವತಿ ಆಕಾಶವಾಣಿಯ ಕೇಳುಗ ವೃಂದಕ್ಕೆ ಹಾಗೂ ಎಲ್ಲಾ ಸಿಬ್ಬಂದಿಗೆ, ಸಮಸ್ತ ಕನ್ನಡ ನಾಡಿನ ಜನತೆಗೆ ವಂದಿಸುತ್ತಾ ನಮ್ಮ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.
0: ಕಾರ್ಯಕ್ರಮದ ಅಂತ್ಯದಲ್ಲಿ ಮಂಗಳಗೀತೆ ಹೇಳಿದರೆ ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ, ರಾಮನ ನೆನೆಸಿ ಮಂಗಳಗೀತೆ ಹಾಡೋಣ.

ಶಿವಮೊಗ್ಗ ತಾಲೂಕು ಕೊರಗಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವಿದ್ಯೆ ಕೇಳಿದ್ರಿ. ಇದು ಇವತ್ತಿನ ಚಿನ್ನರ ಬಳಗ ಮಕ್ಕಳಿಗಾಗಿ ಕಾರ್ಯಕ್ರಮ. ಮತ್ತೊಮ್ಮೆ

ಚಿಣ್ಣರ ಬಳಗ ಮಕ್ಕಳಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸೇವಾ ಮಾಹಿತಿ. ಶಿವಮೊಗ್ಗ ಜಿಲ್ಲೆಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮವು ನೈಜ ಚರ್ಮ ಕುಶಲಕರ್ಮಿಗಳಿಗೆ ಕರಕುಶಲ ಕೌಶಲ್ಯ ಮತ್ತು ಪಾದರಕ್ಷೆಗಳ ತಯಾರಿಕೆ, ನೈಪುಣ್ಯ ಮತ್ತು ತಾಂತ್ರಿಕ ಕೌಶಲ್ಯವನ್ನು ಗುರುತಿಸಿ ಉತ್ತೇಜಿಸುವ ಉದ್ದೇಶದಿಂದ ಸ್ಥಳದಲ್ಲೇ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯನ್ನು ಆಯೋಜಿಸಿದ್ದು ಆಸಕ್ತರಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಸ್ಪರ್ಧೆಯು ಜೂನ್ 6ರಂದು ಬೆಳಿಗ್ಗೆ 11ರಿಂದ ಸಂಜೆ 5ರವರೆಗೆ ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿ, ಉಲ್ಲಾಳ ಉಪನಗರ, ಕೆಂಗೇರಿಯಲ್ಲಿ ನಡೆಯಲಿದ್ದು, ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಪ್ರಥಮ ಬಹುಮಾನ 50,000, ದ್ವಿತೀಯ 30, ತೃತೀಯ 20 ಹಾಗೂ 2 ಸಮಾಧಾನಕರ ಬಹುಮಾನವಾಗಿ 10,000. ಅರ್ಜಿಯನ್ನು ಸಲ್ಲಿಸಲು ಈ ತಿಂಗಳ 30 ಕೊನೆಯ ದಿನಾಂಕವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ಲಿಡ್ಕರ್ ಮಾರಾಟ ಮಳಿಗೆಯ ವ್ಯವಸ್ಥಾಪಕರನ್ನ ಸಂಪರ್ಕಿಸಲು ತಿಳಿಸಿರುತ್ತಾರೆ. ಮೊಬೈಲ್ ಸಂಖ್ಯೆ 9141340420 ಅನ್ನ ಸಂಪರ್ಕಿಸಬಹುದು. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಮಾಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಸುಮಾ ಕೆಎಸ್ ಎಂಬ 32 ವರ್ಷ ವಯಸ್ಸಿನ ಗೃಹಿಣಿ ಕಾಣೆಯಾಗಿದ್ದು ಚೆಹರೆ ಹೇಗಿದೆ? ಸುಮಾರು 5 ಅಡಿ ಎತ್ತರ, ದುಂಡು ಮುಖ, ದೃಢಕಾಯ ಮೈಕಟ್ಟು, ಬಿಳಿ ಮೈಬಣ್ಣ, ಕಾಣೆಯಾದಾಗ ನೀಲಿ ಬಣ್ಣದ ಚೂಡಿದಾರ ಧರಿಸಿರುತ್ತಾರೆ. ಈಗ ಹೇಳಿದ ಚೆಹರೆಯುಳ್ಳ ಸುಮಾ ಕೆಎಸ್ ಎಂಬುವರ ಸುಳಿವು ಸಿಕ್ಕವರು ಠಾಣಾಧಿಕಾರಿಗಳು ಮಾಳೂರು ಪೊಲೀಸ್ ಠಾಣೆ ತೀರ್ಥಹಳ್ಳಿ ತಾಲೂಕು ಇವರಿಗೆ ತಿಳಿಸಲು ಸಂಬಂಧಪಟ್ಟವರು ಕೋರಿರುತ್ತಾರೆ.

0: ಸೇವಾ ಮಾಹಿತಿ ಕೇಳಿದಿರಿ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ಅಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
3: ಸರ್. ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
4: ಸರ್, 2 ಲಕ್ಷ ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಯಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
2: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
3: ಸರ್. ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಯಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
2: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಇನ್ನು ಮುಂದೆ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ನಿನ್ನ ಗಾನದ ಸವಿಗೆ, ಧ್ವನಿ ವಿಜಯ ಜ್ಞಾನಾರಾಯಣ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಲಕು ಅರಬಿಳಿಚಿಯ ಶ್ರೀಮತಿ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಬಾಗಿಲ ಪೂಜೆ ಪದಗಳು.

ಅಂದಲದಿಲಯ್ಯನರಿಗೆ ಪೂಜರಣ್ಣ ಬಂದಿ ಮೇಲೆಯ ಪಾನಿ ಶರದ ನೌಲಡೋ ನೀಲವನ ತಡಿ ಮೇಲೆ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಅರಬೆಲ್ಚಿಯ ಶ್ರೀಮತಿ ತಿಮ್ಮಮ್ಮ ಮತ್ತು ಸಂಗಡಿಯರಿಂದ ಬಾಗಿಲ ಪೂಜೆ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅ ನ್ಯೂ ಐಕಾನ್ ಫಾರ್ ಎ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳಲ್ಲಿ ಇಂದು ಬೆಳಗ್ಗೆ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಗುಜರಾತಿನ ಸಬರ್ಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಬೆಳಗ್ಗೆ ಚಾಲನೆ ನೀಡಿದರು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ರೈಲ್ವೆ ರಕ್ಷಣಾ ದಳದ ಧಾರವಾಡ ಘಟಕದ ಉಪನಿರೀಕ್ಷಕ ಎಂ ರವಿಚಂದ್ರನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಸಾಯಿ ಅಥಾರಿಟಿ ಆಫ್ ಇಂಡಿಯಾ ಸೈಕ್ಲಿಂಗ್ ಧಾರವಾಡ ಇಲ್ಲಿ ಅಟೆಂಡ್ ಮಾಡಿದ್ರು. ಎವ್ರಿ ಸಂಡೆ ಮಾಡಿದ್ದಾರೆ. ನಮಗೆ ಕಡೆ ಬಂದು ನಾವು ಇದರಲ್ಲಿ ಪಾಲ್ಗೊಂಡಿದ್ವಿ. ಮೆಂಬರ್ಸ್ ಬಂದಿದ್ವಿ, ಆರ್ಟಿಎಫ್ ಸಿಬ್ಬಂದಿಗಳು. 2030 ಕಾಮನ್ವೆಲ್ತ್ ಗೇಮ್ಸ್ ಪ್ರಮೋಷನ್ ಸಲುವಾಗಿ ನಾವೊಂದು 70 ಮೆಂಬರ್ಸ್ ಅದರ್ ಅಸೋಸಿಯೇಷನ್ ಎಲ್ಲ ಬಂದಿದ್ರು, ಪಾಲ್ಗೊಂಡಿದ್ವಿ ಇದ್ರಾಗ. ಇದರಲ್ಲಿ ನಮಗೆ ಒಂದು ಫಿಟ್ನೆಸ್ ಗೆ ಟೈಮ್ ಸಿಗಲ್ಲ, ಇಂಟ್ರೆಸ್ಟ್ ಬರ್ತಾ ಇದೆ. ನಮ್ಮ ಫ್ಯಾಮಿಲಿ, ನಮ್ಮ ಸ್ಟಾಫ್ ಎಲ್ಲರಿಗೂ ಇದೇ ತರ ನಾವು ಫಿಟ್ ತರಬೇಕಂತೇಳಿ ಎಲ್ಲರಿಗೂ ಇದೇ ತರ ನಮ್ಮ ಅಡ್ವೈಸನ್ ಮಾಡ್ತೇವೆ. ಇನಿಷಿಯೇಟಿವ್ ನಮ್ಗೆ ತುಂಬಾ ಒಳ್ಳೇದು ಅನಿಸ್ತಾ ಇದೆ. ಮೇಲೆ ಅಧಿಕಾರಿಗೂ ತಿಳಿಸಿ ಇದನ್ನ ಎಲ್ಲರಿಗೂ ನಾವು ಪಾರ್ಟಿಸಿಪೇಟ್ ಮಾಡಕ್ಕೆ ಅಡ್ವೈಸ್ ಮಾಡ್ತೇವೆ. ಎಲ್ಲ ಯುವಕರು ಇದರಲ್ಲಿ ಪಾಲ್ಗೊಂಡು ತಾಯಿ ಅವ್ರನ್ನ ಯೂಟಿಲೈಸ್ ಮಾಡ್ಕೋಬೇಕು. ಜಾಸ್ತಿ ಜನ ಇದರಲ್ಲಿ ಸೇರಿ ಕಂಡೀಷನ್ ಅವ್ರ ಪರ್ಸನಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಜಾಸ್ತಿ ಆಗಿ ಇದರಲ್ಲಿ ಯೂಟಿಲೈಸ್ ಮಾಡ್ಕೊಂಡು ಅವೇರ್ನೆಸ್ ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ.
0: ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಾಳೆ ಹಾಗೂ ನಾಡಿದ್ದು ಭಾರತೀಯ ಸ್ಟೇಟ್ ಬ್ಯಾಂಕ್ ಸಿಬ್ಬಂದಿ ಕರೆ ನೀಡಿದ್ದ ಮುಷ್ಕರವನ್ನು ಮುಂದೂಡಲಾಗಿದ್ದು ಎಂದಿನಂತೆ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಅಖಿಲ ಭಾರತ ಎಸ್ಬಿಐ ನೌಕರರ ಒಕ್ಕೂಟ ತಿಳಿಸಿದೆ. ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಾಮುಖ್ಯತೆ ವಹಿಸುತ್ತಿದೆ. ಶಿಕ್ಷಣ, ಬ್ಯಾಂಕಿಂಗ್, ರಕ್ಷಣೆ ಹಾಗೂ ಆರೋಗ್ಯ ಕ್ಷೇತ್ರಗಳ ಮೇಲೆ ಬೀರಲಿರುವ ಸಂಭವನೀಯ ಪರಿಣಾಮಗಳ ಬಗ್ಗೆ ಚರ್ಚಿಸಬೇಕಿದೆ ಎಂದು ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿ ಡಾ ಅಶೋಕ್ ಶೆಟ್ಟರ್ ಅಭಿಪ್ರಾಯಪಟ್ಟಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ಸಭಾಂಗಣದಲ್ಲಿ ಇ ಟೆಕ್ ಲೀಡರ್ಶಿಪ್ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆ ಬಾಲಭವನದಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ನಡೆಯುತ್ತಿದ್ದು 18 ದೇಶಗಳ ವಿಭಿನ್ನ ನಾಣ್ಯ ಹಾಗೂ ನೋಟುಗಳ ಅಪರೂಪದ ಸಂಗ್ರಹಗಳ ಪ್ರದರ್ಶನಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವೀರನ್ಗೌಡ ಪಾಟೀಲ್ ಚಾಲನೆ ನೀಡಿದರು. ಗದಗ ಜಿಲ್ಲೆಯಾದ್ಯಂತ ಪೂರ್ವ ಮುಂಗಾರು ಮಳೆ ಉತ್ತಮವಾಗಿದೆ. ರೈತರು ಮಣ್ಣಿನ ಪರೀಕ್ಷೆ ಕೈಗೊಂಡು ಫಲಿತಾಂಶ ಆಧರಿಸಿ ಪೋಷಕಾಂಶಗಳನ್ನು ನೀಡಿ ಬೆಳೆ ನಿರ್ಧರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಕೋರಿದ್ದಾರೆ. ರಾಜ್ಯ ಸರ್ಕಾರ ಆರಂಭಿಸಲು ಉದ್ದೇಶಿಸಿರುವ 800 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಂದ ಸುತ್ತಮುತ್ತಲಿನ 8,000ಕ್ಕೂ ಅಧಿಕ ಸರ್ಕಾರಿ ಪ್ರಾಥಮಿಕ ಪ್ರೌಢ ಮತ್ತು ಅನುದಾನಿತ ಪ್ರೌಢಶಾಲೆಗಳು ಮುಚ್ಚಲಿವೆ ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಮಾಧ್ಯಮಿಕ ಶಿಕ್ಷಕರ ಸಂಘದ ಹುಬ್ಬಳ್ಳಿ ಘಟಕ ಆಯೋಜಿಸಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ಅನೇಕ ಕಡೆ ಮುಂಗಾರು ಪೂರ್ವ ಮಳೆಯಾಗುತ್ತಿದ್ದು 17 ಜಿಲ್ಲೆಗಳಿಗೆ ಇಂದು ಯೆಲೋ ಅಲರ್ಟ್ ಘೋಷಿಸಲಾಗಿದೆ. ಗುಡುಗು, ಮಿಂಚು ಹಾಗೂ ಗಾಳಿ ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ವಿಜಯಪುರದಲ್ಲಿ ನಿನ್ನೆ ಸಮಾರೋಪಗೊಂಡ 7 ದಿನಗಳ ರಾಜ್ಯ ಸಬ್ ಜೂನಿಯರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 15 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಂಗಳೂರಿನ ಗೌತಮ್ ಎಸ್ ನಾಯರ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬೆಂಗಳೂರಿನ ಮಹಿತಾ ನಾಯ್ಡು ಸುರಿ ಸೆಟ್ಟಿ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಈ ತಿಂಗಳ 29ರೊಳಗೆ mygov.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಆಶಾ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಬ್ಬ ಮಹಿಳೆಯೊಳಗಿನ ಶಕ್ತಿ ಹೊರಹೊಮ್ಮಿದಾಗ ಅದು ಕೇವಲ ಆಕೆಯ ಜೀವನವನ್ನು ಮಾತ್ರ ಅಲ್ಲ, ಅವಳ ಕುಟುಂಬ, ಸಮಾಜ ಮತ್ತು ದೇಶವನ್ನು ಮುನ್ನಡೆಸುತ್ತೆ. ಮೂಲತಃ ಬೆಂಗಳೂರು, ಮೈಸೂರಿನಲ್ಲಿ ಕಳೆದ ಬಾಲ್ಯ, ಸಿಂಗಾಪುರ್ ಮತ್ತು ಆಸ್ಟ್ರೇಲಿಯಾದ ಅನುಭವ, ಜಗತ್ತಿನ ವಿವಿಧ ಭಾಗಗಳಲ್ಲಿ ಬದುಕಿನ ಪಾಠಗಳನ್ನು ಅರಿತುಕೊಂಡ ಮಹಿಳಾ ಸಾಧಕಿ ಆಶಾ ಅವರು ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆ ಮತ್ತು ಸಿಂಗಾಪುರಿನ ನಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಪಡೆದ ಸ್ನಾತಕೋತ್ತರ ವಿದ್ಯಾಭ್ಯಾಸದೊಂದಿಗೆ ತಮ್ಮ ವೃತ್ತಿ ಜೀವನವನ್ನ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ರೂಪಿಸಿಕೊಂಡಿದ್ದಾರೆ. ಉದ್ಯಮಿಯಾಗಿ, ಮಾರ್ಗದರ್ಶಕಿಯಾಗಿ ಹಾಗೂ ಸಮಾಜಮುಖಿ ಚಿಂತಕಿಯಾಗಿ ಆಶಾ ಅವರು ನಮ್ಮ ನಡುವಿನ ವ್ಯಕ್ತಿಗಳಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಕೌಶಲ್ಯ, ಆತ್ಮವಿಶ್ವಾಸ ಮತ್ತೆ ಅವಕಾಶಗಳ ಮೂಲಕ ದಿಕ್ಕು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರ ಸಬಲೀಕರಣವೇ ಅವರ ಕಾರ್ಯದ ಕೇಂದ್ರ ಬಿಂದು. ಇತ್ತೀಚೆಗೆ ವಿಶೇಷವಾಗಿ ಮಹಿಳಾ ಉದ್ಯಮಿಗಳ ಕೌಶಲ್ಯವನ್ನ ಜಾಗತಿಕ ವೇದಿಕೆಗೆ ತಲುಪಿಸುವಲ್ಲಿ ಆಶಾ ಅವರು ಮಹತ್ವದ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಜನರನ್ನ ಸಂಪರ್ಕಿಸೋದು, ಅವಕಾಶಗಳನ್ನು ಸೃಷ್ಟಿಸೋದು ಮತ್ತು ಬೆಳವಣಿಗೆಯನ್ನ ಸಾಧ್ಯವಾಗಿಸೋದು ಇವರ ಉದ್ದೇಶ. ಇವತ್ತು ನಮ್ಮೊಂದಿಗೆ ಅವರ ಜೀವನ ಅನುಭವ, ಅವರ ಥಾಟ್ಸ್, ಪ್ರೇರಣೆಯನ್ನ ಹಂಚಿಕೊಳ್ಳಲು ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಬಂದಿರುವ ಮಹಿಳಾ ಸಾಧಕಿ ಆಶಾ ಅವರನ್ನ ನಾವು ಹಾರ್ದಿಕವಾಗಿ ಸ್ವಾಗತಿಸೋಣ. ಆಶಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಓಕೆ, ಸೊ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ಕೇಳುಗರಿಗೆ ಬೇಕು, ಅದರ ಜೊತೆಗೆ ನಿಮ್ಮ ಬಾಲ್ಯದ ಆಶಯಗಳು ಮತ್ತು ಇವತ್ತಿನ ನಿಮ್ಮ ಬದುಕಿನ ದಿಕ್ಕು ಇದೆಯಲ್ಲ, ಇವೆರಡರ ನಡುವೆ ನೀವು ಯಾವ ರೀತಿಯಾಗಿ ಸಂಬಂಧವನ್ನ ಕಲ್ಪಿಸ್ತೀರಾ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡಿ.
1: ಅಪ್ಪ ಅಮ್ಮ ವೆರಿ ವೆರಿ ಆರ್ಥೋಡಾಕ್ಸ್ ಅಂಡ್ ಕನ್ಸರ್ವೇಟಿವ್, ಮತ್ತೆ ಪಿ ಯು ಸಿ, ಆಮೇಲೆ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಬೆಂಗಳೂರಿಗೆ ಬಂದಿದ್ದು. ಸೊ ನನ್ನ ಮೈಸೂರಿನ ಪ್ರಯಾಣ ಫುಲ್ಲು ಎಜುಕೇಶನ್ ರಿಲೇಟೆಡ್ ಆಗಿತ್ತು. ಸೊ ಸ್ಕೂಲ್ ಅಕಾಡೆಮಿಕ್ಸ್ ಜೊತೆಗೆ ಎಲ್ಲರೂ ಕಲ್ತಂಗೆ ವಿ ಹ್ಯಾವ್ ಆಲ್ ಆಫ್ ಅಸ್ ಹ್ಯಾವ್ ಕೆಲವು ಹಾಬೀಸ್, ಅದರಲ್ಲಿ ಸಂಗೀತ ತುಂಬಾ ಇಷ್ಟ ಇತ್ತು. ಸೊ ಅಮ್ಮ ಸಂಗೀತಕ್ಕೆ ಸೇರಿಸಿದ್ರು, ಜೂನಿಯರ್ ತನಕ ಸಂಗೀತ ಕಲ್ತು ಅದ್ರ ಜೊತೆ ಆರ್ಟ್ಸ್, ಕ್ರಾಫ್ಟ್ಸ್ ಎಲ್ಲರೂ ಕಲ್ತಂಗೆ ಮಾಡಿದ್ದು. ಮೂಲತಃ ತುಂಬಾ ಇಷ್ಟ ಆಗಿ ಮನಸ್ಸಿಂದ ಮಾಡಿದ್ದು, ನಾನು 7ನೇ ಕ್ಲಾಸ್ನಲ್ಲಿರುವಾಗ 5-6ನೇ ಕ್ಲಾಸ್ನವರಿಗೆ ಸಪೋರ್ಟ್ ಸ್ಟಡಿ ಗ್ರೂಪ್ ಅಂತ ಸ್ಟಾರ್ಟ್ ಆಗಿದ್ದದು.
0: ಓಕೆ.
1: ಅದೇ ಪಯಣದಲ್ಲಿ ಏನಾಯ್ತು ಅಂದ್ರೆ ಟ್ಯೂಷನ್ಸ್ ಅಂತ ಅವಾಗ ಕರೆಯೋರು. ಸೊ ಟ್ಯೂಷನ್ಸ್ ಅಂತ ಕರೆಯಕ್ಕೆ ಇಷ್ಟ ಇರ್ಲಿಲ್ಲ. ಸೊ ಜೊತೆಲಿ ಓದೋದು ಅಂತ ಶುರು ಆಗಿದ್ದು. ಸೊ ಹಾಗೆ ಇಬ್ಬರು ಸ್ಟೂಡೆಂಟ್ಸ್ ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ಅದು ಮೆಂಟರಿಂಗ್ ಅಂತ ಸ್ಟಾರ್ಟ್ ಆಗಿದ್ದು ಅಂತ ನಾನು ಅವ್ರಿಗೆ ಇವಾಗ್ಲೂ ಕೃತಜ್ಞತರಾಗಿರ್ತೀನಿ. ದೇ ಆರ್ ನಾಟ್ ಇನ್ ಟಚ್ ವಿತ್ ಮೀ, ಬಟ್ ಡೆಫಿನೆಟ್ಲಿ ಅವರಿಬ್ರೆ ನನ್ಗೆ ಈ ಪ್ರಯಾಣಕ್ಕೆ ಹೆಲ್ಪ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಆಗ ಶುರು ಆಗಿದ್ದು, ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೀವೋ ಎಲ್ಲೆಲ್ಲಿ ಇದ್ನೋ ಎಲ್ಲಾ ಕಡೆ ನಡೆದಿದೆ, ಅದು ನಡೀತಾ ಇದೆ ಇವಾಗ್ಲೂ.

0: ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ, ಯು ಹ್ಯಾವ್ ಡನ್ ಅ ಡಿಫ್ರೆಂಟ್ ಸ್ಟ್ರೀಮ್ ಆಫ್ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆಯಿಂದ ಬಂದಿರೋದು, ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಐ ಕ್ಯಾನ್ ಸೇ ಇಟ್ ಆಕ್ಸಿಡೆಂಟಲ್, ಯಾಕೆಂದ್ರೆ ನನಗೆ ಚಿಕ್ಕವಳಿಂದ ಆಸೆ ಇದ್ದಿದ್ದು ಡಾಕ್ಟರ್ ಆಗ್ಬೇಕು ಅಂತ. ಆದ್ರೆ ನಾನು 10th ಸ್ಟ್ಯಾಂಡರ್ಡ್ ಬಂದಾಗ ನನ್ನ ತಂದೆನ ಕಳ್ಕೊಂಡೆ. ಸೊ ಫಿನಾನ್ಷಿಯಲಿ ವಿ ವರ್ ನಾಟ್ ಸ್ಟೇಬಲ್. ನನ್ನ ಸೋದರ ಮಾವನ ಛಾಯೆಯಲ್ಲಿ ಎಲ್ಲ ಅಂಕಲ್ಸ್ ಆಂಟ್ಸ್ ಎವರ್ ಗ್ರೇಟ್ಫುಲ್ ಟು ದೆಮ್. ಅವರಿಂದ ವಿ ಸಮ್ ಹೌ ಸ್ಟುಡ್ ಆನ್ ಆರ್ ಫೀಟ್. ದೇ ಡೆಫಿನೆಟ್ಲಿ ಹೆಲ್ಪ್ ಅಸ್. ಸೊ ಆವಾಗ ಮೆಡಿಕಲ್ಗೆ ಹೋಗಿ ಅಷ್ಟು ಸ್ಕಾಲರ್ಶಿಪ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಅಂಡ್ ಮೆಡಿಕಲ್ ಡಿಗ್ರಿ ಸಚ್ ಅದು ಬ್ಯಾಚುಲರ್ಸ್ ಎಲ್ಲ ಮುಗ್ಸಕ್ ಆಗ್ತಾ ಇರಲಿಲ್ಲ. ಸ್ಪೆಷಲೈಸೇಷನ್ ಏನಾದ್ರು ಇತ್ತು ಅಂದ್ರೆ ಯು ಕ್ಯಾನ್ ಫಾರ್ಮ್ ಯುವರ್ ಕೆರಿಯರ್ ಆ ತರ ಅಂತ ಹೇಳಿದ್ರು. ಸೊ ಡೆಫಿನೆಟ್ಲಿ ಔಟ್ ಆಫ್ ರೀಚ್ ಫಾರ್ ಅಸ್. ಆವಾಗ ಕೌನ್ಸಿಲಿಂಗ್ಗೆ ಏನ್ ಮಾಡೋದು ಅಂತ ಹೇಳಿದಾಗ ಇದೆಲ್ಲ ನಮ್ ಕೈಲಿ ಆಗಲ್ಲ, ಪ್ರೊಫೆಷನಲ್ ಕೋರ್ಸಸ್, ಸೊ ಯಾವ್ದಾರ ಬ್ಯಾಚುಲರ್ಸ್ ಡಿಗ್ರಿಗೆ ಅಂತ ಹೋಗಿ ಸೇರಿದ್ದು. ದೈವಾನುಗ್ರಹ ರೀಕೌನ್ಸಿಲಿಂಗ್ ಆಯ್ತು ಆ ವರ್ಷ. ದೆನ್ ಇಂಜಿನಿಯರಿಂಗ್ ಸೇರ್ಬಹುದು ಅಂತ ಅನ್ನಿಸ್ತು, ಬಿಕಾಸ್ 10th ಸ್ಟ್ಯಾಂಡರ್ಡ್ ನಲ್ಲೇ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಇಂದ ಸ್ಕಾಲರ್ಶಿಪ್ಸ್ ಬರ್ತಾ ಇತ್ತು. ಸೊ ಅದು ಕಂಟಿನ್ಯೂ ಆಗತ್ತೆ ಅಂತ ಒಂದು ಭರವಸೆ ಇತ್ತು, ಪಿ ಯು ಸಿ ಮಾರ್ಕ್ಸ್ ಇಟ್ಕೊಂಡು. ಆವಾಗ ಇಂಜಿನಿಯರಿಂಗ್ ನಲ್ಲಿ ಯಾವ ಸ್ಟ್ರೀಮ್ ಹೋಗ್ಬೇಕು ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂತ ಅನ್ಕೊಂಡ್ವಿ. ಬಟ್ ನಮ್ಮ ಸೋದರ ಮಾವ ಮೈಸೂರಲ್ಲಿ ಸಿಕ್ಕಿದ್ರೆ ಮಾತ್ರ ಓದಿಸೋದು, ಬೇರೆ ಯಾವ ಊರಿಗೂ ಇಲ್ಲ ಅಂತ ಹೇಳಿದ್ರು. ಆವಾಗ ಮೆನ್ವಿ ಸ್ಟ್ರೀಮ್ ಡೌನ್, ಅಲ್ಲಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಅಂತ ಒಬ್ರು ತಿಳಿಸಿದ್ರು. ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ವಿ. ವಿ ಹ್ಯಾಡ್ 2 days ಟೈಮ್. ಬಯೋಮೆಡಿಕಲ್ ಇತ್ತು, ಇದಿತ್ತು. ಬಯೋಮೆಡಿಕಲ್ ಸಮಥಿಂಗ್ ರಿಲೇಟೆಡ್ ಟು ವೈದ್ಯಕೀಯ ಶಿಕ್ಷಣ ಇರ್ಬೋದೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಮೋರ್ ಇಂಟ್ರೆಸ್ಟಿಂಗ್ ವಾಸ್ ದಿಸ್, ನಾನು ನೋಡಿದ ತಕ್ಷಣ ನನ್ಗೆ ಇದೇ ಬೇಕು ಅಂತ ಹೇಳಿ ದೆನ್ ಐ ಜಾಯಿನ್ಡ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್.
0: ಇಸ್ ಇಟ್ ಹೆಲ್ಪಿಂಗ್ ಇನ್ ಎನಿ ವೇ ನೌ?
1: I am a part of some organizations who are into this, but mainstream age I could not do that.
0: Okay.
1: Yakendra engineering aadmele 2 years nan ashte India lidido, amele I flew out. So adrinda illi eno ಆವಾಗಿನ ಡೆವಲಪ್ಮೆಂಟ್ಸ್ ಆಯ್ತು, ಐ ಕುಡಂಟ್ ಮ್ಯಾಚ್. ಆದ್ರೆ ಅಲ್ಲಿ ಅದೇ ಫೀಲ್ಡ್ ಅಲ್ಲೇ ನಾನು ಮಾಸ್ಟರ್ಸ್ ಮಾಡಿದ್ದು, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಡೆಫಿನೆಟ್ಲಿ ಇಟ್ ಹ್ಯಾಸ್ ಹೆಲ್ಪ್ಡ್.
0: ಓಕೆ. ಆಶಾ ಅವರೇ, ಬೆಂಗಳೂರು, ಮೈಸೂರು, ಸಿಂಗಾಪುರ್, ಆಮೇಲೆ ಆಸ್ಟ್ರೇಲಿಯಾ, ಈ ಎಲ್ಲ ಪ್ಲೇಸ್ ಅಲ್ಲಿ ನೀವು ಟ್ರಾವೆಲ್ ಮಾಡಿದ್ದೀರಾ, ನೀವು ಸ್ಟೇ ಮಾಡಿದ್ದೀರಾ ಅಲ್ಲಿ. ಸೊ ಈ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಥಾಟ್ಸ್ ನ ಹೇಗೆ ರೂಪಿಸಿವೆ?
1: ತುಂಬಾ ಒಳ್ಳೆ ಕ್ವೆಶ್ಚನ್ ಇದು. ಖಂಡಿತ, ಏನೋ ಒಂದು ಸೇ ಗಾದೆ ಇದೆಯಲ್ಲ, ದೇಶ ನೋಡಿ ಕೋಶ ಓದಿ ಅಂತ. ಸೊ ಎಲ್ಲರೂ ಓದಿರ್ತೀವಿ ನಾವು, ಬಟ್ ಎಕ್ಸ್ಪೀರಿಯನ್ಸಸ್ ನೀವು ಅದನ್ನ ಅನುಭವಿಸಿದಾಗ್ಲೇ ಗೊತ್ತಾಗೋದು ಅನ್ನೋ ತರ ನಿಜ ಆಯ್ತು, ಸಾಕಾರ ಆಯ್ತು. ಅದಕ್ಕೆ ಸಿಂಗಾಪುರ್ ನಲ್ಲಿರೋ ಡಿಸಿಪ್ಲಿನ್ ನ ಅಳವಡಿಸೋದು ನನಗೆ ತುಂಬಾ ಇಷ್ಟ ಆಯ್ತು. ನಾವು ಎಕ್ಸ್ಪೆಕ್ಟೇಷನ್ಸ್ ನ ತುಂಬಾ ಸೆಟ್ ಮಾಡ್ಕೊಳ್ತೀವಿ. ಹೌ ಡ್ ಯು ವರ್ಕ್ ಟುವರ್ಡ್ಸ್ ಇಟ್ ಅನ್ನೋದು, ಇಟ್ ಗೇವ್ ಮಿ ಅ ಲಾಟ್ ಆಫ್ ಟೈಮ್. ಮದ್ವೆ ಆಗಿದ್ ಹೊಸದು ಫಸ್ಟ್ ಇಯರ್, ಐ ಆಮ್ ಎವರ್ ಥ್ಯಾಂಕ್ಫುಲ್ ಟು ಮೈ ಹಸ್ಬೆಂಡ್ ರವಿ, ಹೂ ಸೆಡ್ ಐ ವಿಲ್ ನಾಟ್ ವರ್ಕ್ ದಟ್ ಇಯರ್ ಬಿಕಾಸ್ ವಿ ನೀಡ್ ಟು ನೋ ಈಚ್ ಅದರ್ ಬೆಟರ್ ಅಂತ. ಹೀ ಪರ್ಸ್ಯೂಡ್ ಹಿಸ್ ಸೆಕೆಂಡ್ ಮಾಸ್ಟರ್ಸ್ ನಮ್ಮ ಫಸ್ಟ್ ಇಯರ್ ಆಫ್ ಮ್ಯಾರೇಜ್. ಸೊ ಆ ಇಯರ್ ಆಫ್ 12 months gave us kind of reflective time. So ಆ ದೇಶನ ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗ್ಲಿ, ಅಲ್ಲಿ ಸಿಸ್ಟಮ್ಸ್ ಏನು ಅಂತ, ಅದೆಲ್ಲ ತುಂಬಾ ತುಂಬಾನೇ ಇಷ್ಟ ಆಗಿ ನಮ್ಮ ಭಾರತೀಯ ಅಂತ ಒಳ್ಳೆ ಸಂಸ್ಕೃತಿನ ಮತ್ತೆ ಕಲ್ತಂಗ್ ಆಗೋಗಿ ಇಂಪ್ಲೈ ಮಾಡೋ ತರ ಅಲ್ಲಿ ಆಪರ್ಚುನಿಟಿ ಸಿಕ್ತು. ಭಾರತೀಯ ಸಂಸ್ಕೃತಿ ತುಂಬಾ ಸಂಘಗಳಿದೆ ಅಲ್ಲಿ, ಸೊ ವೆರಿ ವೆರಿ ಫ್ರೆಂಡ್ಲಿ. ಅದರಿಂದ ಸಿಂಗಾಪುರ್ ನಲ್ಲೂ ನಾವು ಭಾರತದಲ್ಲಿ ಹೇಗಿರ್ಬೋದು ಅನ್ನೋದನ್ನ ಅನುಭವಿಸಿದ್ವಿ. ಅಲ್ಲಿ ಡಿಸಿಪ್ಲಿನ್ ಇರ್ಬೋದು, ಕ್ಲೆನ್ಲಿನೆಸ್ ಇರ್ಬೋದು, ಟೈಮ್ ಫ್ರೇಮ್ಸ್ ಏನಾರ ಕೊಟ್ಟಿದ್ರೆ ಅದಕ್ಕೆ ಮುಂಚೆನೆ ಮುಗಿಸೋ ಅಂತದ್ದು, ಇದೆಲ್ಲ ತುಂಬಾ ಸಿಸ್ಟಮ್ಯಾಟಿಕ್ ಅಪ್ರೋಚ್.
0: ಓಕೆ.
1: ಇಲ್ಲಿರೋ ತನಕ ನಾವು ಓದ್ರಲ್ಲೇ ಇದ್ವಿ, ಆಮೇಲೆ ಕೆಲ್ಸಕ್ಕೆ ಹೋದ್ವಿ. ಮೇ ಬಿ ವಿ ವುಡ್ ನಾಟ್ ಹ್ಯಾವ್ ಗಿವನ್ ಅ ಥಾಟ್, ಬಟ್ ಅಲ್ಲಿ ಹೋದ್ಮೇಲೆ ವಿ ಕ್ಯಾನ್ ಡೂ ಮಚ್ ಬೆಟರ್ ಆಸ್ ದ ಸೇಮ್ ಪರ್ಸನ್ ಅನ್ನೋದನ್ನ ತೋರಿಸ್ತು. ಆಸ್ಟ್ರೇಲಿಯಾ ಅಫ್ಕೋರ್ಸ್ ದೇಶ ತುಂಬಾ ದೊಡ್ಡದು, ಜಾಗ ತುಂಬಾನೇ ದೊಡ್ಡದು, ಜನ ಕಮ್ಮಿ, ಅದರಿಂದ ವಿಶಾಲ ಅನ್ನೋದು ಗೊತ್ತಾಗಿದ್ದು ಅಲ್ಲಿ.
0: ಓಕೆ.
1: ಸೊ ನಮ್ಮ ಹೃದಯದಲ್ಲೂ ನಾವು ಅಷ್ಟೇ ವಿಶಾಲವಾಗಿದ್ದೀವಿ ಅನ್ನೋ ಥಾಟ್ಸ್ ನ ಅಲ್ಲಿ ನನಗೆ ಕೊಡ್ತು. ಅದು ಬಿಟ್ಟು ಎಷ್ಟೋ ಆಕ್ವಾ ಗೇಮ್ಸ್ ಕಲ್ತ್ಕೊಂಡ್ವಿ, ಆಮೇಲೆ ವಿ ವೆರ್ ಕೈಂಡ್ ಆಫ್ ಲಿವಿಂಗ್ ಫ್ರೀ ಲೈಫ್, ಕೆಲಸ ಮಾಡ್ಕೊಂಡು ಅದನ್ನ ಮಾಡೋದು ಹಂಗೂ ಇರ್ಬೋದು ಅಂತ ಅನ್ನಿಸ್ತು. ಡೇಸ್ ವುಡ್ ಕ್ಲೋಸ್ ಅರ್ಲಿಯರ್ ಡ್ಯೂರಿಂಗ್ ವಿಂಟರ್ಸ್, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೇ ಇರ್ಲಿಲ್ಲ. ಸೊ 7 ಗಂಟೆಗೆ ಮಲ್ಗೋದು ಅಂದ್ರೆ ಇಟ್ ವಾಸ್ ಸೂಪರ್ ಲಕ್ಸುರಿ.
0: ಓಕೆ.
1: ಸೊ
0: ಅದೆಲ್ಲ ಮುಗಿಸ್ಕೊಂಡು,
1: ಯೆಸ್, ಬಿಕಾಸ್ ಇಟ್ ವುಡ್ ಗೆಟ್ ಡಾರ್ಕ್ ಬೈ 5 ಇನ್ ವಿಂಟರ್ಸ್.
0: ಓಕೆ.
1: ಸೊ ಅದೆಲ್ಲ ಇಟ್ ಗೇವ್ ಟೂ ಮಚ್ ಆಫ್ ಟೈಮ್, ಅದರಿಂದ ಸಂಗೀತಕ್ಕೂ

0: ನಂಗೆ ಟೈಮ್ ಸಿಕ್ತು ಓದೋದು ನನಗೆ ತುಂಬಾ ಹುಚ್ಚು. ಸೊ ಎವ್ರಿ ಅದರ್ ಡೇ ಐ ವುಡ್ ಗೋ ಟು ದ ಲೈಬ್ರರಿ ಬೋರೋ ಬುಕ್ ಸೊ ದಟ್ ಐ ಕ್ಯಾನ್ ನೆವರ್ ಫರ್ಗೆಟ್.
1: ಓಕೆ, ಈಗ ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಆ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು ಆಶಾ ಅವ್ರೆ?
0: ನಾನು ಹೇಳ್ದಂಗೆನೆ ಸ್ಕೂಲ್ ಲೆವೆಲ್ ಅಲ್ಲೇ ಆ ಮೆಂಟರಿಂಗ್ ಟ್ಯೂಷನ್ಸ್ ಅಂತ ಏನ್ ಸ್ಟಾರ್ಟ್ ಆಯ್ತು ಅದರಿಂದ I used to have 68 students per batch when I came to my engineering. So ಬೆಳಗ್ಗೆ ಟ್ಯೂಷನ್ಸ್ ಮುಗಿಸಿ ಆಮೇಲೆ ಕಾಲೇಜ್ ಹೋಗಿ ಮತ್ತೆ ಬಂದು ಸಂಜೆನು ಮಾಡ್ತಾ ಇದ್ದೆ ಕ್ಲಾಸಸ್. ಆ ಜರ್ನಿಯಲ್ಲಿ ನನಗೆ ಅನ್ಸಿದ್ದು ಬಂದು ನಾವು ಓದಿಗೆ ಸಂಬಂಧಪಟ್ಟಿದ್ದು ಮಾಡೋದು ಇಟ್ಸ್ ಕಾಮನ್, ಹೋಗ್ತೀವಿ ಕೆಲಸ ಮಾಡ್ತೀವಿ ಸ್ಯಾಲ್ರಿ ತಗೊಂಡ್ ಬರ್ತೀವಿ ಅದೆಲ್ಲ, ಬಟ್ ಅದಕ್ಕಿಂತ ಸಮಾಜಕ್ಕೆ ಕೊಡಬಹುದಾ ಅನ್ನೋ ಒಂದು ಥಾಟ್ ಬಂದಿದ್ದೆ ಅಲ್ಲಿ. ಯಾಕೆಂದ್ರೆ ನನ್ನ ಹತ್ರ ಬರ್ತಾ ಇದ್ದಿದ್ದಂತ ಮಕ್ಕಳು ಪೇರೆಂಟ್ಸ್ ಡಿಂಟ್ ಹ್ಯಾವ್ ಗುಡ್ ಎಜುಕೇಶನ್. ಇಟ್ಸ್ ವೆರಿ ಅಪ್ರಿಶಿಯೇಟಿವ್, ಅವ್ರು ಓದ್ದೇ ಇದ್ರು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ನನಗೆ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಬಿಕಾಸ್ ವಿ ಲಿವ್ಡ್ ಇನ್ ಅ ವೆರಿ ಅಂಡರ್ ಡೆವಲಪ್ಡ್ ಏರಿಯಾ ಇನ್ ಮೈಸೂರು ಅಂತ ಹೇಳ್ಬೋದು. ಸೊ ಸ್ಲಮ್ಸ್ ಅಲ್ಲ, ಬಟ್ ಇನ್ನು ರೆಗ್ಯುಲೇಟ್ ಆಗ್ಬೇಕಾಗಿರೋ ಅಂತ ಏರಿಯಾ ಅಲ್ಲಿ. ಸೊ ಅಲ್ಲಿದ್ದಂತ ಪೋಷಕರು ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಟ್ಟಾಗ ಅವ್ರ ಜೊತೆ ಡೆಫಿನೆಟ್ಲಿ ಇಂಟ್ರಾಕ್ಷನ್ಸ್ ಇರ್ತಾ ಇತ್ತು. ಆವಾಗ ಸಮಾಜದಲ್ಲಿ ಆ ಸ್ಟೇಜ್ ಇಂದ ಸ್ಟಾರ್ಟ್ ಆಗ್ಬೇಕು, ನಮ್ಮ ಆರ್ಥಿಕ ಬೆಳವಣಿಗೆ ಆಗ್ಲಿ ದೇಶದ ಬೆಳವಣಿಗೆ ಆಗ್ಲಿ ಅಂತ ಎಲ್ಲೋ ಒಂದ್ ಕಡೆ ಥಾಟ್ ಇರ್ತಾ ಇತ್ತು. ಬಟ್ ಹೆಂಗೆ ರಿಲೇಟ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಫಾರ್ ಎವ್ರಿಬಡಿ ಓದಿದ್ಮೇಲೆ ಪ್ರೊಫೆಷನಲ್ ಕೆರಿಯರ್ ಆದ್ಮೇಲೆ ಎಲ್ಲಾರ ಕಾರ್ಪೊರೇಟ್ ಹೋಗ್ಬೇಕು, ಇಟ್ ವಿಲ್ ಬಿ ದ ಸೇಮ್ ಸ್ಟ್ರೀಮ್ ಲೈನ್ಡ್ ಕೈಂಡ್ ಆಫ್ ಥಿಂಗ್. ಸೊ ಹೇಗೆ ಅಂತ ಆಪರ್ಚುನಿಟೀಸ್ ನೋಡ್ತಾನೆ ಇರುವಾಗ ಕೆಲವು ತಾಯಿಯಂದರಿಗೆ ಫಾರ್ ಎಕ್ಸಾಂಪಲ್ ತರಕಾರಿ ಹೆಚ್ಚಿಕೊಟ್ಟು ನೀವು ಇನ್ಕಮ್ ಮಾಡ್ಕೋಬಹುದು, ಬಿಕಾಸ್ ಶಿ ಫೆಲ್ಟ್ ಶಿ ಡಿಂಟ್ ಹ್ಯಾವ್ ಎನಿ ಅದರ್ ಟ್ಯಾಲೆಂಟ್. ಇನ್ನೊಬ್ಬರ ಮನೆಯಲ್ಲಿ ಅವ್ರು ಹೋಗಿ ಪಾತ್ರೆ ತೊಳೆಯೋರು, ಪಾತ್ರೆ ತೊಳೆದು ಕೆಲಸ ಮಾಡೋದು ಅಂತ ಕೆಲಸ ಮಾತ್ರ ಇತ್ತು. ಸೊ ಎಕ್ಸ್ಟ್ರಾ ಅವ್ರು ಏನ್ ಮಾಡಬಹುದು ಅಂತ ಅವ್ರನಲ್ಲಿ ಹುಡುಕೋದು ಎಲ್ಲೋ ನನ್ಗೆ ಯಾವಾಗ್ಲೂ ಇರ್ತಾನೆ ಇರ್ತಿತ್ತು. ದ ವೆರಿ ಫಸ್ಟ್ ಲೇಡಿ ಶಿ ಓನ್ಲಿ ನ್ಯೂ ಅಂಡ್ ಶಿ ಎಂಜಾಯ್ಡ್ ಫೋಲ್ಡಿಂಗ್ ಕ್ಲೋತ್ಸ್. ಸೊ ಅವರಿಗೆ ನಾನು ಹೇಳ್ದೆ ನಿಮ್ ಕೆಲಸದ ಜೊತೆ ನೀವು ಅವ್ರ ಮನೇಲಿ ವಾರ್ಡ್ರೋಬ್ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳಿ, ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಫಾರ್ ಫ್ರೀ, ಅದನ್ನ ಟ್ರೈ ಮಾಡಿ ಅಂತ. ಶಿ ಫೆಲ್ಟ್ ಸೋ ವೆರಿ ಹ್ಯಾಪಿ, ತುಂಬಾ ಖುಷಿ ಆಯ್ತು, ಇದನ್ನ ಮಾಡಿಸ್ಕೊಳ್ತಾರೆ ಯಾರಾದ್ರು ಅಂತ. ಅದಕ್ಕೆ ನಾವಿಬ್ರು ಟ್ರೈ ಮಾಡೋಣ ಅಂತ ಹೇಳಿದೆ. ಸೊ ಶಿ ಸ್ಟಾರ್ಟೆಡ್ ಅಂಡ್ ಫೈನಲಿ ಶಿ ಲ್ಯಾಂಡೆಡ್ ಇನ್ ಅ ಬುಟೀಕ್. ಇನ್ ಮೈಸೂರು ಏನಿಲ್ಲ, ಆ ಬುಟೀಕ್ ಅಲ್ಲಿ ಅವರೆಲ್ಲ ಹೊಲ್ದು ಇಡೋರು. ಶಿ ಓನ್ಲಿ ಯೂಸ್ ಟು ಗೋ ಅಂಡ್ ಅರೇಂಜ್, ಅಂಡ್ ಅರೇಂಜ್ಮೆಂಟ್ ವಾಸ್ ಸೋ ಗುಡ್. ಅದು ಕಲರ್ ಕೋಡಿಂಗ್ ಅವ್ರು ಮಾಡೋದು ನನ್ಗೆ ಇವಾಗ್ಲೂ ಬರಲ್ಲ. ಶಿ ಯೂಸ್ ಟು ಸೇ ಇಂಡಿಗೋ ಅಲ್ಲಿ ಇಲ್ಲಿಂದಾನೇ ಶುರು ಆಗ್ಬೇಕು ಮೇಡಮ್ ಅಂತ. ಶಿ ಡಿಂಟ್ ಇವನ್ ನೋ ದ ಕಲರ್ ಇಂಡಿಗೋ.
1: ಅಂಡ್ ವಾಟ್ಸ್ ಅ ಕ್ವಾಲಿಫಿಕೇಶನ್?
0: ಶಿ ಐ ಥಿಂಕ್ ಇವನ್ ಡಿಂಟ್ ಗೋ ಟು ಸ್ಕೂಲ್.
1: ಎಕ್ಸಲೆಂಟ್.
0: ಹೌದು, ಸ್ಕೂಲ್ ಕೂಡ ಕಳ್ಸಿರ್ಲಿಲ್ಲ. ಅವ್ರ ಹೆಸರು ರತ್ನಮ್ಮ ಅಂತ ಇವಾಗ ಬರುತ್ತೆ. ಅಂಡ್
1: ಯು ಪಿಕ್ ಅಪ್ ದಟ್ ಹಿಡನ್ ನಿಶ್ ಇನ್ ಹರ್ ಅಲ್ವಾ?
0: ಅದು ತುಂಬಾ ನೆಮ್ಮದಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಗಿಂತ ಜಾಸ್ತಿ ಅಂತ ಹೇಳ್ಬೋದು. ಸೊ ಹಂಗ್ ಮಾಡ್ತಿರೋರು ಆ ಬುಟಿ ಕ್ಲೋಸ್ ಆಗೋಯ್ತು. ದೆನ್ ಶಿ ಕೈಂಡ್ ಆಫ್ ಅಯ್ಯೋ ನಾನು ಇವಾಗ ಬೇರೆ ಎಲ್ಲಿ ಅಂತ. ದೆನ್ ಅಲ್ಲೇ ಒಂದು ನರ್ಸಿಂಗ್ ಹೋಮ್ ಇತ್ತು. ಸೊ ಅವ್ರಿಗೆ ಹೋಗಿ ಹೇಳ್ತಾ ಇದ್ದೆ ಶಿ ಕ್ಯಾನ್ ಫೋಲ್ಡ್ ಆಲ್ ದಿಸ್ ಅಂಡ್ ಕೀಪ್, ಡೆಫಿನೆಟ್ಲಿ ಹಾಸ್ಪಿಟಲ್ಸ್ ನಲ್ಲಿ ಬೇಕಾಗುತ್ತಲ್ಲ. ಹಂಗೆ ಹೋಗ್ತಾ ಹೋಗ್ತಾ ಅವರು ಶಿ ಆಲ್ಮೋಸ್ಟ್ ಬಿಕೇಮ್ ಕೈಂಡ್ ಆಫ್ ನರ್ಸ್. ಶಿ ಎಂಡೆಡ್ ಹರ್ ಕೆರಿಯರ್ ದೇರ್. ಆ ತರ ಕಡೆ ತನಕ ಅವರು ಅಲ್ಲಿ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ನಲ್ಲೇ ಕೆಲಸ ಮಾಡೋರು.
1: ಓಕೆ, ಬಾಲ್ಯದಿಂದಲೇ ಮೆಂಟರಿಂಗ್ ನಿಮ್ಮ ಜೀವನದ ಪಾರ್ಟ್ ಅಂತ ಹೇಳಿದ್ರೆ ಅದರಿಂದ ನೀವು ಕಲಿತ ದೊಡ್ಡ ಪಾಠ ಏನು ಆಶಾ?
0: ನಾನ್ ಜಾಸ್ತಿ ಕಲಿತೆ ಅದರಿಂದ, ಕಲಿಯೋದಕ್ಕೆ ಕೊನೆನೇ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಯಾವುದೇ ಮನುಷ್ಯನಿಗೆ ಡೆಫಿನೆಟ್ಲಿ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದರಿಂದ ನಾವು ಆರ್ಥಿಕ ಬೆಂಬಲ ಮಾತ್ರ ನೋಡಬಾರ್ದು. ಇಟ್ ಈಸ್ ಗಿವಿಂಗ್ ಯು ನೆಮ್ಮದಿ ಅಂಡ್ ಇಟ್ ಈಸ್ ಟೆಲ್ಲಿಂಗ್ ಯು ದಟ್ ಯು ಆರ್ ಮೋರ್ ಎಂಪವರ್ಡ್. ನೀನು ಏನಾದ್ರೂ ಮಾಡ್ಬೋದು, ನೀನು ಈ ಸಮಾಜಕ್ಕೆ ಏನಾದ್ರು ಕೊಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಅದರಿಂದ ಎಂತ ರೋಗ ಆಗ್ಲಿ ಎಂತ ವೀಕ್ನೆಸ್ ಆಗ್ಲಿ ಹೊರಟೋಗುತ್ತೆ. ಸೊ ನಮ್ ಕಾಲ್ ಮೇಲೆ ನಾವು ನಿಂತಿದೀವಿ ಅನ್ನೋದು ತುಂಬಾನೇ ಹೆಲ್ಪ್ಫುಲ್. ಸೊ ಅದನ್ನ ನಾನ್ ಕಲಿತೆ ಅವರುಗಳಿಂದ.
1: ಓಕೆ, ನೀವಿವಾಗ ಮಹಿಳಾ ಉದ್ಯಮಿಯಾಗಿ ಕೆಲಸ ಮಾಡ್ತಿದ್ದೀರ ಒಂದಲ್ಲ ಡಿಫ್ರೆಂಟ್ ಫೀಲ್ಡ್ ಅಲ್ಲಿ. ಸೊ ಮ್ಯಾನೇಜಿಂಗ್ ಟೈಮ್ ಇಸ್ ಅ ವೆರಿ ಬಿಗ್ ಟಾಸ್ಕ್ ಅಂಡ್ ಹ್ಯಾಟ್ಸ್ ಆಫ್ ಟು ಯು. ನೀವು ಉದ್ಯಮಿಯಾಗಿ ನಿಮ್ಮ ಎದುರಿಸಿದ ಮೊದಲ ಸವಾಲು, ದೊಡ್ಡ ಸವಾಲು ಯಾವುದು, ಅದನ್ನ ನೀವು ಹೇಗ್ ಫೇಸ್ ಮಾಡಿದ್ರಿ?
0: ಮೊದಲದೇದು ಎಲ್ಲರಿಗೂ ಬಂದಂಗೆ ಆರ್ಥಿಕ ಬೆಂಬಲನೆ. ಐ ವಾಸ್ ಸ್ಟಿಲ್ ನಾಟ್ ಎನ್ ಅಡಲ್ಟ್.
1: That comes in the base of Maslow's hierarchy.
0: Yes, yes. ನಾನು ಯಾವಾಗ್ಲೂ ಇನ್ನೂ 17 ವರ್ಷ. ಸೊ ಐ ಕುಡಂಟ್ ಇವನ್ ಅಪ್ರೋಚ್ ಅ ಬ್ಯಾಂಕ್. ಹೇಗ್ ಮಾಡೋದು ಹೇಗ್ ಮಾಡೋದು ಅನ್ನೊಂದು ಕ್ವೆಶ್ಚನ್ ಇದ್ದೇ ಇತ್ತು. ಸೊ ಫಸ್ಟ್ ಬೇಕಿದ್ದು ಆರ್ಥಿಕ ಬೆಂಬಲ, ಅದು ಸಿಗಲ್ಲ ಅಂತ ಗೊತ್ತಾಯ್ತು. ಆವಾಗ ಯಾರಿಗೆ ಅದು ಮಾಡಕ್ಕೆ ನನ್ ತರಾನೇ ಆಸೆ ಇರುತ್ತೋ ಅವ್ರಿಗೆ ನಾನು ಐಡಿಯಾಸ್ ಕೊಡ್ತೀನಿ, ಬಿಕಾಸ್ ದೇ ಆರ್

0: eligible to get all such facilities anta anistu. So I joined them. Amman friends agirbodu, nan teachers agirbodu, kelva aunties, they are my role models. So avur jothe ella seri started the journey. So challenge bandu first financial help.
1: ಮಹಿಳೆಗೆ ಒಳ್ಳೆ ಸ್ಕಿಲ್ ಇದ್ರೆ ಕುಟುಂಬ ಮತ್ತು ಸಮಾಜ ಬದಲಾಗತ್ತೆ ಅನ್ನೋ ನಿಮ್ಮ ನಂಬಿಕೆ ಹಿಂದಿರುವ ಅನುಭವ ಏನು ಆಶಾ?
0: ಅನುಭವ
1: ಮೇಬಿ ಇಟ್ ಮೈಟ್ ಹವ್ ಕಮ್ ಟು ಯು ಬೈ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಎಲ್ರಿಗೂ ಸುಮಾರು ಜನಕ್ಕೆ ಗೈಡೆನ್ಸ್ ನೀಡಿದ್ದೀರಾ.
0: ಅನುಭವ ತುಂಬಾ ಮನದ ಆಳದಲ್ಲಿರೋದು ಹೊರಗ್ ಬರುತ್ತೆ, ವಿಚ್ ಮೀನ್ಸ್ ನಾನು ಏನಾರು ಮಾಡಬಹುದು ಅನ್ನೋದು. ಯಾವ ಮಹಿಳೆ ಹೊಸಲೇ ದಾಟಿರಲ್ವೋ ಅವ್ರ ಇದನ್ ಮಾಡಿದಾಗ ವೆನ್ ಶಿ ಕಮ್ಸ್ ಔಟ್, ಶಿ ಕಮ್ಸ್ ಔಟ್ ಗ್ಲೀಮಿಂಗ್, ತುಂಬಾನೇ ಪಾಸಿಟಿವ್ ಆಗಿ ಬರ್ತಾರೆ. ಶಿ ಫೀಲ್ ಶಿ ಹ್ಯಾಸ್ ಅಚೀವ್ಡ್ ಎವ್ರಿಥಿಂಗ್. ಅದು ಸಮಾಜಕ್ಕೆ ಬಂದಾಗ ಶಿ ವಿಲ್ ಟ್ರೈ ಟು ಸರ್ಚ್ ಟು ಡೂ ಮೋರ್. ಅದು ಮನೆ ಲೆವೆಲ್ ಅಲ್ಲೇ ಆಗೋಗತ್ತೆ, ಫ್ಯಾಮಿಲಿ ಸರಿ ಹೋಗುತ್ತೆ, ಮಕ್ಕಳು ಅವ್ರನ್ನೇ ಫಾಲೋ ಮಾಡ್ತಾರೆ, ನಮ್ ತಾಯಿ ಇಷ್ಟ ಅಚೀವ್ ಮಾಡುವಾಗ ನಾನು ಮಾಡ್ಬೋದು ಅನ್ಸುತ್ತೆ, ಗಂಡ ಕೂಡ ಬೇರೆ ಏನೋ ದಾರಿ ಹಿಡಿದವರು ಬೇಡ, ಶಿ ಇಸ್ ಡೂಯಿಂಗ್ ಸಮಥಿಂಗ್, ಲೆಟ್ ಮೀ ಸಪೋರ್ಟ್ ಹರ್ ಅಂತ ಚೇಂಜ್ ಮಾಡಿರೋರ್ನು ನೋಡಿದೀನಿ. ಅಂಡ್ ಟಚ್ ವುಡ್, ಅವರೆಲ್ಲ ಇವಾಗ ದೇ ಆರ್ ಡೂಯಿಂಗ್ ವೆರಿ ವೆರಿ ವೆಲ್. ಸೊ ಆ ಮನೆ ಹೊರಗೆ ಬಂದಾಗ ಶಿ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಅದಕ್ಕೆ ಕೌಶಲ್ಯಗಳು ತುಂಬಾ ಮುಖ್ಯ ಅಂತ ನನಗೆ ಅನಿಸಿದೆ.
1: ಈಗಿನ ಕಾಲದ ಯುವತಿಯರಿಗೆ, ಯೂತ್ಗೆ ಯಾವ ರೀತಿಯ ಕೌಶಲ್ಯಗಳು, ಸ್ಕಿಲ್ಸ್ ಅವಶ್ಯಕತೆ ಅಗತ್ಯ ಅಂತ ಹೇಳ್ತಾರೆ? ಯಾಕಂದ್ರೆ ನಾವು ನೋಡ್ತಿರೋ ಪ್ರಕಾರ ಸುಮಾರು ಜನ ಎಜುಕೇಶನ್ ಇಲ್ಲ ಅಂದ್ರೆ ಮಿಯರ್ಲಿ ಬಿಕಾಸ್ ಆಫ್ ದೇರ್ ಸ್ಕಿಲ್ಸ್ ದೇ ಆರ್ ಸರ್ವೈವಿಂಗ್, ದೇ ಆರ್ ಅರ್ನಿಂಗ್ ಗುಡ್. ಬೇಸಿಕಲಿ ಯಾವ ಸ್ಕಿಲ್ಸ್ ನೆಸೆಸರಿ ಇದೆ ಅಂತ ಅನ್ಸುತ್ತೆ?
0: ಇದು ತುಂಬಾ ಒಳ್ಳೆ ಕ್ವೆಶ್ಚನ್. ಸ್ಕಿಲ್ಸ್ ಇವಾಗ ಎಷ್ಟು ವೈಡ್ ಸ್ಪ್ರೆಡ್ ಆಗಿದೆ ಅಂದ್ರೆ, ಲುಕ್ ಅಟ್ ಸಮಥಿಂಗ್ ದಟ್ಸ್ ಅ ಸ್ಕಿಲ್, ಆತರ ಆಗಿದೆ ಇವಾಗ. ಸೊ ಇವಾಗ ಕಂಪ್ಯೂಟರ್ ಕಲಿಯೋದು ಇಟ್ ಇಸ್ ನಾಟ್ ಅ ಸ್ಕಿಲ್ ಅಟ್ ಆಲ್, ಇಟ್ಸ್ ಕೈಂಡ್ ಆಫ್ ಇನೇಟ್, ನಿಮಗೆ ಬರಲೇಬೇಕು ಅನ್ನೋ ಅಂತರ ಅಂತದಾಗಿದೆ. ಸೊ ಯಾವುದು ಪ್ಲಾಟ್ಫಾರ್ಮ್ ಬೇಸಿಕ್ ಸ್ಕಿಲ್ಸ್ ಅಂತಿದ್ಯೋ ಅದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗಿನ ಪ್ರಪಂಚದಲ್ಲಿ ಗುಡ್ ನ್ಯೂಟ್ರಿಷನ್ ಫುಡ್ ಇರ್ಬೋದು, ಮೆಂಟಲ್ ಹೆಲ್ತ್ ಗೆ ಸಂಬಂಧಪಟ್ಟಿದ್ದ ಕೆಲವು ಸ್ಕಿಲ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಎಕ್ಸಸೈಸಸ್, ಏನು ಇಲ್ಲ ಅಂದ್ರೂ ನಿಮ್ಮ ಕಿವಿ ಕೊಟ್ಟು ಒಬ್ಬರನ್ನ ಕೇಳ್ಕೊಳ್ಳೋದು. ಬಿಕಾಸ್ ಆಫ್ ದ ಡಿಜಿಟೈಸೇಷನ್ ನಾವು ಒಬ್ಬರನ್ನೊಬ್ಬರನ್ನ ಪರ್ಸನಲ್ ಟಚ್ ಹೊರಟೋಗ್ತಾ ಇದೆ.
1: ಎಕ್ಸಾಕ್ಟ್ಲಿ.
0: ಸೊ ಜಸ್ಟ್ ಬಿ ಯೋರ್ ಸೆಲ್ಫ್, ಲಿಸನ್ ಟು ಸಂಬಡಿ, ನೀವೇನು ಮಾಡ್ಬೇಕಾಗಿಲ್ಲ, ಜಸ್ಟ್ ಗಿವ್ ದಮ್ ಸಮ್ ಟೈಮ್, ಅವ್ರನ್ನ ಅವ್ರ ಏನ್ ಹೇಳ್ತಿದಾರೋ ಅದನ್ನ ಕೇಳಿಸ್ಕೊಂಡ್ರೇನೆ ಅವ್ರಿಗೆ ಆ ಹಾಫ್ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ವೆನ್ ಯು ಮೀಟ್ ದಟ್ ಪರ್ಸನ್ ದೇ ವಿಲ್ ಸೇ ಐ ಥಿಂಕ್ ಐ ವುಡ್ ನೀಡ್ ಟು ಶೇರ್ ಮೋರ್ ಬಿಕಾಸ್ ಆಫ್ ದ ಪ್ರೀವಿಯಸ್ ಕಾನ್ವರ್ಸೇಷನ್, ಐ ಓವರ್ ಕಮಿಟ್ ಅಂತ ಹೇಳಿದ್ದಾರೆ, ಎಷ್ಟೊಂದು ಜನ ಹೇಳಿದ್ದಾರೆ ನನ್ನ ಹತ್ರ. ಅದೇ ತರನೇ ಲೈಫ್ ಸ್ಕಿಲ್ಸ್ ಅಂತ ಬರುತ್ತೆ. ಎಷ್ಟೊಂದು ಎನ್ಜಿಒಗಳು ಮಾಡ್ತಾ ಇದೆ, ಪ್ರಮುಖವಾಗಿ ಜೀವರಕ್ಷಾ ಅಂತ ಒಂದು ಸಂಸ್ಥೆ ಇದೆ, ಅವರು ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಕೊಡ್ತಾರೆ. ಇದಕ್ಕೆ ಡಾಕ್ಟರ್ಸ್ ನರ್ಸಸ್ ಆಗ್ಬೇಕಾಗಿಲ್ಲ, ನಾನೇ ಇಂಜಿನಿಯರ್. ಸೊ ಆ ತರ ಅಲ್ಲಿ ಬೇಸಿಕ್ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಜೀವನ ಹೇಗೆ ಉಳಿಸಬಹುದು ಅಂತ. ಇದು ಬಹಳ ಬಹಳ ಮುಖ್ಯ, ರಿಕ್ವೈರ್ಡ್. ನಾವಿರೋ ವೇಗ ಜೀವನದಲ್ಲಿ ಇವಾಗ ಓವರ್ ಸ್ಪೀಡಿಂಗ್ ಇರ್ಬೋದು, ಮನೇಲೇನೋ ಅವಸರದಿಂದ ಮಾಡ್ತಾ ಇರ್ಬೋದು, ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ, ಅನ್ಪ್ರಿಪೇರ್ಡ್ ಆಗಿರ್ತೀವಿ, ಇಂಥ ಎಲ್ಲ ಸನ್ನಿವೇಶದಲ್ಲೂ ಏನೇನು ಆಕ್ಸಿಡೆಂಟ್ಸ್ ತರ ಆಗ್ಬೋದು, ಅದಕ್ಕೆಲ್ಲ ಫಸ್ಟ್ ಏಡ್ ಟ್ರೈನಿಂಗ್ ತರ ಇದು. ಸೊ ಅಂತ ಸ್ಕಿಲ್ಸ್ ನ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ.
1: ನೀವು ಮಾತಾಡ್ತಿರೋದು ಸಿಪಿಆರ್ ಬಗ್ಗೆ,
0: ಸಿಪಿಆರ್ ಆಗ್ಲಿ,
1: ಜನರಿಗೂ ಸಿಪಿಆರ್ ಬಗ್ಗೆ ತಿಳ್ಕೊಂಡಿರ್ಲೇಬೇಕು ಅಂತ ನನ್ನ
0: ತುಂಬಾನೇ ಇಂಪಾರ್ಟೆಂಟ್. ನೀವು ಹೇಳಿದ್ದು ಅಕ್ಷರ ಸಹ ಸತ್ಯ. ಸಿಪಿಆರ್ ಅಂತ ಟರ್ಮ್ ತಗೊಂಡು ನಾನೇನೋ ಒತ್ತಿದ್ದೀನಿ ಅಂತ ಹೇಳೋದು ಪ್ರಯೋಜನ ಇಲ್ಲ, ಅದಕ್ಕೆ ಫಾರ್ಮಲ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಜೀವರಕ್ಷಾ ಸಂಸ್ಥೆಲಿ ಈ ತರ ಕೊಡೋವಾಗ ನಾವು ಹೋಗಿ ಕಲಿಬೇಕು. ಒಂದ್ ಪೀಟ್ಸಾಗ ನಾವು 1,000 ರೂಪಾಯಿ ಕೊಡೋ ಬದಲು ಒಂದು ಟ್ರೈನಿಂಗ್ ಅಂತ ಕಲ್ತ್ಕೊಂಡು ಅದನ್ನ ನಾವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಮಗೇನೆ ಆತ್ಮವಿಶ್ವಾಸನು ಜಾಸ್ತಿ ಆಗುತ್ತೆ, ನಾನು ನನ್ನ ಸಮಾಜಕ್ಕೆ ಏನೋ ವಾಪಸ್ ಕೊಡ್ತಿದ್ದೀನಲ್ಲ ಅನ್ನೋದೊಂದು ಸಂತೋಷ ಆಗುತ್ತೆ. ಜೀವನ ಉಳಿಸಿದಾಗ ಅದಕ್ಕಿಂತ ಬೇರೆ ಯಾವುದು ನಮ್ಗೆ ಅವಾರ್ಡೇ ಬೇಡ.
1: ಈಗ ಮಹಿಳೆಯರು ಎಲ್ಲರಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಅವರಲ್ಲಿರೋ ಶಕ್ತಿಯನ್ನ ಗುರುತಿಸೋಕೆ ನೀವು ನೀಡೋ ಪ್ರಮುಖ ಸಲಹೆ ಏನು?
0: ಫಸ್ಟ್ ನಾನು ಎಲ್ಲರ ಜೊತೆ ಮಾತಾಡಕ್ಕೆ ಅಂತ ಹೋಗಲ್ಲ, ಐ ಬೇಸಿಕಲಿ ಅದು ನನ್ನ ನೇಚರ್ ಅನ್ಸುತ್ತೆ. ಐ ಜಸ್ಟ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್, ಮೇ ಬಿ ವೇವ್ ಲೆಂತ್ ಮ್ಯಾಚ್ ಆಗೋ ತನಕ ಅಷ್ಟರಲ್ಲಿ ನಿಮಗೆ ಗೊತ್ತೇ ಆಗೋಗಿರುತ್ತೆ, ನಿಮ್ ಫ್ರೆಂಡ್ಸ್ ನ ನೀವು ನೋಡ್ದಂಗೆ. ಸೊ ಇವರು ಈ ವ್ಯಕ್ತಿ ಇದನ್ ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಅವ್ರಿಗೆ ಅವಾಗ ಹೋಗಿ ನಿಧಾನಕ್ಕೆ ಹೇಳೋದು, ನೀವ್ ಇದ್ರ ಜೊತೆ ಇದನ್ ಯಾಕೆ ಮಾಡಬಾರ್ದು ಅಂತ. ಸೊ ನೋ ಬಡಿ ಟಿಲ್ ನೌ ಹ್ಯಾಸ್ ಎಕ್ಸೆಪ್ಟೆಡ್ ಇನ್ ದ ಫಸ್ಟ್ ಶಾಟ್. ಅದನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೊರಟೋಗಿರ್ತಾರೆ. ಆದ್ರೆ ನೆಕ್ಸ್ಟ್ ಟೈಮ್

0: ಅದೇ ಇವಾಗ ನಿಮ್ಮ ಹತ್ರ ನಾನು ಸೀರೆ ತಗೊಂಡು ನಾನು ಇದಕ್ಕೆ ನ್ಯೂ ಲುಕ್ ಕೊಡ್ತೀನಿ ಅಂತ ಹೇಳ್ಬೋದು, ನಾಟ್ ಡೈಯಿಂಗ್. ಅದಕ್ಕೆ ಎಂಬ್ರಾಯ್ಡ್ರಿ ಮಾಡ್ಬೋದು, ಇವಾಗ ಜರ್ದೋಸಿ ಎಲ್ಲ ಬರುತ್ತೆ, ಸೀಕ್ವೆನ್ಸ್ ಬರುತ್ತೆ, ಅದನ್ನೇ ಒಂದು ಹೊಸ ಮಾಡ್ಕೊಟ್ಟಾಗ ಅವ್ರಿಗೆ ಏ ಇಂಥ ಸಾರಿನ ಹಿಂಗ್ ಮಾಡ್ಕೊಟ್ಬಿಟ್ಟಿಯಾ ನೀನು ಅಂತ ಹೇಳ್ಬೋದು. ಇನ್ ಕೆಲವು ಹರಿದೋಗಿರ್ಬೋದು, ಅದ್ರಲ್ಲಿ ದುಪಟಾಸ್ ಮಾಡ್ಕೊಡ್ಬೋದು, ಟೇಪಿಸ್ಟ್ರಿ ಮಾಡ್ಕೊಡ್ಬೋದು. ಸೊ ಈ ತರ ಲೇಡೀಸ್ ಗೆ ಎನ್ಕರೇಜ್ ಮಾಡಿದ್ರೆ ದೇ ವಿಲ್ ಸ್ಟ್ಯಾಂಡ್ ಆನ್ ದೇರ್ ಓನ್, ದೇ ವಿಲ್ ಹ್ಯಾವ್ ಅಡಿಷನಲ್ ಇನ್ಕಮ್. ಇದರಿಂದ ಅವರು ಮನೆಯಲ್ಲಿ ಹೆಣ್ಮಕ್ಳನ್ನ ಓದಿಸೋದು ಬೇಡ ಅಂದಿರೋರು ಕೂಡ ಅವ್ರ ಹತ್ರ ಇರೋ ಪಾಕೆಟ್ ಮನಿ ಅಂದ್ರೆ ಈ ಅಡಿಷನಲ್ ಇನ್ಕಮ್ ಇಂದ ಓದಿಸಿ ದಟ್ ಡಾಟರ್ ಆಲ್ಸೋ ಹ್ಯಾಸ್ ಗ್ರಾಜುಯೇಟೆಡ್.
1: ನಾವಿವಾಗ ನಮ್ಮ ಅಜ್ಜಿ ಸೀರೆ ಅಮ್ಮನ ಸೀರೆ ಅದನ್ನ ನಮ್ಗೆ ಕಳ್ಕೊಳಕ್ ಇಷ್ಟ ಇರಲ್ಲ, ನಮ್ಮ ಹತ್ರನೇ ಇಟ್ಕೋಬೇಕು ಅಂತ. ಸೊ ಬೇರೆಯವ್ರಿಗೆ ಯಾರಿಗಾರು ಕೊಡುವ ಇದನ್ನ ನಾವೇ ರೀಮಾಡಿಫೈ ಮಾಡಿ ಯೂಸ್ ಮಾಡ್ಕೋಬಹುದು ಅಂತ ಅಲ್ವಾ, ಅದಕ್ಕೆ ಮೆಮೊರಿ
0: ಅಂತ ಹೆಸರಿಟ್ಟಿದೀವಿ ಅದಕ್ಕೆ ನಾವು.
1: ಓಕೆ, ಆರ್ಟಿಸ್ಟ್ಗಳ ಜೊತೆ, ಕಲಾವಿದರ ಜೊತೆ ಅಥವಾ ಈ ತರ ಹಿಡನ್ ಟ್ಯಾಲೆಂಟ್ಸ್ ಇರೋರ್ ಜೊತೆ ಕೆಲಸ ಮಾಡ್ತಿದ್ದೀರಾ, ಇವರಿಗೆಲ್ಲ ನಮ್ಮ ಕಂಟ್ರಿಲಿ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನೇನು ಚಾಲೆಂಜಸ್ ದೇ ಹ್ಯಾವ್ ಟು ಫೇಸ್, ಮೇ ಬಿ ಟು ಪ್ರಾಪಗೇಟ್ ದೇರ್ ಬಿಸ್ನೆಸ್ ಆರ್ ಮೇ ಬಿ ಟು ಎನ್ಹಾನ್ಸ್ ದೇರ್ ಸ್ಕಿಲ್ಸ್ ಎಲ್ಲ?
0: ಒಂದು, ಅವರಿಗೆ ಧೈರ್ಯ ಇರಲ್ಲ ಅಲ್ಲೇ ಹೋಗಿ ಶೋಕೇಸ್ ಮಾಡಕ್ಕೆ. ಇನ್ನೊಂದು, ದೇರ್ ಆರ್ ಸೆವರಲ್ ರೆಗ್ಯುಲೇಷನ್ಸ್ ಕಂಟ್ರಿ ಟು ಕಂಟ್ರಿ, ವರ್ಕ್ ಪರ್ಮಿಟ್ ಆಗಿರ್ಬೋದು, ಅವರಿಗೇನೆ ಫಿನಾನ್ಷಿಯಲ್ ಸಪೋರ್ಟ್ ಬೇಕು ಟು ಟ್ರಾವೆಲ್ ಟು ಸ್ಟೇ ದೇರ್, ಆ ತರ ಚಾಲೆಂಜಸ್ ಬರ್ಬೋದು. ಸೊ ನಮ್ಮ ನೆಟ್ವರ್ಕ್ ನಲ್ಲಿ ವಿ ಆಸ್ ದೆಮ್ ಟು ಗಿವ್ ದ ಪ್ರಾಡಕ್ಟ್ಸ್, ವಿ ಶೋ ಕೇಸ್. ಅಫ್ ಕೋರ್ಸ್ ಇವಾಗಿರೋ ಡಿಜಿಟಲ್ ಮೀಡಿಯಾಲಿ ವಿ ಶೇರ್ ಆನ್ಲೈನ್ ಲೈವ್ ಸ್ಟ್ರೀಮಿಂಗ್ ಫೋಟೋಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ದೇರ್. ಸೊ ಯಾರ ಕಸ್ಟಮರ್ ಇದನ್ನ ಯಾರು ಮಾಡಿದ್ದು ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಸಾರೀಸ್ ನ ಎಷ್ಟೊಂದು ಆಂಧ್ರದಿಂದ ಆಗ್ಲಿ ಇಳ್ಕಲ್ಲಿಂದ ಆಗ್ಲಿ ವೀವಿಂಗ್ ಮಾಡಿಸಿ ಎಕ್ಸಿಬಿಷನ್ಸ್ ಹಾಕಿದಾಗ ದಟ್ ಕಸ್ಟಮರ್ ವುಡ್ ವಾಂಟ್ ಟು ನೋ ಹೂ ಡಿಡ್ ದಿಸ್, ಆಬ್ವಿಯಸ್ಲಿ ಅನ್ಸುತ್ತಲ್ವಾ. ಸೊ ಅವರಿಗೆ ನಾವು ಕನೆಕ್ಟ್ ಮಾಡ್ತೀವಿ, ಮಾತಾಡಿಸ್ತೀವಿ, ದೇ ಫೀಲ್ ದೇ ಹ್ಯಾವ್ ಓನ್ಡ್ ಇಟ್. ಈ ಇಂಥ ಮನುಷ್ಯರು ಮಾಡಿರೋದನ್ನ ಪರ್ಸನಲೈಸ್ಡ್ ಆಗಿರುತ್ತೆ ಅವ್ರಿಗೆ. ಸೊ ಅವರಿಗೆ ಆ ಎಂಪವರ್ಮೆಂಟ್ ಸಿಕ್ಕೋ ತನಕ ನಾವು ಸಪೋರ್ಟ್ ಕೊಡಬೇಕು. ಆಮೇಲೆ ಮೇ ಬಿ ಅವರಿಗೆ ಆ ಕಾನ್ಫಿಡೆನ್ಸ್ ಬಂದಾಗ ದೇ ವಿಲ್ ಫ್ಲೈ, ದೇ ವಿಲ್ ಟ್ರಾವೆಲ್, ದೇ ವಿಲ್ ಡೂ ಇಟ್ ಆನ್ ದೇರ್ ಓನ್. ಅದಕ್ಕೆ ಅವರಿಗೆ ಫಸ್ಟ್ ಈ ಸ್ಪಿರಿಟ್ ಕೊಡಬೇಕು.
1: ಯು ಆರ್ ಮೋರ್ ಆಫ್ ಅ ಮೋರಲ್ ಸಪೋರ್ಟ್ ಟು ದೀಸ್ ಬಡಿಂಗ್ ಆರ್ಟಿಸ್ಟ್ ಅಂತ ಹೇಳ್ಬೋದಾ?
0: ಅಷ್ಟೇ ಮೇಡಮ್, ಬೇರೆ ಏನು ನಾನು ಮಾಡಿಲ್ಲ.
1: ಬಟ್ ದಟ್ ಈಸ್ ಆಫ್ ಗ್ರೇಟ್ ಹೆಲ್ಪ್ ಆಶಾ ಅವ್ರೆ. ಓಕೆ, ನಿಮ್ ಪರ್ಸನಲ್ ಆಗಿ ತುಂಬಾ ಸ್ಟ್ರೆಸ್ ಇರುತ್ತೆ, ಯಾಕಂದ್ರೆ ಒಂದ್ ಕೆಲಸ ಮಾಡಿದ್ರೆ ನಮ್ಗೆ ಆಫೀಸ್ ಮನೆಯಿಂದ ಆಫೀಸ್, ಆಫೀಸ್ ಇಂದ ಮನೆಗೆ ಹೋಗೋದಕ್ಕೆ ತುಂಬಾ ಸ್ಟ್ರೆಸ್ ಆಗುತ್ತೆ, ಆಯ್ತಾ? ಸೊ ಯು ಆರ್ ಡೂಯಿಂಗ್ ಆಲ್ ದ ಥಿಂಗ್ಸ್ ಇನ್ ಲೈಕ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತಾರಲ್ಲ. ಸೊ ಈ ಸ್ಟ್ರೆಸ್ ಟೈಮಲ್ಲಿ ಅಥವಾ ಒತ್ತಡದ ಸಂದರ್ಭದಲ್ಲಿ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳಕ್ಕೆ ಏನಾದ್ರೂ ವಿಧಾನ ಕಂಡ್ಕೊಂಡಿದ್ದೀರಾ?
0: ಖಂಡಿತ.
1: ಏನದು?
0: ನನಗೆ ಚಾಂಟಿಂಗ್ ತುಂಬಾ ಇಷ್ಟ.
1: ಸೊ
0: ಫಸ್ಟ್ ಫ್ಯೂ ಮಿನಿಟ್ಸ್ ಐ ಸ್ಟೇ ಸೈಲೆಂಟ್, ನಾನು ಮಾತೆ ಆಡಲ್ಲ, ಬರೋದಿಲ್ಲ, ಆಡಬಾರ್ದು ಅಂದಿಲ್ಲ, ಮೇ ಬಿ ಅಭ್ಯಾಸದಿಂದ ಹಂಗಾಗೋಗಿದೆ. ಸೊ ಇಟ್ ಕೀಪ್ಸ್ ರನ್ನಿಂಗ್, ಕಲ್ತಿರೋ ಶ್ಲೋಕಗಳಿರ್ಬೋದು, ಹಾಡಿರ್ಬೋದು, ಅವ್ರ ಒಂದೇ ಲೈನ್ ಯಾವ್ದೋ ಜಪ ಅಂತ ಎಲ್ಲರೂ ಒಬ್ಬೊಬ್ರು ಏನೇನೋ ಇಟ್ಕೊಂಡಿರ್ತಾರೆ, ಆ ತರ ದೇರ್ ಆರ್ ಫ್ಯೂ ವಿಚ್ ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್ ದೆನ್ ಐ ಫೀಲ್ ಕಾಮ್. ನೆಕ್ಸ್ಟ್ ಈಸ್ ಗೋಯಿಂಗ್ ಇನ್ ಟು ದ ಕಿಚನ್, ಐ ಆಮ್ ಮೈ ಸೆಲ್ಫ್ ಅಂಡ್ ಐ ಆಮ್ ದೇರ್.
1: ಓಕೆ, ತುಂಬಾ ಜನ ಮಹಿಳೆಯರು ಡ್ರೀಮ್ಸ್ ಇಟ್ಕೊಂಡಿರ್ತಾರೆ, ನಾನು ಅದೇ ಅಚೀವ್ ಮಾಡ್ಬೇಕು, ಯಾವ್ದೋ ಕಾರಣದಿಂದ ಅದು ಸಾಧ್ಯ ಆಗಿರಲ್ಲ, ಅಂಡ್ ದೇ ಮಸ್ಟ್ ಬಿ ವೇಟಿಂಗ್ ಫಾರ್ ಸಮ್ ಅಪಾರ್ಚುನಿಟಿ, ಆಯ್ತಾ? ಸೊ ಅಂತ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
0: ನಿಮ್ಮಲ್ಲಿ ಡ್ರೀಮ್ಸ್ ಇದೆ ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಡೂ ಅಂತ. ಸೊ ಅಪರ್ಚುನಿಟಿ ಇಸ್ ಆಲ್ರೆಡಿ ಸ್ಟ್ರಕ್ ದೇರ್, ಸೊ ಜಸ್ಟ್ ಗೋ ಡೂ ಇಟ್.
1: ಸೊ ಒಬ್ರು ಅಪಾರ್ಚುನಿಟಿಗೆ ಕಾಯ್ಬೇಕಾ ಅಥವಾ ನಾವು ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ?
0: ಏನಾರ ಒಂದು ಥಾಟ್ ಬಂದಿದೆ ಅಂದ್ರೆ ಅಪರ್ಚುನಿಟಿ ಮ್ಯಾಮ್, ಸೊ ಯು ಜಸ್ಟ್ ಸ್ಟ್ರೈಕ್ ಅಟ್ ಇಟ್.
1: ಬಟ್ ದೇರ್ ಆರ್ ಮೆನಿ ಆಬ್ಸ್ಟಕಲ್ಸ್ ಅಲ್ವಾ,
0: ದಟ್ ವಿಲ್ ಕಮ್ ಲೇಟರ್. ಏನ್ ಬಂದಿದೆ ಅದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದಾಗ ಅದು ತಾನಾಗೆ ದಾರಿ ಹೊಟ್ಟು ಕ್ಲಿಯರ್ ಆಗಿ ಹೋಗುತ್ತೆ.
1: ಓಕೆ, ನಿಮ್ಮ ಲೈಫ್ ಅನ್ನ ಒಂದ್ ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ
0: ಒಂದ್ ವರ್ಡ್ ನಲ್ಲಿ ಹೇಳ್ತೀನಿ. ಫಸ್ಟ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್, ಎವರ್ ಗ್ರೇಟ್ಫುಲ್. ಅದರಿಂದ ಆನಂದ ಅನ್ನೋದು ಬಹಳ ದೊಡ್ಡ ವರ್ಡ್. ಸೊ ಏನೇನ್ ಇದ್ವರ ತನಕ ಜೀವನದಲ್ಲಿ ಸಿಕ್ಕಿದ್ಯೋ ನಾನು ಖಂಡಿತ ಕೃತಜ್ಞತೆಗಳಾಗಿದ್ದೀನಿ.
1: ಅಂಡ್ ದೇರ್ ಆರ್ ಮೆನಿ ವಿಮೆನ್ ಔಟ್ ದೇರ್ ಹೂ ಆರ್ ಗ್ರೇಟ್ಫುಲ್ ಟು ಯು ಫಾರ್ ಶೇಪಿಂಗ್ ದೇರ್ ಲೈಫ್ಸ್. ಸೊ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ ನ, ನಿಮ್ಮ ಅನುಭವಗಳನ್ನ ನಮ್ಮ ಮಹಿಳೆಯರ ಜೊತೆ, ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು, ನಮಸ್ಕಾರ.
0: ತುಂಬ ಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್.
2: ಸಮಾಜಮುಖಿ ಉದ್ಯಮದ ಮುನ್ನಡೆ ಮಹಿಳಾ ಉದ್ಯಮಿ ಆಶಾ ಅವರ ಪಯಣ.
1: ಇವರು

ಕಾರ್ಯಕ್ರಮಕ್ಕೆ ಭಾಗವಹಿಸಿದವರು ಆಶಾ, ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವ ಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
4: ಅಜ್ಜ, ಇದು ಯಾವ ಗಿಡ?
5: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ. ಕೇಳಬೇಡಿ, ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
4: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
5: ಯಾಕೆ?
4: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
5: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
6: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
7: ಹಲೋ
8: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
7: ಮತ್ತೆ?
8: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೆ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
7: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
9: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
8: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
7: ಸರ್, 2 ಲಕ್ಷ
4: ಏನಾಯ್ತಪ್ಪ?
7: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
8: ಅರೇ,
7: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
7: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
7: ಹಣ ಕಳ್ಕೊಳ್ತೀರಾ.
8: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕೇಳಿದ್ರೆ ಗಮನಿಸಿ, ಈ ಮಧ್ಯಾಹ್ನ 2:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಶಾಂತ್ ಅವರೊಡನೆ ಸಂದರ್ಶನ. 1 ಗಂಟೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ. 1:20 ಚಿತ್ರಗೀತೆಗಳು. 2:40 ಭಾವಗೀತೆಗಳು. 3 ಗಂಟೆಗೆ ಚಲನಚಿತ್ರ ಧ್ವನಿ ವಾಹಿನಿ ಅಂಜಲಿ, ಗೀತಾಂಜಲಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟಿನ ಕುರಿತು ಮಾಹಿತಿಯನ್ನು ಕೇಳೋಣ. ತದನಂತರದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮತ್ತು ಕಾರ್ಟಿಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಇದೀಗ ಮೊದಲಿಗೆ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟಿನ ಕುರಿತು ಮಾಹಿತಿಯನ್ನು ಕೇಳೋಣ.
2: ಒಂದೊಂದು ರೀತಿಯ ಕ್ಯಾನ್ಸರ್ಗೆ ಒಂದೊಂದು ರೀತಿಯಲ್ಲಿ ಟ್ರೀಟ್ಮೆಂಟ್ ಗಳನ್ನ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ನ್ಯೂ ಅಡ್ಜುವೆಂಟ್ ಕೀಮೋಥೆರಪಿ ಅಂತ ಹೇಳ್ತೇವೆ. ಫಸ್ಟ್ ಒಂದು ಸೆಟ್ ಕೀಮೋಥೆರಪಿಯನ್ನು ಕೊಡ್ತೇವೆ, ಆಮೇಲೆ ಡಾಕ್ಟರ್ ಹೋಗಿ ಆಪರೇಷನ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಗೆ ಕೀಮೋಥೆರಪಿ ಕೊಟ್ಟು ಆ ಏನು ಗಂಟು ಎದ್ದಿದೆ ಅದರ ಸೈಜ್ ಅನ್ನು ಶ್ರಿಂಕ್ ಮಾಡ್ತಾರೆ. ಅದು ಶ್ರಿಂಕ್ ಆದಾಗ ಸರ್ಜನ್ಗೆ ಅದನ್ನು ಕಂಪ್ಲೀಟ್ ಆಗಿ ತೆಗೀಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಆಮೇಲೆ ಸರ್ಜರಿ ಮಾಡ್ತಾರೆ. ಸರ್ಜರಿ ಆದ್ಮೇಲೆ ಮತ್ತೆ ಕೀಮೋಥೆರಪಿ ಕೊಡ್ತಾರೆ, ಅದು ಅರ್ಜುವೆಂಟ್ ಕೀಮೋಥೆರಪಿ ಅಂತ ಹೇಳ್ತೇವೆ. ಸರ್ಜರಿ ಆದ ಮೇಲೆ ಕೊಡುವಂತ ಕೀಮೋಥೆರಪಿ ಪ್ಲಸ್ ಅಡ್ವಾನ್ಸ್ ಸ್ಟೇಜ್ ಇದ್ರೆ ರೇಡಿಯೋಥೆರಪಿ ಕೂಡ ಕೊಡ್ತಾರೆ. ಈ ರೇಡಿಯೋಥೆರಪಿಯಲ್ಲೂ ಹಾಗೆ ಈಗ ಬಹಳ ಮುಂದುವರೆದಿದೆ. ಮೊದಲ ರೇಡಿಯೋಥೆರಪಿ ಅಂತ ಹೇಳಿದ್ರೆ ಈಗ ಬಾಯಿ ಹುಣ್ಣಾಗಿದೆ, ಬಾಯಿಯಲ್ಲಿ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ರೇಡಿಯೋಥೆರಪಿ ಕೊಟ್ರೆ ಮುಖದ ಅರ್ಧ ಭಾಗ ಸುಟ್ಟು ಹೋಗ್ತಾ ಇತ್ತು, ಕಪ್ಪಾಗಿ ಹೋಗ್ತಾ ಇತ್ತು ಮಿನಿಮಮ್ ಅಂತ ಹೇಳಿ. ಈಗ ಹಾಗಲ್ಲ, IMRT ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ ಅಂತ ಹೇಳ್ತೇವೆ. ಬಹಳ ಸ್ಪೆಸಿಫಿಕ್ ಆಗಿ ಅದು ಎಷ್ಟು ಅಲ್ಸರ್ ಅಥವಾ ಹುಣ್ಣು ಎಷ್ಟು ಜಾಗದಲ್ಲಿದೆ ಅಷ್ಟು ಏರಿಯಾಕ್ಕೆ ಮಾತ್ರ ರೇಡಿಯೋಥೆರಪಿ ಸಿಗುವ ಹಾಗೆ ಮಾಡಿ ರೇಡಿಯೋಥೆರಪಿಯನ್ನು ಕೊಡ್ತಾರೆ. ಬೇರೆ ಯಾವುದೇ ಅಂಗಗಳಿಗೆ ಅಷ್ಟು ಅಡ್ವಾನ್ಸ್ಮೆಂಟ್, ಅಷ್ಟು ಪ್ರಿಸೈಸ್ ಮೆಕ್ಯಾನಿಸಮ್ ಅಲ್ಲಿ ಕೊಡುವಂತ ಫೆಸಿಲಿಟಿ ಬಂದಿದೆ. ಅದೀಗ ಮಂಗಳೂರಲ್ಲಿ ಉಂಟು. ರೇಡಿಯೋಥೆರಪಿ ಇರ್ಬೋದು, ಸರ್ಜರಿ ಆಗ್ಬೋದು. ಸರ್ಜರಿಯು ಹಾಗೆ, ಮೊದಲು ಆಪರೇಷನ್ ಆಯ್ತು, ಕ್ಯಾನ್ಸರ್ ಗೆ ಆಪರೇಷನ್ ಅಂತ ಹೇಳಿದ್ರೆ ರಿಕವರಿ ಆಗ್ಲಿಕ್ಕೆ 3-4 ವಾರ ಬೇಕಾಗ್ತದೆ. ಈಗ 5 ದಿವಸದಲ್ಲಿ ಆಪರೇಷನ್ ಆಗಿ 6ನೇ ದಿವಸಕ್ಕೆ ಮನೆಗೆ ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಸರ್ಜನ್ಸ್ ಅಲ್ಲಿ ಪ್ರಿಸಿಷನ್ ಬಂದಿದೆ. ರೋಬೋಟಿಕ್ ಸರ್ಜರಿ ಅಂತ ಮಾಡ್ತಾರೆ, ವೆರಿ ವೆರಿ ಮಿನಿಮಲ್ ಇನ್ಸಿಷನ್ಸ್. ಮೊದಲೆಲ್ಲ ಹೊಟ್ಟೆ ಕೊರಿಬೇಕು ಅಂತ ಹೇಳಿದ್ರೆ ಮೇಲಿಂದ ಕೆಳಗವರೆಗೆ ಫುಲ್ ಕೊರಿತಾ ಇದ್ರು, ಯಾಕಂದ್ರೆ ಆಕ್ಸೆಸ್ ಸಿಗ್ಬೇಕಾಗಿತ್ತು. ಈಗ ಲ್ಯಾಪ್ರೋಸ್ಕೋಪಿಕ್ 2 ಅಥವಾ 3 ತೂತು ಮಾಡ್ತಾರೆ, ಅದರ ಮೂಲಕ ಟ್ಯೂಬ್ಗಳನ್ನ ಹಾಕ್ತಾರೆ, ಅದರ ಮೂಲಕವಾಗಿ ಕ್ಯಾಮರಾವನ್ನು ಒಳಗೆ ತಕೊಂಡು ಹೋಗಿ ಅಲ್ಲಿ ಕ್ಯಾಮರಾದ ಹೆಲ್ಪ್ ಇಂದ ಆಪರೇಷನ್ ಮಾಡಿ ಬರ್ತಾರೆ. ಆಪರೇಷನ್ ಮಾಡಿ ಬಂದಾಗ ದೊಡ್ಡ ಗಾಯ ಯಾವುದೂ ಇಲ್ಲ ದೇಹದಲ್ಲಿ, ಕೇವಲ 2-3 ಸಣ್ಣ ಹೋಲ್ಗಳು ಮಾತ್ರ. ಅದನ್ನು ಹಾಗೆ 2-2 ಸ್ಟಿಚ್ಗಳಲ್ಲಿ ಮುಚ್ಚಿಬಿಡ್ತಾರೆ. ಏನಾಗ್ತದೆ, ಮರುದಿನವೇ ಪೇಷಂಟ್ ಎದ್ದು ಕೂತ್ಕೊಳ್ತಾನೆ, ತಿಂಡಿ ತಿನ್ಲಿಕ್ಕೆ ಶುರು ಮಾಡ್ತಾನೆ, 3ನೇ ದಿವಸ 4ನೇ ದಿವಸಕ್ಕೆ ಮನೆಗೆ ಹೋಗ್ತಾನೆ. ಸೊ ಈ ಅಡ್ವಾನ್ಸ್ಮೆಂಟ್ಗಳು ತುಂಬಾ ಆಗಿದೆ. ಕೆಲವೊಂದು ಕ್ಯಾನ್ಸರ್ಗಳನ್ನು ನಾವೆಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಗ್ರಾಚಾರ ಅಂತ ಹೇಳ್ತೀವಿ. ಈಗ ಎಸ್ಪೆಷಲಿ ನೀವು ಬ್ಲಡ್ ಕ್ಯಾನ್ಸರ್ ಬಗ್ಗೆ ಕೇಳಿದ್ರೆ ಅದು ಯಾಕೆ ಬರ್ತದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಬಟ್ ಉಳಿದದಕ್ಕೆ ನಮ್ಮ ಜೀವನ ಶೈಲಿಯನ್ನು ಮಾರ್ಪಾಡು ಮಾಡಿಕೊಂಡ್ರೆ, ಈಗ ಸ್ಮೋಕಿಂಗ್ ಮಾಡದೇ ಇರುವಂತದ್ದು, ಈಗ ಒಬ್ಬ ಸ್ಮೋಕಿಂಗ್ ಮಾಡ್ತಾ ಇದ್ದಾನೆ ಅಂತೆಲ್ಲ, ಅವನು ಸ್ಮೋಕಿಂಗ್ ಅನ್ನು ಸ್ಟಾಪ್ ಮಾಡಿ 10 ವರ್ಷದ ನಂತರ ಅವನಿಗೆ ಆ ಸ್ಮೋಕಿಂಗ್ ಇಂದಾಗಿ ಕ್ಯಾನ್ಸರ್ ಬರುವಂತ ರಿಸ್ಕ್ ಆಲ್ಮೋಸ್ಟ್ 0 ಆಗ್ತದೆ. ಸೊ ಸ್ಟಾಪ್ ಸ್ಮೋಕಿಂಗ್. ಹಾಗೇನೆ ಏನೋ ಸಿಕ್ಕಬಟ್ಟೆ ದಿನಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೋದಾಗೆಲ್ಲ ಜಂಕ್ ಫುಡ್ ತಿನ್ನೋದು, ಆ ಸುಟ್ಟು ಹಾಕಿದಂತ ಪದಾರ್ಥಗಳನ್ನ ತಿನ್ನೋದು, ಇದು ಅಭ್ಯಾಸ ಇದ್ರೆ ಅದನ್ನು ಕಡಿಮೆ ಮಾಡಿ, ವಾರಕ್ಕೊಂದಿವಸ ತಿನ್ನಿ, ಅದಕ್ಕಿಂತ ಜಾಸ್ತಿ ತಿನ್ಬೇಡಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸ್ಟಾರ್ಲಿಂಗ್ಸ್ ಲಾ ಅಂತ ಒಂದಿದೆ. ಏನು ಅಂತ ಹೇಳಿದ್ರೆ ದೇಹದ ಪ್ರತಿಯೊಂದು ಅಂಗವು ಕೂಡ ಅದು ಸ್ಟ್ರೆಚ್ ಆಗ್ತದೆ. ಅಂತ ಹೇಳಿದ್ರೆ ಹಾರ್ಟ್ ಎಕ್ಸ್ಪಾನ್ಷನ್ ಇರೋದು ಅಥವಾ ಬೇರೆ ಸ್ಟ್ರೆಸ್ ಅನ್ನು ತಡ್ಕೊಳ್ಳುವಂತ ಕೆಪಾಸಿಟಿ, ಅದನ್ನು ಸ್ಟ್ರೆಚ್ ಅಂತ ಹೇಳುವಂತದ್ದು. ಒಂದು ಫಿಸಿಯೋಲಾಜಿಕಲ್ ಲಿಮಿಟ್ ಅಲ್ಲಿ ಸ್ಟ್ರೆಚ್ ಆಗ್ಲಿಕ್ಕೆ ಅವಕಾಶ ಇರ್ತದೆ ಜೀವಕೋಶ. ಆದ್ರೆ ಆ ಲಿಮಿಟ್ ಯಾವತ್ತು ಕ್ರಾಸ್ ಆಗ್ತದೋ ಆವತ್ತು ಆ ಜೀವಕೋಶ ಫೇಲ್ ಆಗ್ತದೆ. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಲಿಮಿಟ್ ಕ್ರಾಸ್ ಆಗ್ಬಾರ್ದು. ನಾವು ಒಳ್ಳೆ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಹಸಿ ತರಕಾರಿಗಳನ್ನ ತಿನ್ನೋದಿರ್ಬೋದು. ಈಗ ಹಸಿ ತರಕಾರಿ ಅಂತ ಹೇಳಿದ ತಕ್ಷಣ ಇಲ್ಲಿ ಪೇಟೆಯಿಂದ ತಂದದ್ದಲ್ಲ, ನಾನು ಮನೆಯಲ್ಲಿ ಬೆಳೆದ ಹಸಿ ತರಕಾರಿಯನ್ನು ಹೇಳ್ತಾ ಇದ್ದೇನೆ. ಹಣ್ಣುಗಳನ್ನ ಜಾಸ್ತಿ ತಿನ್ನುವಂತದ್ದು, ಮತ್ತೆ ಹೊಟ್ಟೆಗೆ ಆಗಾಗ ರೆಸ್ಟ್ ಕೊಡುವಂತದ್ದು, ಉಪವಾಸ ಮಾಡುವ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರ್ಬೋದು, ಪ್ರತಿಯೊಂದು ಆರ್ಗನಿಯು ಕೂಡ ಒಂದು ರೆಸ್ಟ್ ಕೊಡುವಂತದ್ದು, ಆ ರೀತಿಯಾದಂತ ಜೀವನ ಶೈಲಿಗಳನ್ನ ಬದಲಾಯಿಸಿಕೊಂಡು ಯೋಗ ಪ್ರಾಣಾಯಾಮ ಇದನ್ನೆಲ್ಲ ಮಾಡ್ತಾ ಇದ್ರೆ ಕ್ಯಾನ್ಸರ್ ಬರದೇ ಇರುವಾಗ ತಡೆಹಿಡಿಬಹುದು. ಎಸ್ಪೆಷಲಿ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಕ್ಯಾನ್ಸರ್ಸ್ ಏನಿದೆ, ಈಗ ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು, ಜಠರದ ಕ್ಯಾನ್ಸರ್ ಇರ್ಬೋದು, ಇದನ್ನೆಲ್ಲ ಲಾರ್ಜ್ ಆಗಿ ತಡೆದು ಹಿಡಿಲಿಕ್ಕೆ ಆಗ್ತದೆ.
1: ಇದುವರೆಗೆ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕುರಿತ ಮಾಹಿತಿಯನ್ನು ಕೇಳಿದಿರಿ. ಇನ್ನು ಮುಂದೆ ಬೋನ್ ಮ್ಯಾರೋ

0: ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಕಾರ್ಟಿಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಜೇಶ್ ಕೃಷ್ಣ. ಇವರು ಹೆಮೆಟೋ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ವಿಭಾಗದ ವಿಭಾಗ ಮುಖ್ಯಸ್ಥರಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಕೇಳುಗರೆ, ಇವತ್ತು ಇವರು ನಮಗೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೇನೆ ಕಾರ್ ಟಿ ಸೆಲ್ ಥೆರಪಿ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಸರ್, ಈಗ ಮುಖ್ಯವಾಗಿ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಕೇಳ್ತೇವೆ, ಅದರ ಮೊದಲು ನಾವೀಗ ಬೋನ್ ಮ್ಯಾರೋ ಅಂತ ಏನ್ ಹೇಳ್ತಾರಲ್ಲ, ಇದು ಏನಿದು?
2: ನಮ್ಮ ಎಲ್ಲರ ಅಸ್ಥಿ ಅಥವಾ ಎಲುಬಿನ ಒಳಗಡೆ ಇರುವ ಮಾಂಸಕ್ಕೆ ಹೆಸರು ಬೋನ್ ಮ್ಯಾರೋ ಅಂತ. ಬೋನ್ ಮ್ಯಾರೋ ಎಂಬ ನಮ್ಮ ಆರ್ಗನ್ ನಮ್ಮ ಶರೀರದ ರಕ್ತ ಉತ್ಪಾದನೆ ಮಾಡುವ ಒಂದು ಫ್ಯಾಕ್ಟರಿ ಅದು. ಸೊ ನಮ್ಮ ಎಲ್ಲರ ಶರೀರದಲ್ಲಿ 5 ಲೀಟರ್ ರಕ್ತ ಇದೆ. ಅದರಲ್ಲಿ ಬೇರೆ ಬೇರೆ ಕಣಗಳಿದೆ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸ್, ಇವೆಲ್ಲ ಉತ್ಪಾದನೆ ಮಾಡುದು ನಮ್ಮ ಅಸ್ಥಿಮಜ್ಜದಲ್ಲಿ ಅಥವಾ ಬೋನ್ ಮ್ಯಾರೋ. ಅಂಡ್ ಅದು ನಮ್ಮ ಎಲುಬಿನ ಒಳಗೆ ಇರುವ ಟಿಶ್ಯೂ. ಆಕ್ಚುಲಿ ಇಟ್ ಇಸ್ ಎ ಲಾರ್ಜ್ ಆರ್ಗನ್, ಬಟ್ ಅದು ಎಲುಬಿನ ಒಳಗಿದ್ದ ಕಾರಣ ನಮಗೆ ಅದು ಅಂದಾಜಾಗುವುದಿಲ್ಲ ಅಥವಾ ಗೊತ್ತಾಗುದಿಲ್ಲ. ಇಟ್ ಇಸ್ ಎ ಲಾರ್ಜ್ ಆರ್ಗನ್ ದಟ್ ಪ್ರೊಡ್ಯೂಸಸ್ ನಮ್ಮ ಬ್ಲಡ್.
1: ಹಾಗಾದ್ರೆ ಇದ್ರ ಒಂದು ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳೋದಾದ್ರೆ, ಈ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಬೇಕಾಗ್ತದೆ?
2: ನೋಡಿ, ಹಲವಾರು ಕಾಯಿಲೆಗಳಿದೆ. ಕೆಲವು ಕ್ಯಾನ್ಸರ್ ಕಾಯಿಲೆಗಳಿದೆ, ಕೆಲವು ಬಿನೈನ್ ಅಂದ್ರೆ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿದೆ. ನಾವು ಕ್ಯಾನ್ಸರ್ ಕಾಯಿಲೆಗಳಂದ್ರೆ ಲುಕೀಮಿಯಾ ಅಂತ ಹೇಳ್ತೇವೆ, ಅದಕ್ಕೆ ಹೆಸರು ಬ್ಲಡ್ ಕ್ಯಾನ್ಸರ್. ಅದು ಹಲವಾರು ತರದ ಬ್ಲಡ್ ಕ್ಯಾನ್ಸರ್ಸ್ ಇದೆ. ಈ ಬ್ಲಡ್ ಕ್ಯಾನ್ಸರ್ಸ್ ಅಲ್ಲಿ ನಾವು ರಿಸ್ಕ್ ಮಾಡ್ತೇವೆ, ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ತೇವೆ. ಒಂದು ಒಂದು ಪೇಷಂಟ್ ಗೆ ನಾವು ಡಯಾಗ್ನೋಸಿಸ್ ಅಂದ್ರೆ ಮಾಡಿದ ನಂತರ ಅದು ಲೋ ರಿಸ್ಕ್ ಹೈ ರಿಸ್ಕ್ ಅಂತ ಕೆಲವು ಟೆಸ್ಟ್ ಗಳಲ್ಲಿ ಗೊತ್ತಾಗ್ತದೆ. ಸೊ ಅಕ್ಯೂಟ್ ಮೈಲಾಯ್ಡ್ ಅಥವಾ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಕ್ಯಾನ್ಸರ್ನ ಹೈ ರಿಸ್ಕ್ ಇದ್ದರೆ, ಅವರಿಗೆ ಕಂಪ್ಲೀಟ್ ಅಥವಾ ಪೂರ್ತಿ ಕ್ಯೂರ್ ಆಗಬೇಕಿದ್ರೆ ವಿ ನೀಡ್ ಟು ಡೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್. ಅದಲ್ಲದೆ ಬೇರೆ ಲಿಂಫೋಮಾ ಅಂತ ಕಾಯಿಲೆಗಳಿದೆ. ಲಿಂಫೋಮಾದಲ್ಲಿ ಪೇಷಂಟ್ಗಳು ಒಂದು 50-70% ಕ್ಯೂರ್ ಆಗ್ತಾರೆ, ಬಟ್ ಕ್ಯೂರ್ ಆಗದೆ ಅದು ರಿಲ್ಯಾಪ್ಸ್ ಅಥವಾ ವಾಪಸ್ ಬಂದರೆ ನಾವು ಮತ್ತೆ ಅದಕ್ಕೆ ಸ್ಯಾಲ್ವೇಜ್ ಅಂದ್ರೆ ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಅದರ ಕನ್ಸಲ್ಟೇಷನ್ ಕನ್ಸಲ್ಟೇಷನ್ ಅಂದ್ರೆ ಅದರ ಮೋರ್ ಸ್ಟ್ರಾಂಗರ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಮತ್ತೆ ಮೂರನೇ ಸಂದರ್ಭ ಮೈಲೋಮಾ ಅಂತ ಮತ್ತೊಂದು ಅಸ್ಥಿ ಮಜ್ಜದ ಕ್ಯಾನ್ಸರ್ ಇದೆ. ಆ ಕ್ಯಾನ್ಸರ್ ಅಲ್ಲಿ ಫಿಟ್ ಇದ್ದ ಪೇಷಂಟ್ಸ್ ಗಳಿಗೆ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಅಲ್ಲಿ ಅವರಿಗೆ ಇನಿಷಿಯಲ್ ಕೀಮೋಥೆರಪಿ ಕೊಟ್ಟು ಅವರ ರೆಮಿಷನ್ ಗೆ ಬಂದ ಮೇಲೆ ಅದು ಸ್ಟ್ರಾಂಗ್ ರೆಮಿಷನ್ ಮಾಡ್ಲಿಕ್ಕೆ ನಾವು ಆಟೋಲಾಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ದಿಸ್ ಇಸ್ ಫಾರ್ ಬ್ಲಡ್ ಕ್ಯಾನ್ಸರ್. ಮತ್ತೆ ಕೆಲವು ಮಕ್ಕಳ ಕಾಯಿಲೆ ಇದೆ, ನ್ಯೂರೋಬ್ಲಾಸ್ಟೋಮಾ, ಇಂತ ಕಾಯಿಲೆಗಳಿಗೂ ಮಾಡ್ತೇವೆ. ಇದಲ್ಲದೆ ಕ್ಯಾನ್ಸರ್ ಅಲ್ಲದೆ ಬಿನೈನ್ ಡಿಸಾರ್ಡರ್ಸ್ ಅಂತ ಇದೆ. ಬಿನೈನ್ ಅಂದರೆ ಸಿಕಲ್ಸ್ ಅನೀಮಿಯಾ, ಥಲಸೀಮಿಯಾ, ಇಂತ ಕಂಡೀಷನ್ ಇದ್ದ ಮಕ್ಕಳಿಗೆ ರಕ್ತ ಉತ್ಪಾದನೆ ಆಗುವುದಿಲ್ಲ. ಅದು ಯಾಕೆಂದ್ರೆ ಬೋನ್ ಮ್ಯಾರೋದಲ್ಲಿ ಜೆನೆಟಿಕ್ ಆಗಿ ದೇರ್ ಇಸ್ ಎ ಪ್ರಾಬ್ಲಮ್ ದೇರ್. ಸೊ ಆ ಪ್ರಾಬ್ಲಮ್ ನಾವು ರಿಮೂವ್ ಮಾಡ್ಲಿಕ್ಕೆ ಮತ್ತೊಂದು ಹೆಲ್ದಿ ಅಸ್ಥಿಮಜ್ಜ ಅವರಿಗೆ ಕೊಟ್ಟು ಮತ್ತೆ ರಕ್ತ ಉತ್ಪಾದನೆ ಮಾಡುವ ಹಾಗೆ ಮಾಡ್ತೇವೆ. ಮತ್ತೊಂದು ಮೂರನೇ ತರದ ಕಾಯಿಲೆ ಇದೆ, ಇಮ್ಯುನೋ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ. ಈ ಕಾಯಿಲೆಗಳಲ್ಲಿ ಈ ಮಕ್ಕಳು ಇನ್ಫೆಕ್ಷನ್ ಫೈಟ್ ಮಾಡುವ ಸೆಲ್ಸ್ ಅದರ ವೀಕ್ನೆಸ್ ಇದೆ. ವೀಕ್ನೆಸ್ ಅಂದ್ರೆ ಸರಿ ಉತ್ಪಾದನೆ ಆಗುದಿಲ್ಲ, ಉತ್ಪಾದನೆ ಆದ ಸೆಲ್ಸ್ ಇನ್ಫೆಕ್ಷನ್ಸ್ ಅಗೇನ್ಸ್ಟ್ ಫೈಟ್ ಮಾಡುದಿಲ್ಲ. ಇಂತ ಪ್ರಾಬ್ಲಮ್ ಇದ್ರೆ ಅದು ಸಾರ್ಟ್ ಔಟ್ ಮಾಡ್ಲಿಕ್ಕೆ ಅವರಿಗೆ ಹೆಲ್ದಿ ಬೋನ್ ಮ್ಯಾರೋ ಕೊಟ್ರೆ ಸರಿ ಆಗ್ತದೆ. ಅವರ ಬೋನ್ ಮ್ಯಾರೋ ನಾವು ಟ್ರೀಟ್ಮೆಂಟ್ ಕೊಟ್ಟು ರಿಮೂವ್ ಮಾಡಿ ಹೆಲ್ದಿ ಮತ್ತೊಂದು ಡೋನರ್ ಬೋನ್ ಮ್ಯಾರೋ ಕೊಟ್ರೆ ಅದು ದಟ್ ವಿಲ್ ರಿಪ್ಲೇಸ್ ಅಂಡ್ ಅದು ದಟ್ ವಿಲ್ ಫೈಟ್ ಅವರ್ ಡೂ ದ ನಾರ್ಮಲ್ ಫಂಕ್ಷನ್ ಆಫ್ ಎ ಬೋನ್ ಮ್ಯಾರೋ. ಹಾಗೆ ಇಂತ ಬ್ರಾಡ್ಲಿ ಇಂತ ಮೂರು ಕ್ಯಾಟಗರಿ ಕಾಯಿಲೆಗಳಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಇನ್ ಸಮರಿ, ಬೋತ್ ಮ್ಯಾಲಿಗ್ನೆಂಟ್ ಅಂದ್ರೆ ಕ್ಯಾನ್ಸರ್ ಮತ್ತೆ ಕೆಲವು ಬಿನೈನ್ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿಗೆ ಮಾಡ್ತೇವೆ.
1: ಈಗ ಕ್ಯಾನ್ಸರ್ ಬಗ್ಗೆ ಮಾತಾಡುವಾಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಸಂಪೂರ್ಣವಾಗಿ ಗುಣಪಡಿಸುವಂತ ಚಿಕಿತ್ಸೆಯ ಹೇಗೆ?
2: ಈಗ ನೋಡಿ, ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡುದು ಹೈ ರಿಸ್ಕ್ ಕಾಯಿಲೆಗಳಿಗೆ. ಇಂತ ಹೈ ರಿಸ್ಕ್ ಲುಕೀಮಿಯಾಸ್ ಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡದಿದ್ದರೆ ಕ್ಯೂರ್ ಆಗುವ ಚಾನ್ಸಸ್ ಇಲ್ಲ. ಎಂದರೆ ಕ್ಯೂರ್ ಆಗುವ ಚಾನ್ಸಸ್ ನಮಗೆ ವರ್ಚುವಲಿ 0% ಅಂತ ಹೇಳಬಹುದು. ನಾವು ಈ 0% ಇಂದ ಒಂದು 60% ವರೆಗೆ ತಕೊಂಡೋಗ್ತೇವೆ. ಸೊ ಇದು 100% ನಮಗೆ ಗ್ಯಾರಂಟಿ ಇಲ್ಲ, ಬಟ್ ಹೆಚ್ಚಾಗಿ 60-70% ವರೆಗೆ ತಕೊಂಡೋಗ್ಬಹುದು. ಬಟ್ ಇಟ್ ಇಸ್ ನಾಟ್ 100% ಗ್ಯಾರಂಟಿ. ಬಟ್ ಅದು ಮಾಡದಿದ್ರೆ ಅವರಿಗೆ ಬದುಕುವ ಚಾನ್ಸಸ್ ಇಲ್ಲ ಅಂತ ಹೇಳಬಹುದು. ಯಾಕೆಂದ್ರೆ ಅದು ಅಂತ ಸ್ಟ್ರಾಂಗ್ ಅಥವಾ ಅಷ್ಟು ಹೈ ರಿಸ್ಕ್ ಲುಕೀಮಿಯಾಕ್ಕೆ ಮಾತ್ರ ನಾವು ಮಾಡುದು.
1: ಈಗ ಈ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಬೇರೆ ಬೇರೆ ವಿಧಗಳು ಅಂತ ಇದೆಯಾ?
2: ಟ್ರಾನ್ಸ್ಪ್ಲಾಂಟ್ ಬೇಸಿಕ್ಲಿ ಎರಡು ತರದಿದೆ. ಒಂದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಎಂದರೆ ನಾವು ಪೇಷಂಟ್ ಗಳಿಗೆ ಹೈ ಡೋಸ್ ಕೀಮೋಥೆರಪಿ ಕೊಟ್ಟು ಸ್ಟೆಮ್ ಸೆಲ್ಸ್ ಅಂದ್ರೆ ಬೋನ್ ಮ್ಯಾರೋ ಸೆಲ್ಸ್ ಅವರಿಗೆ ಅದು ಕೊಡ್ತೇವೆ. ಅದರ ಉದ್ದೇಶ ಏನಂದ್ರೆ ಈ ರೆಮಿಷನ್ ಗೆ ಬಂದ ಪೇಷಂಟ್ಸ್ ಗಳಿಗೆ ಡೀಪ್ ಕಂಟ್ರೋಲ್ ಸಿಕ್ಲಿಕ್ಕೆ ನಾವು ಮತ್ತೆ ಹೈಡೋಸ್ ಕೀಮೋಥೆರಪಿ ಕೊಡ್ತೇವೆ. ಈ ಹೈಡೋಸ್ ಕೀಮೋಥೆರಪಿ ಕೊಡುವಾಗ ಆ ಕ್ಯಾನ್ಸರ್ ಸೆಲ್ಸ್ ಮಾತ್ರ ಅಲ್ಲ, ಅವರ ಸ್ವಂತ ಬೋನ್ ಮ್ಯಾರೋ ಡಿಸ್ಟ್ರಾಯ್ ಆಗ್ತದೆ. ಅದಕ್ಕೋಸ್ಕರ ಅದಕ್ಕಿಂತ ಮೊದಲೇ ಹೈಡೋಸ್ ಕೀಮೋಥೆರಪಿ ಕೊಡೋದಕ್ಕಿಂತ ಮೊದಲೇ ನಾವು ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ. ಅದು ಕಲೆಕ್ಟ್ ಮಾಡಿದ ಏನಂದ್ರೆ ಅದಕ್ಕೆ ಆಪರೇಷನ್ ಏನು ಇಲ್ಲ, ಅದೊಂದು ಬೇರೊಂದು ಮೆಷಿನ್ ಮೂಲಕ ನಾವು ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡಿ ಸಫಿಶಿಯಂಟ್ ನಂಬರ್ ಆಫ್ ಸ್ಟೆಮ್ ಸೆಲ್ಸ್ ನಾವು ಕಲೆಕ್ಟ್ ಮಾಡಿದ ನಂತರ ನಾವು ಈ ಹೈಡೋಸ್ ಕೀಮೋಥೆರಪಿ ಕೊಟ್ಟು ಅವರ ಬೋನ್ ಮ್ಯಾರೋ ಫುಲ್ ಕ್ಲೀನ್ ಮಾಡಿದ ನಂತರ ನಾವು ಈ ಸ್ಟೆಮ್ ಸೆಲ್ಸ್ ಅವರಿಗೆ ವಾಪಸ್ ಕೊಡ್ತೇವೆ. ಅದು ಕಳೆದು ಅದು ಬೋನ್ ಮ್ಯಾರೋಗೆ ಹೋಗಿ ಅದು ರಕ್ತ ಉತ್ಪಾದನೆ ಅಥವಾ ರಕ್ತ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಮತ್ತೆ 2 ವಾರ ಬೇಕಾಗ್ತದೆ. ಇದಕ್ಕೆ ಆಟೋಲಾಗಸ್ ಅಂತ ಹೇಳ್ತೇವೆ. ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಅದು ಹೈ ರಿಸ್ಕ್ ಲುಕೀಮಿಯಾ ಅಂತ ಕ್ಯಾನ್ಸರ್ ಗಳಿಗೆ ಮಾಡ್ತೇವೆ. ನೋಡಿ, ನಾವ್ ಈ ಕ್ಯಾನ್ಸರ್ ಅಂದ್ರೆ ಒನ್ ಆಫ್ ದ ರೀಸನ್ಸ್ ಫಾರ್ ಕ್ಯಾನ್ಸರ್, ನಮ್ಮ ಶರೀರ ಈ ಬ್ಯಾಡ್ ಅಥವಾ ಕ್ಯಾನ್ಸರ್ ಸೆಲ್ಸ್ ನ ಕ್ಲೀನ್ ಮಾಡುದಿಲ್ಲ, ರಿಮೂವ್ ಮಾಡುದಿಲ್ಲ, ಕಿಲ್ ಮಾಡುದಿಲ್ಲ. ಅದಕ್ಕೋಸ್ಕರ ನಾವೆಂತ ಮಾಡ್ತೇವೆ, ಒಂದು ಮ್ಯಾಚ್ಡ್ ಹೆಲ್ದಿ ಡೋನರ್ ನ ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಅವರಿಗೆ ಕೊಡ್ತೇವೆ. ಸೊ ಆ ಸ್ಟೆಮ್ ಸೆಲ್ಸ್ ಅವರ ಶರೀರಕ್ಕೆ ಹೋಗಿ ಅಲ್ಲಿ ಬೆಳವಣಿಗೆ ಆಗಿ ಅದು ದಟ್ ವಿಲ್ ಗೋ ಅನ್ ಹಂಟ್ ಏನಂದ್ರೆ ಗ್ರಾಫ್ಟ್ ವರ್ಸಸ್ ಲುಕೀಮಿಯಾ ಎಫೆಕ್ಟ್ ಕೊಡ್ತದೆ. ಸೊ ಅದಕ್ಕೋಸ್ಕರ ಮತ್ತೊಬ್ಬರದ್ದು ಕೊಡ್ತೇವೆ. ಅದರಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದೆ ಮತ್ತೊಬ್ಬರದ್ದು ಕೊಡೋದಕ್ಕೆ, ಬಟ್ ಅದಕ್ಕೆ ಸ್ಪೆಷಲ್ ಇಂಡಿಕೇಶನ್ಸ್ ಇದೆ. ಸೊ ಬ್ರಾಡ್ಲಿ ಆಟೋಲಾಗಸ್ ಮತ್ತೆ ಅಲ್ಲೋಜೆನಿಕ್ ಅಂತ ಹೇಳ್ತೇವೆ. ಈ ಅಲ್ಲೋಜೆನಿಕ್ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟೇಶನ್ ಅದು 2-3 ತರದಿದೆ. ಒಂದು ಫುಲ್ ಮ್ಯಾಚ್. ಫುಲ್ ಮ್ಯಾಚ್ ಅಂದ್ರೆ ಅದು ಜೆನೆಟಿಕ್ಸ್ ಅಲ್ಲಿ ಫುಲ್ ಮ್ಯಾಚ್ ಆಗ್ಬೇಕು. ಅದು ಹೆಚ್ಚಾಗಿ ಸಿಬ್ಲಿಂಗ್ಸ್ ಒಡ ಹುಟ್ಟಿದವರು ಅವರದ್ದು 1 in 4 ಚಾನ್ಸ್ ಇದೆ ಫುಲ್ ಮ್ಯಾಚ್ ಆಗೋ. ಸೊ ನಮಗೆ 4 ಬ್ರದರ್ಸ್ ಇದ್ದರೆ ಅಥವಾ ಫದರ್ಸ್ ಆರ್ ಸಿಸ್ಟರ್ಸ್ ಇದ್ರೆ ಒಬ್ಬರದ್ದು ಮ್ಯಾಚ್ ಆಗಬಹುದು, ಬಟ್ ಕೆಲವು ಸಲ ಯಾರು ಮ್ಯಾಚ್ ಆಗೋಲ್ಲ, ಕೆಲವು ಸಲ 2 ಮ್ಯಾಚ್ ಸಿಗಬಹುದು. ಸೊ ಮ್ಯಾಚ್ ಡೋನರ್ ಇಸ್ ಬೆಸ್ಟ್, ಮ್ಯಾಚ್ ಸಿಬ್ಲಿಂಗ್ ಡೋನರ್ ಅಂತ ಹೇಳ್ತೇವೆ. ಮತ್ತೆ ಮ್ಯಾಚ್ ಆಗದಿದ್ರೆ ನಾವು ಕೆಲವು ರಿಜಿಸ್ಟ್ರೀಸ್ ಇದೆ ಅದರಲ್ಲಿ ಅನ್ರಿಲೇಟೆಡ್ ಡೋನರ್ಸ್ ಯಾರಾದರೂ ಮ್ಯಾಚ್ ಇದ್ದಾರಾ ಅಂತ ಸರ್ಚ್ ಮಾಡಬಹುದು. ಮತ್ತೆ ಮೂರನೇ ಆಪ್ಷನ್ ಏನಂದ್ರೆ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಅದಕ್ಕೆ ಕೆಲವು ಸ್ಪೆಷಲ್ ಪ್ರೊಸೀಜರ್ಸ್ ಇದೆ. ಹಾಫ್ ಮ್ಯಾಚ್ ಅಂದ್ರೆ 50%-70% ಮ್ಯಾಚ್. ಅದು ಆಲ್ಮೋಸ್ಟ್ ಆಲ್ ಯುವರ್ ಬ್ರದರ್ಸ್ ಆರ್ ಸಿಸ್ಟರ್ಸ್ ಅಂಡ್ ಯುವರ್ ಚಿಲ್ಡ್ರನ್ ಆರ್ ಯುವರ್ ಪೇರೆಂಟ್ಸ್ ಅಂದ್ರೆ ಒಡ ಹುಟ್ಟಿದವರು ಮಕ್ಕಳು ಪೇರೆಂಟ್ಸ್ ಎಲ್ಲರೂ ಹಾಫ್ ಮ್ಯಾಚ್ ಇದ್ದಾರೆ. ಸೊ ನಮ್ಮ ಇಮಿಡಿಯೇಟ್ ಫಸ್ಟ್ ಸರ್ಕಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆರ್ ಹಾಫ್ ಮ್ಯಾಚ್. ಸೊ ಇವಾಗ ನಾವು ಇನ್ಕ್ರೀಸಿಂಗ್ಲಿ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ, ಯಾಕಂದ್ರೆ ಫುಲ್ ಮ್ಯಾಚ್ ಸಿಕ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಇದು ಬ್ರಾಡ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪ್ಲಾಂಟ್.
1: ದಾನಿಗಳು ಅಂದ್ರೆ ಡೋನರ್ಸ್ ಯಾರು ಆಗಬಹುದು, ಅವರಿಗೆ ಯಾವ ರೀತಿಯಾದಂತಹ ಪರೀಕ್ಷೆಗಳನ್ನ ಟೆಸ್ಟ್ ಗಳನ್ನ ನೀವು ಮಾಡ್ತೀರಾ?
2: ಡೋನರ್ಸ್ ಅಂದ್ರೆ ಅದು ಸಿಬ್ಲಿಂಗ್ಸ್. ಸಿಬ್ಲಿಂಗ್ಸ್ ಅಂದ್ರೆ ಬ್ರದರ್ಸ್ ಸಿಸ್ಟರ್ಸ್ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ, ಅದು ಬೆಸ್ಟ್ ಸಿಬ್ಲಿಂಗ್ ಡೋನರ್ಸ್. ಮತ್ತೆ ಸಿಬ್ಲಿಂಗ್ ಡೋನರ್ಸ್ ಅಲ್ಲಿ ನಾನು ಹೇಳಿದ ಹಾಗೆ 1 in 4 ಚಾನ್ಸ್ ಇದೆ ಫುಲ್ ಮ್ಯಾಚ್ ಆಗುವ ಚಾನ್ಸಸ್ ಇದೆ. ಸೊ ಅದು ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೇವೆ, HLA ಟೆಸ್ಟಿಂಗ್ ಅಂತ ಹೇಳ್ತೇವೆ. ಈ HLA ಟೆಸ್ಟಿಂಗ್ ಅಲ್ಲಿ ಫುಲ್ ಮ್ಯಾಚ್ ಇದ್ರೆ ಬೆಸ್ಟ್. ಫುಲ್ ಮ್ಯಾಚ್ ಇಲ್ಲದಿದ್ರೆ ನಾವು ಒಂದು ಹಾಫ್ ಮ್ಯಾಚ್ ಇದ್ರೂ ಅದಕ್ಕೆ ಬೇರೆ ಪ್ರೋಟೋಕಾಲ್ ಉಂಟು, ಹೋಗ್ಬಹುದು. ಮತ್ತೆ ಅನ್ರಿಲೇಟೆಡ್ ಡೋನರ್ಸ್ ರಿಜಿಸ್ಟ್ರಿ ಅಲ್ಲಿದ್ದಾರೆ. ಸೊ ಅವರಿಗೆ ಫಿಟ್ನೆಸ್ ಬೇಕು ಟ್ರಾನ್ಸ್ಪ್ಲಾಂಟ್ ಗೆ. ಫಿಟ್ನೆಸ್ ಅಂದ್ರೆ ನಾವು ಬೇಸಿಕಲಿ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಯಾಕಂದ್ರೆ ಅವರಿಗೂ ಬೇರೆ ಕಾಯಿಲೆ ಇರಬಾರದು. ಮತ್ತೆ ಏನಾದ್ರೂ ಡಯಾಬಿಟಿಸ್ ಇದ್ರೆ ಅದು ಕಂಟ್ರೋಲ್ ಅಲ್ಲಿ ಇರ್ಬೇಕು, ಅದು ಏನು ನಿಷೇಧ ಇಲ್ಲ ಡೋನರ್ ಆಗ್ಬಾರ್ದು ಅಂತ. ಮತ್ತೆ ಹಾರ್ಟ್ ಡಿಸೀಸ್ ಎಲ್ಲ ಕಂಟ್ರೋಲ್ ಅಲ್ಲಿ ಇದ್ರೆ ಆಗ್ಬಹುದು, ಬಟ್ ಸೀರಿಯಸ್ ಪ್ರಾಬ್ಲಮ್ಸ್ ಇದ್ರೆ ಅಥವಾ ದೇ ಆರ್ ವೆರಿ ಓಲ್ಡ್ ಅಂದ್ರೆ 65-70 ಇಯರ್ಸ್ ಅಲ್ಲಿ ಇದ್ರೆ ವಿ ಟೆಂಡ್ ಟು ಅವಾಯ್ಡ್. ಜನರಲಿ ಯಂಗರ್ ದ ಡೋನರ್ ಹೆಲ್ದಿಯರ್ ದ ಡೋನರ್ ಬೆಟರ್.
1: ಯಂಗರ್ ಅಂದ್ರೆ ಮಿನಿಮಮ್ ಏಜ್ ಎಷ್ಟು ಇರುತ್ತೆ?
2: ಮಿನಿಮಮ್ ಅಂದ್ರೆ ಸಿ ಅದೀಗ ಡಿಪೆಂಡ್ಸ್, ಈಗ ಅಡಲ್ಟ್ ಡೋನರ್ಸ್ ವಿ ಪ್ರಿಫರ್, ಬಟ್ ಈಗ ಮಕ್ಕಳಿಗೆ ಅವರ ಸಿಬ್ಲಿಂಗ್ಸ್ ಮಕ್ಕಳಾಗಿರ್ತಾರೆ. ಸೊ ಪೇರೆಂಟ್ಸ್ ನ ಕನ್ಸೆಂಟ್ ಅಲ್ಲಿ ಬೇರೆ ಮಕ್ಕಳು ಡೋನರ್ಸ್ ಆಗ್ಬಹುದು. ಮತ್ತೆ ಡೋನರ್ಸ್ ಗೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಏನು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಇರಲ್ಲ. ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ನಾವೀಗ ಈಗ ಜನರಲಿ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ 2 ಅಂದ್ರೆ ಮಿಸ್ ನಾಮ್ಸ್ ಇದೆ. ಒಂದೇನೆಂದ್ರೆ ಅದು ಕಿಡ್ನಿ ತರ ನಮ್ಮ ಶರೀರದಿಂದ ಏನೋ ಕೊಡ್ತಾ ಇದ್ದೇವೆ ಅಂತ, ಹಾಗೆ ಆಗುದಿಲ್ಲ. ಇದು ಬೋನ್ ಮ್ಯಾರೋ ಅಂದ್ರೆ ಇಟ್ ಇಸ್ ಅನ್ಲಿಮಿಟೆಡ್, ಅದು ಬ್ಲಡ್ ಕೊಟ್ಟಾಗೆ. ಸೊ ಅದು ಕಿಡ್ನಿ ಕೊಟ್ಟಾಗ ಅಲ್ಲ ಅದು. ಸೊ ಇನ್ ಎ ವೇ ದರ್ ಇಸ್ ನಥಿಂಗ್ ಲಾಸ್ ಫ್ರಮ್ ದ ಬಾಡಿ. ನಮ್ಮ ಬಾಡಿಯಲ್ಲಿ ಅನ್ಲಿಮಿಟೆಡ್ ಕೆಪಾಸಿಟಿ ಇದೆ ಬೋನ್ ಮ್ಯಾರೋಗೆ. ಸೊ ಅದರಲ್ಲಿ ಏನು ಲಾಸ್ ಆಗಲ್ಲ. ಸೊ ಬೋನ್ ಮ್ಯಾರೋ ಎಷ್ಟು ಸಲ ಕೊಡ್ಬಹುದು? ಸೊ ಅದು ಬ್ಲಡ್ ಕೊಟ್ಟಾಗೆ, ನಮ್ಮ ಬೇರೆ ಕಿಡ್ನಿ ಲಿವರ್ ಕೊಟ್ಟಾಗೆ, ಡೋನರಿಗೆ ಅಂತ ಶರೀರದ ಆರ್ಗನ್ ಕೊಡ್ಬೇಕಾಗಿಲ್ಲ, ಇದು ಬ್ಲಡ್ ಕೊಟ್ಟಾಗೆ. ಸೊ ಇಟ್ ಇಸ್ ವೆರಿ ಈಸಿ ಫಾರ್ ದಿ ಡೋನರ್. ಎರಡನೇ ವಿಷಯ ಏನಂದ್ರೆ, ಇದರಲ್ಲಿ ಮೇಜರ್ ಆಪರೇಷನ್ ಏನು ಇಲ್ಲ. ನಾವು ನರದಿಂದಲೇ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ, 3 ಡೇಸ್ ಚಿಕ್ಕ ಚರ್ಮ ಸೂಜಿ ಅಂದರೆ ಸಬ್ಕ್ಯೂಟೇನಸ್ ಇಂಜೆಕ್ಷನ್ಸ್ ಕೊಡ್ತೇವೆ ಈ ಬೋನ್ ಮ್ಯಾರೋ ಸೆಲ್ಸ್ ಬ್ಲಡ್ಗೆ ಬರಲಿಕ್ಕೆ.

0: ಮತ್ತೊಂದು ಏಫೆರಿಸಿಸ್ ಮಿಷಿನ್ ಮೂಲಕ ನಾವು ಬ್ಲಡ್ ಇಂದಲೇ ಕಲೆಕ್ಟ್ ಮಾಡ್ತೇವೆ. ಎಂದ್ರೆ ಜನರಲ್ ಅನಸ್ಥೀಶಿಯಾ, ಆಪರೇಷನ್, ನೋವು ಏನು ಇಲ್ಲ. ಸ್ವಲ್ಪ ನರಕ್ಕೆ ಇದು ಕ್ಯಾನ್ಲ ಇಡುವಾಗ ಅವರಿಗೆ ಒಂದು ಅಂದ್ರೆ ಡಿಸ್ಕಂಫರ್ಟ್ ಆಗಬಹುದು, ಬಟ್ ದೇರ್ ಇಸ್ ನೋ ಪೇನ್, ದೇರ್ ಇಸ್ ನೋ ಆಪರೇಷನ್ ಇಲ್ಲ, ಪೇನ್ ಇಲ್ಲ, ಅಂತ ಮೇಜರ್ ಪ್ರಾಬ್ಲಮ್ಸ್ ಏನು ಇಲ್ಲ. ಹಾಗಾಗಿ ದಟ್ ಇಸ್ ವೆರಿ ಈಸಿ ಫಾರ್ ದ ಡೋನರ್, ಡೋನರಿಗೆ ರಿಸ್ಕ್ ಇಲ್ಲ.
1: ಹಾಗಾದ್ರೆ ಈಗ ರೋಗಿಯನ್ನ ತಾವು ಯಾವ ರೀತಿಯಾಗಿ ತಯಾರು ಮಾಡ್ತೀರಾ ಈ ಒಂದು ಟ್ರಾನ್ಸ್ಪ್ಲಾಂಟ್ ಗಿಂತ ಮುಂಚೆ?
0: ರೋಗಿ ಅವರ ಡಿಸೀಸ್ ಇಂದ ರೆಮಿಷನ್ ಅಲ್ಲಿ ಇರ್ಬೇಕು, ಏನಂದ್ರೆ ಡಿಸೀಸ್ ನ ಮ್ಯಾಕ್ಸಿಮಮ್ ಅವರ ರೋಗವನ್ನು ಮ್ಯಾಕ್ಸಿಮಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಎರಡನೇ ವಿಷಯ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೂ ಅವರಿಗೆ ಫಿಟ್ನೆಸ್ ಇರಬೇಕು. ಯಾಕಂದ್ರೆ ಇಟ್ಸ್ ಎ ಮೇಜರ್ ಪ್ರೊಸೀಜರ್, ಅವರಿಗೆ ಹೈಡೋಸ್ ಕೀಮೋ ತೆಗೆ ಕೊಡ್ತೇವೆ, ಮತ್ತೆ ನಾವು ಅದ ಕೊಟ್ಟ ಮೇಲೆ ಅವರ ಕೌಂಟ್ಸ್ ಎಲ್ಲ ಡೌನ್ ಆಗಿರ್ತದೆ, ಮತ್ತೆ ಅವರಿಗೆ ಬ್ಲಡ್, ಪ್ಲೇಟ್ಲೆಟ್ಸ್ ಇದೆಲ್ಲ ಎರಡು ವಾರ ದೇ ವಿಲ್ ನೀಡ್ ಡೈಲಿ ಬೇಸಿಸ್ ಅಲ್ಲಿ ಕೊಡ್ಬೇಕಾಗ್ತದೆ. ಅದಕ್ಕೋಸ್ಕರ ಫಸ್ಟ್ ಅವ್ರ ರೆಮಿಷನ್ ಗೆ ಹೋಗ್ಬೇಕು, ಮತ್ತೆ ನಾವು ಫಿಟ್ನೆಸ್ ಅಸೆಸ್ಮೆಂಟ್ ಮಾಡ್ತೇವೆ. ಅವರ ಹಾರ್ಟ್, ಲಂಗ್ಸ್, ಕಿಡ್ನಿ ಎಲ್ಲ ಟೆಸ್ಟ್ ಮಾಡಿ ನೋಡ್ತೇವೆ. ಎಲ್ಲ ಆರ್ಗನ್ಸ್ ಫಿಟ್ ಇದ್ರೆ ಮಾತ್ರ ನಾವು ಪ್ರೊಸೀಡ್ ಮಾಡುದು. ರೆಮಿಷನ್ ಮತ್ತೆ ಆರ್ಗನ್ ಫಿಟ್ನೆಸ್, ಇಷ್ಟು ಫಿಟ್ ಫಾರ್ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಸರ್ಟಿಫೈ ಮಾಡ್ಬೇಕು.
1: ಈಗ ಈ ಒಂದು ಟ್ರಾನ್ಸ್ಪ್ಲಾಂಟ್ ನ ಪ್ರೊಸೀಜರ್ ಯಾವ ರೀತಿ ಇರ್ತದೆ?
0: ಈಗ ಬ್ರಾಡ್ಲಿ ಈಗ ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಈಗ ನಾನು ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್, ಈಗ ಲುಕೀಮಿಯಾ ಪೇಷಂಟ್ ಇದ್ರೆ ನಾವು ಫಸ್ಟ್ ಈಗ ಡಯಾಗ್ನೋಸಿಸ್ ಮಾಡಿ ರಿಸ್ಕ್ ಅಸೆಸ್ ಮಾಡ್ತೇವೆ. ಒಂದ್ ಹೈ ರಿಸ್ಕ್ ಅಂತ ಗೊತ್ತಾದ್ರೆ ದೆನ್ ವಿ ವಿಲ್ ಸ್ಟಾರ್ಟ್ ಎ ಸರ್ಚ್ ಫಾರ್ ಡೋನರ್. ಆ ಡೋನರ್ ಸರ್ಚ್ ಮಾಡುಗಳೆ ಸೈಮಲ್ಟೇನಿಯಸ್ಲಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಅವರ ರೆಮಿಷನ್ ಗೆ ತಕೊಂಡು ಹೋಗ್ಲಿಕ್ಕೆ. ಸೊ ಒನ್ ಆರ್ ಟೂ ಸೈಕಲ್ಸ್ ಆಫ್ ಟ್ರೀಟ್ಮೆಂಟ್ ಆಗುವಾಗ ಅವರು ರೆಮಿಷನ್ ಗೆ ಹೋಗಿ ಡೀಪ್ ರೆಮಿಷನ್ ಬಂದ ಎಂದ್ರೆ ನಾವು MRD ನೆಗೆಟಿವ್ ಅಂತ ಹೇಳ್ತೇವೆ, ಮಿನಿಮಲ್ ಡಿಸೀಸ್ ರೆಸಿಡ್ಯುಯಲ್ ಡಿಸೀಸ್ ನೆಗೆಟಿವ್ ಅಂತ, ಅಂತ ಸ್ಥಿತಿಗೆ ಬಂದ ಮೇಲೆ ನಾವು ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೇವೆ. ಸೊ ದ ಏಮ್ ಇಸ್ ಆ ಟೈಮಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಆಗೋ ಟೈಮಲ್ಲಿ ಡೋನರು ಸರ್ಚ್ ಮಾಡಿ ರೆಡಿ ಆಗ್ಬೇಕು. ಸಿಬ್ಲಿಂಗ್ ಅಂದ್ರೆ ಅದು ಒಡಹುಟ್ಟಿದವರು ಆಗ್ಬಹುದು ಅಥವಾ ಅನ್ರಿಲೇಟೆಡ್ ಅಥವಾ ಹಾಫ್ ಮ್ಯಾಚ್, ಡೋನರ್ ರೆಡಿ ಮಾಡ್ಬೇಕು. ಸೊ ಒನ್ಸ್ ದೇ ಆರ್ ರೆಡಿ ಅಂಡ್ ಡೋನರ್ ಇಸ್ ರೆಡಿ, ಮತ್ತೆ ನಾವು ಪೇಷಂಟ್ ಗೆ ಕಂಡೀಷನಿಂಗ್ ಕೀಮೋಥೆರಪಿ ಅಂತ ಕೊಡ್ತೇವೆ. ಅದು ಒಂದು 5-6 ಡೇಸ್ ಇದೆ. ದಟ್ ಮೇ ಬಿ ಕೀಮೋಥೆರಪಿ ಟು ಕಿಲ್ ದ ಕ್ಯಾನ್ಸರ್, ರಿಮೇನಿಂಗ್ ಕ್ಯಾನ್ಸರ್, ಟು ರಿಮೂವ್ ಎನಿಥಿಂಗ್ ದಟ್ ಮೇ ಬ್ಲಾಕ್ ದಿ ಟ್ರಾನ್ಸ್ಪ್ಲಾಂಟ್, ಪ್ಲಸ್ ರೇಡಿಯೇಷನ್ ಕೊಡ್ಬೋದು. ಕೆಲವು ಲಿಂಫೋ ಲುಕೀಮಿಯಾ ಲಿಂಫೋಮದಲ್ಲಿ ರೇಡಿಯೇಷನ್, ಸೊ ಕೀಮೋ ರೇಡಿಯೇಷನ್ ಕೊಟ್ಟು ಪೇಷಂಟ್ ಇನ್ನ ಪ್ರಿಪೇರ್ ಮಾಡ್ತೇವೆ, ಅವರ ಹಳೆ ಬೋನ್ ಮ್ಯಾರೋ ಎಲ್ಲ ಕ್ಲೀನ್ ಮಾಡಿ ಬಿಡ್ತೇವೆ. ಆ ಟೈಮಲ್ಲಿ ಡೋನರ್ ನ ಕಲೆಕ್ಷನ್ ಮಾಡ್ತೇವೆ. ಸೊ ಡೇ ಮೈನಸ್ ಒನ್ ಅಂದ್ರೆ ಒನ್ ಡೇ ಬಿಫೋರ್ ಟ್ರಾನ್ಸ್ಪ್ಲಾಂಟ್ ನಾವು ಡೋನರ್ ನ ಕಲೆಕ್ಷನ್ ಮಾಡ್ತೇವೆ, ಮತ್ತೆ ಅದರ ಐದರ್ ಫ್ರೀಸ್ ಮಾಡಬಹುದು ಅಥವಾ ಫ್ರೆಶ್ ಸೆಲ್ಸ್ ನಾವು ಸ್ಟೋರ್ ಮಾಡ್ತೇವೆ ನಮ್ಮ ಬ್ಲಡ್ ಬ್ಯಾಂಕ್ ಅಲ್ಲಿ. ಮತ್ತೆ ಡೇ ಜೀರೋ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಡೇ, ಆ ದಿವಸ ಆ ಸ್ಟೆಮ್ ಸೆಲ್ ಜಸ್ಟ್ ಲೈಕ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹಾಗೆ ಪೇಷಂಟ್ ಗೆ ರಿಟರ್ನ್ ಮಾಡ್ತೇವೆ. ರಿಟರ್ನ್ ಮಾಡಿದ ನಂತರ ನಾವು 2 weeks ಅವರ ಐಸೋಲೇಷನ್ ಅಲ್ಲಿ ಇಡ್ತೇವೆ. ಐಸೋಲೇಷನ್ ಅಂದ್ರೆ ಅವರ ಕಣ ಎಲ್ಲ ಜೀರೋ ಆಗ್ತದೆ, ಬಿಕಾಸ್ ಅವರ ಒರಿಜಿನಲ್ ಸೆಲ್ಸ್ ಎಲ್ಲ ತೆಗೆದಿದ್ದೇವೆ. ಹಾಗಾಗಿ ನಾವು ಐಸೋಲೇಷನ್ ಅಲ್ಲಿ ಇಟ್ಟು ಇನ್ಫೆಕ್ಷನ್ ಬಾರದ ಎಲ್ಲಾ ಅಸೆಪ್ಟಿಕ್ ಟೆಕ್ನಿಕ್ಸ್ ಅಲ್ಲಿ ಅದು ಹೀಪಾ ಫಿಲ್ಟರ್ ಅಂತ ಹೇಳ್ತೇವೆ, ಈವನ್ ಆ ರೂಮಿಗೆ ಬರುವ ಗಾಳಿ ಫಿಲ್ಟರ್ ಮಾಡಿ ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್ ಕೊಟ್ಟ ಅಂತ ಸೆಕ್ಯೂರ್ ರೂಮ್ ಅಲ್ಲಿ 2 weeks ಇನ್ಫೆಕ್ಷನ್ ಪ್ರಿವೆನ್ಷನ್ ಗೆ ಪೇಷಂಟ್ ಅನ್ನು ಇಡ್ತೇವೆ. ಟಿಲ್ ಈ ಕೊಟ್ಟ ಸ್ಟೆಮ್ ಸೆಲ್ಸ್ ರೀಜನರೇಟ್ ಆಗಿ ಒನ್ಸ್ ಇಟ್ ಟಿಲ್ ಇಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ರೆಡ್ ಸೆಲ್ಸ್, ವೈಟ್ ಸೆಲ್ಸ್, ಪ್ಲೇಟ್ಲೆಟ್ಸ್, ಇಂಥ ಕಣಗಳ ಪ್ರೊಡ್ಯೂಸ್ ಮಾಡೋ ತನಕ ಅವರನ್ನು ಐಸೋಲೇಷನ್ ಅಲ್ಲಿ ಇಡ್ತೇವೆ. ಅವರಿಗೆ ಫೋನ್ ಎಲ್ಲ ಮಾಡಬಹುದು, ಮೊಬೈಲ್ ಫೋನ್ ಅಲ್ಲಿ ಅದೆಲ್ಲ ಅಡ್ಡಿಲ್ಲ ಅಂತ ಹೇಳ್ತೇವೆ, ಟಿವಿ ನೋಡಬಹುದು, ಫೋನ್ ಮಾಡಬಹುದು, ಬಟ್ ಅವರಿಗೆ ಹೊರಗಡೆ ಹೋಗಿ ಬೇರೆ ಜನರ ಮೀಟ್ ಆಗ್ಲಿಕ್ಕೆ ಆಗಲ್ಲ, ವಿಸಿಟರ್ಸ್ ಬರ್ಲಿಕ್ಕೆ ಆಗಲ್ಲ, ಬಟ್ ಅವರಿಗೆ ಫೋನ್ ಕಾಲ್, ವಿಡಿಯೋ ಕಾಲ್ ಎಲ್ಲ ಮಾಡಬಹುದು ರೂಮಿಂದ. ಸೊ ಅದೆಲ್ಲ ಮಾಡಬಹುದು, ದೇ ಕ್ಯಾನ್ ಎಂಟರ್ಟೈನ್ ದಮ್ಸೆಲ್ಸ್. ಹೆಚ್ಚಾಗಿ ಅವರಿಗೆ ಆ 2 weeks ಅಲ್ಲಿ ದೇ ಗೆಟ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್, ಏನಂದ್ರೆ ಜ್ವರ ಬರ್ತದೆ, ಲೂಸ್ ಮೋಷನ್ ಬರ್ತದೆ, ಅದಕ್ಕೆ ನಾವು ಆಂಟಿಬಯೋಟಿಕ್ಸ್ ಕೊಟ್ಟು ಏನಂದ್ರೆ ಸಾರ್ಟ್ ದಿಸ್ ಔಟ್, ಡ್ರಿಪ್ಸ್ ಕೊಡ್ತೇವೆ, ಆಂಟಿಬಯೋಟಿಕ್ಸ್ ಅದೆಲ್ಲ ಕೊಟ್ಟು ವಿ ಲುಕ್ ಆಫ್ಟರ್ ದಮ್.
1: ಈಗ 2 ವಾರಗಳ ನಂತರ ಪೇಷಂಟ್ ಮನೆಗೆ
0: ಹೋಗ್ತಾರೆ, ಟೋಟಲ್ ಒಂದು 4 weeks ಆಗ್ತದೆ. ಯಾಕೆಂದ್ರೆ ಸಿ, 1 week ಕಂಡೀಷನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, 2 weeks ಲೋ ಕೌಂಟ್ಸ್, ಮತ್ತೆ ಕೌಂಟ್ ಬಂದ ಮೇಲೆ ಏನಾದರೂ ಇನ್ಫೆಕ್ಷನ್ ಪ್ರಾಬ್ಲಮ್ ಇದ್ದರೆ ರಿಕವರಿ. ಸೊ ಟೋಟಲ್ 3-4 weeks ಹಾಸ್ಪಿಟಲ್ ಅಲ್ಲಿ ಸ್ಟೇ ಮಾಡಬೇಕಾಗ್ತದೆ, ಅದು ಕಳೆದು ಅವರು ಡಿಸ್ಚಾರ್ಜ್ ಮಾಡ್ತೇವೆ.
1: ಈಗ ಅವರು ಡಿಸ್ಚಾರ್ಜ್ ಆಗಿ ಹೋದ ನಂತರ ಮತ್ತೆ ಪದೇ ಪದೇ ಫಾಲೋ ಅಪ್ ಮಾಡಬೇಕಾಗ್ತದೆ ಹೇಗೆ?
0: ನಾವು 6 months ಕ್ಲೋಸ್ ಆಗಿ ಫಾಲೋ ಅಪ್ ಮಾಡ್ತೇವೆ. ಫಸ್ಟ್ 3 months ವಾರಕ್ಕೆ ಒಂದೋ ಎರಡ್ ಸಲ ನೋಡ್ತೇವೆ, ಬ್ಲಡ್ ಟೆಸ್ಟ್ ಬೇಕಾಗ್ತದೆ, ಮತ್ತೆ ಈ ಕೊಟ್ಟ ಸ್ಟೆಮ್ ಸೆಲ್ಸ್ ಫುಲ್ ಎನ್ಗ್ರಾಫ್ಟ್ ಆಗಿದೆ, ನಾವು ಕೈಮರಿಸಮ್ ಅಂತ ಹೇಳ್ತೇವೆ, ಅದು ಎನ್ಗ್ರಾಫ್ಟ್ ಆಗಿದೆಯಾ, ಬ್ಲಡ್ ಅಲ್ಲಿ ಇದ್ದ ಸೆಲ್ಸ್ ಡೊನೇಟೆಡ್ ಸೆಲ್ಸ್ ಅಲ್ವಾ ಅಂತ ಚೆಕ್ ಮಾಡಿ ನೋಡ್ತೇವೆ, ಮತ್ತೆ ಬ್ಯಾಕ್ಟೀರಿಯಲ್ ವೈರಲ್ ಇನ್ಫೆಕ್ಷನ್ ಎಲ್ಲ ಮಾನಿಟರ್ ಮಾಡ್ತೇವೆ. ಸೊ ಕ್ಲೋಸ್ಲಿ ಮಾನಿಟರ್ಡ್ ಫಾರ್ 3 months, ಅದು ಕಳೆದು ನೆಕ್ಸ್ಟ್ 3 months ಒಂದೊಮ್ಮೆ ಸಮ್ ವಾಟ್ ನಿಯರ್ಲಿ ಡಿಪೆಂಡಿಂಗ್ ಆನ್ ದ ಕಾಂಪ್ಲಿಕೇಶನ್ಸ್. ಎಂತ ಪ್ರಾಬ್ಲಮ್ ಇಲ್ಲದ್ರೆ ಮೇ ಬಿ ಲೆಸ್, 6 months ಬಹಳ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತೇವೆ, ಮತ್ತೆ ಅಪ್ ಟು ಇಯರ್ ಮಂತ್ಲಿ ಒನ್ಸ್ ನೋಡ್ತೇವೆ.
1: ಸರ್, ಈಗ ಈ ಕಾರ್ ಟಿ ಸೆಲ್ ಥೆರಪಿ ಬಗ್ಗೆ ಮಾತಾಡೋದಾದ್ರೆ ಏನಿದು ಕಾರ್ ಟಿ ಸೆಲ್ ಥೆರಪಿ ಅನ್ನುವಂಥದ್ದು?
0: ಈಗ ಕಾರ್ ಟಿ ಸೆಲ್ ಥೆರಪಿ ಅಂದ್ರೆ ಇಟ್ ಇಸ್ ಎ ನ್ಯೂ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ವಿಚ್ ಹಸ್ ಕಮ್ ಓವರ್ ದಿ ಲಾಸ್ಟ್ ಫ್ಯೂ ಇಯರ್ಸ್. ನಮ್ಮ ಕ್ಯಾನ್ಸರ್ ಸೆಲ್ಸ್ ಅನ್ನು ಅಂದ್ರೆ ದಿಸ್ ಇಸ್ ಫಾರ್ ಕ್ಯಾನ್ಸರ್ ಥೆರಪಿ ದಟ್ ವಿ ಆರ್ ಯೂಸಿಂಗ್.

0: ಡಿಸೀಸ್ಗು ಯೂಸ್ ಮಾಡ್ತೇವೆ, ಬಟ್ ನಾವೀಗ ಇನಿಷಿಯಲ್ ಇಟ್ಸ್ ಫಾರ್ ಕ್ಯಾನ್ಸರ್. ನಮ್ಮ ಶರೀರದಲ್ಲಿ ಲಿಂಫೋಸೈಟ್ಸ್ ಅಂತ ಸೆಲ್ಸ್ ಇದೆ, ವಿಚ್ ಅದರ ಕೆಲಸ ಏನಂದ್ರೆ ಇಂಥ ಮೈಕ್ರೋಬ್ಸ್ ಅಂದ್ರೆ ಮೈಕ್ರೋ ಅಣುಗಳ ಅಟ್ಯಾಕ್ ಮಾಡೋದು, ಪ್ಲಸ್ ಇಂಥ ಕೆಟ್ಟ ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ಇದ್ರೆ ಅದರನ್ನು ರಿಮೂವ್ ಮಾಡ್ಲಿಕ್ಕೆ. ಸೊ ಈಗ ಕ್ಯಾನ್ಸರ್ ಪೇಷಂಟ್ಸ್ ಗೆ ಲಿಂಫೋಸೈಟ್ಸ್ ಅಷ್ಟು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಕ್ಯಾನ್ಸರ್ ನ ರಿಮೂವ್ ಮಾಡೋದಿಲ್ಲ. ಸೊ ನಾವೇನು ಮಾಡ್ತೇವೆ ಅಂದ್ರೆ ಒಂದು ಸ್ಪೆಷಲ್ ಪ್ರೊಸೀಜರ್ ಅಲ್ಲಿ ಕ್ಯಾನ್ಸರ್ ಈ ಲಿಂಫೋಸೈಟ್ ಎಂಬ ಸೆಲ್ಸ್ ಅನ್ನು ಕಲೆಕ್ಟ್ ಮಾಡ್ತೇವೆ ಪೇಷಂಟ್ ಇಂದ, ಅದರ ನಾವು ಮುಂಬೈಗೆ ಕಳಿಸ್ತೇವೆ. ಅಲ್ಲೊಂದು ಲ್ಯಾಬ್ ಅಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಅದರ ಸ್ಪೆಷಲ್ ಸ್ಟ್ರಾಂಗ್ ಶಕ್ತಿಶಾಲಿ ಸೆಲ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ, ಅದರನ್ನು ಫ್ರೀಸ್ ಮಾಡಿ ನಮಗೆ ಕಳಿಸ್ತಾರೆ. ನಾವು ಅದರ ಇದು ಡಿಫ್ರೀಸ್ ಮಾಡಿ ಪೇಷಂಟ್ ಗೆ ಕೊಡ್ತೇವೆ. ಸೊ ಪೇಷಂಟ್ಸ್ ನ ಸೆಲ್ಸ್ ಅನ್ನೇ ಸ್ವಲ್ಪ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಸ್ಟ್ರಾಂಗ್ ಸೆಲ್ಸ್ ಮಾಡಿ ಶಕ್ತಿಶಾಲಿ ಸೆಲ್ಸ್ ಮಾಡಿ ಅದರ ಬೆಳೆಸಿ ಅದು ದಟ್ ಬಿಕಮ್ಸ್ ಎ ಕ್ಯಾನ್ಸರ್ ಫೈಟಿಂಗ್ ಮೆಕ್ಯಾನಿಸಮ್. ಸೊ ಪೇಷಂಟ್ ಗೆ ಇನ್ಫ್ಯೂಷನ್ ಕೊಡ್ತೇವೆ, ಆ ಸೆಲ್ಸ್ ಹೋಗಿ ಕ್ಯಾನ್ಸರ್ ನ ಫೈಟ್ ಮಾಡಿ ಕ್ಯೂರ್ ಮಾಡ್ತದೆ.
1: ಇದೀಗ ಯಾವ ರೀತಿಯಾದಂತಹ ಕ್ಯಾನ್ಸರ್ ಗೆ ಇದು ಬಹಳ ಪ್ರಭಾವಶಾಲಿ ಆಗಿರುತ್ತದೆ?
0: ಅದು ಲುಕೀಮಿಯಾ, ಲಿಂಫೋಮಾ, ಮೈಲೋಮಾ ಕ್ಯಾನ್ಸರ್ಸ್, ಮೂರು ಬ್ಲಡ್ ಕ್ಯಾನ್ಸರ್ಸ್ ಗೆ ಅದು ಪ್ರಭಾವಶಾಲಿಯಾಗಿ ಇದೆ ಅಟ್ ದ ಮೊಮೆಂಟ್.
1: ಈಗ ಇರುವಂತಹ ನಮ್ಮ ಸಾಂಪ್ರದಾಯಿಕ ಅಂದ್ರೆ ಟ್ರೆಡಿಷನಲ್ ಚಿಕಿತ್ಸೆಗಳಿಗೂ ಈ ಕಾರ್ ಟಿ ಸೆಲ್ ಏನಾದ್ರೂ ವ್ಯತ್ಯಾಸ ಏನಿದೆ?
0: ಈಗ ಕಾರ್ ಟಿ ಅಂದ್ರೆ ದಟ್ ಇಸ್ ಎ ಮಾಡರ್ನ್ ಜೆನೆಟಿಕ್ ಇಂಜಿನಿಯರಿಂಗ್ ಥೆರಪಿ. ಟ್ರೆಡಿಷನಲ್ ಥೆರಪಿಯಲ್ಲಿ ನಾವು ಟ್ರೆಡಿಷನಲ್ ಕೀಮೋಥೆರಪಿ ಕೊಡುವಾಗ ನಾವು ಈಗ ಲುಕೀಮಿಯಾ ಸೆಲ್ಸ್ ಗೆ ಮಾತ್ರ ಅಲ್ಲ, ಜನರಲ್ ಎಫೆಕ್ಟ್ ಆಗ್ತದೆ. ಕಾರ್ ಟಿ ಅಂದ್ರೆ ದಟ್ ಇಸ್ ಟಾರ್ಗೆಟಿಂಗ್ ಓನ್ಲಿ ಲುಕೀಮಿಯಾ ಆರ್ ಕ್ಯಾನ್ಸರ್ ಸೆಲ್ಸ್. ಸೊ ಸ್ಪೆಸಿಫಿಕ್ ಕ್ಯಾನ್ಸರ್ ಸೆಲ್ಸ್ ಗೆ ಟಾರ್ಗೆಟ್ ಮಾಡಿ ಅದರನ್ನು ನಾಶ ಮಾಡ್ಲಿಕ್ಕೆ ಏನ್ ಮಾಡ್ತೇವೆ. ಕೆಲವು ಸೈಡ್ ಎಫೆಕ್ಟ್ಸ್ ಇದೆ, ಬಟ್ ದಟ್ ಈಸ್ ಏಮಿಂಗ್ ಪರ್ಟಿಕ್ಯುಲರ್ಲಿ ಅಟ್ ದ ಕ್ಯಾನ್ಸರ್ ಸೆಲ್ಸ್. ಸೊ ಜೆನೆಟಿಕ್ ಇಂಜಿನಿಯರ್ಡ್ ಸೆಲ್ಸ್ ಟಾರ್ಗೆಟಿಂಗ್ ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ ಸೆಲ್ಸ್.
1: ಇದರ ರಿಸಲ್ಟ್ಸ್ ಯಾವ ತರ ಇರ್ತದೆ ಮತ್ತೆ ಅವರು ಮತ್ತೆ ಬರಬೇಕಾಗುತ್ತಾ ಆಸ್ಪತ್ರೆಗೆ?
0: ಈಗ ರಿಸಲ್ಟ್ಸ್ ಏನಂದ್ರೆ ಅದಕ್ಕೂ 2-3 weeks ಹಾಸ್ಪಿಟಲ್ ಅಲ್ಲಿ ನಿಲ್ಬೇಕಾಗ್ತದೆ. ಕೆಲವು ಸೈಡ್ ಎಫೆಕ್ಟ್ಸ್ ಏನಂದ್ರೆ ಇದು ಕ್ಯಾನ್ಸರ್ ಸೆಲ್ಸ್ ನ ಅಟ್ಯಾಕ್ ಮಾಡುವಾಗ ಆ ಕ್ಯಾನ್ಸರ್ ಸೆಲ್ಸ್ ನ ಒಳ ಕೆಲವು ಕೆಮಿಕಲ್ಸ್ ಇದೆ, ಸೈಟೋಕೈನ್ ಅಂತ, ಅದು ರಿಲೀಸ್ ಆಗ್ತದೆ. ಆವಾಗ ಪೇಷಂಟ್ ಗಳಿಗೆ ಜ್ವರ, ಲೋ ಬಿ ಪಿ, ನರದ ಸಮಸ್ಯೆ ಎಲ್ಲ ಬರಬಹುದು. ಸೊ ನಾವು 2 weeks ಹಾಸ್ಪಿಟಲ್ ಅಲ್ಲಿ ಇಂತಹ ಸೈಡ್ ಎಫೆಕ್ಟ್ಸ್ ಗೆ ಮಾನಿಟರ್ ಮಾಡ್ತೇವೆ, ಮತ್ತೆ ಡಿಸ್ಚಾರ್ಜ್ ಮಾಡಿ ಮತ್ತೆ ರೂಟೀನ್ ಆಗಿ ಮಾನಿಟರ್ ಮಾಡ್ತೇವೆ. ಮಾನಿಟರ್ ಇದು 100% ಅನ್ಫಾರ್ಚುನೇಟ್ಲಿ ಕ್ಯೂರ್ ಇಲ್ಲ. ದೇರ್ ಆರ್ ಪೇಷಂಟ್ಸ್ ಒಂದು 6 months ಕಳೆದು ರಿಲ್ಯಾಪ್ಸ್ ಆಗುವ ಪೇಷಂಟ್ಸ್ ಗಳು ಇದೆ. ನೋ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಅಟ್ ದ ಮೊಮೆಂಟ್ ಇಸ್ 100% ಗ್ಯಾರಂಟೀಡ್.
1: ಈಗ ಈ ಟ್ರೀಟ್ಮೆಂಟ್ ಯಾರು ಕೂಡ ಮಾಡಬಹುದು ಮತ್ತೆ ಅದಕ್ಕೆ ಇಂಥವ್ರು ಮಾಡಬಾರ್ದು, ಇಂಥವ್ರಿಗೆ ಆಗೋದಿಲ್ಲ ಅನ್ನುವಂಥದ್ದು ಏನಾದ್ರೂ ಇರ್ತದ?
0: ಈ ಟ್ರೀಟ್ಮೆಂಟ್ ಗೆ ಅದಕ್ಕೆ ಟ್ರೈನಿಂಗ್ ಆಗ್ಬೇಕು ಹೆಚ್ಚಾಗಿ. ದಟ್ ಇಸ್ ಸಿಮಿಲರ್ ಟು ನಮ್ಮ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಹೆಚ್ಚಾಗಿ ಹಿಮಟೋ ಆಂಕಾಲಜಿಸ್ಟ್ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್ ಈ ಟ್ರೀಟ್ಮೆಂಟ್ ಮಾಡುದು, ಯಾಕಂದ್ರೆ ಅವರಿಗೆ ದೇ ಆರ್ ಆಲ್ರೆಡಿ ಟ್ರೈನ್ಡ್ ಇನ್ ದಿಸ್. ಸೊ ಅದಕ್ಕೆ ಟ್ರೈನಿಂಗ್ ಇಲ್ಲದಿದ್ದರೆ ಇಟ್ ಇಸ್ ನಾಟ್ ಲೈಕ್ ಸಿಂಪಲ್ ಇನ್ಫ್ಯೂಷನ್ ಕೊಟ್ಟಾಗೆ, ದೇರ್ ಆರ್ ಕಾಂಪ್ಲಿಕೇಶನ್ಸ್. ಸೊ ಆ ಕಾಂಪ್ಲಿಕೇಶನ್ಸ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ಯೂನಿಟ್ ಟು ಹ್ಯಾವ್ ದ ಟ್ರೈನಿಂಗ್. ಅದು ಟ್ರೈನಿಂಗ್ ಆದರೆ ಮಾಡಬಹುದು. ರೀ ಇನ್ಫ್ಯೂಷನ್ ಪ್ರತಿ ಸ್ಪೆಷಲೈಸ್ಡ್ ರೂಮ್ಸ್ ಇದೆ, ಏನಂದ್ರೆ ನಾವು ಹೇಳಿದಾಗೆ ಹಿಪಾ ಫಿಲ್ಟರ್, ಪಾಸಿಟಿವ್ ಪ್ರೆಷರ್ ರೂಮ್ಸ್ ಇದೆ, ಮತ್ತೆ ವಿ ಗಾಟ್ ಟ್ರೈನ್ಡ್ ಮ್ಯಾನ್ ಪವರ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಟೀಮ್ ಇದೆ. ಅಂಡ್
1: ಈಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೇನೆ ಈ ಕಾರ್ ಟಿ ಸೆಲ್ ಥೆರಪಿ ಏನಿದೆ ಇದ್ರ ಬಗ್ಗೆ ಮಾತಾಡುವಾಗ ಕಾಸ್ಟ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ. ಸಾಮಾನ್ಯ ಜನರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಸ್ವಲ್ಪ ದುಬಾರಿ ಅಂತ ಇರ್ತದೆ. ಇದರ ಕಾಸ್ಟ್ ಹೇಗಿರ್ತದೆ ಮತ್ತೆ ಈ ಇನ್ಶೂರೆನ್ಸ್ ಗಳು ಇದನ್ನ ಕವರ್ ಮಾಡ್ತಾವ?
0: ಈಗ ಇನ್ಶೂರೆನ್ಸ್ ಕವರ್ ಇದೆ. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮತ್ತೆ ಕಾರ್ ಟಿ ಸೆಲ್ ಗೆ ಇನ್ಶೂರೆನ್ಸ್ ಕವರ್ ಸಿಗ್ತದೆ. ದಟ್ ಡಿಪೆಂಡ್ಸ್ ಆನ್ ದೇರ್ ಇನ್ಶೂರೆನ್ಸ್ ಲಿಮಿಟ್. ಈಗ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ನಮ್ದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟೇಶನ್ ಗೆ ಆವರೇಜ್ ಕಾಸ್ಟ್ 4-5 lakhs ಇದೆ. ಅದರಲ್ಲಿ ಎಲ್ಲಾದ್ರೂ ಕಾಂಪ್ಲಿಕೇಶನ್ಸ್ ಆದ್ರೆ ಕಾಸ್ಟ್ ಕ್ಯಾನ್ ಗೋ ಅಪ್. ಬಟ್ ನಾವು ವಿ ಆರ್ ಮಚ್ ಚೀಪರ್ ದನ್ ಮೆಟ್ರೋಪಾಲಿಟನ್ ಸಿಟೀಸ್. ಈಗ ಮೆಟ್ರೋಪಾಲಿಟನ್ ಸಿಟೀಸ್ ನ ಅರೌಂಡ್ ಹಾಫ್ ದ ಕಾಸ್ಟ್ ಅಲ್ಲಿ ನಮಗೆ ಮಾಡಬಹುದು. ಎಲ್ಲೋಜೆನಿಕ್ ಅಂದ್ರೆ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟ್, ಅದಕ್ಕೆ ಅರೌಂಡ್ 12-15 lakhs ಕಾಸ್ಟ್ ಆಗ್ತದೆ. ಅದು ಹಾಗೆ ಯೂಶಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ದ ಕೋಟೇಶನ್ ಇಸ್ ಮಚ್ ಮೋರ್. ಫಾರ್ ಎಕ್ಸಾಂಪಲ್, ನಮ್ದು ಫಸ್ಟ್ ಎಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟೇಶನ್ ಪೇಷಂಟ್ ಆಕ್ಚುಲಿ ಈ ಗಾಟ್ ಎ ಕೋಟ್ ಆಫ್ 35 lakhs ಇನ್ ಬ್ಯಾಂಗ್ಳೂರ್. ನಮ್ಮ ಹತ್ರ ಬಂದ, ನಾವ್ ಹೇಳಿದ ಕಡಿಮೆಗೆ ಮಾಡ್ತೇವೆ, ವಿ ಡಿಡ್ ಇಟ್ ಇನ್ 15 lakhs. ಸೊ ನಮ್ದು ಕಂಪೇರ್ ಟು ಮೆಟ್ರೋಪಾಲಿಟನ್ ಸಿಟೀಸ್, ಒಂದು ಡೆವಲಪ್ ಕಂಟ್ರಿ ಅಲ್ಲಿ ಲಂಡನ್ ಅಲ್ಲಿ ಟ್ರೈನಿಂಗ್ ಆಗಿ ಹಲ್ಯಾಣ ಎಲ್ಲ ಮಾಡರ್ನ್ ಟೆಕ್ನಿಕ್ಸ್ ನಮ್ಮ ಊರಿಗೆ ತಕೊಂಡ್ ಬಂದು ಇಲ್ಲಿ ವಿ ಆರ್ ಏಬಲ್ ಟು ಹೆಲ್ಪ್ ಅವರ್ ಪೀಪಲ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ.
1: ಸಾಕಷ್ಟು ವಿವರವಾಗಿ ಮಾಹಿತಿಗಳನ್ನ ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮತ್ತು ಕಾರ್ ಟಿ ಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನಿ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ

0: ಸಮಯ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ.
2: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಕಿರಣ್ ಆರಾಧ್ಯ ಅಂತ. ನಾವಿವತ್ತು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಬಗ್ಗೆ ಮಾತಾಡೋಣ. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಕರೀತಾರೆ, ಅಥವಾ ಯೋಜನೆ ಅಂತಾನು ಅನ್ಬೋದು. ಸೊ ಈ ಯೋಜನೆ ಯಾರಿಗೆ, ಇದರಿಂದ ಯಾರ್ಯಾರಿಗೆ ಲಾಭ ಆಗತ್ತೆ, ಮತ್ತೆ ಇದು ಹೆಣ್ಮಕ್ಕಳಿಗೆ ಯಾವ ತರ ಲಾಭ ಆಗತ್ತೆ ಅಂದ್ರೆ ಹೆಂಗಸರಿಗೆ ಯಾವ ತರ ಲಾಭ ಮಾಡಿಕೊಡುತ್ತೆ, ಮತ್ತೆ ಇದು ಸಣ್ಣ ರೈತರಿಗೆ ಅಥವಾ ಮಧ್ಯಮ ವರ್ಗದ ರೈತರಿಗೂ ಇದು ಯಾವ ತರ ಉಪಯೋಗ ಆಗತ್ತೆ, ಇವೆಲ್ಲವನ್ನ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಈ ಯೋಜನೆಯ ಅತ್ಯಂತ ಪ್ರಮುಖ ಅಂಶನೇ ಇದು ರೈತರಿಗೆ ಸಬ್ಸಿಡಿ ಕೊಡೋದು. ಮತ್ತೆ ಸಬ್ಸಿಡಿ ಅಂದ್ರೆ ಒಂದು ಸಹಾಯಧನ, ಅಂದ್ರೆ ನೀವು ಅದನ್ನೇನ್ ಮತ್ ವಾಪಸ್ ಕೊಡೋದು ಬೇಕಾಗಿಲ್ಲ ಸರ್ಕಾರಕ್ಕೆ. ಅದು ಲೋನ್ ತರ ಅಲ್ಲ, ಲೋನ್ ಅಂದ್ರೆ ಸಾಲ ಪಡೆದ್ರೆ ನೀವು ಅದನ್ನ ಕಂತಲ್ಲಿ ಕಟ್ಟಬೇಕಲ್ಲ, ಆ ತರ ಅಲ್ಲ. ಸಹಾಯಧನ ಅಂದ್ರೆ ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಅದಕ್ಕೆ ಸರ್ಕಾರ ಅಂದ್ರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆ ಏನ್ ತಂದಿದೆ, ಕೇಂದ್ರ ಸರ್ಕಾರ ನಿಮಗೆ ಅಂತ 50% ಸಬ್ಸಿಡಿ ಕೊಡುತ್ತೆ. ಉದಾಹರಣೆಗೆ ನೀವೊಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಥವಾ ಒಂದು ಹೂಡಿಕೆ ಮಾಡಿ ಈ ಪಶುಸಂಗೋಪನೆ ಮಾಡೋದಕ್ಕೆ ನೀವೇನಾದ್ರೂ ಶುರು ಮಾಡಿದ್ರೆ ಸರ್ಕಾರ 50%, ಅದರಲ್ಲಿ 5 ಲಕ್ಷ ಸರ್ಕಾರನೇ ಕೊಟ್ಟು ಬಿಡತ್ತೆ. ಸೊ ಈಗ ಈ ಪಶುಸಂಗೋಪನೆ ಅಂದ್ರೆ ಏನು, ಸಾಕಷ್ಟು ಜನ ರೈತರು ಅವ್ರು ಕೃಷಿ ಮಾಡೋದ್ರ ಜೊತೆಗೆ ಹಸು ಮೇಯಿಸೋದು ಅಥವಾ ಕೋಳಿ ಸಾಕಾಣಿಕೆ ಮಾಡೋದು ಅಥವಾ ಮೇಕೆ ಮೇಯಿಸೋದು, ಈ ತರದ ಒಂದು ಸೈಡ್ ಇನ್ಕಮ್ಗೋಸ್ಕರ ಈ ತರದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ವೇಳೆ ಇದನ್ನೇ ಮೇನ್ ಇನ್ಕಮ್ ಆಗಿ ಮಾಡಿದ್ರೆ ಹೇಗೆ ಅನ್ನೋದ್ರ ಒಂದು ಪರಿಕಲ್ಪನೆ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಪಶುಸಂಗೋಪನೆಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ರೈತರು ಅಂತ. ಅಂದ್ರೆ ರೈತರು ಇದ್ರ ಕಡೆಗೆ ಬರಬೇಕು, ಪಶುಸಂಗೋಪನೆ ಕಡೆ ರೈತರು ಜಾಸ್ತಿ ಬಂದ್ರೆ ಅವರಿಗೆ ಲಾಭ ಜಾಸ್ತಿ ಸಿಗತ್ತೆ. ಅವರನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ತರದ ಒಂದು ಯೋಜನೆ ತಂದಿದೆ. ಏನೇನು ಪ್ರೋತ್ಸಾಹ ಕೊಡುತ್ತೆ ಅಂತ ಮೊದಲನೇ ನಾವು ಈಗಾಗಲೇ ನೋಡಿದ್ದೇವೆ, ಸಬ್ಸಿಡಿ ಅಂತ. ಸೊ ಈ ಸಬ್ಸಿಡಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ 50% ಸಬ್ಸಿಡಿ ಅಂತ ನಾನು ಆಗ್ಲೇ ಹೇಳಿದೀನಿ. ಉದಾಹರಣೆಗೆ ನೀವೇನೋ ಒಂದು ಕೋಳಿ ಫಾರಂ ಮಾಡ್ಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕೋಳಿ ಫಾರಂ ಮಾಡ್ಬೇಕು. ಸೊ ಇದರಲ್ಲಿ ಕೋಳಿ ಖರೀದಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಅದೇ ನೀವು ಕೋಳಿ ಫಾರಂ ಒಂದು ಜಾಗ ಖರೀದಿ ಮಾಡ್ತೀನಿ, ಒಂದು ಲ್ಯಾಂಡ್ ಖರೀದಿ ಮಾಡ್ಬೇಕು ಈಗ ಅಂತ ಆದ್ರೆ ಅದಕ್ಕೆ ಸಬ್ಸಿಡಿ ಸಿಗೋದಿಲ್ಲ. ಇದು ಭೂಮಿಗೆ ಸಿಗುವಂತಹ ಸಬ್ಸಿಡಿ ಅಲ್ಲ, ಇದು ಜಾನುವಾರುಗಳ ಖರೀದಿಗೆ ಅಥವಾ ಅದನ್ನ ನೋಡ್ಕೊಳೋದಕ್ಕೆ ಬೇಕಾಗಿರುವಂತಹ ಫಾರಂ ಕನ್ಸ್ಟ್ರಕ್ಟ್ ಅಂದ್ರೆ ಈಗ ನೀವೇನೋ ಒಂದು ಕೋಳಿ ಫಾರಂನ ಕಟ್ಟಬೇಕು. ಸೊ ಆ ತರದಕ್ಕೆ ಸಿಗುವಂತದ್ದು. ಮತ್ ಇದು ಹೇಗ್ ಸಿಗತ್ತೆ, ಯಾವಾಗ ಯಾವಾಗ ಸಿಗತ್ತೆ ಅಂತ ಆದ್ರೆ ನೀವು ಮೊದಲು ಸ್ಟಾರ್ಟ್ ಮಾಡ್ತಿರಲ್ಲ, ಮೊದಲನೇ ಹಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಹಂತ ಬರುತ್ತೆ. ಈಗ ನಿಮ್ಗೆ 5 ಲಕ್ಷ ಸಬ್ಸಿಡಿ ಅಪ್ರೂವ್ ಆಗಿದೆ ಅಂತ ಆದ್ರೆ ಮೊದಲನೇ ಹಂತ ಅಥವಾ ಮೊದಲನೇ ಕಂತಲ್ಲಿ 2.5 ಲಕ್ಷ ಬರುತ್ತೆ. ನಿಮ್ದು ಇದೆಲ್ಲ ಸ್ಟಾರ್ಟ್ ಆಗಿ ಫಿನಿಶ್ ಆದ್ಮೇಲೆ, ಕೋಳಿ ಫಾರಂ ಎಲ್ಲ ಸ್ಟಾರ್ಟ್ ಆಗಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಆಗ ಇನ್ ಮಿಕ್ಕಿ 2ನೇ ಕಂತು ರಿಲೀಸ್ ಮಾಡ್ತಾರೆ. ಸೊ ಇದೇನಕ್ಕೆ ಅಂದ್ರೆ ಮಿಸ್ಯೂಸ್ ಆಗಬಾರ್ದು ಅಂತ, ಇದನ್ನ ಯಾರು ದುರುಪಯೋಗ ಪಡಿಸ್ಕೊಂಡ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ ಮಾಡಿದ್ದಾರೆ. ಇನ್ನು ಈಗ ನಾನು ಮುಂದೆ ಹೇಳೋದು ಬಹಳ ಇಂಪಾರ್ಟೆಂಟ್. ನಾನು ಇಷ್ಟೊತ್ತು ಉದಾಹರಣೆ ಕೊಡ್ತಾ ಇದ್ದು ಬರೀ ಒಂದು 10 ಲಕ್ಷ ರೂಪಾಯಿದು ಅಂದ್ರೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿದು ಯೋಜನೆ ಇದ್ರೆ, ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕೋಳಿ ಫಾರಂ ಮಾಡ್ಬೇಕು ಅಂತಾದ್ರೆ ಸರ್ಕಾರ 5 ಲಕ್ಷ ಕೊಡುತ್ತೆ, ನೀವು 5 ಲಕ್ಷ ಹಾಕಿ ಮಾಡ್ಬೇಕು ಅಂತ. ಈ ಉದಾಹರಣೆ ನಿಮ್ಮ ಹತ್ರ 5 ಲಕ್ಷನೂ ಇಲ್ಲ ಅಂತ ಇಟ್ಕೊಳ್ಳಿ, ಈಗ ಏನ್ ಮಾಡೋದು? ಈ ಯೋಜನೆ ಅಡಿ ಬ್ಯಾಂಕ್ ಇಂದ ಲೋನ್ ಪಡೆಯೋದಕ್ಕೂ ಇವ್ರು ಸಹಾಯ ಮಾಡ್ತಾರೆ. ಸೊ ನಿಮ್ಮ ಹತ್ರ 5 ಲಕ್ಷ ಇಲ್ಲ ಅಂತಂದ್ರೂ ಕೂಡ ನೀವು 5 ಲಕ್ಷವನ್ನ ಬ್ಯಾಂಕ್ ಇಂದ ಸಾಲವಾಗಿ ಪಡಿಬಹುದು. ಈ ನೀವು 5 ಲಕ್ಷ ಏನ್ ಪಡಿತೀರಲ್ಲ ಸಾಲ, ಅದನ್ನ ನೀವು ವಾಪಸ್ ಕಟ್ಟಬೇಕಾಗತ್ತೆ, ಬಿಕಾಸ್ ಇಟ್ಸ್ ಎ ಬ್ಯಾಂಕ್ ಲೋನ್. ಅದೇ ನೀವು ಬ್ಯಾಂಕ್ ಇಂದ ಪಡೆದಿರುವಂತಹ ಸಾಲ, ಇನ್ನ 5 ಲಕ್ಷ ಸಬ್ಸಿಡಿ ಏನ್ ಸರ್ಕಾರ ಕೊಡತ್ತಲ್ಲ. ಸೊ ಅದನ್ನ ನೀವು ಮರುಪಾವತಿ ಮಾಡೋ ಆಗಿರಲ್ಲ, ಆದ್ರೆ ಬ್ಯಾಂಕ್ ಇಂದ ಪಡೆಯುವಂತಹ ಸಾಲ ನೀವು ವಾಪಸ್ ಕೊಡ್ಬೇಕಾಗತ್ತೆ. ಸೊ ಹೀಗೆ ಏನೂ ಇಲ್ಲದೆ ಇದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಇದರ ಮೂಲ ಉದ್ದೇಶ ಏನ್ ಗೊತ್ತಾ, ರೈತರನ್ನ ಸ್ವಾವಲಂಬಿಗಳಾಗಿ ಮಾಡೋದು. ಯಾಕೆ ಅಂದ್ರೆ ಇತ್ತೀಚೆಗೆ ನಾವು ನೋಡಿದೀವಿ ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ರೈತರಿದ್ದಾರೆ ಅಥವಾ ಯುವಕರು ಯಾರಿದ್ದಾರೆ, ಅವರೆಲ್ಲರೂ ಕೃಷಿ ಚಟುವಟಿಕೆಗಳನ್ನ ಬಿಟ್ಟು ನಗರಗಳಿಗೆ ಅಂದ್ರೆ ಬೆಂಗಳೂರು ಮೈಸೂರು ಈ ತರದ ನಗರಗಳಿಗೆ ಬಂದು ಇಲ್ಲೇನೋ ಕೆಲಸ ಮಾಡೋ ಬದಲು ತಮ್ಮ ಹುಟ್ಟೂರಲ್ಲೇ ತಾವು ಉಳಿದು ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲೇ ಉಳಿದು ಈ ತರದ ವ್ಯವಸಾಯ ಅಂದ್ರೆ ಈ ತರದ ಪಶುಸಂಗೋಪನೆ ಕೆಲಸಗಳನ್ನ ಮಾಡ್ತಾ ತಾವು ನಾಲ್ಕು ಜನಕ್ಕೆ ಕೆಲಸ ಕೊಡುವಂತದ್ ಆದ್ರೆ ಅವ್ರು ಸ್ವಾವಲಂಬಿಗಳಾಗ್ತಾರೆ. ಇನ್ನೊಬ್ಬರ ಮೇಲೆ ಅವ್ರ ಡಿಪೆಂಡೆನ್ಸಿ ಇರಲ್ಲ, ಇನ್ನೊಬ್ಬರ ಮೇಲೆ ಅವ್ರ ಸ್ವಾವಲಂಬನೆ ಇರುತ್ತೆ, ಸೆಲ್ಫ್ ರಿಲಯನ್ಸ್ ಇರುತ್ತೆ. ಯಾರೋ ಒಬ್ರು ನಮ್ಗೆ ಸಂಬಳ ಕೊಡಬೇಕು ಅಥವಾ ಯಾರೋ ಒಬ್ರು ನಮ್ಗೆ ಕೆಲಸ ಕೊಡಬೇಕು ಅಂತಿರಲ್ಲ. ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡಂಗೆ ಆಗ್ತಾರೆ. ಮತ್ತೆ ಇದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ. ಆ ಊರಲ್ಲಿರೋ ನಾಲ್ಕು ಜನ ಯುವಕರಿಗೆ ಒಂದ್ ದೊಡ್ಡ ಕೋಳಿ ಫಾರಂ ಆದ್ರೆ ಆ ಊರಲ್ಲಿರೋ ಒಂದ್ ಮೂರ್ ನಾಲ್ಕು ಜನಕ್ಕೆ ಕೆಲಸ ಸಿಗತ್ತೆ. ನಾಳೆ ದಿವಸ ಅವರು ಇದೇ ತರ ಒಂದ್ ಕೋಳಿ ಫಾರಂ ಮಾಡಬಹುದು, ಇದೇ ಸಬ್ಸಿಡಿ ಅಥವಾ ಇದೇ ಯೋಜನೆಯನ್ನ ಬಳಸ್ಕೊಂಡು. ಸೊ ಹೀಗೆ ಇದು ಮುಂದುವರೆದ್ರೆ ಕಾಲಕ್ರಮೇಣ ಇದೇನೋ ನಾಳೆ ಆಗ್ಬಿಡುತ್ತೆ ಅಂತಲ್ಲ, ಕಾಲಕ್ರಮೇಣ ಇವೆಂಚುಲಿ ಇಡೀ ಗ್ರಾಮವೇ ಒಂದು ಸೆಲ್ಫ್ ರಿಲಯಂಟ್ ಅಥವಾ ಒಂದು ಸ್ವಾವಲಂಬಿ ಗ್ರಾಮ ಆದ್ರೆ ಬಹಳ ಚೆನ್ನಾಗಿರತ್ತಲ್ಲ. ಅಂದ್ರೆ ಅಲ್ಲಿನ ಯುವಕರೆಲ್ಲ ಅದೇ ಊರಲ್ಲಿ ಉಳ್ಕೊಂತಾರೆ, ಅವರ ದುಡಿಮೆನ ಅವರೇ ನೋಡ್ಕೊಂತಾರೆ, ಅವರೇ ಬಾಸ್ಗಳು, ಅವರೇ ಮ್ಯಾನೇಜರ್ಗಳು. ಯಾಕೆಂದ್ರೆ ಇಡೀ ಸಂಸ್ಥೆನೆ ಅವ್ರದ್ದು, ಅವ್ರೇನ್ ಕಟ್ಟಿರ್ತಾರಲ್ಲ ಅದೆಲ್ಲ ಅವ್ರದೇ ಆಗಿರುತ್ತೆ. ಸೊ ಅವ್ರ ಶ್ರದ್ಧೆಯಿಂದ ಶ್ರಮ ಪಟ್ಟು ಕೆಲಸ ಮಾಡ್ತಾರೆ. ಇಷ್ಟೊತ್ತರೆಗೂ ನಾವು ಸಬ್ಸಿಡಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಬ್ಯಾಂಕ್ ಲೋನು ಮತ್ತೆ ಸಬ್ಸಿಡಿನ ಉಪಯೋಗಿಸಿಕೊಂಡು ನಾವು ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಬ್ಲೆಂಡೆಡ್ ಫೈನಾನ್ಸ್ ಮಾಡೆಲ್ ಅಂತಾರೆ. ಅಂದ್ರೆ ನಮ್ಮ ಹತ್ರ ಹಣಕಾಸು ಇಲ್ಲದೆ ಇದ್ರು ಕೂಡ ಒಂದು ಬ್ಯಾಂಕ್ ಲೋನ್ ತಗೊಂಡು ಇನ್ನು ಅರ್ಧ ಸಬ್ಸಿಡಿ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಬ್ಲೆಂಡೆಡ್ ಫೈನಾನ್ಸ್ ಮಾಡೆಲ್ ಅಂತಾರೆ. ಇನ್ನು ಮುಂದೆ ನೋಡೋದಾದ್ರೆ ಇದೇನಕ್ಕೆ ಈ ಸಬ್ಸಿಡಿಗಳು ಏನೇನಕ್ಕೆ ಸಿಗತ್ತೆ ಅಂತ ನೋಡೋದಾದ್ರೆ ಕೋಳಿ ಮತ್ತೆ ಕುರಿ ಸಾಕಾಣಿಕೆಗೆ ಸಿಗತ್ತೆ, ಹಂದಿ ಸಾಕಾಣಿಕೆಗೆ ಸಿಗತ್ತೆ. ಮತ್ತೆ ಇದಲ್ಲದೆ ಇನ್ನೊಂದು ವಿಶೇಷ ಇದೆ ಇದರಲ್ಲಿ, ಈ ಮೇವು ಬರುತ್ತಲ್ಲ ಅಂದ್ರೆ ಈ ಜಾನುವಾರುಗಳಿಗೆ ಮೇವು ಹಾಕೋದು ಅಥವಾ ಅದಕ್ಕೆ ಮೇವನ್ನ ಉತ್ಪಾದನೆ ಮಾಡೋದೇ ಒಂದ್ ದೊಡ್ಡ ಕೆಲಸ ಈಗ. ಅಂದ್ರೆ ಅದನ್ನ ಸರಿಯಾದಂತಹ ಮೇವನ್ನ ಉತ್ಪಾದನೆ ಮಾಡ್ಬೇಕು, ಅಂದ್ರೆ ಅದರಲ್ಲಿ ಪೌಷ್ಟಿಕತೆ ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಈ ತರದ ಆಹಾರಗಳನ್ನ ಅಥವಾ ಈ ತರದ ಮೇವನ್ನ ತಯಾರಿಸೋದಕ್ಕೆ ಸಂಸ್ಕರಣಾ ಘಟಕಗಳು ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಫೀಡ್ ಅಂಡ್ ಫೋಡಲ್ ಡೆವಲಪ್ಮೆಂಟ್ ಯೂನಿಟ್ಗಳು ಅಂತ, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಒಂದು ಸಂಸ್ಕರಣಾ ಘಟಕಗಳು. ಸೊ ಅದನ್ನ ಮಾಡೋದಕ್ಕೂ ಸಬ್ಸಿಡಿ ಸಿಗತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿರಬಹುದು, ಅಂದ್ರೆ ನಾವ್ ಎಷ್ಟು ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ, ಎಷ್ಟು ಸಬ್ಸಿಡಿ ಸಿಗತ್ತೆ, ಅಂದ್ರೆ ಗರಿಷ್ಠ ಎಷ್ಟು ಸಿಗತ್ತೆ, ಮ್ಯಾಕ್ಸಿಮಮ್ ನಮ್ಗೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗತ್ತೆ ಅಂತ ನಿಮ್ಗೆ ಒಂದು ಪ್ರಶ್ನೆ ಬಂದಿರಬಹುದು. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಗರಿಷ್ಠ 50 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಸಿಗತ್ತೆ. ಅಂದ್ರೆ ನೀವು ಒಂದು ಕೋಟಿದ ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ ಅಥವಾ ಈ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ ಮಾಡ್ತೀನಿ ಅಂತ ಆದ್ರೆ, ಅಂದ್ರೆ ಈ ಆಹಾರ ಅಥವಾ ಮೇವು ಸಂಸ್ಕರಣಾ ಘಟಕ ಮಾಡೋದು ಏನಿದೆ ಅದನ್ನ ನೀವು ಮಾಡ್ತೀನಿ ಅಂತ ಆದ್ರೆ ಅದಕ್ಕೆ ಒಂದು ಕೋಟಿ ಬೇಕಾಗತ್ತೆ. ಅಂದ್ರೆ ನೀವು 50 ಲಕ್ಷ ಹಾಕಿದ್ರೆ ಸರ್ಕಾರ ಈ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಸೊ ಟು ಆನ್ಸರ್ ದಟ್ ಸ್ಟ್ರೇಟ್, 50 ಲಕ್ಷ ರೂಪಾಯಿವರೆಗೂ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಇನ್ನು ಈ ಯೋಜನೆಯ ಇನ್ನೊಂದು ಪ್ರಮುಖ ಅಂಶ ಇದೆ, ಅದು ವಿಮೆ ಅಂದ್ರೆ ಇನ್ಶೂರೆನ್ಸ್. ಬಿಸ್ನೆಸ್ ಮಾಡ್ಬೇಕಾದ್ರೆ ಈ ಜಾನುವಾರುಗಳನ್ನ ಇಟ್ಕೊಂಡು ಉದಾಹರಣೆಗೆ ನಾಳೆ ದಿವಸ ಏನೋ ಒಂದು ಆಕ್ಟ್ ಆಫ್ ಗಾಡ್ ಏನೋ ಒಂದು ಆಗಿ ಏನೋ ಒಂದು ರೋಗ ತಗಲಿ ಅದಕ್ಕೇನಾದ್ರೂ ಸಾವಾದ್ರೆ ಅದಕ್ಕೆ ವಿಮೆ ಮಾಡಿಸಬಹುದು ನೀವು ಈ ಯೋಜನೆ ಅಡಿ. ಸೊ ಆ ವಿಮೆಗೆ ನೀವು ಬರೀ 15% ಅಷ್ಟೇ ದುಡ್ಡು ಕಟ್ಟೋದು, ಇನ್ ಮಿಕ್ಕಿದ 85% ಸರ್ಕಾರ ಕೊಡತ್ತೆ. ಅಂದ್ರೆ ಆ ವಿಮೆ ದುಡ್ಡೇನಿದೆಯಲ್ಲ, ಉದಾಹರಣೆಗೆ ಒಂದ್ ಹಸುಗೆ ನೀವು ವಿಮೆ ಮಾಡಿಸೋದಾದ್ರೆ, ಅಂದ್ರೆ ಒಂದ್ ಹಸುಗೆ ಇನ್ಶೂರೆನ್ಸ್ ಮಾಡಿಸೋದಾದ್ರೆ 1,000 ರೂಪಾಯಿ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳಿ. ಸೊ ನೀವು ಅಂದ್ರೆ ರೈತರು ಬರೀ 150 ರೂಪಾಯಿ ಕೊಡಬೇಕು, ಇನ್ನ 850 ರೂಪಾಯಿ ಸರ್ಕಾರ ಕೊಡತ್ತೆ. ಇದೊಂದು ಅತಿ ದೊಡ್ಡ, ಅಂದ್ರೆ ಇಷ್ಟೊತ್ತು ಹೇಳಿದ್ದು ಬಹಳ ಉಪಯೋಗ ಆಗುವಂತದ್ದೇ, ಆದ್ರೆ ಅದನ್ನು ಮೀರಿ ಇನ್ನೊಂದು ಉಪಯೋಗ ಆಗುವಂತಹ ಯೋಜನೆ ಈ ವಿಮೆ, ಈ ಇನ್ಶೂರೆನ್ಸ್ ಯೋಜನೆ. ಇನ್ನೊಂದು ವಿಶೇಷತೆ, ಈ ಇಷ್ಟೊತ್ತರೆಗೂ ಹೇಳಿದ್ನಲ್ಲ ನಾನು ಈ ಸಬ್ಸಿಡಿ ಸ್ಕೀಮ್, ಈ ಲೈವ್ ಸ್ಟಾಕ್ ಮಿಷನ್ ಏನಿದೆ ಇದು ಹಸು ಎಮ್ಮೆಗಳಿಗಿಲ್ಲ, ಆದ್ರೆ ಈ ಇನ್ಶೂರೆನ್ಸ್ ಏನ್ ಮಾತಾಡ್ತಾ ಇದೀನಲ್ಲ ನಾನು, ಆದ್ರೆ ಈ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ ಇದು ಹಸು ಎಮ್ಮೆ ಮೇಕೆ ಕುರಿ ಹಂದಿ ಇದಕ್ಕೆಲ್ಲ ಅನ್ವಯ ಆಗತ್ತೆ. ನೀವು ನಾಳೆ ದಿವಸ ಒಂದು ಗೋಶಾಲೆ ಮಾಡ್ತೀನಿ ಅಂದ್ರೆ ಅಥವಾ ಏನೋ ಒಂದು ಹೈನುಗಾರಿಕೆ ಮಾಡ್ತೀನಿ, ನಾನು ಹಸು ಕಟ್ತೀನಿ ಅಂದ್ರೆ ಅದಕ್ಕೆ ನೀವು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇಂದ ಸಬ್ಸಿಡಿ ತಗೊಳೋದಕ್ಕೆ ಬರೋದಿಲ್ಲ. ಆದ್ರೆ ಇನ್ಶೂರೆನ್ಸ್ ನ ಮಾತ್ರ ನೀವು ಹಸು ಎಮ್ಮೆಗಳಿಗೆ ಮಾಡಿಸಬಹುದು, ಅದರಲ್ಲಿ ನಿಮ್ದು 15%, ಸರ್ಕಾರದ 85%.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಕಿರಣ್ ಆರಾಧ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿದೆ, ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಉಗಾಂಡ ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಅಮೆರಿಕ ನಡುವೆ ಆಳವಾದ ಮತ್ತು ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಇದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗಿನ ಸಭೆಯಲ್ಲಿ ವಿದೇಶಾಂಗ ಸಚಿವರು ತಮ್ಮ ಆರಂಭಿಕ ಭಾಷಣದಲ್ಲಿ ಹೀಗೆ ಹೇಳಿದ್ದಾರೆ. ಉಭಯ ರಾಷ್ಟಗಳ ಸಂಬಂಧಗಳು ಪ್ರಪಂಚದ ಇತರ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತವೆ. ಭಾರತ ಮತ್ತು ಅಮೆರಿಕ ಪ್ರಪಂಚದ ಹಲವು ಭಾಗಗಳ ಅನೇಕ ವಿಷಯಗಳಲ್ಲಿ ಒಮ್ಮುಖ ಆಸಕ್ತಿಯನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಸಂಕೀರ್ಣ ಸಮಯದ ನಡುವೆ ಮಾತುಕತೆಗಾಗಿ ಎದುರು ನೋಡುತ್ತಿರುವುದಾಗಿ ತಿಳಿಸಿದ ಸಚಿವ ಡಾ ಎಸ್ ಜೈಶಂಕರ್ ಮುಕ್ತ ಮತ್ತು ಫಲಪ್ರದ ಚರ್ಚೆ ನಡೆಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ತಿಂಗಳ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಲು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಜಪಾನ್ನ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುಂದುವರಿಸುವ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ನಡೆಯುತ್ತಿರುವ ಉಪಕ್ರಮಗಳು ಮತ್ತು ಪರಸ್ಪರ ಕಾಳಜಿಯ ಇತರ ವಿಷಯಗಳ ಪ್ರಗತಿಯನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಎಬೋಲಾ ಏಕಾಏಕಿ ಹರಡುತ್ತಿರುವ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಸೂಚನೆ ಬರುವವರೆಗೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಉಗಾಂಡ ಮತ್ತು ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣವನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಎಲ್ಲಾ ಭಾರತೀಯ ನಾಗರಿಕರಿಗೆ ಸೂಚಿಸಿದೆ. ಪ್ರಸ್ತುತ ಈ ದೇಶಗಳಲ್ಲಿ ವಾಸಿಸುತ್ತಿರುವ ಅಥವಾ ಪ್ರಯಾಣಿಸುತ್ತಿರುವ ಭಾರತೀಯ ನಾಗರಿಕರು ಸ್ಥಳೀಯ ಅಧಿಕಾರಿಗಳು ನೀಡಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ಕಾಯ್ದುಕೊಳ್ಳಬೇಕು ಮತ್ತು ಭಾರತದಲ್ಲಿ ಯಾವುದೇ ಎಬೋಲಾ ವೈರಸ್ ಪತ್ತೆಯಾದ ಪ್ರಕರಣ ವರದಿಯಾಗಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ಹಿಂದೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಡಿಆರ್ಸಿ ಮತ್ತು ಉಗಾಂಡದಲ್ಲಿ ಎಬೋಲಾ ಕಾಯಿಲೆಯ ವರದಿಯಾದ ನಂತರ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಎಬೋಲಾ ವೈರಸ್ ಅಂತಾರಾಷ್ಟೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿತ್ತು. ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಅವರು ನಾಳೆ ಮಿಜೋರಂನ ಐಜ್ವಾಲ್ನಲ್ಲಿ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈಶಾನ್ಯ ಪ್ರದೇಶದಾದ್ಯಂತ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಕ್ಷೇತ್ರಗಳಲ್ಲಿ ಜಾರಿಗೆ ತರಲಾಗುತ್ತಿರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸುವತ್ತ ಸಭೆಯು ಪ್ರಾಥಮಿಕವಾಗಿ ಗಮನಹರಿಸಲಿದೆ. ಸುಸ್ಥಿರ ವಲಯ ಬೆಳವಣಿಗೆ, ರೈತರ ಕಲ್ಯಾಣ ಮತ್ತು ಜೀವನೋಪಾಯ ವರ್ಧನೆಗಾಗಿ ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಸಭೆಯಲ್ಲಿ ಸಚಿವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಮೀನುಗಾರಿಕೆ ಹಾಗೂ ಜಲಚರ ಸಾಕಣೆ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಡಿಯಲ್ಲಿ 32 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ ಪ್ರಮುಖ ಯೋಜನೆಗಳನ್ನು ಉದ್ಘಾಟಿಸಿ ಅಡಿಪಾಯ ಹಾಕಲಿದ್ದಾರೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಾಘೇಲ್ ಅವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಜಿನಿವಾದಲ್ಲಿ ನಿನ್ನೆ 6 ದಿನಗಳ 79ನೇ ವಿಶ್ವ ಆರೋಗ್ಯ ಸಭೆ ಮುಕ್ತಾಯಗೊಂಡಿದ್ದು, ಮಾನವ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುಪಕ್ಷೀಯ ಸಹಕಾರವನ್ನು ಮುಂದಿಸಲು ಸದಸ್ಯ ರಾಷ್ಟಗಳು ಬಹು ನಿರ್ಣಯಗಳನ್ನು ಅಂಗೀಕರಿಸಿದವು. ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಅಡಿಯಲ್ಲಿ ನಡೆದ ಸಭೆಯು ಪಾರ್ಶ್ವವಾಯು, ಕ್ಷಯ, ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ, ತುರ್ತು ಆರೈಕೆ

0: ಹಿಮೋಫಿಲಿಯಾ, ನಿಖರ ಔಷಧ ಮತ್ತು ವಿಕಿರಣ ಸೇರಿದಂತೆ ಅನೇಕ ವಿಷಯಗಳ ಕುರಿತು 20ಕ್ಕೂ ಹೆಚ್ಚು ನಿರ್ಧಾರಗಳು ಮತ್ತು 13 ನಿರ್ಣಯಗಳನ್ನು ಅಂಗೀಕರಿಸಿತು. ವಿಶ್ವ ಆರೋಗ್ಯ ಸಂಸ್ಥೆಯು ಆಯೋಜಿಸಿದ ಸದಸ್ಯ ರಾಷ್ಟ ನೇತೃತ್ವದ ಜಂಟಿ ಪ್ರಕ್ರಿಯೆಯ ಮೂಲಕ ಜಾಗತಿಕ ಆರೋಗ್ಯ ವಾಸ್ತುಶಿಲ್ಪವನ್ನು ಸುಧಾರಿಸುವ ಒಪ್ಪಂದ ಸೇರಿದಂತೆ ಹಲವಾರು ರಾಜಕೀಯ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ಸಭೆಯು ಪರಿಹರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ರಾಜಕೀಯ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ಸಭೆಯು ಪರಿಹರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

ಅವರು ಮೂರು ಬಾರಿಯ ಚಾಂಪಿಯನ್, ಮೂರನೇ ಶ್ರೇಯಾಂಕಿತ. ಕೋರ್ಟ್ ಫಿಲಿಪ್ ಚಾರ್ಟಿಯರ್ನಲ್ಲಿ ರಾತ್ರಿ ಸೆಷನ್ನಲ್ಲಿ ಫ್ರೆಂಚ್ ಬಿಗ್ ಸರ್ವರ್ ಜಿಯೋವಾನಿ ಎಪೆನ್ಶಿ ಪೆರಿಕಾರ್ಡ್ ವಿರುದ್ದ ಆರಂಭಿಕ ಪಂದ್ಯವನ್ನು ಆಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿವೆ, ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ, ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

0: ಇನ್ನು ಮುಂದೆ ಹಲೋ ಡ್ಯಾಡಿ ಚಿತ್ರದ ಗೀತೆ.
1: ನೌಕರಿಗೆ ದಿನ ರಜಾ,

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಕರ್ನಾಟಕ ರಾಜ್ಯ ಇಂಡಿಯಾ

0: ಜಸ್ಟಿಸ್ ವರದಿ 2025 ಪ್ರಕಾರ ನ್ಯಾಯ ನೀಡಿಕೆಯಲ್ಲಿ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ 3 ವರ್ಷಗಳಲ್ಲಿ 44 ನೂತನ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ. ಎಡಿಜಿಪಿ ದರ್ಜೆಯ ಅಧಿಕಾರಿ ನೇತೃತ್ವದಲ್ಲಿ ಮಾದಕ ವಿರೋಧಿ ಕಾರ್ಯಪಡೆ ಸ್ಥಾಪನೆ ಮಾಡಿರುವುದಲ್ಲದೆ 56 ಹುದ್ದೆಗಳನ್ನು ಸೃಜಿಸುವ ಮೂಲಕ ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ 6372 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಬಲಪಡಿಸಲು, ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸಲು, ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ದೃಷ್ಟಿಕೋನವನ್ನು ಮುನ್ನಡೆಸಲು ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳಂನ ಕಾಲಮಸ್ಸೇರಿಯ ಎಚ್ಎಂಟಿ ಮಿಷನ್ ಅಂಡ್ ಟೂಲ್ಸ್ ಕಾರ್ಖಾನೆಗೆ ಭೇಟಿ ನೀಡಿ ಮಾತನಾಡಿದ ಅವರು, ಎಚ್ಎಂಟಿಯಲ್ಲಿ ತಯಾರಾದ ಸ್ವದೇಶಿ ಮಿಷನ್ ಟೂಲ್ಸ್ಗಳನ್ನು ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ರಫ್ತು ಮಾಡುತ್ತಿರುವುದು ಭಾರತದ ಉತ್ಪಾದನಾ ವಲಯಕ್ಕೆ ಅತ್ಯಂತ ಹೆಮ್ಮೆಯ ಕ್ಷಣವಾಗಿದೆ. ಇದು ಭಾರತೀಯ ಇಂಜಿನಿಯರಿಂಗ್ ಶ್ರೇಷ್ಠತೆ ಮತ್ತು ತಾಂತ್ರಿಕ ಸಾಮರ್ಥ್ಯಕ್ಕೆ ಸಿಗುತ್ತಿರುವ ಜಾಗತಿಕ ಮನ್ನಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಿರ್ವಹಿಸುತ್ತಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಮೊದಲ ಸ್ಥಾನದಲ್ಲಿರುವುದು ಇಡೀ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಕುಂದುಕೊರತೆಗಳ ಶೀಘ್ರ ಪರಿಹಾರ ಹಾಗೂ ಕಡತಗಳ ತ್ವರಿತ ವಿಲೇವಾರಿ ಸೇರಿದಂತೆ ವಿವಿಧ ಮಾನದಂಡಗಳಲ್ಲಿ ಪ್ರಹ್ಲಾದ್ ಜೋಶಿಯವರ ನಾಯಕತ್ವದಲ್ಲಿ ಇಲಾಖೆಯು ಅತ್ಯುನ್ನತ ಸಾಧನೆಯ ಮೂಲಕ ಪ್ರಧಾನಿಯವರ ಗುಡ್ ಗವರ್ನೆನ್ಸ್ ದೂರದೃಷ್ಟಿಗೆ ಅವರು ಅತ್ಯಂತ ಸಕ್ರಿಯವಾಗಿ ಶಕ್ತಿ ತುಂಬುತ್ತಿರುವುದು ಅವರ ನುರಿತ ಆಡಳಿತ ಬದ್ದತೆ ಮತ್ತು ನೇತೃತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. 2026-27 ಸಾಲಿಗೆ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗೆ ಪ್ರಥಮ ವರ್ಷ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 3ನೇ ಸೆಮಿಸ್ಟರ್ ಅಥವಾ 2ನೇ ವರ್ಷದ ಡಿಪ್ಲೊಮಾ ಕೋರ್ಸ್ ಡಿಎಚ್ಟಿ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಲಿಂಕ್ https://khti.gadag.ac.in/admissionform.pdf ವೆಬ್ಸೈಟ್ ಮೂಲಕ ಇದೇ ತಿಂಗಳ 29ರೊಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಉಪನಿರ್ದೇಶಕರು ತಿಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800117100 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಕ್ಕೆ ಭೇಟಿ ನೀಡಿರುವ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರು ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ಪಕ್ಷದ ಜನಪ್ರತಿನಿಧಿಗಳು, ರಾಜ್ಯ ಪದಾಧಿಕಾರಿಗಳು ಹಾಗೂ ವಿವಿಧ ವಿಭಾಗಗಳ ಪ್ರಮುಖರನ್ನು ಒಳಗೊಂಡ ಸಂಘಟನಾ ಸಭೆಯನ್ನು ನಡೆಸಿದರು. ರಾಷ್ಟೀಯ ಅಧ್ಯಕ್ಷರ ಮಾರ್ಗದರ್ಶನ, ಸಲಹೆ ಸೂಚನೆಗಳು ನಮ್ಮೆಲ್ಲರಿಗೂ ದಿಕ್ಸೂಚಿಯಾಗಿದ್ದು ರಾಜ್ಯ ಘಟಕದ ಸೈದ್ಧಾಂತಿಕ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸುವ ಜೊತೆಗೆ ರಾಷ್ಟೀಯ ಅಧ್ಯಕ್ಷರ ಉಪಸ್ಥಿತಿಯೇ ನಮ್ಮೆಲ್ಲರಲ್ಲಿ ಹೊಸ ಹುರುಪು, ಚೈತನ್ಯ, ಉತ್ಸಾಹ ಮತ್ತು ದೃಢ ಸಂಕಲ್ಪವನ್ನು ತುಂಬಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಸಭೆಯಲ್ಲಿ ಪಕ್ಷದ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ,

ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ವಿಧಾನಸಭಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಪಕ್ಷದ ಸಂಸತ್ ಸದಸ್ಯರು, ಶಾಸಕರು, ಪದಾಧಿಕಾರಿಗಳು, ಇನ್ನಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲು. ಕಳಂಕ ನಿವಾರಿಸು, ತಿಳುವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಈ ಬಾರಿ ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾ ರೋಗದಿಂದ ಬಾಧಿತರಾಗಿದ್ದಾರೆ ಎಂದು ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ತಿಳಿಸಿದ್ದಾರೆ. ಸಾರ್ವಜನಿಕರು ಸ್ಕಿಜೋಫ್ರೇನಿಯಾ ಬಗ್ಗೆ ಜಾಗೃತರಾಗಬೇಕೆಂದು ಅವರು ಕರೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಂಧನ ಬಳಕೆ ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮೇಲೆ ಬೀಳುವ ಆರ್ಥಿಕ ಹೊರೆ ತಗ್ಗಿಸಬಹುದು. ಸಾಧ್ಯವಾದಷ್ಟು ಎಲ್ಲರೂ ಸಾರ್ವಜನಿಕ ಸಾರಿಗೆ ಬಳಕೆಯನ್ನು ಹೆಚ್ಚಿಸುವ ಮೂಲಕ ದೇಶದ ಸಂಪತ್ತನ್ನು ಉಳಿಸಲು ಕೈ ಜೋಡಿಸಬೇಕೆಂದು ಕೆಜಿಎಫ್ನ ಮಾಜಿ ಶಾಸಕ ವೈ ಸಂಪಂಗಿ ಹೇಳಿದರು. ಜಾಗತಿಕ ಇಂಧನ ಬಿಕ್ಕಟ್ಟನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಇಂಧನ ಉಳಿತಾಯ ಮಾಡುವಂತೆ ದೇಶದ ಜನತೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕೆಜಿಎಫ್ನಲ್ಲಿ ಎಬಿವಿಪಿ ವಕೀಲರ ಸಂಘ ಹಾಗೂ ನಗರ ಬಿಜೆಪಿ ಘಟಕದಿಂದ ಹಮ್ಮಿಕೊಂಡಿದ್ದ ಇಂಧನ ಉಳಿತಾಯ ಕುರಿತ ಜಾಥಾಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅನಾವಶ್ಯಕವಾಗಿ ವಾಹನಗಳನ್ನು ಬಳಸದೆ ಮಿತವ್ಯಯ ಮಾಡಬೇಕಿದೆ. ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿತಾಯ ಮಾಡುವ ಮೂಲಕ ಹಣವನ್ನು ಉಳಿಸಬಹುದು ಎಂದು ಅವರು ಹೇಳಿದರು. ಕೆಜಿಎಫ್ ನಗರದ ಗಾಂಧಿ ವೃತ್ತದಿಂದ ಆರಂಭವಾದ ಸೈಕಲ್ ಜಾಥಾವು ಸೂರಜ್ಮಲ್ ವೃತ್ತ, ಗೀತಾ ರಸ್ತೆ, ಡಾ ರಾಜಕುಮಾರ್ ರಸ್ತೆ, ಫ್ರಿಜರ್ಡ್ ರಸ್ತೆ ಮೂಲಕ ಸಾಗಿ ಸಾರ್ವಜನಿಕರಿಗೆ ಇಂಧನ ಉಳಿತಾಯ ಕುರಿತು ಜಾಥಾದಲ್ಲಿ ಅರಿವು ಮೂಡಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಚಿರತೆ ದಾಳಿಯಿಂದಾಗಿ ಬಾಲಕ ಮೃತಪಟ್ಟಿದ್ದ ಅರಣ್ಯ ಪ್ರದೇಶದಲ್ಲಿ ಚಿರತೆ ಸೆರೆ ಹಿಡಿಯಲಾಗಿದೆ. ಕಳೆದ ಮೇ 10ರಂದು ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುವಾಗ ಬೆಂಗಳೂರಿನ ಹರ್ಷಿತ್ ಎಂಬ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟಿದ್ದನು. ಕಾವೇರಿ ವನ್ಯಜೀವಿಧಾಮದ ಸಿಬ್ಬಂದಿ ಕಳೆದ 14 ದಿನಗಳಿಂದ ವಿವಿಧ ಮಾದರಿಯ 3 ಬೋನುಗಳನ್ನು ಇಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದರು. ಹೆಣ್ಣು ಚಿರತೆಯೊಂದು ಬೋನಿಗೆ ಸೆರೆಯಾಗಿದ್ದು ರಕ್ತದ ಮಾದರಿ ಕ್ಯಾಮೆರಾ ಟ್ರಾಪ್ನಲ್ಲಿ ಸೆರೆ ಸಿಕ್ಕ ಚಿರತೆಯ ದೃಶ್ಯಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತು ತಜ್ಞರಿಗೆ ರವಾನೆ ಮಾಡಲಾಗಿದ್ದು ಬಾಲಕನ ಸಾವಿಗೆ ಕಾರಣವಾದ ಚಿರತೆ ಬಗ್ಗೆ ದೃಢಪಡಿಸಲಾಗುವುದು. ಸೆರೆ ಸಿಕ್ಕ ಚಿರತೆಯನ್ನು ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನಕ್ಕೆ ರವಾನೆ ಮಾಡಲಾಗುವುದು ಎಂದು ಕಾವೇರಿ ವನ್ಯಜೀವಿಧಾಮದ ಡಿಸಿಎಫ್ ಸುರೇಂದ್ರ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40ಕ್ಕೆ.

ಆಕಾಶವಾಣಿ ಭದ್ರಾವತಿ ಸಮಯ 2:41 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ ಗೀತೆ ಹಾಡಿದ್ದಾರೆ ವಿಜಯನಾರಾಯಣ.

0: ಚಲನಚಿತ್ರ ಧ್ವನಿವಾಹಿನಿ ಅಂಜಲಿ ಗೀತಾಂಜಲಿ, ನಿರ್ದೇಶನ ಎಸ್ ನಾರಾಯಣ್, ಸಂಗೀತ ನಿರ್ದೇಶನ ಪ್ರಶಾಂತ್ ರಾಜ್, ತಾರಾಗಣದಲ್ಲಿ ಎಸ್ ನಾರಾಯಣ್, ಕೆಎಸ್ ಅಶ್ವಥ್ ಹಾಗೂ ಅನುಪ್ರಭಾಕರ್. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಅಂಜಲಿ ಗೀತಾಂಜಲಿ.
1: ಇಳಿಸು ಕೆಳಗಡೆ, ನಮ್ಮವರೆಲ್ಲ ನಿನ್ ಸುತ್ತ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ.
2: ಕನಸು ಗಂಡಿಯಾ ವೀರಪ್ಪ ಹಿಡಿತಾರಂತ ವೀರಪ್ಪ, ಅವ ಊರಲ್ಲೆಲ್ಲ ಹಿಡ್ಕೊಂಡು ಹೋಗಿ ಕಾಡಲ್ಲಿ ಹಿಡ್ಕೋತಾರೆ. ಹೇಳಿಯ ಕೆಳಗೆ ನೀನ್ ಎಷ್ಟು ಸಲ ಸೀಟ್ ಹಿಡಿಯೋದು, ನಾನು ಎಷ್ಟು ಸಲ ಬಸ್ ನಿಲ್ಸೋದು. ನಾವು ಹೀಗೆ ಬಸ್ ನಿಲ್ಲಿಸುತ್ತಾ ಹೋದರೆ ಊರು ಮುಟ್ಟುವ ಹೊತ್ತಿಗೆ ಸೂರ್ಯ ಮುಳುಗಿ ಹೋಗ್ತದೆ. ಹೋಗಯ್ಯ,
3: ಊರಿನ 10 kilometer ಕಣಯ್ಯ, ಇಲ್ಲಿ ಇಳಿಸ್ಬಿಟ್ರೆ ನಾವ್ ಹೆಂಗ ಹೋಗೋದು?
2: ಇವನಿಗೆ ಸೀಟ್ ಹೊಡಲಿಕ್ಕೆ ಬರ್ತದೆ, ಹೊಡ್ಕೊಂಡು ಹೋಗಿ ಊರು ಸಿಗ್ತದೆ. ಹೋಗಿ ಹೋಗಿ
3: ಅಲ್ಲ
1: ಯಾಕೊದಿತ್ಯಾನ ಕಲ್ಲಿದ್ಲಿ ನನ್ ಮಗನೇ, ಆ ಒಂಟೆ ನುಂಗಿದ ನನ್ ಮಗ ನಮ್ಮನ್ನ ಅರ್ಧ ದಾರಿ ಇಳಿಸ್ಬಿಟ್ಟು ಹೋಗ್ತದೇನೆ? ನೀನ್ ದಿನಕ್ಕೆ 20 ಬಟ್ಟೆ ನುಂಗ್ತೀಯ, ಲಗ್ಗೇಜ್ ಇಳಿಸ್ಕೊಳಕ್ ಗೊತ್ತಿಲ್ವೇ?
2: ಅಯ್ಯಯ್ಯೋ ಬಾಯಲ್ಲಿ ಇಟ್ಕೊಂಡ್ಬಿಡು ಬೆಳ್ಳ, ಬೆಳಗ್ಗೆ ಸ್ನಾನ ಮಾಡಿದ್ರೆ ಬದಲಾಯಿಸ್ಕೊಳಕ್ ಅಂಡ್ರವೇ ಇರಲ್ಲ ನನ್ ಮಗನೇ.
1: ಮಗಳಿದ್ರೆ ನೋಡು ಮದುವೆ ಮಾಡ್ಕೊಂಡ್ಬಿಡು.
3: ಹಂಗಲ್ಲ ಕಣ, ಅವ್ನು ಡಿಪ್ಪ ಹೋಗಿ ತಗೊಂಬಂದ್ಬಿಡ್ತೀನಿ
1: ನೋಡಿ. ಇಲ್ಲ ನನ್ ತಲೆ ಮೇಲೆ ಕೂತ್ಕೊಂಡ್ಬಿಡು, ಹೊತ್ಕೊಂಡೋಗ್ತೀನಿ.
3: 10 kilometer ನಡ್ಕೊಳೋದ್ರೆ ನನ್ ಕಾಲೆಲ್ಲ ಊದ್ಕೊಂಡ್ಬಿಡ್ತಾ.
1: ಅಣ್ಣವರು ಕಾಡಲ್ಲಿ ಕಲ್ಲು ಮುಳ್ಳಲ್ಲಿ 250 kilometer ನಡೆದಿದ್ದಾರೆ, ನಿನಗ್ ತಾರ್ ರಸ್ತೆಯಲ್ಲಿ 10 kilometer ನಡೆಯಕ್ ನೋಯ್ತದೇನಾ?
3: ಅಣ್ಣವರೇ ನಡೆದವ್ರೆ ಅಂದ್ಮೇಲೆ ನಮ್ಗಳ್ದೇನು
1: ಮತ್ತೆ
3: ಅಣ್ಣ ಹೋಗ್ತಾ ಹಂಗೆ ನಮ್ಗ್ ಲೊಕೇಶನ್ ತೋರಿಸ್ಕೊಂಡು ಹೋಗ್ತೀನಿ.
1: ಅದು ಕೊಡು ಕೈ.

0: What a surprise.
1: ಏನಾಯ್ತಮ್ಮ?
0: ಅದೇ ಸೀನ್.
2: ಅದೇ ಸೀನ್.
0: ಡಬ್ಬ ಅಲ್ಲ, ಹಳೆ ಕಾಲದಿಂದ ಲೇಟೆಸ್ಟ್ ಡಿಜಿಟಲ್ ಡಿಟಿಎಸ್ ಕಾಲದವರೆಗೂ ಒಂದೇ ತರ ಸೀನ. ಚೇಂಜ್ ಮಾಡ್ರಯ್ಯ, ಮುಂದೆ ಹುಡುಗಿ ಓಡ್ತಾ ಇರ್ತಾಳೆ, ಹಿಂದೆ ನೀವು ಅಟ್ಸ್ಕೊಂಡ್ ಬರ್ತಾ ಇರ್ತೀರಿ.
2: ನಮ್ಮಂತರ ಯಾರಾದ್ರೂ ಬರೋದು, ನಾಲ್ಕು ಇಕ್ಕದು ಹೀರೋಗಳಾಗ್ಬಿಡೋದು.
0: ಕಂಪ್ಯೂಟರ್ ಬಂದಿದೆ,
2: ಸೆಲ್ಯುಲರ್ ಫೋನ್ ಬಂದಿದೆ. ಇಲ್ಲಿ ನಾವು ಹಲೋ ಅಂದ್ರೆ ಅಮೆರಿಕದಲ್ಲಿ ಅವ್ರು ಹಲೋ ಅಂತಾರೆ.
0: ಎಲ್ಲ ಏರಲ್ಲೇ ಟ್ರಾನ್ಸಾಕ್ಷನ್ ಇರುವಾಗ ಇದೊಂದೇನೋ ಹಾಗೆ ಉಳ್ಕೊಂಡಿದೆ. ಚೇಂಜ್ ಮಾಡ್ರಯ್ಯ.
3: ವೆರಿ ಗುಡ್, ವೆರಿ ಗುಡ್. ಚೇಂಜ್ ಮಾಡ್ಕೊಳ್ಳೋಣ ಅಂತಾನೆ ಇದ್ದೀವಿ.
0: ಫೈನ್ ಫೈನ್, ಏನ್ ಮಾಡ್ಬೇಕು ಅಂತಿದ್ದೀರಾ?
2: ಇಬ್ರು ಮಾಡ್ರು ಮಾಡಿ, ಆಮೇಲೆ ರೇಪ್ ಮಾಡೋಣ ಅಂತ.
0: ವೆರಿ ಗುಡ್, ವೆರಿ ಗುಡ್. ಚೇಂಜ್ ಮಾಡ್ತಿದ್ದಾರೆ, ವೆರಿ ಗುಡ್. ಯಾರ್ ಮಾಡ್ಬೇಕು ಅಂತಿದ್ದೀರಾ? ಮಾಡ್ರ
3: ಇದ್ದೀರಲ್ಲ ನೀವಿಬ್ರು.
0: ನಮ್ಮನ್ನ ಯಾರು ಕಾಪಾಡೋದು ಅಲ್ವಾ? ನೋಡು, ಸಾಧ್ಯ ಆದ್ರೆ ನೀವು ಸೇವ್ ಮಾಡ್ಕೋ, ಬೇರೆ ದಾರಿ ಇಲ್ಲ. ಚೆನ್ನಾಗಿದೆಯಾ ಎಮ್ಮೆದು? ಸಮ್ ಟೈಮ್ಸ್ ಓಲ್ಡ್ ವಿಲ್ ಬಿಕಮ್ ಗೋಲ್ಡ್.
1: ಇದ್ದಾಳ
0: ಇರು ಇರು ಇರು ಇರು, ಹಿಡ್ಕೋ, ಎಲ್ಲ ಮುಗಿದ್ಮೇಲೆ ಕೊಡು.
2: ಎಷ್ಟ್ ಚೆನ್ನಾಗಿದ್ದೀರ ನಿನ್ನ ಫೋಟೋ ತೆಗೆದ್ಬಿಟ್ಟು ಚಾನಲ್ ತಗೊಂಡು ಕೊಟ್ಬಿಟ್ರೆ ನನಗೆ ಬಹುಮಾನ ಬಿಡುತ್ತೆ. ಆಗಿರೋ ಈ ಸಿನಿಮಾ ಹಾಗೆ ನಿಂತಿರು, ಸೂಪರ್ ಆಗಿದೆಯಾ ನಡಿಯಮ್ಮ?
0: ಏನು ಈಗ ತಾನೆ ತಿಂದಲ್ಲ ಅಲ್ಲಿ ನೋಡು ನಾಕಣ್ಣ.
2: ಅಣ್ಣ ಮಕ್ಕಳು ಕಷ್ಟ ಪಡ್ತಾವ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಇದನ್ನ ಸ್ವಲ್ಪ ಇಟ್ಕೊಂಡಿರಿ, ನಾನು ಇವನ್ ಸಣ್ಣಗಿದ್ದಾರೆ, ನಾನು ವಿಚಾರಿಸ್ಕೊತೀನಿ.
4: ಸಮಾಧಾನ ಮಾಡ್ಕೋ ತಾಯಿ. ಆ ದೇವರು ಸಕಾಲದಲ್ಲಿ ಈ ಇಬ್ಬರು ಪುಣ್ಯಾತ್ಮರನ್ನು ಕಳಿಸಿ ನಿನ್ ಮಾನ ಕಾಪಾಡೋ ಹಾಗೆ ಮಾಡದ್ದಮ್ಮ. ನಿಮ್ಮಿಬ್ಬರಿಗೂ ಕೃತಜ್ಞತೆ ಕೊಡು.
0: ನಮಸ್ಕಾರ. ತಾತ ಅಂದ್ರೆ ನಿಮ್ ತಾತನೇ ಇವರು?
4: ಹೌದು, ನಾನೇ.
0: ನಮಸ್ಕಾರ.
4: ತಮ್ಮ ಹೆಸರು?
0: ನನ್ನ ಹೆಸರು ಸಾಗರ್ ಅಂತ. ಇವನ್ ದೀನ.
4: ನಮಸ್ಕಾರ.
0: ಸ್ನೇಹಿತ.
4: ಯಾವೂರು?
0: ನಮ್ಮೂರು ಭದ್ರಾವತಿ. ನನ್ ಚಿಕ್ಕ ವಯಸ್ಸಲ್ಲೇ ಊರ್ ಬಿಟ್ಬಿಟ್ಟೆ. ಇವನು ಇದೇ ಊರ್ನವನು, 20 ವರ್ಷದ ಹಿಂದೆನೆ ಊರ್ ಬಿಟ್ಟಿದ್ದಾನೆ. ಈಗ ನಾವಿಬ್ರು ಸೇರ್ಕೊಂಡು ವೈಲ್ಡ್ ಲೈಫ್ ಫೋಟೋಗ್ರಾಫ್ಸ್ ಮಾಡ್ತಾ ಇದೀವಿ. ಈ ಟಿವಿಯಲ್ಲಿ

0: ಪ್ರಾಣಿ ಪಕ್ಷಿಗಳೆಲ್ಲ ಬರುತ್ತೆ ನೋಡಿ, ಮಕ್ಕಳೆಲ್ಲ ನೋಡಿ ಸಂತೋಷ ಪಡ್ತಾರಲ್ಲ, ಅದನ್ನ ನಾವಿಬ್ರೆ ತಕ್ಕೊಡೋದು.
1: ಓ, ಎಲ್ಲಿ ಉಳ್ಕೊಂಡಿದ್ದೀರಿ?
2: ನಮಗ್ ಮನೆನ, ನಾವ್ ಇದ್ಕೊಳ್ಳೋಣ ನಮ್ಮನೆ ಅಲ್ವೇನ
0: ಸರ್. ನಿಮ್ ಊರಲ್ಲಿ ಯಾವ್ದಾದ್ರು ಹಳೆ ಸ್ಕೂಲು ಅಥವಾ ಪೋಸ್ಟ್ ಆಫೀಸ್ ಇದ್ರೆ ನಾವ್ ಅಲ್ಲೊಂದ್ 10-15 ದಿವಸ ಇದ್ಬಿಟ್ಟು ಹೋಗ್ತೀವಿ. ದಯವಿಟ್ಟು ತಾವು ದೊಡ್ಡ ಮನ್ಸು ಮಾಡಿ ವ್ಯವಸ್ಥೆ ಮಾಡ್ಕೊಡ್ಬೇಕು.
1: ಸ್ಕೂಲು ಹಳೆ ಕಟ್ಟಡ ಯಾಕೆ ಸ್ವಾಮಿ? ನಮ್ ಪೂರ್ವಿಕರು ಆ ದೇವರ ಆಶೀರ್ವಾದದಿಂದ ಒಂದು ವಿಶಾಲವಾದ ಮನೆನೆ ಕಟ್ಟಿ ನನಗೋಸ್ಕರ ಬಿಟ್ಟು ಹೋಗಿದ್ದಾರೆ.
2: ಯಾಕೋ ನನ್ನ ಕಾಲದಲ್ಲ, ಅವ್ರಿಗೆ ಆ ಯಜಮಾನರು ಪರಿಚಯ ಆದಾಗ ನೀವ್ ಅವ್ರ ಕಾಲಿ ಬಿಡ್ಬೇಕಾಗಿತ್ತು.
1: ಏನಪ್ಪ ಇದು?
0: ಮೊದ್ಲೇ ನಮಸ್ಕಾರ ಮಾಡ್ಬೇಕಾಗಿತ್ತು, ಮರ್ತು ಬಿಟ್ಟೆ.
1: ದೊಡ್ಡ ಗುಡ, ದೊಡ್ಡ ಗುಡ. ಇವಳು ನನ್ನ ಹೆಂಡತಿ ಪಾರ್ವತಿ ಅಂತ, ನಾನು ಪ್ರೀತಿಯಿಂದ ಪಾತಿ ಪಾತಿ ಅಂತ ಕರೀತೀನಿ.
0: ಪಾತಿ?
1: ನಾನು ಪ್ರೀತಿಯಿಂದ ಪಾತಿ ಅಂತ ಕರೆದ್ರೆ ನೀನು ಪಾತಿ ಅಂತ ಕರಿತೀಯ?
0: ಸರಿ ಸರಿ, ನೀವೇ ಕರೀರಿ, ನಿಮ್ ಪಾತಿ ಅಲ್ಲಿ ನಮ್ಗೆ ಏನ್ ಕೆಲಸ?
1: ಇವಳು ನನ್ನ ಎರಡನೇ ಮಗಳು ಶಾರದ. ಅಲ್ಲಿದ್ದ ನೋಡಿ ಕಿಲಾಡಿ, ನನ್ ಮೊಮ್ಮಗ ಚಂದ್ರು. ಏನಪ್ಪ ಇದು?
0: ಅಲ್ಲ, ನಿಮ್ ಊರಲ್ಲಿ ಮೊದ್ಲನೇ ಸಲ ಯಾರಿಗಾದ್ರು ಪರಿಚಯ ಮಾಡಿಕೊಟ್ರೆ ಅವ್ರ ಕಾಲಿಗೆ ಬೀಳ್ಬೇಕಂತಲ್ಲ.
1: ಚಿಕ್ಕ ಮಕ್ಕಳ ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅಂತ ಯಾರು ಹೇಳಿದವರು? ಪಾತಿ, ಇವರಿಬ್ರು ಒಂದ್ ತಿಂಗಳು ನಮ್ಮ ಮನೇಲಿ ಇರ್ತಾರೆ. ಯಾಕಮ್ಮ ಅಷ್ಟಂತ ಕೋಪ ನಿನ್ಗೆ?
3: ಅಲ್ಲ, ಇವೆರಡನ್ನೂ ಇಲ್ಲಿ ಉಳಿಸ್ಕೊಳಕ್ ಕರ್ಕೊಂಡ್ ಬಂದಿದ್ದೀರಲ್ಲ, ಇದೇ ನೊನೇನ ಜಂಗ ಪಂಚತ್ರನ?
1: ಒಂದ್ ತಿಂಗಳು ತಾನೇ ಅಮ್ಮ?
3: ಒಂದ್ ತಿಂಗಳು ಆದ್ರೆ ಒಂದ್ ದಿವಸ ಆದ್ರೇನು? ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮನೇಲಿ ಇಟ್ಕೊಂಡು ಬೀದಿಲಿ ಹೋಗೋರ್ನೆಲ್ಲ ಕರ್ಕೊಂಡ್ ಬಂದು ಮಲಗಿಸ್ಕೋತಿರಲ್ಲ, ನಿಮ್ಗೇನು ಅನ್ಸಲ್ವ ತಾತ? ಮೊದ್ಲು ಮೊದ್ಲು ಇವೆರಡನ್ನೂ ಓಸಿ ಇಲ್ಲಿಂದ.
0: ಏನು ಏನ್ ನಾಲ್ಗೆ ಉದ್ದ ಜಾಸ್ತಿ ಆಯ್ತು, ಬ್ರೇಕ್ ಹಾಕು. ಓ, ನಾವು ಊರ್ ಬಿಟ್ಟು ಊರ್ ಬರೋವಾಗ ನಿಮ್ಮಂತ ನಂಬ್ಕೊಂಡು ಬರ್ತಾ ಇರ್ತೀವಿ. ಇಲ್ಲಿ ನೋಡಿದ್ರೆ ಟೆಂಟ್ ಇದೆ, 4 ಗೂಟ ಇದೆ, ಎಲ್ ಬೇಕಲ್ಲಿ ಜಡಿತೀವಿ, ಮಲ್ಕೋತೀವಿ, ಗೊತ್ತಾಯ್ತಾ? ಓಹೋ,
1: ಸಾಗರ್ ಸಾಗರ್
2: ಬಿಡಿ ಸ್ವಾಮಿ, ಮನೆ ಬಾಗಿಲು ಬಂದ್ರೆ ಈಗ ಮಾತಾಡ್ತೀವಿ. ಹುಡುಗಿ ಏನನ್ನ ಮುಖ ನೋಡ್ಕೊಂಡು ಸುಮ್ಮನೆ ಬಿಡ್ತಾ ಇದೀವಿ, ಬಾಯ್ನ ಮಗನ
0: ಮರ್ಯಾದೆ ಮರ್ಯಾದೆ ಅನ್ನೋದನ್ನ ಕಲಿಸಿ ಅವಳಿಗೆ, ಮರ್ಯಾದೆ ಕಲೀಲ ಅವಳು. ನೀನೇನೋ ನನ್ನ ಹೆಂಡತಿ ಆಗಿದ್ರೆ ನಾಲ್ಗೆನ ಈಚೆ ಎಳೆದು ಬಿಟ್ಟು ಡ್ರಿಲ್ಲಿಂಗ್ ಮಿಷಿನ್
4: ಹೊರಚಳಿ ಕೊರೀತಾ ಇದೆ ಕಣೆ. ಪಾಪ, ಅವರಿಬ್ರು ಎಲ್ ಮಲಗಿದಾರೋ ಏನು?
5: ತೆಪ್ಪಗ್ ಬಿದ್ಗೊಳೆ, ನಾನು ನಿನ್ನೂ ಹೊರಗ್ ಕಳ್ಸ್ಬಿಡ್ತೀನಿ ಅಷ್ಟೇ. ನೆಂದಿ ಅವ್ ನಿದ್ದೆ ಮಾಡಕ್ಕೂ ಬಿಡಲ್ಲ.
4: ತಾತ ತಾತ, ನಾನ್ ತಾತ
1: ಏನಮ್ಮ?
4: ಅವ್ರನ್ನ ಅವನು ಉಗ್ದು ಓಡ್ಸಿದ ತಕ್ಷಣ ನೀನು ಸುಮ್ನಾಗ್ ಬಿಡದ?
1: ಯಾರನ್ನಮ್ಮ?
4: ಅದೇ ತಾತ, ಬೆಳಗ್ಗೆ ನನ್ ಮಾನ ಕಾಪಾಡಿದ್ರಲ್ಲ, ಅವ್ರನ್ನ ಬಾ ತಾತ ಹೋಗಿ ಹುಡ್ಕೊಂಡ್ ಬರೋಣ.
1: ಅವ್ರನ್ನ ಒಳ್ಳೆ ನಿದ್ದೆ ಬರೋ ಹೊತ್ತಲ್ಲಿ ಬಂದು ಪ್ರಾಣ ತೆಗಿತಾಳೆ, ಪಕ್ಕದ ರೂಮ್ನಲ್ಲಿ ಮಲಗಿದ್ದಾರೆ.
3: ಒಂದ್ ಸ್ವಲ್ಪ ಏಮಾರಿದ್ರೆ ಈ ಮನೇಲಿ ನನ್ನ ಅಡ್ಗೆ ಕೆಲ್ಸಕ್ಕೆ ಇಟ್ಕೊಂಡ್ ಬಿಡ್ತಾರೆ. ತಿಂಡಿ ಮಾಡ್ಕೊಡು, ಕಾಫಿ ಮಾಡ್ಕೊಡು, ಅಡ್ಗೆ ಮನೆ ಅಂತ ಬಾಕಿ ಯಾವಳೆ ಒಳಗಡೆ?
4: ನಾನು ಕಣೆ.
3: ಅಯ್ಯೋ ಅಯ್ಯೋ ಅಯ್ಯೋ, 1 hour ಆಯ್ತಲ್ಲ, ಒಳಗಡೆ ಹೋಗಿ ಬಾರ, ಹೊರಗಡೆ ನಾನು ಸ್ನಾನ ಮಾಡ್ಬೇಕು. ಬರ್ತೀನಿ ರೀ, ಬಡ್ಕೋಬೇಡ. ನಾನ್ ಮಾತಾಡಿದ್ರೆ ನಿಮ್ಗೆ ಬಡ್ಕೊಳ ಹಾಗೆ ಕೇಳ್ಸೋದು.
6: ಅಂಜು,
3: ಯಾವಳ ಅವಳು?
6: ನಾನಮ್ಮ, ನಿನ್ ಚಿಕ್ಕಮ್ಮ.
3: ಚಿಕ್ಕಮ್ಮ? ಏನ್ ಚಿಕ್ಕಮ್ಮ,
6: ತಿಂಡಿ ಏನ್ ಮಾಡಿ ಅಮ್ಮ?
3: ಇವಾಗ ನೀನ್ ಏನ್ ಮಾಡ್ತಾ ಇದೀಯ?
6: ಬಾತ್ರೂಮ್ ಅಲ್ಲಿ ಇದೀನಿ.
3: ಮೊದ್ಲು ಅದನ್ನ ಮುಗಿಸು ನೆಮ್ಮದಿಯಾಗಿ, ಆಮೇಲೆ ತಿಂಡಿ ಬಗ್ಗೆ ಕೇಳು. ಬಾತ್ರೂಮ್ ಅಲ್ಲಿ ಕುತ್ಕೊಂಡು ತಿಂಡಿ ಬಗ್ಗೆ ಯೋಚನೆ ಮಾಡ್ತೀಯಲ್ಲ, ಕೊಟ್ಟೆ ಅಲ್ಲೇ ತಿನ್ಬಿಡ್ತೀವನು.
0: ಆಗಾಗ ಕ್ಯಾಮ್ರಾಗ ಅಡ್ಡ ಬಂದು ನಿಂತ್ಕೋತಿಯಲ್ಲ, ನಾನ್ ನಿನ್ ಬ್ಯಾಕ್ ಪೋಸ್ಟ್ ತೆಗಿಯಕ 250 kilometers ಇಂದ ಬಂದಿದ್ದೀನಿ. ಡಬ್ಬ ನನ್ ಮಗನೇ, ಈ ಕಡೆ ಬರ. ಏನು ಅವಮಾನ ಮಾಡ್ತೀಯಲ್ಲೋ. ಪ್ರಾಣಿಗಳ ಜೊತೆ ವಾಸ ಮಾಡೋ ನಾವು ಹಾವಿಗೆಲ್ಲ ಎದುರ್ಕೋತಾರೆ.

0: ಅದೇನ್
1: ಗಂಡ್ಸು ಅಂತ ನೀನ್ ಜೊತೆಲಿ ಕರ್ಕೊಂಡ್ ಬಂದಿರೋ ನಾನು. ಅಯ್ಯೋ ಎಲ್ಲೋ ಇದೀವಿ, ಏನೋ ಕತೆ, ಬಹಳ ದೂರ ಬಂದ್ಬಿಟ್ಟಿದೀವಿ, ಹೇಗೆ ಹೋಗೋದ್ ಮತ್ತೆ ಅಲ್ಲಿಗೆ?
0: ಅಣ್ಣ ಯಾರನ್ನಾದ್ರೂ ಕೇಳ್ಕೊಂಡು ಹೋದ್ರೆ ಆಯ್ತು ಬಿಡಣ್ಣ,
1: ತೆಗೆದು ನೋಡು ಇಲ್ಲೇ ಹುಡ್ದಮ್ ಅಂತ ಹೇಳ್ತಿ, ಅಡ್ರೆಸ್ ಗೊತ್ತಾಗಲ್ವೇನೆ ನನಗೆ?
0: 20 ವರ್ಷ ಆಯ್ತು ಊರ್ಬಿಟ್ಟು.
1: ಕಾಲ ಗೊತ್ತಿಲ್ಲ ನನ್ ಮಗನೇ. ಅಮ್ಮ ಅಮ್ಮ ಅಮ್ಮ, ಒಳ್ಳೆ ಟೈಮಿಗ್ ಬಂದೆ, ನಾ ಹೋಯ್ ದೊಡ್ಡ ಮನೆಗೆ ಹೋಗ್ಬೇಕು. ಇದೇನು ಅವಳು ತಿರುಗಿಸ್ಕೊಂಡು ಹೋಯ್ತವಳೆ?
0: ಅವ್ರಿಗೆ ನಮ್ ಭಾಷೆ ಅರ್ಥ ಆಗಲಿ ಅಂತ ಕಾಣಿಸುತ್ತೆ. ಅವ್ರ ಭಾಷೆಲಿ ಕೇಳಿದ್ರೆ ಹೇಳೋರೇನು?
1: ಅವ್ರ ಭಾಷೆನ? ಯಾವ್ದು ಅದು? ಯಾಕ ಹಾಗ ನೋಡ್ತಾ ಇದ್ಯಾ? ಓಹೋ, ನಿಮ್ ಭಾಷೆ ನಂಗೆ ಮಾತಾಡಕ್ ಬರಲ್ಲ ಅಂತನಾ? ನೀನೊಂದ್ಸಲ ಹೇಳ್ಕೊಡು ಹೀಗೆ ಅಂತ, ನಾನ್ ಮಾತಾಡಿಲ್ಲ ಅಂದ್ರೆ ಕೇಳು.
0: ನಾಲ್ಕು ಗಟ್ಟಿದೋರ್ನ ಏಕು ಉಮ್ಮದಿ.
1: ನಾಲ್ಕು
0: ಗಟ್ಟಿ ದೋರ್ನ,
1: ಗಟ್ಟಿ ತೋರ್ಣ.
0: ಅಯ್ಯೋ ತೋರ್ಣ ಬಾಗಲ್ ಕಟ್ಟದು. ದೋರ್ನ ಏಕು ಉಮ್ಮದಿ,
1: ಏಕು ಉಮ್ಮದಿ. ನಾಲ್ಕು ಗಟ್ಟಿ ದೋರ್ನ ಏಕು ಉಮ್ಮದಿ. ಭದ್ರಾವತಿ ಕೂಸಿದ
0: ಅಲ್ವೇ ಮತ್ತೆ?
1: ಹಾಗೆ ಕೇಳ್ಬಿಡ್ಲ,
0: ಕೇಳ್ಬಿಡೋಣ.
1: ದೊಡ್ಡ ಮನೆಗೆ ಹೋದ್ ಹೇಗೆ ಅಂತ ಬರ್ತಿ ನೋಡಿ. ನಾಲ್ಕು ಗಟ್ಟಿ ದೋರ್ನ ಏಕು ಉಮ್ಮದಿ.
0: ಅಣ್ಣ ನಿನಗ ಮುಂದೈತೆ ಸುಣ್ಣ.
1: ಅವ ನಿಂತ್ಕೊಳ್ಳಿ, ಅವ ನಾಲ್ಕು ಗಟ್ಟಿ ದೋರ್ನ ಏಕು ಉಮ್ಮದಿ. ನಾಲ್ಕು ಗಟ್ಟಿ ದೋರ್ನ ಏಕು ಉಮ್ಮದಿ.
0: ಕೇಳು ಕೇಳು.
1: ನಾಲ್ಕು ಗಟ್ಟಿ ದೋರ್ನ ಏಕು ಉಮ್ಮದಿ.
0: ಹೆಂಚಿನ ಹೆಂಚಿನ.
1: ನಾಲ್ಕು ಗಟ್ಟಿ ದೋರ್ನ ಏಕು ಉಮ್ಮದಿ. ಯಾಕೆ ಮಾರಯ್ಯ ಅಡ್ರೆಸ್ ಕೇಳಿದ್ರೆ ಹೊಡೆಯೋದು?
0: ಏನು ಅಡ್ರೆಸ್ ಕೇಳಿದ್ದು? ಅದು ನನ್ನ ಹೆಂಡತಿ ಬಳಿ.
1: ಮತ್ತೆ
0: ಜಾಸ್ತಿ ಮಾತಾಡಿದ್ರೆ ಬಾಯಿಂದ ಹಲ್ಲು ಉದುರಿಸ್ಬಿಡ್ತೀನಿ. ಹಲ್ಗಡ್ ನನ್ ಮಗನೇ,
1: ಇವ್ ನೆನೆ ಬಾಯಿಗೆ ಬಂದಂಗೆಲ್ಲ ಬೈತಿದ್ದಾನೆ. ಅಲ್ಲ ಮಾರಯ್ಯರೆ, ನನಗೆ ನಿಮ್ ಮೂರು ಭಾಷೆ ಗೊತ್ತಿಲ್ಲ. ಈಗ ನಾನು ಕೇಳಿದ್ರೆ ಅರ್ಥ ಏನು?
0: ನನ್ನನ್ನು ತಬ್ಬಿಕೊಂಡು ಮುತ್ತು ಕೊಡು ಅಂತ ಹೇಳಿದ್ದು ಅದು ನನ್ನ ಹೆಂಡತಿಯ ಬಳಿ. ಸರ್ಕಲ್ ಹೆಂಡಿಗೆ ಗಾಡಿಯಿಂದ ಬಂದು ಲೈನ್ ಹೊಡಿಲಿಕ್ಕೆ ಬರ್ತಾರೆ. ಎಂತ ಕೆಟ್ಟ ಜನ. ಅಲ್ಲ ಕಣ್ಲ ದಿನ, ನಮ್ ಮುತ್ತಾತನ ಕಾಲದಾಗೆ ಕನ್ನಡಿ ಬೋತಂತೆ. ಆಗ ಮನುಷ್ಯ ಮನುಷ್ಯನಂಗೆ ಕಾಣಿಸ್ತಾ ಇದ್ನಂತೆ. ಈ ಕ್ಯಾಮರಾ ಅನ್ನೋದು ಒಂದು ಬಂದ್ಬಿಟ್ಟು ಇನ್ನು ಏನನ್ನ ತೋರಿಸ್ತದಂತಲ್ಲಪ್ಪ. ಇದು ಲೇಟೆಸ್ಟ್ ಕಣಣ್ಣ, ಫೋಟೋ ತೆಗೆದ ತಕ್ಷಣ ಪ್ರಿಂಟ್ ಈಚೆ ಬಂದ್ಬಿಡುತ್ತೆ. ಅದನ್ನ ನಾವ್ ಇಲ್ಲಿಂದ ಇಮೇಲ್ಗೋ ಇಂಟರ್ನೆಟ್ಗೋ ಹಾಕ್ಸ್ಬಿಟ್ರೆ ಅಮೇರಿಕ ನೋಡ್ಬೋದಂತೆ. ವಾ ಬೇಕು ಪುನಃ ಮಗನೇ, ಇಮಾನ್ದಾಗ ಹೋದ್ರೆ 24 ಗಂಟೆ ಬೇಕಾಯ್ತದೆ ಅಂತ. ಅದ್ರಾಗೆ
2: ಈಗ ನೋಡೋಣ, ನೀನ್ ಇಲ್ಲಿಂದ ಫೋನ್ ಮಾಡ್ತೀಯಲ್ವಾ?
3: ಮಾಡ್ತೀನಿ.
2: ಮಾಡಿದಾಗ ಅಲೋ ಅಂತೀಯ?
3: ಅಂತೀನಿ.
2: ಅಲ್ಲ ಅವ್ರು ಅಲೋ ಅಂತಾರೆ?
3: ಅಂತಾರೆ.
2: ಅದೇಗ ಹೋಗುತ್ತೆ?
3: ಹೆಂಗಾಯ್ತದೆ?
2: ಇದು ಅದೇ ತರನೇ.
3: ಇಷ್ಟೆಲ್ಲ ಬಂದ್ಮೇಕ್ರೆ ಮನುಷ್ಯ ಹುಟ್ಟದಾಗ ಹೆಂಗಿದ್ನು ಹಂಗೇ ತೆಗಿಯುವಂತ ಕ್ಯಾಮ್ರಾ ಬಂದ್ರ ಆಶ್ಚರ್ಯ ಇಲ್ಲ ಅಲ್ವಲ್ಲ?
2: ಓ ಅದು ಬಂದ್ಬಿಟ್ಟೈತೆ.
3: ಅದು ಬಂದ್ಬಿಡ್ದು
2: ನಮ್ ಸಾಗರಣ್ಣ ಹತ್ರ ಒಂದ್ ಕನ್ನಡಕ ಐತೆ, ಅದನ್ನ ಹಾಕೊಂಡು ಹೋಯ್ತಾ ಇದ್ರೆ ಎದುರುಗ್ ಬರ್ತಾ ಇರೋರೆಲ್ಲ ಬೆತ್ತಲೇ ಕಾಣಿಸೋದು.
3: ಹಂಗ ಇನ್ನ ನೀನು ಕಾಲು ಹಿಡ್ಕಂತೀನಿ, ನೀನು ಕೈನು ಹಿಡ್ಕಂತೀನಿ. ಈ ಪ್ರಪಂಚದಾಗೆ ನಾನು ಹುಟ್ಟದಾಗ್ಲಿಂದ ಯಾವ ದೇವರಿಗೂ ಕೈ ಮುಗಿದಿರೋ ನನ್ನ ಮಗ ನಾನು. ನೀನ್ ಕೇಳಿದ್ದೀನಿ ಕೊಡ್ತೀನಿ, ಒಂದ್ 10 ನಿಮಿಷ ಕನ್ನಡಕ ನನ್ನ ಕೈ ಕೊಟ್ಬಿಡು. ಅಮೋಘವಾದ ಸುಂದರ ಪ್ರಪಂಚನ ಒಂದೇ ಒಂದ್ ಸಾರಿ ನೋಡ್ಕೊಂಡ್ಬಿಡ್ತೀನಿ.
2: ನೀನು ಅಕ್ಕಕ್ಕ ಅದನ್ನ ತಿಕ್ಕ ಅಂತಾರಲ್ಲ ಹಂಗೆ. ಯೋ ರಿಟೈರ್ಡ್ ಆಗೋ ವಯಸ್ಸಲ್ಲಿ ಅಪ್ಲಿಕೇಶನ್ ಫಾರಂ ಫಿಲಪ್ ಮಾಡ್ತೀನಿ ಅಂತೀಯಲ್ಲ, ನೀನ ನಾಚಿಕೆ ಆಗಲ್ವಾ?
3: ಅಪ್ಲಿಕೇಶನ್ ಫಾರಂ ನಾನ್ ಫಿಲಪ್ ಮಾಡ್ಕೊಂತೀನಿ, ಶೈನಿಂಗ್ ಮಾತ್ರ ನೀನ್ ಹಾಕು. ದೀನಣ್ಣ ನೀನು ಕೈ ಮುಗಿತೀನಿ, ಹೊಸಿ ಕೊಟ್ಬಿಡಪ್ಪ. ಅಯ್ಯೋ ಕೊಟ್ಬಿಡಪ್ಪ.
2: ಆಯ್ತಾಯ್ತು ಸಾಗರಣ್ಣ ಹೇಳಿ ವ್ಯವಸ್ಥೆ ಮಾಡಿ.
3: ಅವ ನಿಮ್ಮ ಮಾತ ತಿಳಿಸ್ಬೇಡಪ್ಪ. ಅಯ್ಯೋ ಹೇಳ್ಬಾಟ್ ಮನುಷ್ಯ, ಯಾವ ಟೈಮಾಗ ಏನ್ ಮಾಡ್ತಾನೆ ಹೇಳಕ್ ಆಗಿಲ್ಲ.
2: ಆಯ್ತಾಯ್ತು ನಾನ್ ಪ್ರಯತ್ನ ಪಡ್ತೀನಿ, ನೋಡಿ ನೀನ್ ನೋಡಿ.
3: ಐ ಆಮ್ ಗೋಯಿಂಗ್ ಸ್ಟ್ರೈಟ್ ಟು ಮೈ ಹೌಸ್. ಸೆನ್ಸಿಟಿವ್ ಕೊಟ್ಬಿಡಪ್ಪ. ಆಮೇಲೆ ಎಫೆಕ್ಟ್ ಚೇಂಜ್ ಆಗಿರ್ತದೆ, ಆಮೇಲೆ ನೋಡಿದ್ರೆ ಎಡವಟ್ ಆಗ್ಬಿಡ್ತದೆ. ಶ್ಯಾಂಬುಲಿಂಗ ಅನ್ಕೊಂಡು ಅಯ್ಯೋ
1: ಹಾಕೊಂಬಿಡು, ಎಲ್ಲ ಹಾಕೊಂಡ್ಬಿಟ್ಟು ನನ್ ತೊಳೆಯಕ್ ಬಿಟ್ಬಿಡು. ಇಲ್ಲ ಹಾಕು,
2: ನಿನ್ಗೂ ಹಾಕ್ತೀನಿ ತಗೊಳಣ.
1: ಸಾಕು, ಬರೀ ತಿನ್ನಕ್ಕೆ
2: ಹುಟ್ಟಣ. ಎಂತ ಅಡ್ಗೆ, ಎಷ್ಟೊಂದು ರುಚಿ ರುಚಿಯಾಗಿ ಮಾಡ್ಕೊಡ್ತಾಳ ಹುಡುಗಿ, ಅವಳಿಗೆ ಬೇಜಾರು ಮಾಡ್ಬಿಟ್ಟೆ ನೀನು.
1: ಏಯ್ ಸುಮ್ಮನೆ ತಿನ್ನಲ್ಲ, ನಾನು ಬೇಕು ಅಂತ ರೇಗಿಸ್ತಿದ್ದೆ ಕಣ.

ಹುಡುಗಿ ಮುನಿಸ್ಕೊಂಡ್ರೆ ಮುದ್ದ ಮುದ್ದ ಕಾಣ್ತಾಳೆ, ಅದಕ್ಕೆ ಹುಡುಗನ್ ಯಾರಾದ್ರೂ ಬೈತಾರೆ. ನಿಜ ಹೇಳ್ಬೇಕು ಅಂದ್ರೆ ಈ ಮನೇಲಿ ತುಂಬಾ ಅಂದವಾಗಿರೋದು ಅಂದ್ರೆ ಅವಳೆ. ಹೇಳ ಮಾಡಿಸಿದ ಫೋಟೋಜೆನಿಕ್ ಫೇಸು ಯಾವ ಆಂಗಲ್ ತೆಗೆದ್ರು ಸೂಪರ್ ಆಗಿ ಇರ್ತಾಳೆ.

0: ಹಾಯ್ ಚಂದು.
1: ಹಾಯ್ ಮಾಮ.
0: ಕಾಫಿ ಕುಡ್ದ್ಯಾ?
1: ನನಗೆ ಎಲ್ಲಿಗೆ ಹೋಗ್ತೀರಿ ಅಂತ ನಿಂಗೆ ಗೊತ್ತಾಗ್ತಾ ಇಲ್ವಾ?
0: ಸ್ವಲ್ಪ ಇರ, ನಿನ್ನ ಹತ್ರ ಮಾತಾಡ್ಬೇಕಯ್ಯೋ.
1: ನಂಗೆ ಅರ್ಜೆಂಟ್
0: ಇರ ಅಂತೀನಿ. ಅರ್ಜೆಂಟಾ ನಿನ್ಗೆ? ಆ ಕಿಟಕಿ ಇದೆಲ್ಲ,
1: ಹೌದು,
0: ಅದ್ರೊಳಗಡೆ ಇರೋದು ಯಾರು?
1: ಅಲ್ಲಿ ನನ್ ದೊಡ್ಡ ಅಕ್ಕ ಇದ್ದಾಳೆ.
0: ಬಾರೇ ಇಲ್ಲ, ಅರ್ಧಕ್ಕೆ ನಿಲ್ಸ್ಬಿಟ್ಟು ಹೋಗ್ತಾ ಇದ್ದೇನೆ. ಅಂದ್ರೆ ನಿನ್ಗಿಬ್ರು ಅಕ್ಕದಿರಿದಾರಲ್ಲ,
1: ಹೌದು,
0: ಅವ್ರಿಂದ ದೊಡ್ಡವ್ರ ಅವರು.
1: ಹೌದು, ಅರ್ಜೆಂಟ್.
2: ಯಜಮಾನ್ರೆ ಮೀನ್ ತಗೊಳ್ಳಿ ಮೀನು.
0: ಇದೇನಮ್ಮ ಏಡಿ ಹಿಡ್ಕೊಂಡ್ ಬಂದ್ರೆ ಮೀನ್ ಹಿಡ್ಕೊಂಡ್ ಬಂದಿದ್ಯಾ?
2: ಬುದ್ಧಿ ಅವ್ರ ಮೀನೇ ಹೇಳಿದ್ದು.
0: ಯಾವ ವರ್ಷದ ಇದು?
2: ಈ ತರ ಹಿಡ್ಕೊಂಡ್ ಬಂದೆ.
0: ಮತ್ ವಾಸನೆ ಬರ್ತಾ ಇದೆ ಗಬ್ಬು. ಸ್ನಾನ

ಯಾಕೆ ನನ್ನ ಮುಖ ನೋಡಕ್ ಇಷ್ಟ ಇಲ್ವಾ ನಿಮ್ಗೆ? ನಿಜ ಹೇಳ್ತಾ ಇದ್ದೀನಿ, ನೀವು ಈ ಹಸಿರು ಬಟ್ಟೆಯಲ್ಲಿ ಬಹಳ ಅಂದವಾಗಿ ಕಾಣ್ತಾ ಇದ್ದೀರಿ. ಹೆಣ್ಣು ಸುಂದರವಾದ ಪ್ರಕೃತಿ ಅಂತಾರೆ, ಪ್ರಕೃತಿ ಜೊತೆಲಿ ಇರೋದಕ್ಕೂ ಯೋಗ ಬೇಕು.

0: ಶಾರದಾ.
1: ಏನಪ್ಪ?
0: ಊರಿಂದ ನಮ್ ಇಂಟ್ರೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಬರೋರೆಲ್ಲ ಚೆಸ್ಟ್ ಪೂರ್ತಿ ಸಮಾರಂಭಕ್ಕೆ ಬರ್ತಾ ಇದಾರೆ ಅಂತ ತಿಳ್ಕೊಬೇಡ. ಹೆಣ್ಮಕ್ಳು ನೋಡೋಕ್ಕೂ ಬರ್ತಾ ಇದ್ದಾರೆ. ಆದ್ರಿಂದ ಹೆಣ್ಮಕ್ಳನ್ನೆಲ್ಲ ಆದಷ್ಟು ಬೇಗ ಶೃಂಗಾರ ಮಾಡಿ.
1: ಸರಿಯಪ್ಪ. ಹೆಣ್ಣೋಡಕ್ ಬರ್ತಾರಾ?

0: ನಾವಿನ್ ಹೊರಡ್ತೀವಿ ಸೋಮಜ್ ಅವ್ರೆ.
1: ಏನಿದು ಎಲ್ಲ ಹೊರಟು ಬಿಟ್ಟಿದ್ದೀರಿ? ಒಂದೆರಡು ದಿನ ಇದ್ದು ಹೊರಡ್ತೀವಿ ಅಂತ ಅಲ್ವೇ ನೀವು ಎಲ್ಲ ಹೇಳಿದ್ದು?
2: ಹೇಳಿದ್ವಿ ನಿಮ್ ಹುಡುಗನ್ ನೋಡ್ಕೊಂಡು ಮಾತುಕತೆ ಆಡ್ಕೊಂಡು ಹೋಗೋಣ ಅಂತ. ಆದ್ರೆ
1: ಮಾತಾಡ್ಕೊಂಡು ಹೋಗಿ ಸ್ವಾಮಿ, ಅದ್ರಲ್ಲಿ ಏನಿದೆ?
2: ನಾವು ನೋಡಕ್ ಏನ್ ಉಳಿದಿದೆ ಸೋಮಜ್ಜ? ನಿಮ್ ಮನೆ ಹುಡುಗಿಯರು ಅವರೇ ಎಲ್ಲ ನೋಡ್ಕೊಂಡಿದಾರಲ್ಲ,
0: ಅವ್ರಿಗೆ ಬೇಕಾಗಿರೋಣ ಅವರೇ ನೋಡ್ಕೊಂಡಿರುವಾಗ ನಮ್ಗೂ ನಿಮ್ಗೆ ಇನ್ನೇನ್ ಉಳಿದಿದೆ?
2: ನಾವು ಮಾತಾಡಿಷ್ಟರಾಗೋ ಬದಲು ಅವ್ರು ಯಾರನ್ನ ಇಷ್ಟಪಟ್ಟಿದಾರೋ ಅವ್ರ ಜೊತೆ ಮದುವೆ ಫಿಕ್ಸ್ ಮಾಡಿ ನಾವು ಬಂದು ಅಕ್ಷತೆ ಹಾಕ್ತೀವಿ.
1: ಸಾಕು, ಸರಿ. ಯಾರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರಿ ನೀವು? ನನ್ನ ಮನೆ ಹೆಣ್ಮಕ್ಕಳ ಬಗ್ಗೆನ ನಾನು ಆ ರೀತಿ ಬೆಳೆಸಿಲ್ಲ.
3: ನಿಮ್ ನಂಬಿಕೆ ಸುಳ್ಳಾಗೋದ್ ಬೇಡ. ಆದ್ರೆ ನಿಮ್ಮ ಈ ಮೊಮ್ಮಗಳು ಈ ಫೋಟೋ ಇಟ್ಕೊಂಡು ಓಡಾಡ್ತಿದ್ಲಲ್ಲ, ಅದ್ ಯಾರ್ದು ಅಂತ ವಿಚಾರಿಸಿ.
1: ನನ್ ಮನೆಗೆ ನಿನ್ ಕರ್ಕೊಂಡ್ ಬಂದಾಗ ನನ್ ಮೊಮ್ಮಗಳು ನಿನ್ ಒಳಗ್ ಸೇರಿಸ್ಬೇಡ ಅಂದ್ಲು. ಅಂಥದ್ರಲ್ಲಿ ನಾನ್ ನಿನ್ ನಂಬಿದ್ದಕ್ಕೆ ಮುಟ್ಟಾಡ್ಕೊಳ್ಳೋ ಹಾಗೆ ಕೈ ಕೊಟ್ಟೆಲ್ಲ.
4: ಅಪ್ಪ, ನನಗ್ ಮೊದ್ಲಿಂದ ಇವನ್ ಮೇಲೆ ಅನುಮಾನನೇ ಇತ್ತು. ಇವನ್ ಹುಟ್ಟ ನೋಡಿದ್ರೆ ಗೊತ್ತಾಗಲ್ವಾ ಇವನ್ ಎಂತವನು ಅಂತ.
1: ಸೋಮಜ್ಜನ ಮನೆತನದ ಬಗ್ಗೆ ಇಂಥ ಗೌರವ, ನನ್ ಮನೆ ಸಂಬಂಧ ಮಾಡೋದೆ ಒಂದು ದೊಡ್ಡ ಸ್ಥಿಕೆ ಅಂತ ತಿಳ್ಕೊಂಡಿದ್ ಜನ ಈ ದಿವಸ ನನ್ನೆದುರಿಗೆ ನನ್ ಮೊಮ್ಮಕ್ಕಳನ್ನ ಕೇವಲವಾಗಿ ಮಾತಾಡ್ಬಿಟ್ಟು ಹೋದ್ರಲ್ಲ ಯಾ, ಇನ್ ಇದಕ್ಕಿಂತಲೂ ಅವಮಾನ ಬೇಡಪ್ಪ ಬೇಡ. ನಿನಗೇನು ಬಂದಿತ್ತೆ? ನೀನೇನು ಅನ್ನ ತಿಂತೀಯೋ ಅಥವಾ ಸಗಣಿ ತಿಂತೀಯೋ?
4: ಅಪ್ಪ, ಅವಳ ಯಾಕೆ ಹೋಗಿತ್ತೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ಗುಮ್ಮನ್ ಗುಸ್ಕಂತರ ನಿಂತಿದ್ದಾನಲ್ಲ ಅವನ್ನ ಅವನ್ನ ಹೋಗಿರಿ.
1: ಏನು ಅವಾಗ ನಿಂದ್ಲು ಬಡ್ಕೋತಾ ಇದ್ರು ಕಲ್ಗುಂಡ ನಿಂತಿದೆಯಲ್ಲೋ? ಉಪ್ಪಿಟ್ಟವ್ರನ್ನ ಮುಪ್ಪಿನವರೆಗೂ ನೆನಬೇಕು ಅಂತ ಅನ್ನೋದು ಗಾದೆ. ನಿಮ್ಗೋಸ್ಕರವಾಗಿ ಮೂರತ್ತು ಕೂಡ ಬಗಬಗೆಯಾಗಿ ಅಡಿಗೆ ಮಾಡಿ ಬಡಿಸ್ತಾ ಇದ್ಲಲ್ಲೋ ಅಂತವಲ್ಲ ನೀನು.
0: ಏನ್ ತಾತ ನೀವ್ ಹೇಳ್ತಿರೋದು? ನಾನ್ ನಿಮ್ ಮೊಮ್ಮಗಳ ಪ್ರೀತಿ ಮಾಡ್ತಾ ಇದ್ದೀನಿ ನಿಜ, ಆದ್ರೆ ಅವಳನ್ನಲ್ಲ.
2: ಮತ್ತೆ
0: ನಿಮ್ಮ ಮೊದಲನೇ ಮೊಮ್ಮಗಳು ಗೀತನ್ನ ಪ್ರೀತಿಸ್ತಾ ಇದ್ದೀನಿ.
1: ತಪ್ಪು
0: ತಾತ,
1: ಅವಳನ್ನ ಮದ್ವೆ ಆಗೋದು ತಪ್ಪು.
0: ಯಾಕೆ ತಾತ?
1: ಅವಳಿಗೆ ಮದ್ವೆ ಆಗಿದೆಯಪ್ಪ, ಗಂಡ ತೀರ್ಕೊಂಬಿಟ್ಟ.
4: ದಿಕ್ಕು ದೇಸ ಇಲ್ದೇ ಇರೋರ್ನ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡ್ರೆ ಹೀಗೆ ಆಗೋದು
2: ಅಂದ್ರೆ ಅಡ್ರೀಸ್ ಇಲ್ದೇ ಇರೋ ಟಪಾಲು.
4: ಇನ್ನೇನ್ ಮತ್ತೆ?
2: ಬಂದು ಬಳಗ ಸ್ನೇಹಿತರು ಬಂದ್ರೇನೆ ಮೂರ್ ದಿನದ ಮೇಲೆ ಇಟ್ಕೊಂಡು ಊಟ ಆಗದೆ ಇರೋ ಈ ಕಾಲದಲ್ಲಿ ಅವನ್ ಯಾವನೋ ದಿಕ್ಕು ದೇಸೆ ಇಲ್ದಿರೋ ಪರದೇಶಿ ನನ್ನ ಮಗ ಇಲ್ಲಿಗೆ ಬಂದ್ಬಿಟ್ಟು ಮೂರೊತ್ತು ಕೂಳು ತಿರ್ಕೊಂಡು ಇಲ್ಲಿರೋ ಜಾಗನೂ ಇಸ್ಕೊಂಡವನಲ್ಲ, ನಮಗ್ ಬುದ್ಧಿ ಇಲ್ಲ ಮಕ್ಕ ದೋಡ್ಸದ ತಾನೆ?
1: ಮತ್ತೆ ಮತ್ತೆ ಅದೇ ವಿಷಯ ಎತ್ಕೊಂಡು ಯಾಕಪ್ಪ ಮಾತಾಡ್ತಿ? ಆ ವ್ಯಕ್ತಿ ಪ್ರೀತಿಸಿದ್ದು ಗೀತನ್ನ, ಅವಳಿಗೆ ಮದುವೆ ಆಗಿದೆ ಅಂತ ಹೇಳ್ಬಿಟ್ವಲ್ಲ, ಮುಗ್ದೋಯ್ತು ವಿಷಯ. ಇಷ್ಟೊತ್ತಿಗೆ ಅವನ್ ಮಾಡಿದ ತಪ್ಪಿನ ಅರಿವಾಗಿ ತಾನು ಬಂದ್ ಕೆಲಸ ಮುಗಿಸಿ ನಾವ್ ಹೇಳಲೇಬೇಕಾದಿಲ್ಲ. ಇನ್ನು ಹತ್ತು ದಿವಸಲ್ಲಿ ಅವನೇ ಹೊರಟೋಗ್ತೇನೆ ನೋಡ್ತಾ ಇರು.
4: ಅಯ್ಯೋ ಅಯ್ಯೋ ಅಯ್ಯೋ, ಹತ್ತು ನಿಮಿಷದಲ್ಲಿ ಏನೇನೋ ಆಗೋಗುತ್ತೆ ಅಂತದ್ರಲ್ಲಿ ಹತ್ತು ದಿವಸ ಅವನೇನಾದ್ರೂ ಈ ಮನೇಲಿ ಇದ್ರೆ ಆಗ್ಬಾರದೆಲ್ಲ ಆಗೋಗುತ್ತೆ. ಅಪ್ಪಯ್ಯ, ನಮ್ಮ ಮನೇಲಿ ಇನ್ನು ಇಬ್ರು ಹೆಣ್ಮಕ್ಳಿದ್ದಾರೆ, ಅವಳು ಗಂಡ ಸತ್ತವಳು ಅಂತ ಈ ಇಬ್ರಲ್ಲಿ ಯಾರಾದ್ರೂ ಒಬ್ರನ್ನ ಹಾರಿಸ್ಕೊಂಡು ಹೋಗ್ಬಿಟ್ರೆ?
1: ನಮ್ ಮನೇಲಿ ಇರೋರೆಲ್ಲ ಸುಖವಾಗಿರ್ಬೇಕು ಸಂತೋಷವಾಗಿರ್ಬೇಕು ಅಂತ ನಾನು ಹಗಲು ರಾತ್ರಿ ಯೋಚನೆ ಮಾಡ್ತಿರೋದು ನಿಮ್ಗೆ ಯಾರಿಗೂ ಅರ್ಥ ಆಗೋದಿಲ್ವಾ?

0: ಕಾದೆ ಹೋಗುವಂತ ಮಾತುಗಳಾಡಿ ನನ್ನ ಮನಸ್ಸು ಯಾಕೆ ನೋಯಿಸ್ತೀರಿ? ನನ್ನ ಕೈಲಿ ತಡ್ಕೊಳಕಾಗಲ್ಲ. ಹುಷಾರ್, ಇದರ ಬಗ್ಗೆ ಇನ್ಮೇಲೆ ಯಾರು ಚಕಾರ ಎತ್ತು ಹೊಡೆದು ಹೋಗಿ ನಿಮ್ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ.
1: ಅಣ್ಣ, ನಾವು ಬಂದ್ ಕೆಲಸ ಎಲ್ಲ ಆಯ್ತು ಅನ್ಸುತ್ತೆ, ನಾವಿನ್ ಹೊರಟೋಗಣ.
2: ಅದ್ಯಾವ್ದೋ ಬರ್ಡ್ ಸೆಂಚುರಿ ಕರ್ಕೊಂಡು ಹೋಗ್ತೀನಿ ಅಂದೆ, ನೋಡೇ ಇಲ್ಲ ನಾನು ಅದನ್ನ.
1: ಅಲ್ಲಿ ಬರ್ಡ್ಸ್ ಎಲ್ಲ ಟ್ರಾನ್ಸ್ಫರ್ ಆಗ್ಬಿಟ್ಟಿವಿ ಅಂತೆ, ನಾವು ಹೊರಟೋಗೋಣ ಕಣಣ.
2: ಏನೋ ಹೊರಟೋಗೋಣ ಹೊರಟೋಗೋಣ ಅಂತ ಪಂಪ್ ಹೊಡಿತಾ ಇದೆಯಾ? ಏನಾಯ್ತು ನಿನ್ಗೆ?
1: ಏನಿಲ್ಲ, ಯಾಕೋ ಅಪ್ಸಕ್ರಮ್ಗೆ ಅಡ್ಡ ಬರ್ತಾ ಇದಾವೆ. ನೀವ್ ನೋಡಿದ್ರೆ ಆ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀರಾ, ಆಗ್ಲೇ ಆ ಹುಡುಗಿಗೆ ಮದುವೆ ಆಗಿ ಗಂಡ ತೀರ್ಕೊಂಡ್ಬಿಟ್ಟಿದಾನಂತೆ.
2: ಯಾರೋ ಹೇಳ್ಕೊಟ್ಟಿವಲ್ಲ ನಿನ್ಗೆ, ಗಂಡ ತೀರ್ಕೊಂಡ್ರೆ ಏನು? ನಾನು ಅವಳನ್ನ ಪ್ರೀತಿಸೋದು, ನಾನು ಅವಳನ್ನ ಕಣ ಮದುವೆ ಆಗೋದು. ಇದೇನ್ ಗೀತಾ, ವಿಚಿತ್ರವಾಗಿದೆ. ಬಾಳ್ ಬಿದ್ದಿರೋ ದೇವಸ್ಥಾನದಲ್ಲಿ ಪೂಜೆ ಮಾಡಕ್ ಬಂದಿದ್ಯಾ? ಓಹೋಹೋ, ನಿನ್ ಲೈಫ್ಗೆ ಕಂಪೇರ್ ಮಾಡ್ಕೋತಿದ್ಯಾ ಅಂತ ಕಾಣಿಸುತ್ತೆ. ದೇವಸ್ಥಾನ ಎಷ್ಟೇ ಪಾಳು ಬಿದ್ದಿದ್ರು ಅಲ್ಲೊಂದು ವಿಗ್ರಹ ಇದ್ರೆ ಪೂಜೆ ಪುನಸ್ಕಾರಗಳು ತಾನಾಗೆ ಪ್ರಾರಂಭ ಆಗುತ್ತೆ. ನನ್ನ ಮಾತು ನಿನ್ಗೆ ಅರ್ಥ ಆಗಿರ್ಬೇಕಲ್ಲ. ನಾನು ನೂರಾರು ಊರುಗಳನ್ನ ಸುತ್ತಿದ್ದೀನಿ, ಸಾವಿರಾರು ಹುಡುಗಿಯರನ್ನ ನೋಡಿದ್ದೀನಿ, ಯಾರ ಮೇಲೂ ಯಾವ ಭಾವನೆಯೂ ಬಂದಿರಲಿಲ್ಲ. ಮೊದಲನೇ ಸಲ ನಿನ್ ನೋಡ್ತಿದ್ದಾಗೆ ನನ್ನ ಮನಸ್ಸಲ್ಲಿ ಒಂಥರ ಚಪ್ಪಾಳೆ. ನಿನಗೊಂದು ವಿಷಯ ಗೊತ್ತಾಗಿತ್ತ, ನನ್ನ ಈ ಕ್ಯಾಮ್ರಾದಲ್ಲಿ ಎಷ್ಟೋ ಪ್ರಕೃತಿನ ಪ್ರಾಣಿ ಪಕ್ಷಿಗಳನ್ನ ಸೆರೆ ಹಿಡ್ದಿದ್ದೀನಿ, ಆದರೆ ಒಂದು ಹೆಣ್ಣಿನ ಹೃದಯನ ನನ್ನ ಹೃದಯದಲ್ಲಿ ಸೆರೆ ಹಿಡಿದಿರೋದು ಇದೇ ಮೊದಲನೇ ಸಲ. ಕ್ಯಾಮ್ರಾದಲ್ಲಿರೋ ಫೋಟೋಸ್ ಬೇಡ ಅಂದ್ರೆ ನೆಗೆಟಿವ್ ಸಮೇತ ಸುಟ್ಟು ಹಾಕ್ಬೋದು, ಆದರೆ ಇಲ್ಲಿರೋ ನೆಗೆಟಿವ್ನ ಕಿತ್ತಾಕಕ್ಕೂ ಆಗಲ್ಲ, ಸುಟ್ಟು ಹಾಕಕ್ಕೂ.

0: ಒಂದು ನಿರ್ಜೀವ ವಸ್ತು ಅಲ್ಲಾಡಬೇಕಾದ್ರೆ ಅದಕ್ಕೆ ಗಾಳಿ ಸಹಾಯ ಬೇಕೇ ಬೇಕು. ಇಲ್ಲದೆ ಹೋದ್ರೆ ಅದು ಇದ್ ಕಡೆ ಹಾಗೆ ಬಿದ್ದಕೊಂಡಿರುತ್ತೆ. ಗೀತನ್ ಜೀವನನು ಹಾಗೆ. ಅವಳು ಮನಸ್ಸನ್ನು ಸ್ಪಂದಿಸೋದಕ್ಕೆ ಒಂದು ಒಳ್ಳೆ ಹೃದಯ ಬೇಕು. ಆ ಹೃದಯ ನಾನೇ ಯಾಕಾಗಿರಬಾರ್ದು?
1: ನೋಡಪ್ಪ, ಇದ್ದಿದ್ದನ್ನ ಇದ್ದಾಗೆ ಹೇಳಿದ್ರೆ ನೀ ತಪ್ಪು ತಿಳ್ಕೊಳ್ಳಲ್ಲ ತಾನೇ?
0: ಹೇಳಿ ತಾತ.
1: ನೀನು ಬಾಲಿಮಾರಿ, ಇವತ್ತು ಈ ಊರು, ನಾಳೆ ಇನ್ನೊಂದೂರು. ನಿನ್ನದೇ ಆದ ಸಂಸ್ಕೃತಿ ಅನ್ನೋದೇನಿಲ್ಲ, ಹರಿಯೋ ನೀರಿನ ತರ. ನಮ್ಮದು ನಿಂತ ನೀರಿನ ಹಾಗೆ ನಮ್ಮದೇ ಆದ ಸಂಸ್ಕೃತಿ ಇದೆ, ಪದ್ಧತಿ ಇದೆ, ನೀತಿ ಇದೆ, ನಿಯಮ ಇದೆ. ಹೆಣ್ಣಿಗೆ ಒಂದು ಸಾರಿ ಕುತ್ತಿಗೆಗೆ ತಾಳಿ ಬಿಗದ ಮೇಲೆ ಯಾವ ಕಾರಣಕ್ಕೂ ಆಕೆ ಬೇರೆಯವ್ರನ್ನ ನೋಡಬಾರ್ದು, ಆಸೆ ಪಡಬಾರ್ದು. ಗಂಡ ಇದ್ರೆ ಅವನ ಜೊತೆಲಿ ಸಂಸಾರ ಮಾಡ್ಕೊಂಡಿರ್ಬೇಕು, ಗಂಡ ಸತ್ರೆ ಅವನ ನೆನಪಿನಲ್ಲೇ ಬದುಕೆಲ್ಲ ಸವರ್ಸ್ಬೇಕು. ಇಂಥ ಒಂದು ಸಂಪ್ರದಾಯದಲ್ಲಿ ಬೆಳೆದ ನನ್ನ ಮಗಳನ್ನ ನೀನ್ ಪ್ರೀತಿಸ್ತಾ ಇದೀಯಲ್ಲ, ತಪ್ಪಲ್ಲ? ತಾಳಿ ಕಟ್ಟಿ ಇನ್ನೂ 10 ನಿಮಿಷವೂ ಆಗಿರ್ಲಿಲ್ಲ, ಕುತ್ಕೆಯಲ್ಲಿದ್ದಾರ ಇನ್ನೂ ಹಸಿಯಾಗಿರುವಾಗಲೇ ಅವಳ ಜೀವನವೇ ಬಾಡೋಯ್ತು. ಅವಳು ಮನಸ್ಸಲ್ಲಿದ್ದ ಆಸೆಗಳು ಬೈಕೆಗಳು ಚಿಗರಕ್ ಮುಂಚೆನೆ ಗಂಡಿನ ಚಿತೆ ಒಳಗೆ ಸುಟ್ಟು ಭಸ್ಮ ಆಗೋದು ಅಂತ ಹುಡುಗಿ ಹಿಂದಿದ್ದಲೇ ಹೋಗಿ ನಾನೇನ್ ಪ್ರೀತಿಸ್ತಾ ಇದ್ದೀನಿ, ನಾನೇನ್ ಪ್ರೀತಿಸ್ತಾ ಇದ್ದೀನಿ ಅಂತ ಅಂದ್ರೆ ಅವಳನ್ನ ಪ್ರಚೋದನೆ ಮಾಡಿದಾಗಲ್ಲ. ಅವಳು ಯಾವುದೇ ಕಾರಣಕ್ಕೂ ನಿನ್ನ ಪ್ರೀತಿಸೋದಿಲ್ಲ, ಅದಕ್ಕೆ ನಮ್ಮ ಸಮಾಜ ಒಪ್ಪೋದೂ ಇಲ್ಲ. ಒಳ್ಳೆ ಹುಡುಗ, ಅರ್ಥ ಮಾಡ್ಕೊಳ್ಬಲ್ಲೆ ಅಂತ ಎಲ್ಲಾನು ವಿವರವಾಗಿ ಹೇಳಿದ್ದೀನಿ. ದಯವಿಟ್ಟು ಈ ಗಳಿಗೆಯಿಂದಲೇ ಅವಳ ಮನಸ್ಸಿನ ಮೇಲೆ ಬಿರುಗಾಳಿ ಆಗದಾಗೆ ಅವಳನ್ನ ಮರೆತು ಬಿಡು.
2: ಇನ್ನೊಂದ್ ಸ್ಯಾರಿ ಕೊಟ್ಬಿಡಪ್ಪ, ಒಂದ್ ಇಂಪಾರ್ಟೆಂಟ್ ವಸ್ತು ನೋಡ್ಕೊಂಡ್ ಬಂದ್ಬಿಡ್ತೀನಿ.
3: ಯಾವ್ದಣ್ಣ?
2: ಬೇಡ, ಅದನ್ ಕೇಳ್ಬೇಡ. ನೀನ್ ನೋಡಿದ ಮ್ಯಾಗ ನಾನ್ ಏನ್ ನೋಡ್ಕೊಂಡ್ ಬರೋ?
3: ಸರಿ ಬೇಡ ಬಿಡು.
2: ದೀನಣ್ಣ ಹಂಗಂದ್ರೆ ಹೆಂಗಣ್ಣ? ನಾನ್ ಮೊಸರಣ್ಣ, ನೀನು ಉಪ್ಪಿನಕಾಯಿ, ಎರಡು ಸೇರಿದಲ್ವೇ ಅಣ್ಣ ಊಟ?
3: ಹಂಗಾರೆ ಹೇಳ್ಬಿಡಣ್ಣ.
2: ಇಲ್ಲ, ಒಂದ್ ಬೊಂಬೆ ಇದೆ ಅಲ್ಲಿ ಅದಿಗೆ.
3: ಎಲ್ಲಿ?
2: ಮಧುರ ಮಧುರ ಮಧುರ. Waiting for you. I am most.
3: ಸಾಯಂಕಾಲ
2: ಜಗ್ಲಿಕಟ್ಟೆ ಕೂತಿರ್ತೀನಿ
3: ನೋಡಿ ನೋಡಿ.
2: ಹಿಮ್ ಬೀಳ್ಕೊಂಡು ಓಯ್ ಅಬ್ಬ ಸುವ.
0: ಏನಾಯ್ತು?
3: ಕ್ಷಮಿಸ್ಬಿಡೋಣ, ಅವಸರದಲ್ಲ ಆದ ಅನಾಹುತ.
0: ಅನಾಹುತನ?
3: ಒಬ್ಬ ದುರಾತ್ಮನಿಂದ ಇವಳನ್ನ ಕಾಪಾಡಿದೀನಿ. ನಿನ್ಗೆ ಹೇಳದೆ ಮದುವೆ ಮಾಡ್ಕೊಂಡಿದ್ದು ಅಪರಾಧ. ಹೊಡೆಯೋ ಹಾಕಿದ್ರೆ ಹೊಡೆದು ಬಿಡು, ಆದ್ರೆ ನೀನ್ ಹೀಗ್ ನೋಡ್ಬೇಡ.
0: ಎಲ್ಲ ಮಾರ್ಜಾಲ, ಇವಳು ದಿನ ಮೀನ್ ಹಿಡ್ಕೊಂಡ್ಬರ್ತಾ ಇದ್ಲು, ಇವತ್ತು ಒಳ್ಳೆ ಕರಡಿ ಹಿಡ್ಕೊಂಡ್ಬಿಟ್ಲು.
4: ಏನೇನೋ ಆಸೆ ನೀ ತಂದ ಭಾಷೆ, ಇಂದು ಹೊಸತನ ತಂದು ತನು ಮನ ಕೂಗಿದೆ ಬಾ ಎಂದು ನನ್ನ, ಕೂಗಿದೆ ಬಾ ಎಂದು ನನ್ನ.
3: ನಳಿನಾಕ್ಷಿ, ಅಲ್ಲ ಒಳಗ್ ಬಂದೋಳು ಎಲ್ಲೋದ್ಲು? ಬಾತ್ರೂಮ್ ಹೋಗ್ಯವಳು ಏನದಕ್ಕೆ? ಇದೇನು ಅಟ್ಯಾಚ್ ಬಾತ್ರೂಮ್ ಇಲ್ಲ ಏನಿಲ್ಲ, ಹೋದ್ರೆ ಒಳೆ ಸಾಲಿಗೆ ಹೋಗ್ಬೇಕು. ನಳಿನಾಕ್ಷಿ, ನಳಿನಾಕ್ಷಿ, ನಳಿನಾಕ್ಷಿ,
4: ಇಂದಿನ ಶುಭ ದಿನ ಮತ್ತೆ ಬರೋದು ನಮಗೆ, ಇಂದಿನ ಶುಭ ದಿನ ಮತ್ತೆ ಬರೋದು ನಮಗೆ ಕೋಂತೆಯೇ.
3: ನಿಲ್ಸ ನನ್ ಗ್ರಾಮ ಫೋನ್ನ, ನಿಲ್ಸುಚ್ಚು ನನ್ನ ಗ್ರಾಮ ಫೋನ್. ಅಯ್ಯೋ, ಸ್ಟಾರ್ಟಿಂಗ್ ಅಲ್ಲೇ ರಿವರ್ಸ್ ಗೇರ್ಗೆ ಹಾಕೊಂಡ್ಬಿಟ್ಲಲ್ಲಪ್ಪ. ಆಗ್ಲಿ ಶಿವ.
4: ಕಾಂತಿಯೇ ಇದು ಸಂತೋಷ ಸಮಯವು, ಕಾಂತಿಯೇ.
3: ಅಯ್ಯೋ
4: ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ. ಮೊದಲ ರಾತ್ರಿ ಧರ್ಮ ಪತ್ತಿ ಗಂಡನ್ವದೀತಿ.
5: ಏನ್ರ ಮೆರವಣಿಗೆ, ಯಾರ್ದು ಮದ್ವೆ?
6: ನಾಳೆ ನಾಗರ ಪಂಚಮಿ ಅಲ್ವೇ?
5: ನಾಗರ ಪಂಚಮಿ.

0: ಸ್ವಲ್ಪನು ಮಾನ ಮರ್ಯಾದೆ ಇಲ್ವಾ?
1: ಮುತ್ತೈದೆಯರ್ ಮಾಡೋ ಕೆಲ್ಸನ ನೀನ್ ಮುಂದೆ ಬಂದ್ ಮಾಡ್ತಿದ್ಯಲ್ಲ, ನೀನೇನ್ ಸುಮಂಗ್ಲಿ ಏನೆ? ಯಾವ್ದೋ ಒಂದು ಮೂಲೆಯಲ್ಲಿ ಬಿದ್ದಿರೋದ್ ಬಿಟ್ಟು ಎಲ್ಲಾದಕ್ಕೂ ಮುಂದೆ ಬಂದ್ಬಿಡ್ತೀಯಲ್ಲ, ದೇವ್ರ ದಿಂಡ್ರು ಅನ್ನೋ ಭಯ ಇಲ್ಲ ನಿನ್ಗೆ?
2: ಈ ಸಮಾಜ ನೀನ್ ನೋಡ್ತಾ ಇರೋ ದೃಷ್ಟಿ ಹೇಗಿದೆ ಅಂತ ನಾಮಕರಣನೆ ಆಗಿಲ್ಲ, ತಿಥಿ ಮಂತ್ರ ಹೇಳಿದ್ರು ಅನ್ನೋ ಹಾಗೆ ಬದುಕಿ ಬಾಳ್ಬೇಕಾದಂತ ವಯಸ್ಸಿನಲ್ಲಿ ಕೆಲ್ಸಕ್ ಬಾರದೇ ಇರೋಳ ತರ ನಿನ್ನ ಮೂಲೆಯಲ್ಲಿ ಕೂರ್ಸಿದಾರಲ್ಲ, ಇದು ಯಾವ ನ್ಯಾಯ ಗೀತಾ? ಒಪ್ಕೋ ಗೀತಾ, ಈಗ್ಲಾದ್ರೂ ನನ್ನ

0: ಮದುವೆ ಮಾಡ್ಕೊಳಕ್ ಒಪ್ಕೋ. ಗೀತಾ, ಒಂದ್ ಹೆಣ್ಣಿಗೆ ಗಂಡ ಅನ್ನೋನ್ ಎಷ್ಟೊಂದು ಮುಖ್ಯ. ಮುತ್ತೈದೆ ತನಕ್ಕೆ ನಮ್ಮ ಮಣ್ಣಲ್ಲಿ ಎಂತ ಬೆಲೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋ. ನಿನ್ನ ಮನಸ್ಸಲ್ಲಿರೋದನ್ನ ಧೈರ್ಯವಾಗಿ ಹೇಳು. ಹೇಳು ಗೀತಾ. ತಾತ, ನೀವೇ ಹೇಳಿ ತಾತ. ಅವಳು ಮನಸ್ಸಲ್ಲಿ ಬೆಟ್ಟದಷ್ಟು ಆಸೆ ಇದೆ, ಮದುವೆ ಬಗ್ಗೆ ಸುಂದರವಾದ ಕನಸಿದೆ. ಆದ್ರೆ ನೀವೇನಂತೀರೋ, ಈ ಸಮಾಜ ಏನನ್ನುತ್ತೋ ಅನ್ನೋ ಭಯ, ನಿಮ್ ಸಂಪ್ರದಾಯ ಅನ್ನೋ ಸಮಾಜ ಒಳಗಡೆ ಅವಳ ಜೀವನ ಹೂತು ಬಿಡಬೇಡಿ ತಾತ. ನಮ್ಮ ಮೈ ಮೇಲೆ ಹಾಕೊಳ್ಳೋ ಬಟ್ಟೆ ಕೊಳೆ ಆದ್ರೆ ಅದನ್ನ ಒಗೆದ್ಬಿಟ್ಟು ಹಾಕೋತೀವಿ. ತಿನ್ನೋ ಪದಾರ್ಥ ಮಣ್ಣಾದ್ರೆ ಅದನ್ನ ತೊಳೆದ್ಬಿಟ್ಟು ತಿಂತೀವಿ. ಕಾಲಿಗೆ ಮೆಟ್ಕೊಳ್ಳೋ ಚಪ್ಪಲಿ ಗಲೀಜಾದ್ರೆ ಅದನ್ನ ಕ್ಲೀನ್ ಮಾಡಿ ಮತ್ತೆ ಹಾಕೋತೀವಿ. ಅದಕ್ಕಿಂತ ಕಡೆನ ಒಂದು ಹೆಣ್ಣಿನ ಜೀವನ. 18 ವರ್ಷ ಅವಳನ್ನ ಪ್ರೀತಿಯಿಂದ ಸಾಕಿ ಸಲಹಿದ ನೀವು ಕೇವಲ 10 ನಿಮಿಷದಲ್ಲಿ ನಡೆದ ಒಂದು ಸಣ್ಣ ತಪ್ಪುಗೋಸ್ಕರ ಅವಳು ಭವಿಷ್ಯಕ್ಕೆ ಆಗ್ತಾತ ಬೆಂಕಿ ಹಚ್ತಾ ಇದ್ದೀರಾ.
1: ಮುಚ್ಚೋ ಬಾಯಿ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಇಷ್ಟಕ್ಕೂ ನೀನ್ ಯಾರೋ ನಮ್ಮನೆ ಬಗ್ಗೆ ಮಾತಾಡೋಕೆ?
0: ನ್ಯಾಯ ಮಾತಾಡೋಕೆ ಯಾವನಾದ್ರೇನು?
2: ಏನ್ ನ್ಯಾಯ ಹೇಳೋದಿಕ್ಕೆ? ನಿಮ್ಮ ಅಪ್ಪ ಏನ್ ದೊಡ್ಡ ಜಡ್ಜೇನು? ಊರ್ನಾಗೆ ಗಂಡ್ಸತ್ತವರು ಸಾವಿರಾರು ಜನ, ಅವ್ರೆ ಅವ್ರಿಗೆ ನ್ಯಾಯ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ಏನ್ ಇವಳು ಒಬ್ಬಳಿಗೆ ಪೆಸಲ್ಲಾಗಿ ಹೇಳೋದು?
1: ಈಗೆಲ್ಲ ಮಾತಾಡಿ ನಮ್ ಮನ್ಸಕ್ ಬೆಣ್ಣೆ ಹಚ್ಚಿ ಅವಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತನಾ?
0: ನಿಮ್ಗೇನ್ ಬರಬಾರ್ದು ಬಂತು? ನಿಮ್ ನಾಲ್ಗೆ ಲಕ್ಮ ಹೊಡಿಯ
1: ನಿನ್ನ.
3: ನೀ ಇಲ್ಲಿಂದ ಹೋಗಪ್ಪ, ನೀ ಇಲ್ಲಿಂದ ಹೋಗಯ್ಯ.
1: ಅವ್ರು ಹೋಗೋ ಒಂದು ಕೇಳಿಸಿಲ್ವಾ? ಹೋಗೋ.
2: ಏಯ್ ಆಗಲಿ, ಇದುವರೆಗೂ ಹೇಳಿದ್ದು ಅದ್ ಕೆನ್ನಲ್ಲಾಗೆ ಬೈಕೈಲ.
4: ತಾತ, ತಾತ, ನಮ್ ಸಾಗರ್ ಎಲ್ಲಿ? ನಮ್ ಸಾಗರ್ ಎಲ್ಲಿ ತಾತ?
3: ಅವನು ಹೊರಟೋಗ್ಬಿಟ್ಟ.
4: ಹೊರಟೋದ್ನ? ಯಾಕ ತಾತ, ನಿಮ್ ಬಾಯಿಂದ ಸುಳ್ಳು ಬರುತ್ತೆ. ನಾವೇ ಕತ್ತಿಡ್ದ ಆಚೆ ನುಕ್ಕಿದ್ವಿ ಅಂತ ಹೇಳಿ.
5: ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಮ ಜೀವನದಲ್ಲಿ ಎಷ್ಟೋ ಧಾರ್ಮಿಕ ಕೆಲಸಗಳನ್ನ ಮಾಡಿದ್ದೀರಾ, ಎಷ್ಟೋ ಎಷ್ಟೋ ಪುಣ್ಯ ಕಾರ್ಯಗಳನ್ನ ಸಾಧನೆ ಮಾಡಿದ್ದೀರಾ. ಅವೆಲ್ಲದಕ್ಕೂ ಅವೆಲ್ಲದಕ್ಕೂ ಮೀರಿಸಿದ್ದು ಏನ್ ತಪ್ಪು ಮಾಡ್ದ ಅಂತ ನಾನ್ ತಿಳ್ಕೋಬಹುದಾ?
2: ಯೋ, ಪದೇ ಪದೇ ಹೇಳಿದ್ದೀನಿ ಹೇಳಿ ಬಾಯಾಕೆ ಹೊಲಸ್ ಮಾಡ್ಕಂತೀಯ? ಏನೋ ಫೋಟೋ ತೆಗಿತೀನಿ ಫೋಟೋ ತೆಗಿತೀನಿ ಅಂತ ಹೇಳ್ಬೋದ? ತಿಕ್ಕೋಬೇಕು ಹೋಗ್ಬೇಕೋ ಬೇಡವೋ? ಅದನ್ನ ಬಿಟ್ಬಿಟ್ಟು ಹುಡುಗಿ ಮನುಷ್ಯನ ಕೆಡ್ಕೊಟ್ಟು ಸ್ವಲ್ಪ ದೂರ ನಿಂತ್ಕೊಂಬ.
4: ಕೈನ ಪ್ರಪಂಚದಲ್ಲಿ ಎಷ್ಟೋ ಜನ ಹುಡುಗಿರನ್ನೇ ಕೆಡಿಸಿ ಹೊಟ್ಟೋಗ್ತಾರೆ, ಅವ್ರು ಯಾವ ಅಂದ್ರೆ ಕೊಡ್ತಾನೆ ಶಿಕ್ಷೆ? ಅವನು ಅವಳ ಮನಸ್ಸು ಕೆಡಿಸಿದ್ದೆ ದೊಡ್ಡ ತಪ್ಪಾಗೋಯ್ತಾ?
2: ಏನೇ ಹಿಂಗನ್ಬಿಟ್ಟೆ
4: ತಾತ? ಅವ್ನು ನಿಮ್ ಮುನ್ನ ದೇವರು ಅಂತ ತಿಳ್ಕೊಂಡಿದ್ದ. ಯಾಕೆ ಗೊತ್ತಾ ತಾತ? ಅವನ್ ಜೀವನದಲ್ಲಿ ಅವನ ಮೇಲೆ ಯಾರು ಪ್ರೀತಿ ತೋರಿಸಿರ್ಲಿಲ್ಲ, ತೋರಿಸಿದ್ದು ಅಂದ್ರೆ ನೀವೊಬ್ರೆ. ಅವನಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಬಂದು ಬಳಗ ಯಾರು ಅಂತ ಗೊತ್ತಿಲ್ಲ ತಾತ. ಯಾರು ಪುಗ್ಗಾತ್ರು ಕಾಟಾಚಾರಕ್ಕೆ ಎತ್ಬಿಟ್ಟು ಕಾಡಲ್ಲಿ ಬಿಸಾಕ್ಬಿಟ್ಟು ಹೊರಟೋದ್ರು. ಕಣ್ಬಿಟ್ ನೋಡಿದಾಗ ಕಾಡು, ಪ್ರಾಣಿ, ಪಕ್ಷಿ, ಪರಿಸರ ಅವುಗಳನ್ನ ತನ್ನ ಸಂಬಂಧಿಕರು ಅಂತೇಳಿ ಅದ್ರ ಜೊತೆಲೆ ಕಾಲ ಕಳೀತಿದ್ದ. ನಾನು ನಗ್ತ, ಎಲ್ರೂ ನಗಿಸ್ತಿರ್ತಾನೆ, ಆದ್ರೆ ಅವನ ಮನಸ್ಸಿನ ಶೋಕ ಮಾತ್ರ ಯಾರಿಗೂ ಗೊತ್ತಿಲ್ಲ. ನಮ್ ಸಾಗರ್ನಂತವರು ಕೋಟಿಗೊಬ್ರು ಸಿಗಲ್ಲ ಅಂತವನ್ ಮನಸ್ ನೋಯಿಸಿ ಈ ಮನೆಯಿಂದ ಆಚೆ ಇಟ್ಬಿಟ್ರಿ. ಈಗ ಅವ್ನ ಕಣ್ಣೀರ್ ಒರೆಸೋದಕ್ಕೆ ಯಾರಿದ್ದಾರೆ? ಯಾರಿದ್ದಾರೆ ತಾತ?
2: ಏನೇನು ನಾಯಿಗೆ ಮೂಳೆ ಆಸೆ ತೋರಿಸ್ದಂಗೆ ಕೈಯಾಗೆ ಇಟ್ಕೊಂಬಿಟ್ಟಿದ್ಯಾ? ಕೊಟ್ಬಿಡೋಣ, ಇಂತ ಒಳ್ಳೆ ಕ್ವಾಲಿಟಿ ಮಾಲ್ ಕುಡ್ದು ಬಹಳ ದಿನ ಆಗಿತ್ತು, ಬರೀ ದಿಮ್ ಕುಡಿತಾ ಇದ್ದೆ. ಕೊಡೋಣ. ಆಯ್ತು ಆಯ್ತು ಆಯ್ತು ಆಯ್ತು. ಅಲ್ಲಿ ನೋಡು, ನಿನ್ ಮೇಲೆ ನಿನ್ ಕೆಲಸ ನೀನು ಶುರು ಆಯ್ತು. ನಾನು ಹೊಂಟ ಇದ್ದೀನಿ. ಜೈ ಶ್ಯಾಮ್.

0: ಯೋ ಸಿಸಿ ಕೊಟ್ಟಿ, ನಾನೇ ಏರ್ಪಾಡು ಮಾಡಿದ್ರಿಂದ ಎಲ್ಲಾರು ಮನೆಯಾಗ ಬಾಯ್ ಬಿಟ್ಟು ಹೇಳ್ಬೋಬೇಡ ಕಣಯ್ಯ.
1: ಎರಡು ವರ್ಷದಿಂದ ನಾನು ನಿನಗೆ ಟ್ರೈ ಮಾಡ್ತಾನೆ ಇದ್ದೀನಿ, ನೀನು ತಪ್ಪಿಸ್ಕೊಳ್ತೇನೆ ಇದೀಯ, ಆದ್ರೆ ಇವತ್ತು ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ.
0: ಏನಪ್ಪ ಇವನು ಇಲ್ಲಿಂದಲ್ಲೇ ಪ್ರತ್ಯಕ್ಷ ಆಗ್ಬಿಡ್ತಾನೆ ಎಡವಟ್ ಮನ್ಸ, ಇವನ್ ಹೆಂಗಾರ ಇಕ್ಕಿಸ್ಕೊಳ್ಳಿ, ನಾವಿಲ್ಲಿಂದ ಜಾಗ ಖಾಲಿ ಮಾಡ್ಬೋದು.
2: ಇದು ಧೀರೇಂದ್ರ ಗೋಪಾಲ್ ಅವರ ಅಭಿನಯದ ಕೊನೆಯ ದೃಶ್ಯ. ಅವರ ವೃತ್ತಿ ಜೀವನದ ಕೊನೆಯ ಕ್ಷಣಗಳನ್ನು ನಮ್ಮೊಂದಿಗೆ ಕಳೆದಿರುವುದು ಹೆಮ್ಮೆಯ ವಿಷಯ.
3: ಹೇಳೋರು ಕೇಳೋರು ಯಾರು ಇಲ್ಲ, ಗುಂಡ್ರಕವಿ ಗುಂಡ್ರಕವಿ ತರ ಅಳಿತಾಳೆ. ನಡಿಯ ನಡಿಯ ನಡಿಯ ಮೂದೇವಿ, ಇವನೇನಾದ್ರೂ ಮನೆ ಒಳಗ್ ತಂದ್ರೆ ಈಗ ಅರ್ಧ ಜೀವ ಹೋಗಿದೆ, ಇನ್ನ ಅರ್ಧ ಜೀವ ನಾನು ತೆಗ್ದಾಗ್ಬಿಡ್ತೀನಿ. ಹುಷ
4: ಇವ್ರ ಮನೆಯಲ್ಲಪ್ಪ ನಾವಿರೋದು.
5: ಥೂ, ಇದು ಒಂದ್ ಹೆಣ್ಣ, ನೀವು ಕೂತ್ಕೊಳ್ರಿ, ನಮ್ಮ ಮನೆಗೆ ಹೋಗೋಣ.
4: ಪುಣ್ಯ ಆತ್ಮ,
2: ತುಂಬಾ ಥ್ಯಾಂಕ್ಸ್ ಗೀತಾ. ನಾನ್ ಪ್ರಜ್ಞೆ ಇಲ್ದೆ ಬಿದ್ದಿದ್ದಾಗ ನನ್ಗೆ ಆರೈಕೆ ಮಾಡಿದ್ರೆ ಒಬ್ಬ ಗಂಡಸಿಗಿಂತ ಸೇವೆ ಮಾಡೋರಿಬ್ರೆ. ಮೊದಲನೇವಳು ಜನ್ಮ ಕೊಟ್ಟವಳು, ಎರಡನೇವಳು ಜೀವನ ಭಾಗ ಮಾಡಿಕೊಂಡವಳು. ಕೆಂಡ ಬೂದಿ ಒಳಗೆ ಮುಚ್ಚಿದ್ರು ಅದ್ರ ಕಾವು ಮೈಗೆ ತಾಗುತ್ತೆ. ಪ್ರೀತಿನೂ ಹಾಗೆ. ನೀನ್ ನನಗ್ ಸುಳ್ಳು ಹೇಳ್ಬೋದು ಗೀತಾ, ನೋಡೋ ಜನಗಳಿಗೆ ಸುಳ್ಳು ಹೇಳ್ಬೋದು, ಆದ್ರೆ ನಿನ್ ಮನಸ್ಸಿಗೆ ಸುಳ್ಳು ಹೇಳಕ್ಕಾಗತ್ತಾ? ಅದಕ್ಕೆ ದ್ರೋಹ ಮಾಡಕ್ಕಾಗತ್ತಾ? ನೀನು ನನ್ ಪ್ರೀತಿಸ್ತಾ ಇದೀಯ? ಹೌದು ಗೀತಾ, ನೀನ್ ನನ್ನ ತುಂಬಾ ಪ್ರೀತಿಸ್ತಾ
6: ಇದೀಯ.
2: ಹಸಿವಿಗೆ ಅನ್ನ, ಬಾಯಾರಿಕೆಗೆ ನೀರು, ಬಯಕೆಗಳಿಗೆ ಒಂದು ಶಿಲೆ ಎಷ್ಟೇ ಸುಂದರವಾಗಿದ್ರು ಅಲಂಕಾರ ಮಾಡಿದ್ರೇನೆ ಅದು ಅಂದವಾಗಿ ಕಾಣೋದು. ನಿನ್ ಮುಖ ನೋಡು, ಸ್ವಲ್ಪನಾದ್ರೂ ಕಳೆ ಇದೆಯಾ ಅಂತ ಯಾಕೆ ಹೇಳು? ಒಂದು ಹೆಣ್ಣಿನ ಹಣೆಗೆ ಕುಂಕುಮ ಇದ್ರೇನೆ ಲಕ್ಷಣ.

0: Marco,
1: ayo,
0: ayo,
1: ayo, yake, yake, yake, ಅವನ ಹೊಡಿತಿದ್ಯಾ? ಆ ಏನ್ ಬಂದೆ ನಿನಗೆ?
0: ಯಾಕೆ ಯಾಕೆ ಅಂತ ಅವಳೇ ಕೇಳು. ಇವಳೇನಾದ್ರೂ ನನ್ ಮಗಳ ಆಗಿದ್ದಿದ್ರೆ ಕತ್ತರಿಸ್ ಕತ್ತರಿಸ್ ಹಾಕ್ಬಿಡ್ತಿದ್ದೆ.
1: ಏನ್ ಮಾಡಿದ್ಲಿ ಅವಳು?
0: ಆ ಫೋಟೋ ತೆಗೆ ಅವನ್ನ ಉಗಿದು ಹೊರಗಾಕಿದ್ದೆ ತಾನೆ. ಅವನಿರೋ ಜಾಗಕ್ಕೆ ಹೋಗಿ ಅವನ್ನ ತಪ್ಕೊಂಡು ನಿಂತಿದ್ಲು. ಇವಳಿಗೆ ಇವಳಿಗೆ ಇವಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಅವಳು ನಂದೇನ್ ಪ್ರಯೋಜನ? ವಯಸ್ಸು ಕೇಳ್ಬೇಕಲ್ಲ, ಎಲ್ಲ ಅನುಭವಿಸೋ ಅಂತ ವಯಸ್ಸು. ಅದನ್ ಕೂಡ ಒಂದ್ ಕಡೆ ಬಿದ್ದಿರು ಅಂದ್ರೆ ಹೇಗ್ ಬಿದ್ದಿರ್ತಾರೆ ಹೇಳು? ನಿನ್ ಹಣೆ ಬರಹಣೆ ಅಷ್ಟೇ ಕಣೆ, ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿರು. ಓಕೆ
2: ಏನು ಮರಿ, ಮನೆ ದೊಡ್ಡ ಯಜಮಾನ್ ಹಾಗೆ ತಲೆ ಬಿಸಿ ಮಾಡ್ಕೊಂಡು ಚಿಂತೆ ಮಾಡೋ ತರ ಕೂತ್ಬಿಟ್ಟಿದೀಯಲ್ಲ, ಸ್ಕೂಲ್ಗೆ ಹೋಗ್ಲಿಲ್ವಾ?
3: ತಾತ, ಅಮ್ಮ ಅಮ್ಮ ಅಕ್ಕನ್ ಹೊಡೆದು ಬಿಟ್ರು.
2: ಏನಮ್ಮ ಏನು ಏನ್ ಬೇಕು?

0: 어이없습니다. 니성구호주와 결혼다. 니성구호주와 결혼. 둘 따위 헐벌어봐. 헐벌어봐. 헐벌어봐. 헐벌어. 헐벌어. 결혼. 결혼. 결혼. 기타. 기타. 내 눈물은 호라다. 이거 나라가 토하이토 그러마. 이거 토하이토. 얼마 기타. 이 소마자. 저스토마니글 디파 하초대께 가르노하기다네 인타. 우린 전화일라 안타래. 안타더리. 단누만에 가틀라 말고타네 인마. 간디타일라. 근도 ಹೆಣ್ಣಿಗೆ ತಾಳಿ ಮಾತ್ರ ಕಟ್ತಾನೆ. ಬಳೆ, ಹೂವು, ಕುಂಕುಮ ಎಲ್ಲ ತೌರಿನ ಉಡುಗೊರೆಗಳು. ಅವನು ಸತ್ತು ಕೂಡ್ಲೆ ಅವುಗಳನ್ನೆಲ್ಲ ಕಿತ್ತು ಹೆಣ್ಣನ ವಿಕಾರ ಮಾಡಿಬಿಡ್ತಾರೆ. ಆಮೇಲೆ ಆ ಹೆಣ್ಣಿಗೆ ಸಮಾಜದಲ್ಲಿ ಸಿಗಬೇಕಾದ ಮಾನ್ಯತೆಯ ಸಿಗೋದಿಲ್ಲ. ಒಂದು ಶುಭ ಕಾರ್ಯಕ್ಕೆ ಹೋಗೋ ಹಾಗಿಲ್ಲ, ಒಂದು ಅರ್ಶನ ಕುಂಕುಮ ತಗೊಳ್ಳೋ ಹಾಗಿಲ್ಲ. ಈ ವಿಧುವೆಯನ್ನು ಹಣೆಪಟ್ಟಿಯೇ ಇಷ್ಟೊಂದು ಅನಾಹುತಕ್ಕೆ ಕಾರಣವಾಗೋದಾದ್ರೆ ನಿನ್ನ ಹಣೆಗಂಟ್ಕೊಂಡಿರೋ ಆ ಹಣೆಪಟ್ಟಿನ ನಾ ಕಿತ್ತಾಕ್ಬಿಡ್ತೇನಮ್ಮ.
1: ಇಲ್ಲ ಇಲ್ಲ, ನನ್ನ ಸಾಗರ ನಾನು ಬಿಟ್ಕೊಡೋದಿಲ್ಲ. ಯಾಕೆ ಬಂದೆ ಈ ಮನೆಗೆ? ಏನ್ ಕೆಲಸ ನಿನ್ ನಮ್ಮ ಮನೆಯಲ್ಲಿ? ಒಂದ್ ಸಲ ಮದ್ವೆ ಆದ್ಮೇಲೆ ಗಂಡ ಬದುಕಿರ್ಲಿ ಸಾಯ್ಲಿ ಅದೇ ಮನೇಲಿ ಬಿದ್ದಿರ್ಬೇಕು ಅಂದ್ರೆ ನೀನ್ ಯಾರೇ ಬರ? ಮತ್ತೆ ಯಾಕೆ ಬಂದೆ ತವ್ರ ಮನೆಗೆ? ನೀನು ಹೆಂಡಿಲ್ಲ ಕಣೆ, ಅದನ್ನ ತೊಳೆದು ಇನ್ನೊಬ್ರು ಗೂಟ ಬಡಿಸ್ತೀಯ? ಗಂಡನ್ ತಿಂದು ನೀರ್ ಕೊಡ್ತಾವಳ್ ನೀನು. ಒಂದು ಮೂಲಲ್ಲಿ ಬಿದ್ದಿರೋದ್ ಬಿಟ್ಟು ನನ್ ಜೀವನ ಯಾಕೆ ಹಾಳು ಮಾಡ್ತಾ ಇದೀಯ? ಅಷ್ಟೊಂದು ಆಸೆ ಇದ್ರೆ ಬೇರೆ ಯಾವನಾದ್ರು ಕಟ್ಕೋ, ಇವನೇ ಬೇಕಾ? ಹಿಂಗಿದ್ ಬಾಳ್ ಚೆನ್ನಾಗಿರ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಅಕ್ಕಂದ್ರು ಹಗಲು ರಾತ್ರಿ ಶ್ರಮೆ ಪಡ್ತಾರೆ. ನಾನು ನಿನ್ನ ತಾಯಿ ಅನ್ಕೊಂಡಿದ್ದೆ, ತಾಯಿ ಪ್ರೀತಿನೇ ಕಾಣ್ದಿರೋ ನಾನು ನಿನ್ನ ಬಾಯಿ ತುಂಬ ಅಮ್ಮ ಅಂತ ಕರೆದೆ. ಆದ್ರೆ ನೀನು ನನಗೆ ಸೌಖ್ಯ ಬರೋಕೆ ಪೈಪೋಟಿ ಮಾಡ್ತಾ ಇದೀಯಾ? ನೋಡು, ನಿನಗೆ ಚೆನ್ನಾಗಿ ಗೊತ್ತು ನನ್ನ ಜೀವನದಲ್ಲಿ ನಾನು ಆಸೆ ಪಟ್ಟಿದ್ದನ್ನ ಯಾರಿಗೂ ಬಿಟ್ಕೊಟ್ಟೋಳಲ್ಲ, ಅದನ್ನ ಯಾರು ಕಿತ್ಕೊಳಕ್ಕೂ ಆಗಲ್ಲ. ನೋಡು ಗೀತಾ, ತಾತನ ಆಸ್ತಿ ನನಗೆ ಸೇರ್ಬೇಕಾಗಿದ್ದೆಲ್ಲ ನಿನ್ನ ಹೆಸರಿಗೆ ಬರೆದು ಬಿಡ್ತೀನಿ. ನನಗೆ ಬರೋ ದುಡ್ಡು, ಅಚ್ಚಿ ಕೊಡೋ ಒಡವೆ ಎಲ್ಲಾನು ನಿನಗೆ ಕೊಟ್ಬಿಡ್ತೀನಿ. ಅದನ್ನೆಲ್ಲ ತಗೊಂಡು ನಿನ್ ಬೇರೆ ಯಾವ್ದಾರು ಹುಡ್ಗನ್ ಮದ್ವೆಯಾಗಿ ಇಲ್ಲಿಂದ ಹೊರಟೋಗು. ಗೀತಾ, ನನ್ ಸಾಗರನ ನನಗ್ ಬಿಟ್ಕೊಡು. ನನ್ ಸಾಗರ ನನ್ ಬಿಟ್ಕೊಡು ಗೀತಾ, ನನ್ ಸಾಗರ ನನ್ ಬಿಟ್ಕೊಡು. ಅವ್ನು ನನಗ್ ಬೇಕು.
0: ಬರ್ಬೇಕು ಬರ್ಬೇಕು ಬೀಗರು.
2: ಬಂದಾದ್ಮೇಲೆ ನೀವೇನ್ ನಮ್ಮನ್ ಕರೆಯೋದು? ಗೀತಾ, ಏ ಗೀತಾ, ಏನ್ರಿ ನೋಡ್ತಾ ನಿಂತಿದ್ದೀರಾ? ಹೋಗಿ ಕರ್ಕೊಂಡ್ ಬನ್ರಿ.
0: ಎಲ್ಲಿ ಗೀತನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ?
3: ನಮ್ಮನೆಗೆ.
0: ಸೊಸೆನ್ ಕರ್ಕೊಂಡು ಹೋಗೋದಕ್ಕೂ ಒಂದು ಕ್ರಮ ಬೇಡವಾ?
2: ನೀವು ಕ್ರಮ ಬದ್ಧವಾಗಿ ನಡ್ಕೊಂಡಿದ್ರೆ ನಾವು ಹಾಗೆ ನಡ್ಕೊಂತಿದ್ವಿ.
0: ಏನಮ್ಮ ನೀವ್ ಮಾತಾಡ್ತಿರೋದು?
2: ನನ್ ಸೊಸೆಗೆ ಇನ್ನೊಂದು ಮದ್ವೆ ಮಾಡ್ತಿದ್ದೀರಂತೆ, ಎಷ್ಟು ಧೈರ್ಯ ನಿಮ್ಗೆ? ಅವ್ರೂರ್ಗೆ ದೊಡ್ಡಜ್ಜ ಅಂತಾರೆ ಈ ಸೋಮಜ್ಜನ. ನಿಮ್ಮಂತವ್ರು ಮಾಡೋ ಕೆಲ್ಸನೇನ್ರಿ ಇದು?
0: ಹೌದು, ನನ್ ಮೊಮ್ಮಗಳಿಗೆ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿರೋನೇ ನಾನು. ಏನೇ ಆದ್ರೂ ಮಾಡೇ ಮಾಡ್ತೀನಿ.
3: ನೀವ್ಯಾರಿ ಮಾಡೋದಕ್ಕೆ?
0: ನೀವ್ಯಾರಿ ಕೇಳೋದಕ್ಕೆ?
2: ಅವರು ನಿಮ್ ಮೊಮ್ಮಗಳಿಗೆ ಮಾವ, ನಾನು ಅತ್ತೆ.
0: ಮುಂಚೆ ಬಾಯಿ ಕತ್ತೆ, ನೀನು ಹೆಣ್ಮಗಳು, ಅದು ಅಲ್ದೆ ನೀ ನನ್ ಬೀಗಿತ್ತಿ ಅಂತ ತಪ್ಪಿದ್ದೀನಿ. ನನ್ ಕೆಣಕಿದ್ರೆ ನಿನ್ ಮಗ ಬೋರ್ಗಂಟು ಬೆಗೆದ ಮೇಲೆ ಅತ್ತೆ ಮಾವ ಆ ಸಂಬಂಧ ಹತ್ತು ನಿಮಿಷನೂ ಉಳಿಲಿಲ್ಲ. ಆದ್ರೆ ನಾನು ಆ ಜೀವನ ತೋಳ್ ಮೇಲೆ ಇಟ್ಕೊಂಡು ಹಗಲು ರಾತ್ರಿ ಇಷ್ಟು ವರ್ಷಗಳು ಕಷ್ಟಪಟ್ಟು ಸಾಕಿದೀನಮ್ಮ. ಅಂಥದ್ರಲ್ಲಿ ನನಗಿಂತ ನಿಮ್ಮಿಬ್ಬರಿಗೂ ಮೇಲೆ ಅಧಿಕಾರ ಅಣ್ಣ.
4: ಇದೇನು ಮಾವ ಹಿಂಗ್ ಮಾತಾಡ್ಬಿಟ್ರಿ ನೀವು? ನಮ್ ಹುಡುಗಿನ ಅವ್ರ ಮನೆಗೆ ಕೊಟ್ಟಿದ್ವಿ ಅಂದ್ಮ್ಯಾಕೆ ಅವಳು ಅವ್ರ ಮನೆಯವಳಾಯ್ತಾಳೆ, ನಮ್ ಮನೆಯವಳ ಹೆಂಗಾಯ್ತಾಳೆ?
0: ಸುಂದರ ದಂಡ ಬಿಡ್ಬೇ, ನನಗೆ ಬುದ್ಧಿ ಹೇಳಕ್ ಬರ್ಬೇಡ. ಶ್ರೀಮಂತ ಮನತನ, ನನ್ನ ಮೊಮ್ಮಗಳನ್ನ

0: ಕೊಟ್ರೆ ಸುಖವಾಗಿ ಬಾಳ್ತಾಳೆ ಎನ್ನುವ ಆಸೆಯಿಂದ ನಾ ಧಾರೆ ಎರೆದು ಕೊಟ್ಟೆ. ನಾ ಮಾಡಿ ತಪ್ಪು ಏನಪ್ಪ ಅಂತಂದ್ರೆ, ನಮ್ಮ ಅಳಿಯನ ಆರೋಗ್ಯದ ಬಗ್ಗೆ ನಾ ಕಿಂಚಿತ್ತೂ ವಿಚಾರ ಮಾಡಲಿಲ್ಲ. ಆಮೇಲೆ ಗೊತ್ತಾಯ್ತು, ಊರಿನಲ್ಲಿರೋ ಹಳಿ ರೋಗಗಳಿಂದ ಅವನ್ ನರಳ್ತಾ ಇದ್ದಾನೆ ಅಂತ ಹೇಳಿ. ಇದೆಲ್ಲ ನಿಮ್ಗೆ ಗೊತ್ತಿದ್ರೂ ಕೂಡ ಅದನ್ನ ಮುಚ್ಚಿಟ್ಟು ಆ ಬಾಯಿಕಳಾದ ಅವಳು ಮದುವೆ ಮಾಡಿಬಿಟ್ಟು ಅವಳು ಬಾಳ್ನೇ ಹಾಳು ಮಾಡಿಬಿಟ್ರಿ. ನಾವು ಈ ದಿವಸ ಅವಳು ಪರಿಸ್ಥಿತಿ ನೋಡಿ ಒಳಗೆ ಹತ್ತು ಹತ್ತು ನೆಮ್ಮದಿ ಇಲ್ದೆ ಇರೋ ಹಾಗೆ ಮಾಡಿಬಿಟ್ರಿ. ನೀವು ಒಂದು ಹೆಣ್ಣು ಹೆಣ್ಣಿನ ಸಂಕಟ ನಿಮಗೆ ಗೊತ್ತಾಗೋದಿಲ್ವಾ?
1: ಈ ದಿವಸ ಬಂದ್ಬಿಟ್ರಿ ಅವಳ ಮೇಲೆ ಅಧಿಕಾರ, ಪ್ರೀತಿ, ಮಮತೆ ಎಲ್ಲ ಬಂದ್ಬಿಡ್ತಾ?
2: ಅಧಿಕಾರ ಚಲಾಯಿಸಕ್ ಬಂದಿಲ್ಲ ಸ್ವಾಮಿ, ನ್ಯಾಯ ಕೇಳಕ್ ಬಂದಿದ್ದೀವಿ.
0: ನೀವು ಹೇಳ ಸತ್ಯ ಆದ್ರೆ ನಾ ಮಾಡ್ತಿರೋದು ಅನ್ಯಾಯ ಏನ್ರಿ? ಏನೋ ಅವಳ ಹಣೆ ಬರ ಅವತ್ತ ಆಗೋಯ್ತು, ಆದ್ರೆ ಇವತ್ತಿನ ದಿನ ಅವಳ ಜೀವನನೇ ಮುಖ್ಯ.
3: ಅಪ್ಪ ಹಾಗಾದ್ರೆ ನೀವು ಸಂಪ್ರದಾಯ ಬಿಟ್ಟು ಹೋಗ್ತಾ ಇದ್ದೀರಿ.
0: ಏನ್ ಸಂಪ್ರದಾಯ ಸುಡುಗ ಸಂಪ್ರದಾಯ ಹಚ್ಚವಾಗ್ಲ ಅಳ್ಸೈತಲ್ಲ ಅವಳ ಅರ್ಶ ಕುಂಕುಮ, ಇದು ಸಂಪ್ರದಾಯನ? ಸಿಗರೆಟ್ ಮುಂಚೆನೆ ಅವಳು ಬಾಳು ಒಣಗೋಯ್ತಲ್ಲ, ಇದು ಸಂಪ್ರದಾಯನ? ಆರಂಭ ಆಗೋಕ್ ಮುಂಚೆನೆ ಅಂತ್ಯ ಆಗೋಯ್ತಲ್ಲ ಅವಳ ಭವಿಷ್ಯ, ಅದು ಸಂಪ್ರದಾಯನ? ಇವುಗಳನ್ನೆಲ್ಲ ನೀವು ಸಂಪ್ರದಾಯ ಅಂತ ನಂಬೋ ಹಾಗಿದ್ರೆ ಅಂತಹ ಸಂಪ್ರದಾಯ ನನಗೆ ಬೇಡ್ಲೇ ಬೇಡ. ಏನೇ ಸಮಸ್ಯೆಗಳು ಎದುರಾದ್ರೂ ಸರಿ ನನ್ನ ಮೊಮ್ಮಗಳಿಗೆ ಮದುವೆ ಮಾಡೋದಂತೂ ಸತ್ಯ. ಎಲ್ಲಿಗೂ ಹೊರಟಿಯಮ್ಮ?
4: ಗೀತಾ ಏನ್ ಮಾಡ್ತಾ ಇದ್ಯಾ? ಸ್ವಲ್ಪ ಸ್ವಲ್ಪ ಯೋಚನೆ ಮಾಡ, ಎಲ್ಲ ಒಳ್ಳೇದಾಗ್ತಾ ಇದೆ. ಇಂಥ ಸಮಯದಲ್ಲಿ ಬೇಡ ಗೀತಾ, ದುಡ್ಡು ಬೇಡ, ದಯವಿಟ್ಟು ನನ್ನ ಮಾತು ಕೇಳು ಗೀತಾ. ಗೀತಾ
5: ನೀನೇನಾ ಸುಂದರಾಂಗ, ಇನ್ನೊಬ್ಬರ ಮೆಟ್ಟಿ ಚಪ್ಪಲಿ ಮೇಲೆ ಯಾಕೋ ಆಸೆ ಪಡ್ತೀಯಾ? ಹೊಸ್ತು ಬೇಕಾದ ಸಿಗುತ್ತೆ, ಹೋಗಿ ಕೊಂಡ್ಕೋ.
4: ಏ ಗೀತಾ
2: ಏ ಬಾರೆ ಕಡೆ.
4: ಗೀತಾ ಗೀತಾ
2: ಎಷ್ಟು ಆಸೆ ಇದೆ ನನ್ಮೇಲೆ ನಿನ್ಗೆ, ಎಷ್ಟೇ ಇದೆ ಬಾ, ಅದೇನ್ ಮಾಡ್ಕೋತೆ ಮಾಡ್ಕೋ ಬಾ. ಬಿಡ ಬಿಡ ಹೆಣ್ಣ ನೀನು ಹೆಮ್ಮಾರಿ, ನೀನ್ ಇನ್ನು ಚಿಕ್ಕ ಹುಡುಗಿ ನೋಡಕ್ ಅಂದವಾಗಿದ್ಯಾ? ನಿನ್ ಮದ್ವೆ ಆಗ ಯಾರು ಬೇಕಾದ್ರೂ ಬರ್ತಾರೆ, ಆದ್ರೆ ನಿಮ್ಮ ಮಕ್ಕಳ ಮದ್ವೆ ಆಗ ಯಾರು ಬರ್ತಾರೆ? ಅವಳು ರಸ್ತೆಯಲ್ಲಿ ಓಡಾಡ್ತಿದ್ರೆ ಅವಳು ನೋಡೋ ಪ್ರತಿಯೊಬ್ಬ ಗಂಡಸು ಕಾಮದೃಷ್ಟಿಯಿಂದ ನೋಡ್ತಾನೆ ಹೊರತು ಅನುಕಂಪದಿಂದ ಪ್ರೀತಿಯಿಂದ ನೋಡಕ್ ಸಾಧ್ಯನೇ ಇಲ್ಲ. ಗೊತ್ತಾ ನಿನಗೆ, ಅವಳು ಇನ್ನು ಚಿಕ್ಕ ಹುಡುಗಿ, ಬದುಕಿ ಬಾಳ್ಬೇಕಾದಂತ ವಯಸ್ಸಿನಲ್ಲಿ ಎಲ್ಲಾನು ಕಳ್ಕೊಂಡು ಕೂತಿದ್ದಾಳೆ. ನಾವೆಲ್ಲ ಸೇರ್ಕೊಂಡು ಅವಳಿಗೊಂದು ಒಳ್ಳೆ ಜೀವನ ಕೊಡಿಸ್ಬೇಕು ಅಂತ ಒಳಬಿಟ್ಟಿದವರು ನೀವು ಯೋಚನೆ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಅವಳಗ್ ತಾನಾಗಿ ಸಿಕ್ಕಿರೋ ಬಾಳ್ನ ಕಿತ್ಕೊಳಕ್ ಪ್ರಯತ್ನ ಪಡ್ತಾ ಇದ್ರಲ್ಲ.
5: ಅವಳಾಗ್ಲೇ ಮದುವೆ ಆಗಿ ತಾಳಿ ಕಿತ್ತಾಗ ಬಂದ್ಬಿಟ್ಟಿದ್ದಾಳೆ, ಅವಳಿಗೆ ಯಾಕೆ ಬೇರೆ ಆಸೆಗಳು?
2: ಏ ಮುದ್ಕೆ ತೆಗೆದು ಬಿಟ್ಟೆ ಅಂದ್ರೆ ಬಿದ್ಕೊಂಡ್ಬಿಡ್ಬೇಕು ಚಟದ್ಮೇಲೆ. ಓ ನಿನ್ಗೆ ಈ ವಯಸ್ಸಿನಲ್ಲಿ ಷಷ್ಠಿ ಪೂರ್ತಿ ಬೇಕು, ಸಿಂಗಾರ ಮಾಡಿರೋ ಮಂಚಿನ ಮೇಲೆ ಗಂಡಿನ ಜೊತೆ ಮಲ್ಕೋಬೇಕು ಅನ್ನೋ ಆಸೆ ಇದೆ, ಅವಳಿಗೆ ಹಾಕಿರ್ಬಾರ್ದು. ಏನ್ ಕಂಡಿದೆ ಜೀವನದಲ್ಲಿ ಅವಳು?
0: ಸಾಗರ್ ಸಾಗರ್ ಈ ಮನೆಯಲ್ಲಿ ಏನೇನ್ ನಡೀತಿದೆ ಅಂತ ಸ್ಪಷ್ಟವಾಗಿ ಹೇಳಪ್ಪ.
4: ತಾತ ನೀವು ಗೀತನ್ ಮದುವೆ ಮಾಡ್ಬೇಕು ಅಂತ ಆಸೆ ಪಟ್ಟಿರ್ತಾರೆ?
0: ಹೌದು
4: ಹೌದಾನೆ?
0: ಹೌದು.
4: ಅದು ನಿಮ್ಮ ಮನೇಲಿ ಯಾರು ಸಹಿಸ್ಕೊಳ್ಳಿಲ್ಲ ತಾತ, ಯಾರು ಸಹಿಸ್ಕೊಳ್ಳಿಲ್ಲ. ಇವಳು ಇದ್ದಾಳಲ್ಲ, ಇವಳು ಇವಳಿಗೆ ನನ್ನ ಮೇಲೆ ಆಸೆ, ನನ್ನ ಮದುವೆ ಆಗ್ಬೇಕು ಅಂತ ಹಠ ಹೊಡೆದವಳು ಸೌತಿಯಾಗಿ ಬರೋದಕ್ಕೆ ಒದ್ದಾಡ್ತಾ ಇದ್ದಾಳೆ. ಅದಕ್ಕೆ ಅವಳ ಹತ್ತಿ ಇವಳು ಹೋಗ್ಬಿಟ್ಟು ಬಾಯಿಗೆ ಬಂದಾಗೆಲ್ಲ ಮಾತಾಡಿ ಮಾತಿನಿಂದಾನೆ ಚುಚ್ಚಿ ಅವಳನ್ನ ಹಿಂಸೆ ಮಾಡಿದ್ದಾಳೆ ತಾತ. ಅವಳ ಜೀವನ ನಾನು ಕಿತ್ಕೊಳ್ಳೋದು ಅಂತ ಹೇಳಿ ತನ್ನ ಸುಂದರವಾದ ಜೀವನನ ಇವಳು ತ್ಯಾಗ ಮಾಡಿ ಅವಳ ನರಕಕ್ಕೆ ಹೊರಟೋದ್ಲು ತಾತ. ಅವಳು ತ್ಯಾಗ ಮಾಡಿದ್ಲು ಅಂತ ಹೇಳಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ತಿಳ್ಕೊಬೇಡ ನೀನು. ತಾತ ನಾನು ಬಂದ ಕೆಲಸ ಮುಗೀತು ತಾತ, ನಾನು ನೀನು ಹೋಗ್ಬಿಟ್ಟು ಬರ್ತೀನಿ.

0: ಹಾಗಾದ್ರೆ ನೀ ಬರುವಾಗ ನಗರಗತ ನಮ್ಮನೆಗೆ ಬತ್ತೆ, ನನಗೆ ಎಷ್ಟು ಸಂತೋಷ ಆಗಿತ್ತು ಗೊತ್ತಾ? ಆದ್ರೆ ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗಿ ನೀವು ಹೋಗುವಾಗ ನಿನ್ ಕಣ್ಣಲ್ಲಿ ನೀರಾಗ ಕಳಿಸ್ಬೇಕಾಗಿ ಬಂದ್ಬಿಡ್ತು. ನನಗೆ ತುಂಬಾ ನೋವಾಗ್ತಿದೆಯಪ್ಪ.
1: ತಾತ, ನಮ್ ಯಾರ ಕಣ್ಗೂ ಕಾಣಿಸ್ಕೋಬಾರ್ದು ಅಂತ ಹೇಳಿ ಅವಳು ಮನೆ ಬಿಟ್ಟು ಹೊರಟೋಗಿರ್ಬೋದು, ಆದ್ರೆ ಅವಳ ಮನಸ್ಸಿಂದ ನನ್ ದೂರ ಮಾಡಕ್ ಸಾಧ್ಯ ಇಲ್ಲ ತಾತ, ಸಾಧ್ಯ ಇಲ್ಲ.
2: ನೀನು ಬಸ್ಸಲ್ಲಿ ಕೂತ್ರೆ ದಾರಿ ಉದಕ್ಕೆ ಸೀಟ್ ಹೊಡಿತೀಯ, ನಮ್ಮ ಬಸ್ಸಲ್ಲಿ ಬೇಡ, ನೀನು ಬೇರೆ ಬಸ್ಸಿಗೆ ಹೋಗು. ರೈಟ್ ರೈಟ್ ಬೈ, ಹೇಳ್ತಾ ಇದ್ರೆ ಹಾಗೆ ಹೋಗ್ತಿದ್ದೀಯಲ್ಲ.
3: ನಿಮ್ಗೊಂದ್ ವಿಷಯ ಗೊತ್ತಾ, ನನ್ನ ಜೀವನದ ನಾನು ಆಸೆ ಪಟ್ಟಿದ್ದೇನೆ ಎಲ್ಲ ಪಡ್ಕೊಂಡಿದ್ದೇನೆ. ನಾನು ಬೇಡ ಅಂದ್ರೂ ನಮ್ಮ ಮನೆಗೆ ಬಂದು ಉಳ್ಕೊಂಡೆ, ನನ್ನ ಮನಸ್ಸಿನಲ್ಲಿ ಆಸೆಗಳನ್ನ ತುಂಬಿದೆ. ಈಗ ಕುಂಟ ನೆಪ ಹೇಳಿ ನಿನ್ನ ತಪ್ಪಿಸ್ಕೊಂಡ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ?
1: ಏನ್ ಮಾಡ್ತೀಯ?
3: ಏನ್ ಮಾಡ್ತೀನಾ?

ಅಂಜಲಿ ಗೀತಾಂಜಲಿ ಚಲನಚಿತ್ರ ಧ್ವನಿ ವಾಹಿನಿ ಕೇಳಿದಿರಿ. ತಾರಾಗಣದಲ್ಲಿ ಎಸ್ ನಾರಾಯಣ್, ಕೆ ಎಸ್ ಅಶ್ವಥ್ ಹಾಗೂ ಅನು ಪ್ರಭಾಕರ್. ನಿರ್ದೇಶನ ಎಸ್ ನಾರಾಯಣ್. ಸಂಗೀತ ನಿರ್ದೇಶನ ಪ್ರಶಾಂತ್ ರಾಜ್. ಪ್ರಸಾರ ನಿರ್ವಹಣೆ ಸುಮಂಗಲ ಎಸ್ ಮುಮ್ಮಿಗಟ್ಟಿ. ಸಂಕಲನ ಎಸ್ ಗೋಪಾಲ್.

ಆಕಾಶವಾಣಿ ಭದ್ರಾವತಿ ಸಮಯ 4:05 ಇನ್ನು ಮುಂದೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಅಮಾನತ್ ಚಿತ್ರದ ಗೀತೆ.

ತರತ ತರತ ಬಳ್ಳಿ ಬಲೆಯರೆ ನೀವಿದ್ದರೆ ಕೋಲಾಟ ತಗಿದ ತದ್ದಿಂದ ಬಳ್ಳಿ

ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಆರ್ಜು, ಯಜಮಾನ, ಆರಾಧನಾ ಹಾಗೂ ಯಾರಿವನು ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಜುಕಾಗಯ ಆಸ್ಮಾನ್ ಚಿತ್ರದ ಗೀತೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕಿಚ್ಚ ಹುಚ್ಚ ಚಿತ್ರದ ಗೀತೆ. ಹಾಡಿದ್ದಾರೆ ಅನುರಾಧ ಶ್ರೀರಾಮ್, ಸೋನು ನಿಗಮ್, ಸಾಹಿತ್ಯ ಯೋಗರಾಜ್ ಭಟ್ ಮತ್ತು ಸಂಗೀತ ವಿ ಹರಿಕೃಷ್ಣ.

ಇನ್ನು ಮುಂದಕ್ಕೆ ಹೇಳಿ, ಎ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಈ ಗೀತೆಗೆ ಸಾಹಿತ್ಯ ಉಪೇಂದ್ರ ಹಾಗೂ ಸಂಗೀತ ಗುರುಕಿರಣ್.

ಇನ್ನು ಮುಂದೆ ಕೇಳಿ. ಆಪ್ತ ಮಿತ್ರ ಚಿತ್ರದ ಗೀತೆ ಹಾಡಿದ್ದಾರೆ ಮಧು ಬಾಲಕೃಷ್ಣ. ಈ ಗೀತೆಗೆ ಸಾಹಿತ್ಯ ಕವಿರಾಜ್ ಹಾಗೂ ಸಂಗೀತ ಗುರುಕಿರಣ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಕೇಳಿ, ಆರ್ಯನ್ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಈ ಗೀತೆಗೆ ಸಾಹಿತ್ಯ ಚಂದನ್ ಶೆಟ್ಟಿ ಹಾಗೂ ಸಂಗೀತ ಜೆಸ್ಸಿ ಗಿಫ್ಟ್.

ಇನ್ನು ಮುಂದೆ ಕೇಳಿ ಕೋಟಿಗೊಬ್ಬ ಎರಡು ಪಾರ್ಟ್ ಎರಡು ಚಿತ್ರದ ಗೀತೆ ಹಾಡಿದ್ದಾರೆ ಜಿತಿನ್ ರಾಜ್, ಶಾಶಾ ತಿರುಪತಿ ಮತ್ತು ಎಂಸಿ ರೋಡ್. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಡಿ ಇಮಾನ್.

ಇದುವರೆಗೂ ಎಫ್ಎಂ 101.4 ತರಂಗಾಂತರದಲ್ಲಿ ಕಾರ್ಯಕ್ರಮಗಳನ್ನ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಈ ಕಾರ್ಯಕ್ರಮಗಳನ್ನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಕೇಳುವಿರಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಕೇಳಿ ಕವಚ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಶ್ರೇಯಾ ಜಯದೀಪ್. ಈ ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಮತ್ತು ಸಂಗೀತ ಫೋರ್ ಮ್ಯೂಸಿಕ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಹಾಗೆ ಕೇಳಿದ್ರೆ ನೀವು ಸಹ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9481572600 ಈ ಸಂಖ್ಯೆಗೆ ಕಳಿಸಬಹುದು. ಈಗ ನೀವು ಕಳಿಸಿರೋ ಸಂದೇಶನ ಈ ಕಾರ್ಯಕ್ರಮದಲ್ಲಿ ಓದ್ತೇವೆ. ಹಾಗೆ ಕಾರ್ಯಕ್ರಮನ ಮುಂದುವರಿಸ್ತಾ ಕೇಳಿ, KGF ಚಾಪ್ಟರ್ 1 ಚಿತ್ರದ ಗೀತೆ ಹಾಡಿದ್ದಾರೆ ಅನನ್ಯ ಭಟ್, ಸಾಹಿತ್ಯ ಕಿನ್ನಲ್ ರಾಜ್ ಮತ್ತು ರವಿ ಬಸ್ರೂರ್, ಈ ಗೀತೆಗೆ ಸಂಗೀತ ರವಿ ಬಸ್ರೂರ್.

ಅದಾಗ್ಲೇ ನಮ್ ಕೇಳುಗರು ಸಂದೇಶಗಳನ್ನ ಕಳಿಸಿದ್ದಾರೆ. ಸಂದೇಶಗಳತ್ತ ನೋಡೋದಾದ್ರೆ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರುಕೊಡುಗೆಯಿಂದ ಶುಭ ಸಂಜೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಶಾಂತಾಚಾರ್ ಬಡಿಗೇರು ಕೊಕ್ಕನೂರು ಹರಿಹರ ತಾಲೂಕ್, ನಮಸ್ತೆ ಮೇಡಮ್. ಸಂಜೆಯ ತಂಗಾಳಿಯ ಸಮಯದಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, ಮಧುರವಾದ ಮಿಕ್ಸ್ ಮೆಲೋಡಿ ಹಾಡುಗಳನ್ನು ಕೇಳ್ತಾ ಕಳೆಯುವುದೇ ಒಂದು ಅದ್ಭುತ ಅನುಭವ. ಆ ಗೀತೆಗಳು ನಮ್ಮ ಸಂಜೆಯನ್ನು ಮತ್ತಷ್ಟು ಖುಷಿಯಾಗಿಸಿವೆ ಎಂದು ತಿಳಿದು ನಮಗೂ ಅಷ್ಟೇ ಆನಂದವಾಯಿತು. ಹಳೆಯ ನೆನಪುಗಳನ್ನು ಮರುಕಳಿಸುವ ಆ ಮಧುರ ಧ್ವನಿಗಳು ಮತ್ತು ರೇಡಿಯೋ ತರಂಗಗಳಿಗೆ ಸದಾ ನಮ್ಮ ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಶುಭ ಸಂಜೆ ಅಂತ ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಮುಸ್ಸಂಜೆಯ ಶುಭಾಶಯಗಳು ಸಂಧ್ಯಾ ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾವು ಹುತ್ತ ಕಾಲೋನಿ ಭದ್ರಾವತಿಯಿಂದ ಯಲ್ಲೇಗೌಡ ಅಂತ ಸಂದೇಶ ಕಳಿಸಿದ್ರೆ, ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶುಭ ಸಂಜೆ ನಿರೂಪಕರಿಗೆ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶ ಕಳಿಸಿದ್ದಾರೆ. ನೀವು ಸಹ ಇದೇ ರೀತಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಮ್ಗೆ ಕಳಿಸಬಹುದು. ಕೇಳಿದ್ರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600 ಈ ಸಂಖ್ಯೆಗೆ ನೀವು ಸಂದೇಶಗಳನ್ನ ಕಳಿಸಬಹುದು. ಹಾಗೆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಕೇಳಿ, ಕಿಸ್ ಚಿತ್ರದ ಗೀತೆ ಹಾಡಿದ್ದಾರೆ ಸಂಜಿತ್ ಹೆಗಡೆ ಮತ್ತು ಅಪೂರ್ವ ಶ್ರೀಧರ್. ಈ ಗೀತೆಗೆ ಸಾಹಿತ್ಯ ಎ ಪಿ ಅರ್ಜುನ್, ಸಂಗೀತ ವಿ ಹರಿಕೃಷ್ಣ.

ಚಿತ್ರಗೀತೆಗಳ ಮುಂದೆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಕೇಳಿ. ಕೃಷ್ಣ ರುಕ್ಕು ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ಈ ಗೀತೆಗೆ ಸಾಹಿತ್ಯ ಜಯಂತ್ ಕಾಗ್ಕಿಣಿ ಹಾಗೂ ಸಂಗೀತ ಶ್ರೀಧರ್ ವಿ ಸಂಭ್ರಮ್.

ಇನ್ನು ಮುಂದೆ ಕೇಳಿ, ಮಾಸ್ ಲೀಡರ್ ಚಿತ್ರದ ಗೀತೆ ಹಾಡಿದ್ದಾರೆ ಜುಬಿನ್ ನೌಟಿಯಾಲ್ ಮತ್ತು ಐಶ್ವರ್ಯ ರಂಗರಾಜನ್. ಈ ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಮತ್ತು ಸಂಗೀತ ವೀರ್ ಸಮರ್ಥ.

ಈಗ ಸಂದೇಶಗಳನ್ನ ನೋಡೋಣ ಕೇಳಿದ್ರೆ. ಹಾಯ್, ಗುಡ್ ಈವ್ನಿಂಗ್ ಸಂಧ್ಯಾ ಮೇಡಮ್, ಸಂಧ್ಯಾ ಸಿಸ್ಟರ್, ಪ್ರೋಗ್ರಾಮ್ಗೆ ವೆಲ್ಕಮ್ ಯು ಆಲ್. ಸಾಂಗ್ ಸೂಪರ್ ಅಂತ ಸಂದೇಶ ಕಳಿಸಿದ್ದಾರೆ.

ಇದು ಹೆಸರೇ ಕಳಿಸಿಲ್ವಲ್ಲ ಇವರು. BH ಆಂಜನೇಯ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ರೆ, ಶುಭ ಸಂಜೆ, ಆಕಾಶವಾಣಿ ಪ್ರಸಾರ ಆಗ್ತಿರೋ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ, ಹಾಗೆ ರೇಡಿಯೋ ಕೇಳ್ತಾ ಇದ್ದೇವೆ ಅಂತ ಸಂದೇಶ ಕಳಿಸಿದ್ದಾರೆ ಮಂಜುನಾಥ್ ಲಕ್ಷ್ಮಿ ಸೈಕಲ್ ಶಾಪ್ ಜನ್ನಾಪುರದಿಂದ. ಹಾಗೆ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗ ಇವರು, ಹಲೋ, ಈ ಮಧುರವಾದ ಸಂಜೆಯಲ್ಲಿ ಮೇಡಮ್ ಅವರ ಮಧುರವಾದ ನಿರೂಪಣೆಯೊಂದಿಗೆ ಒಳ್ಳೊಳ್ಳೆ ವಿಶೇಷ ಚಿತ್ರಗೀತೆಗಳು ಪ್ರಸಾರ ಆಗ್ತಾ ಇದೆ, ನಾನು ಕೂಡ ಕೇಳ್ತಾ ಇದ್ದೀನಿ, ಮನಸ್ಸಿಗೆ ಎಂಜಾಯ್ ಮತ್ತು ಸಂತೋಷ ಅನ್ನಿಸ್ತಾ ಇದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಕೇಳಿದ್ರೆ ಇನ್ನು ಮುಂದೆ ಕೇಳಿ, ಮುಂಗಾರು ಮಳೆ ಭಾಗ 2 ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್. ಈ ಗೀತೆಗೆ ಸಾಹಿತ್ಯ ಜಯಂತ್ ಕಾಯ್ಕಿನಿ ಹಾಗೂ ಸಂಗೀತ ಅರ್ಜುನ್ ಜನ್ಯ.

0: ಕುಂತ್ಕೊಳ್ಳೇ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.
3: ಐ

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಇನ್ನು ಮುಂದೆ ಕೇಳಿ ಸೇವಾ ಮಾಹಿತಿ.

ಶ್ರೀ ರಾವ್ ಬಹದ್ದೂರ್ ಧರ್ಮ ಪ್ರವರ್ತ ಗುಬ್ಬಿ ತೋಟದಪ್ಪನವರ ಉಚಿತ ವೀರಶೈವ ವಿದ್ಯಾರ್ಥಿ ನಿಲಯ ಶಿವಮೊಗ್ಗ ನವಲೆ ಶಾಖೆಯಲ್ಲಿ ನಡೆಸುತ್ತಿರುವ ಉಚಿತ ವಿದ್ಯಾರ್ಥಿ ನಿಲಯದಲ್ಲಿ ಖಾಲಿ ಇರುವ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಸ್ಥಾನಕ್ಕೆ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಶಿವಮೊಗ್ಗ ನಗರದಲ್ಲಿ ವ್ಯಾಸಂಗ ಮಾಡುತ್ತಿರುವ ವೀರಶೈವ ಸಮಾಜದಲ್ಲಿರುವ ಪ್ರತಿಭಾವಂತ ಹಾಗೂ ಬಡ ವಿದ್ಯಾರ್ಥಿಗಳು ಶಿವಕುಮಾರ್ ಸ್ವಾಮೀಜಿಗಳ ನೌಕರರ ಸಂಘ ವಸತಿ ನಿಲಯ ಡಾಲರ್ಸ್ ಕಾಲೋನಿ ಹಿಂಭಾಗ ಆರ್ಆರ್ ವಿಶ್ವವಿದ್ಯಾಲಯದ ಹತ್ತಿರ ನವಲೆ ಶಿವಮೊಗ್ಗ ಇಲ್ಲಿಗೆ ಜೂನ್ 15 ಅರ್ಜಿ ಸಲ್ಲಿಸುವಂತೆ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9916278470 ಅಥವಾ 9448231968 ಸಂಪರ್ಕಿಸುವುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ, ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ನಿಲಯದ ಈ ಸಂಜೆಯ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ. ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಾವಯವ ಕ್ರಮದಲ್ಲಿ ಭತ್ತದ ಕೃಷಿ ನಿರ್ವಹಣೆ, ಈ ಕುರಿತು ಸಾವಯವ ಸಂಶೋಧನಾ ಕೇಂದ್ರ ನವಲೆ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸಂದೇಶ್ ಯುಎನ್ ಸಹ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುವರು ಡಾ ಎಸ್ಎಂ ಸುಧಾಕರ್. ನಂತರದಲ್ಲಿ ಸಮತೋಲಿತ ರಸಗೊಬ್ಬರಗಳ ಬಳಕೆ, ಈ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಹಾಗೂ ಪರಿಸರ ಗೀತೆ ಪ್ರಸಾರವಾಗುವುದು. 7:45 ಕನ್ನಡ ಟಾಕ್. ಈ ಕಾರ್ಯಕ್ರಮದಲ್ಲಿ ವಚನಕಾರರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾ ಜೆ ಸೋಮಣ್ಣ.

ಈ ರಾತ್ರಿ 8 ಗಂಟೆಗೆ ಯುವವಾಣಿ. ಈ ಕಾರ್ಯಕ್ರಮದಲ್ಲಿ ಸಾಗರದ ಜ್ಞಾನ ಸಹ್ಯಾದ್ರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30ಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ರಾತ್ರಿ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತ ಸಂಗೀತ ಸಭಾ.

ನಾಳೆ ಬೆಳಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಮಾಹಿತಿ ಕೇಳುವಿರಿ. ಹಾಗೆ ನಾಳೆ ಬೆಳಗ್ಗೆ 6:40 ನೇಗಿಲ ಮಿಡಿತ. ಈ ಕಾರ್ಯಕ್ರಮದಲ್ಲಿ ತಜ್ಞರಾದ ಮಲ್ಲಮ್ಮ ವಿದ್ಯಾರ್ಥಿನಿ ಕೃಷಿ ಮಹಾವಿದ್ಯಾಲಯ ಇರುವಕ್ಕೆ ಇವರಿಂದ ಮೈಕ್ರೋರೇಜಿಯಾ ಶಿಲೀಂಧ್ರ ಬೆಳವಣಿಗೆಗೆ ಹೇಗೆ ಸಹಾಯಕಾರಿಯಾಗಿದೆ ಈ ಕುರಿತು ಮಾಹಿತಿ ನೀಡಲಿದ್ದಾರೆ.

ನಾಳೆ ಬೆಳಗ್ಗೆ 6:45 ಪ್ರಾಯೋಜಿತ ಕಾರ್ಯಕ್ರಮ ಸರ್ವಿಸ್ ಆಕ್ಟಿವಿಟೀಸ್ ಆಫ್ ಶ್ರೀ ಕೆರೆಗೋಡಿ ರಂಗಾಪುರ. 6:50 ಹೆಲ್ತ್ ಹಿಂಟ್ಸ್. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿನೋದ್ ಕುಮಾರ್ ಅವರಿಂದ ಮಕ್ಕಳಿಗೆ ಪೋಷಕಾಂಶ ಪೂರಕಗಳ ಅಗತ್ಯ ಈ ಕುರಿತು ಮಾಹಿತಿ ನೀಡಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. 7:15 ಪ್ರಾಯೋಜಿತ ಕಾರ್ಯಕ್ರಮ ಶ್ರೀಮಠ ಕೆರಗೋಡಿ ಅವರಿಂದ. ಹಾಗೆ 7:45 ಚಿತ್ರಗೀತೆಗಳು, 8:30 ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು, ಹಾಗೂ 8:45 ಪ್ರಾಯೋಜಿತ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಹಿಳಾ ಆರೋಗ್ಯ ದಿನ. ಈ ಕುರಿತು ಶಿವಮೊಗ್ಗದ ಕಣ್ಣಿನ ತಜ್ಞರಾದ ಡಾಕ್ಟರ್ ಭಾರತಿ ಚಂದ್ರಕಾಂತ್ ಅವರಿಂದ ಮಾಹಿತಿ. 9:05 ಮಿಕ್ಸ್ ಮೆಲೋಡಿ, 9:30 ಪಕ್ಷಿ ಪ್ರಪಂಚ. ಈ ಕಾರ್ಯಕ್ರಮದಲ್ಲಿ ಚಾತಕ ಪಕ್ಷಿ ಈ ಪಕ್ಷಿಯ ಕುರಿತು ಪರಿಚಯಿಸಲಿದ್ದಾರೆ ಶ್ರೀನಿಧಿ ಆರ್ಕೆ.

ನಾಳೆ ಬೆಳಗ್ಗೆ 9:45 ನನ್ನ ಹಾಡು ನನ್ನ ಆಯ್ಕೆ, 10:00 ಹಾಡು ಮಾತಾಡು, 11:00 ಲಘು ಸಂಗೀತ, 11:30 ಸೇವಾ ಮಾಹಿತಿ, 11:45 ಜನಪದ ಸಂಗೀತ. ಈ ಕಾರ್ಯಕ್ರಮದಲ್ಲಿ ಹೊಸನಗರ ತಾಲೂಕಿನ ಬಟ್ಟೆ ಮಲ್ಲಪ್ಪದ ಶ್ರೀ ಆಂಜನೇಯ ಜೋಗಿ ಮತ್ತು ತಂಡದವರಿಂದ ಕಿನ್ನರಿ ಪದ, 11:55 ಮಹಿಳೆಯರಿಗೆ ಆರೋಗ್ಯಯುತ ಅಡುಗೆ ಮಾಡುವ ಕ್ರಮಗಳನ್ನು ಹಾಗೂ ಅಡುಗೆಗೆ ಬಳಸುವ ಪದಾರ್ಥದಲ್ಲಿನ ಪೌಷ್ಟಿಕಾಂಶದ ಮಹತ್ವ ತಿಳಿಸುವ ಕಾರ್ಯಕ್ರಮ ಸರಣಿ ಆರೋಗ್ಯ ಅಡಿಗೆ. ನಾಳಿನ ಕಾರ್ಯಕ್ರಮದಲ್ಲಿ ಆಲೂ ಬೆಂಡೆ ಪಲ್ಯ ಮಾಡುವ ವಿಧಾನ ತಿಳಿಯುವಿರಿ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಈ ಕಾರ್ಯಕ್ರಮದಲ್ಲಿ ಕಥೆ ಪ್ರೇಮ ಸಾಫಲ್ಯ ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದುಕವಿ. ನಂತರದಲ್ಲಿ ಪಾಠಗಳ ಪರದಾಟ ಮಧುರ ಅವರಿಂದ. ಪ್ರಬಂಧ ವಾಚನ ಈ ಕಾರ್ಯಕ್ರಮದ ಸಂಯೋಜನೆ ಮಂಜುಳಾ ಪುರಾಣಿಕ್. 12:35 ಆರೋಗ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರಿ ಎಕ್ಲಿಪ್ಸಿಯ ಲಕ್ಷಣಗಳು ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿನಯ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳ ಕಾರ್ಯಕ್ರಮ, ಹಾಗೆ 2:40 ಹಿಂದಿ ಪಾಠ.

ನಾಳೆ ಮಧ್ಯಾಹ್ನ 3 ಗಂಟೆಗೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳು 101.4 FM ಹಾಗೂ ಅಂತರ್ಜಾಲದಲ್ಲಿ ಮುಂದುವರಿಯಲಿದೆ. ನಾಳೆ 4 ಗಂಟೆಗೆ ಮಿಕ್ಸ್ ಮೆಲೋಡಿ, ನಾಳೆ ಸಂಜೆ 5 ಗಂಟೆಗೆ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ನಾಗರಿಕ ಪದವಿ ಪ್ರದಾನ ಸಮಾರಂಭ ಆಲಿಸುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಹಾಗೆ ನಾಳೆ ಸಂಜೆ 5:30 ಚಿತ್ರಗೀತೆಗಳ ಕಾರ್ಯಕ್ರಮ, 6 ಗಂಟೆಗೆ ಸೇವಾ ಮಾಹಿತಿ, 6:30 ಜಿಲ್ಲಾ ವಾರ್ತಾ ಪತ್ರ. ಗಂಟೆ 6:51 ಕೃಷಿ ರಂಗ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರಸಕ್ತ ಹಂಗಾಮಿನಲ್ಲಿ ಅಡಿಕೆ ಬೆಳೆ ಬೇಸಾಯ ಕ್ರಮಗಳು ಕುರಿತು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದ ನವಲೆಯ ಹಿರಿಯ ಸಹಾಯಕ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುದೀಪ್ ಎಚ್ ಪಿ ಅವರೊಡನೆ ನಡೆಸಿದ ಸಂದರ್ಶನ ಆಲಿಸುವಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ನಂತರದಲ್ಲಿ ಸಮತೋಲಿತ ರಸಗೊಬ್ಬರಗಳ ಬಳಕೆ, ಈ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಮತ್ತು ಪರಿಸರ ಗೀತೆ. ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ನಾಳೆ ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಹಾಗೆ ರಾತ್ರಿ 10 ಗಂಟೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೂ ನಿಲಯದ ಸಂಜೆಯ ಹಾಗೂ ನಾಳಿನ ಪ್ರಸಾರ ಕಾರ್ಯಗಳ ವಿವರವನ್ನು ತಿಳಿದಿರಿ. ಈ ಕಾರ್ಯಕ್ರಮ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಸಹ ನೋಡಬಹುದು. ಆಕಾಶವಾಣಿ ಭದ್ರಾವತಿ, ಈಗ ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಇದೀಗ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ ಇಂದಿನ ವಿಷಯ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುವಲ್ಲಿ ಖನಿಜಗಳ ಪಾತ್ರ.
1: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಜಾಗತಿಕ ತಾಪಮಾನ ತಗ್ಗಿಸುವಲ್ಲಿ ಖನಿಜಗಳ ಪಾತ್ರ. ಯಾವುದೇ ಒಂದು ದೇಶವು ಸಶಕ್ತವಾಗುವತ್ತ ಗಮನ ಹರಿಸಿದಂತೆ ಶಕ್ತಿಯ ಮೂಲಗಳನ್ನ ಸಮರ್ಪಕವಾಗಿ ಮತ್ತು ಸತತವಾಗಿ ಬಳಸ್ತಾ ಇರಬೇಕು. ಆದರೆ ಹೆಚ್ಚಿನ ಮಟ್ಟದಲ್ಲಿ ಬಳಸಲಾಗ್ತಾ ಇರುವಂತಹ ಕಲ್ಲಿದ್ದಲ ಬಳಕೆಯ ಪರಿಣಾಮವಾಗಿ ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹಿಂದೆಂದಿಗಿಂತಲೂ ಹೆಚ್ಚಳವಾಗ್ತಾ ಇರುವುದನ್ನ ನಾವು ಕಾಣ್ತಾ ಇದ್ದೇವೆ. ಹೆಚ್ಚು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾಯುಗೋಳಕ್ಕೆ ಜಮೆ ಮಾಡ್ತಾ ಹೋದ ಹಾಗೆ ಜಾಗತಿಕ ತಾಪಮಾನವು ಹೆಚ್ಚಳಗೊಂಡು ನೈಸರ್ಗಿಕ ವಿಕೋಪಗಳನ್ನ ಎದುರಿಸುವಂತಹ ಸಂಭವ ಹೆಚ್ಚು. ಇಂತಹ ವಿಕೋಪಗಳು ಮುಂದುವರೆಯಲು ಬಿಡದಂತೆ ಮತ್ತು ಪ್ಯಾರಿಸ್ ಒಪ್ಪಂದಕ್ಕೆ ಬದ್ಧವಾಗಿರುವಂತಹ ಭಾರತ 2030 ವೇಳೆಗೆ ನವೀಕರಿಸಬಹುದಾದಂತಹ ಇಂಧನಗಳ ಶಕ್ತಿ ಸಾಮರ್ಥ್ಯವನ್ನ ಹೆಚ್ಚಿಸುವುದು ಮತ್ತು 2070 ವೇಳೆಗೆ ಸಂಪೂರ್ಣವಾಗಿ ಶುದ್ಧ ಶಕ್ತಿ ಮೂಲಗಳನ್ನ ಅಳವಡಿಸಿಕೊಂಡು ಮಾಲಿನ್ಯರಹಿತ ಅಂದ್ರೆ ಮಾಲಿನ್ಯವನ್ನ ಸೊನ್ನೆಯಾಗಿಸುವಂತಹ ಗುರಿಯನ್ನ ಹೊಂದಿದೆ. ಆದರೆ ಅನಾಮತ್ತಾಗಿ ಕಲ್ಲಿದ್ದಲ ಉರಿಸುವುದನ್ನ ನಿಲ್ಲಿಸಕಾಗುವುದಿಲ್ಲ ಮತ್ತು ಹಸಿರು ಇಂಧನಗಳ ಬಳಕೆಯನ್ನ ಹಂತ ಹಂತವಾಗಿ ಅಳವಡಿಸಿಕೊಳ್ಬೇಕಾಗುತ್ತೆ. ಪರ್ಯಾಯವಾಗಿ ಕಾರ್ಬನ್ ಡೈಆಕ್ಸೈಡ್ ವಾಯುಮಂಡಲಕ್ಕೆ ಸೇರ್ಪಡೆಗೊಳ್ಳುವ ಮೊದಲೇ ಅದು ಉತ್ಪಾದನೆಯಾಗುವಂತಹ ಸ್ಥಳದಲ್ಲಿಯೇ ಸೆರೆ ಹಿಡಿದು ಸಂಗ್ರಹಿಸಿದ್ರೆ ಅದನ್ನ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಅಂತೀವಿ. ಹೀಗೆ ಗ್ರಹಣ ಮತ್ತು ಸಂಗ್ರಹಣಗೊಂಡ ಕಾರ್ಬನ್ ಡೈಆಕ್ಸೈಡ್ ಅನ್ನ ಭೂಮಿಯೊಳಗೆ ಹಾಗೂ ಮೇಲ್ಮೈ ಮೇಲೆ ಧಾರಾಳವಾಗಿ ಹರಡಿಕೊಂಡಿರುವ ಕೆಲವು ಖನಿಜಗಳಾದಂತಹ ಆಲಿವಿನ್ ಮತ್ತು ಸರ್ಪೆಂಟೈನ್ ನಂತಹ ಖನಿಜಗಳೊಂದಿಗೆ ರಾಸಾಯನಿಕವಾಗಿ ವರ್ತಿಸುವಂತೆ ಮಾಡಿದಾಗ ಸರ್ಪೆಂಟೈನ್ ಮತ್ತು ಆಲಿವಿನ್ ಖನಿಜಗಳಲ್ಲಿರುವಂತಹ ಕ್ಯಾಲ್ಸಿಯಂ ಆಕ್ಸೈಡ್ ಮೆಗ್ನೀಷಿಯಂ ಆಕ್ಸೈಡ್ಗಳು ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ರಾಸಾಯನಿಕವಾಗಿ ವರ್ತಿಸಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳಂತಹ ಇನ್ನೊಂದು ಉಪಯುಕ್ತ ಖನಿಜವೇ ಆಗಿ ಪರಿವರ್ತನೆಗೊಳ್ಳುತ್ತವೆ. ಇದನ್ನೇ ನಾವು ಮಿನರಲ್ ಕಾರ್ಬೋನೈಸೇಷನ್ ಅಂತ ಹೇಳಿ ಕರಿತೀವಿ. ಈ ಪ್ರಕ್ರಿಯೆಯಲ್ಲಿ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಕೂಡ ಬಳಕೆಯಾಗುತ್ತೆ ಮತ್ತೆ ಪುನಃ ವಾತಾವರಣಕ್ಕೆ ಬಿಡುಗಡೆಯಾಗುವಂತಹ ಯಾವುದೇ ಅಡ್ಡ ಪರಿಣಾಮವೂ ಇಲ್ಲ ಮತ್ತು ಪರಿವರ್ತನೆಗೊಂಡಂತಹ ಕಾರ್ಬೋನೇಟ್ ಖನಿಜವನ್ನ ಲಕ್ಷ್ಯವಿಟ್ಟು ನೋಡಿಕೊಳ್ಳುವಂತಹ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ನಿಜವಾಗಿ ಹೇಳಬೇಕು ಅಂದ್ರೆ ಈ ಶಿಥಿಲೀಕರಣ ಎನ್ನಲಾಗುವ ಇದೊಂದು ನೈಸರ್ಗಿಕವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ. ಸಾಮಾನ್ಯವಾಗಿ ಈ ಖನಿಜಗಳಲ್ಲಿ ಅತ್ಯಂತ ನಿಧಾನವಾಗಿ ಜರುಗ್ತಾನೇ ಇರುತ್ತೆ. ಆದರೆ ಇದೇ ಕ್ರಿಯೆಯನ್ನ ಅಗತ್ಯ ಉಷ್ಣತೆ ಮತ್ತು ಒತ್ತು

0: ಕನ್ನಡವನ್ನ ಸೃಜಿಸಿ ಆಲಿವಿನ್ ಮತ್ತು ಸರ್ಪಂಟೈನ್ ಖನಿಜಗಳ ಜೊತೆಗೆ ಸೆರೆ ಹಿಡಿದು ಸಂಗ್ರಹಿಸಿದ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಾಸಾಯನಿಕವಾಗಿ ವರ್ತಿಸುವಂತೆ ಮಾಡಿದ್ದೆ ಆದಲ್ಲಿ ಇಡೀ ಪ್ರಕ್ರಿಯೆಯನ್ನ ಚುರುಕುಗೊಳಿಸಬಹುದು. ವಾಯುಮಂಡಲದಲ್ಲಿ ಕೆಲವು ವರ್ಷಗಳ ಕಾಲ ನೆಲೆಗೊಳ್ಳುವಂತಹ ಕಾರ್ಬನ್ ಜೀವರಾಶಿಗಳಲ್ಲಿ ದಶಕಗಳ ಕಾಲ ನೆಲೆಗೊಳ್ಳುತ್ತೆ. ಮಣ್ಣು ಮತ್ತು ಸಮುದ್ರಗಳಲ್ಲಿ ನೂರಾರು ವರ್ಷಗಳಿಂದ ಹಿಡಿದು ಸಾವಿರಾರು ವರ್ಷಗಳ ಕಾಲ ನೆಲೆಗೊಳ್ಳುತ್ತೆ. ಆದರೆ ಕಲ್ಲುಗಳಲ್ಲಿ ಲಕ್ಷಾಂತರ ವರ್ಷಗಳ ಕಾಲ ನೆಲೆಗೊಳ್ಳುತ್ತವೆ. ಹಾಗಾಗಿ ವಾತಾವರಣದ ಕಾರ್ಬನ್ ಎಲ್ಲವೂ ಕಲ್ಲುಗಳಲ್ಲಿ ನೆಲೆಗೊಂಡರೆ ಸ್ಥಿರವಾಗಿ ನಿಂತು ಜಾಗತಿಕ ತಾಪಮಾನದಂತಹ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಕೊಂಡಂತಾಗುತ್ತೆ. ಸಂಶೋಧನಾ ಹಂತದಲ್ಲಿ ಒಳ್ಳೆಯ ಫಲಿತಾಂಶವನ್ನ ಕೊಟ್ಟಿರುವಂತಹ ಈ ತಂತ್ರಜ್ಞಾನವನ್ನ ವಾಣಿಜ್ಯಿಕವಾಗಿ ಅಳವಡಿಸಿಕೊಳ್ಬೇಕಾದ್ರೆ ಸದರಿ ಖನಿಜಗಳ ಲಭ್ಯತೆಯ ಕುರಿತು ಅನ್ವೇಷಣೆ ಆಗಬೇಕು, ಗಣಿಗಾರಿಕೆ ಆಗಬೇಕು, ಖನಿಜಗಳನ್ನ ಕುಟ್ಟಿ ಪುಡಿ ಮಾಡುವುದು, ಜೊತೆಗೆ ಸರ್ಪೆಂಟೈನ್ ಗಣಿಗಾರಿಕೆಯ ಸಮಯದಲ್ಲಿ ಉತ್ಪತ್ತಿಯಾಗುವಂತಹ ನೈಸರ್ಗಿಕ ಆಸ್ಬೆಸ್ಟಾಸ್ ಅಥವಾ ಕಲ್ನಾರು ಅಂಶದ ವಿಷಕಾರಿ ಧೂಳಿನ ನಿರ್ವಹಣೆ, ಸಂಗ್ರಹಣೆಗೊಂಡ ಕಾರ್ಬನ್ ಡೈಆಕ್ಸೈಡ್ನ ಸಾಗಣೆ ಸೇರಿದಂತೆ ಹಲವು ಹಂತಗಳು ಸೇರಿಕೊಳ್ತವೆ. ಈ ಎಲ್ಲ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ನಿರ್ವಹಿಸಿ ಯಶಸ್ವಿಯಾದಲ್ಲಿ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಮಿನರಲ್ ಕಾರ್ಬೊನೈಸೇಷನ್ ವಿಧಾನವು ಭೂಮಿಯ ತಾಪಮಾನವನ್ನ ನಿಯಂತ್ರಿಸುವಲ್ಲಿ ಅತ್ಯಂತ ನಿರ್ಣಾಯಕವಾಗಬಲ್ಲದು.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
2: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.
3: ಆಕಾಶವಾಣಿ

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ನನ್ನ ಜೀವ ಜೀವನದೇ.
1: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಆಕಾಶವಾಣಿ ಸಮಯ 6:37 ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
1: ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀವ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
2: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
3: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ?
4: ಹಾ,
0: 5,000 ಉಳಿತು. ಹೊಸ ಸೀರೆ ತಗೊಳ್ಳ?
4: ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ.
0: ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ. ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
4: ಬಂದ್ಬಿಟ್ಲು ದೊಡ್ಡದಾಗಿ.
0: ಹೋಗಿ.
3: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಳೆದ ಮೂರು ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ದಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸ ದ್ರೋಹ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರುಪಾಲು. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಹೊಸತನದ ಪರ್ವ ಆರಂಭವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ ಜೂನ್ ತಿಂಗಳಿನಿಂದ ಈವರೆಗೆ ಒಟ್ಟು 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳ ಪುಟಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗಿದೆ. ಪೋಡಿಮುಕ್ತ ಅಭಿಯಾನ 2.0 ಆರಂಭಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ 3,247 ಗ್ರಾಮಗಳನ್ನು ಪೋಡಿಮುಕ್ತಗೊಳಿಸಲಾಗಿದೆ. 8,261 ಹೊಸ ಗ್ರಾಮಗಳನ್ನು ಗುರುತಿಸಿ 2 ಲಕ್ಷ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. 2025-26 ಸಾಲಿನಲ್ಲಿ ವಾಣಿಜ್ಯ ತೆರಿಗೆಯಿಂದ 1,10,351 ಕೋಟಿ, ಅಬಕಾರಿ ತೆರಿಗೆಯಿಂದ 40,183 ಕೋಟಿ, ನೋಂದಣಿ ಮುದ್ರಾಂಕ, ಮೋಟಾರು ವಾಹನ ಹಾಗೂ ತೆರಿಗೇತರ ರಾಜಸ್ವ ಸೇರಿ ಒಟ್ಟು ಸ್ವಂತ ರಾಜಸ್ವ 2,12,789 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಜಿಎಸ್ಟಿ ತೆರಿಗೆ ಸಂಗ್ರಹಣೆಯಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ 2ನೇ ಸ್ಥಾನ ಲಭ್ಯವಾಗಿದ್ದು 2023-24 ಸಾಲಿನಲ್ಲಿ 94,363 ಕೋಟಿ, 2024-25 ಸಾಲಿನಲ್ಲಿ 1,02,586 ಕೋಟಿ ಹಾಗೂ 2025-26 ಸಾಲಿನಲ್ಲಿ 1,10,814 ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಯಲುಸೀಮೆಯ ಅಭಿವೃದ್ದಿಗೆ ಕಾಂಗ್ರೆಸ್ ಸರ್ಕಾರವೇ ದೊಡ್ಡ ಬರವಾಗಿ ಪರಿಣಮಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಟೀಕಿಸಿದ್ದಾರೆ. 6 ವರ್ಷಗಳಲ್ಲಿ 2,460 ಕಾಮಗಾರಿಗಳಿಗೆ ಇನ್ನೂ ಚಾಲನೆ ಸಿಕ್ಕಿಲ್ಲ. ಬರಪೀಡಿತ ಪ್ರದೇಶಗಳ ಅಭಿವೃದ್ದಿಗಾಗಿ ಸ್ಥಾಪಿತವಾದ ಮಂಡಳಿಯನ್ನೇ ಅನುದಾನದ ಬರದಿಂದ ಕುಂಠಿತಗೊಳಿಸಿರುವುದು ರಾಜ್ಯ ಸರ್ಕಾರದ ಘೋರ ವೈಫಲ್ಯವಾಗಿದೆ ಎಂದು ಆರೋಪಿಸಿದ್ದಾರೆ. 2025-26 269 ಕಾಮಗಾರಿಗಳ ಪೈಕಿ ಕೇವಲ ಒಂದೇ ಒಂದು ಕಾಮಗಾರಿ ಪೂರ್ಣ. 19.48 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಬಿಡುಗಡೆ ಮಾಡಿದ್ದು ಕೇವಲ 12.25 ಕೋಟಿ ರೂಪಾಯಿ ಮಾತ್ರ. ಹಾಗಾಗಿ ಇದು ಅಭಿವೃದ್ದಿ ಸರ್ಕಾರವಲ್ಲ. ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಬೊಕ್ಕಸ ಬರಿದಾಗಿಸಿ ಈಗ ಬಯಲು ಸೀಮೆಯ ಜನರ ಭವಿಷ್ಯವನ್ನೇ ಕತ್ತಲಾಗಿಸಿದ್ದಾರೆ ಎಂದು ಅವರು ದೂರಿದ್ದಾರೆ. ರಾಜ್ಯಾದ್ಯಂತ ನಗರ ಆರೋಗ್ಯ ಕೇಂದ್ರಗಳು ಮತ್ತು ನಮ್ಮ ಕ್ಲಿನಿಕ್ಗಳಿಗೆ ಅತ್ಯಾಧುನಿಕ ಪ್ರಯೋಗಾಲಯ ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಜನಸಾಮಾನ್ಯರ ಆರೋಗ್ಯ ರಕ್ಷಣೆಯೇ ರಾಜ್ಯ ಸರ್ಕಾರದ ಆದ್ಯತೆಯಾಗಿದ್ದು ಈ ನಿಟ್ಟನಲ್ಲಿ ಸರ್ಕಾರ ವಿವಿಧ ಆರೋಗ್ಯ ಸೇವೆಗಳ ಮೂಲಕ ನಿರಂತರವಾಗಿ ಶ್ರಮಿಸುತ್ತಿದೆ. ರಾಜ್ಯದ ನಾಗರಿಕರಿಗೂ ಗುಣಮಟ್ಟದ ಚಿಕಿತ್ಸೆ ಕಲ್ಪಿಸುವುದು ಸರ್ಕಾರದ ಸಂಕಲ್ಪ. ಇದೇ ಬದ್ದತೆಯೊಂದಿಗೆ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಪುರ ಮತ್ತು ದೇವದುರ್ಗದಲ್ಲಿ ನೂತನ ತಾಯಿ ಮಕ್ಕಳ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಇಲ್ಲಿನ ಜನರಿಗೆ ಕಳೆದ 3 ವರ್ಷಗಳಲ್ಲಿ ವಂಚಿಸುವ ಕೆಲಸ ಮಾಡಿದೆ, ಇಲ್ಲಿನ ಜನರಿಗೆ ವಿಶ್ವಾಸ ದ್ರೋಹ ಮಾಡಿದೆ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಒಳಜಗಳದಿಂದ ಜನಹಿತದ ಕೆಲಸಗಳನ್ನು ಕಡೆಗಣಿಸಲಾಗಿದೆ, ಜನಹಿತಕ್ಕೂ ಈ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತಿರುವ ನಾಯಕರು ಸರ್ಕಾರವನ್ನು ತಮಗಾಗಿ ಬಳಸಿಕೊಳ್ಳುತ್ತಿದ್ದಾರೆ, ಅಭಿವೃದ್ದಿ ಕಾರ್ಯಗಳ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಕಾಂಗ್ರೆಸ್ಸಿನ ಎಟಿಎಂ ಆಗಿದೆ ಎಂದು ದೂರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿಯ ಅಳ್ವೇಕೋಡಿ ಸಮೀಪದ ತಟ್ಟಿಹಕ್ಕಲ ಕಳಿನೊಟ್ಟಿ ಹೊಳೆಯಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋದ 8 ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಇಂದು ಸಂಭವಿಸಿದೆ. ಓರ್ವ ಪುರುಷ ಹಾಗೂ 7 ಮಹಿಳೆಯರು ಸೇರಿದಂತೆ ಒಟ್ಟು 8 ಜನ ಸಾವನ್ನಪ್ಪಿದ್ದಾರೆ. ಈ 8 ಜನರ ಶವ ಪತ್ತೆಯಾಗಿದೆ. ಕಪ್ಪೆ ಚಿಪ್ಪು ಆರಿಸಲು 14 ಜನರ ತಂಡ ಇಂದು ಮಧ್ಯಾಹ್ನ ನದಿಗೆ ಇಳಿದಿದ್ದರು. ತಡರಾತ್ರಿ ಸುರಿದ ಮಳೆಗೆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿತ್ತು. ಜೊತೆಗೆ ಅಲೆಗಳ ಅಬ್ಬರದಿಂದ ನೀರಿನ ಮಟ್ಟ ಏರಿಕೆಯಾಗಿ ಮುಳುಗಿದ್ದಾರೆ ಎನ್ನಲಾಗಿದೆ. ನದಿಯಿಂದ 3 ರಕ್ಷಿಸಲಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು 3 ಪತ್ತೆಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ತಟ್ಟೆಹಕ್ಕಲು ನದಿಯಲ್ಲಿ ಕಪ್ಪೆ ಚಿಪ್ಪು ತರಲು ಹೋದವರ ಪೈಕಿ ಒಂದೇ ಕುಟುಂಬದ 8 ಜನರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಇದೊಂದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಘಟನೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ತಲಾ 5 ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಣದ ಬಡತನ ಇದ್ದಾಗಲೇ ಗುಣಮಟ್ಟದಲ್ಲಿ ಅತ್ಯಂತ ಶ್ರೀಮಂತಿಕೆ ಇದ್ದ ಸಿನಿಮಾಗಳನ್ನು ಕೊಟ್ಟಿರುವ ಕನ್ನಡ ಚಿತ್ರರಂಗ ಈಗ ಹಣದ ಶ್ರೀಮಂತಿಕೆಯಲ್ಲಿ ಗುಣಮಟ್ಟ ಬಡವಾಗಿದೆ. ಇದಕ್ಕೆ ಸಿನಿಮಾ ರಂಗ ಕನ್ನಡತನದ ಬೇರುಗಳಿಂದ ಕಳಚಿಕೊಂಡಿರುವುದೇ ಕಾರಣ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಯೋಜಿಸಿದ್ದ ಚಂದನವನ ಅಂದು ಇಂದು ಮುಂದು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಶತಮಾನ ಪೂರೈಸಿರುವ ಚಂದನವನಕ್ಕೆ ಸತ್ವ ಮತ್ತು ಸಂಸ್ಕಾರದ ಜೊತೆಗೆ ಸಾಂಸ್ಕೃತಿಕವಾಗಿ ಆಳವಾದ ಬೇರುಗಳಿವೆ. ಚಂದನವನ ತನ್ನ ಇತಿಹಾಸದಲ್ಲಿ ಎಂದು ಕೇವಲ ಮನರಂಜನೆಯ ಮಾಧ್ಯಮವಾಗಿರಲಿಲ್ಲ, ಬದಲಿಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಬದುಕಿನ ಮೌಲ್ಯಗಳನ್ನು ಬಿಂಬಿಸುವ ಕನ್ನಡಿಯಾಗಿತ್ತು ಎಂದು ಹೇಳಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ನೀರಿನ ಅದಾಲತ್ ಆಯೋಜಿಸಲಾಗಿದೆ. ಇಂದು ಅದಾಲತ್ ಜೊತೆಗೆ ಜನರು ಎದುರಿಸುತ್ತಿರುವ ಕುಡಿಯುವ ನೀರು ಮತ್ತಿತರ ಸಮಸ್ಯೆ ಆಲಿಸಲು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೈಕಲ್ ಸವಾರಿ ಮೂಲಕ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು. ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿದ ಅವರು, ಪ್ರತಿ ಗ್ರಾಮ, ಪಟ್ಟಣ, ನಗರ ಪ್ರದೇಶಗಳಲ್ಲಿ ನೀರಿನ ಅದಾಲತ್ ನಡೆಸುವ ಮೂಲಕ ಬಾವಿ ಹಾಗೂ ಕೊಳವೆ ಬಾವಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಹಾಕಿ ನೀರಿನ ಅಭಾವ ನೀಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ವಿದ್ಯುತ್ ಸಮಸ್ಯೆ, ಪೈಪ್ಲೈನ್ ರಿಪೇರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ನೀರಿನ ತೊಂದರೆ ಎದುರಿಸುತ್ತಿರುವ ಸಾರ್ವಜನಿಕರು ನೇರವಾಗಿ ಅಧಿಕಾರಿಗಳಿಗೆ ದೂರು ನೀಡುವಂತೆ ಆದೇಶಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಗಿಡಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30 ಪಹಣಿಯಂತೆ 15 ಖರಾಬು ಗೋಕಾಡು ಇದ್ದು, ಸರ್ಕಾರದ ಈ ಜಮೀನಿನಲ್ಲಿ 35-45 ಅಳತೆಯ ಮನೆಯನ್ನು ಅಕ್ರಮವಾಗಿ ನಿರ್ಮಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಕಟ್ಟಡ ಮಾಲೀಕರಿಗೆ ಮಂಚೇನಹಳ್ಳಿ ತಾಲೂಕು ತಹಶೀಲ್ದಾರ್ ಆದೇಶಿಸಿದ್ದಾರೆ. ರಾಜಸ್ವ ನಿರೀಕ್ಷಕರ ವರದಿಯಂತೆ ಸರ್ಕಾರದ ಗೋಕಾಡು ಜಮೀನಿನಲ್ಲಿ ಒತ್ತುವರಿ ಮಾಡಿಕೊಂಡು ಅಕ್ರಮವೆಸಗಿರುವುದು ಸಾಬೀತಾಗಿದೆ. ಕೂಡಲೇ ಅಕ್ರಮವಾಗಿ ಮನೆ ನಿರ್ಮಿಸಿದ ಕಟ್ಟಡ ಮಾಲೀಕರು ಒತ್ತುವರಿ ತೆರವುಗೊಳಿಸಿ ಖಾಲಿ ಪ್ರದೇಶವನ್ನು ಸರ್ಕಾರದ ವಶಕ್ಕೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಉತ್ತರ ಒಳನಾಡಿನ ಬಹುತೇಕ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಕಾರವಾರದ ವೀಕ್ಷಣಾಲಯಗಳಲ್ಲಿ 20 ಮಳೆ ಬಿದ್ದಿದೆ. ಉಳಿದಂತೆ ಮಂಕಿ 13, ತಾವರಗೇರ 10, ಮುಂಡಗೋಡ 40, ವಿಜಯಪುರ ನಾರಾಯಣಪುರದಲ್ಲಿ ತಲಾ 9 ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ದಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸದ್ರೋಹ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ನೀರು ಪಾಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ. ಆಕಾಶವಾಣಿ.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳ ಬಂತ? ಈಗ ಹೊಸ ಜುಮ್ಕಿ? ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
4: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
4: ಮಗಳೇ,
6: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
4: ಎರಡು ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
7: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ, ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ.
4: ಹೋಗಣ್ಮ.
5: ಎಲ್ಲಿಗೆ?
4: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
1: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಇದು ಆಕಾಶವಾಣಿ ಬೆಂಗಳೂರು. ಇದೀಗ
8: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
2: ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈಗ ಕೇಳಿ, ಸಾವಯವ ಕ್ರಮದಲ್ಲಿ ಭತ್ತದ ಕೃಷಿ ನಿರ್ವಹಣೆ, ಈ ಕುರಿತು ಸಾವಯವ ಸಂಶೋಧನಾ ಕೇಂದ್ರ ನವಲೆ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸಂತೋಷ್ ಯುಎನ್ ಸಹ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್.
3: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕೇಳುಗರೇ, ಇವತ್ತು ನನ್ನ ಜೊತೆಗೆ ಡಾಕ್ಟರ್ ಸಂತೋಷ್ ಯುಎನ್ ಅವರು ಇದ್ದಾರೆ. ಇವರು ಸಹ ಸಂಶೋಧನಾ ಬೇಸಾಯ ಶಾಸ್ತ್ರ ತಜ್ಞರಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ನಾವೇನು ಊಟ ಮಾಡುವ ಒಂದು ಭತ್ತ ಅಕ್ಕಿ, ಇದು ಸಾವಯವ ಕ್ರಮದಲ್ಲಿ ನಾವು ಯಾವ ರೀತಿಯಿಂದ ಬೆಳಿಬೇಕು, ಯಾವ ಒಂದು ಒಳಸುರಿಗಳನ್ನ ನಾವು ಬಳಸಬೇಕು, ಇದು ಯಾವ ಒಂದು ತಳಿಗಳು ಸೂಕ್ತ ಇದಾವೆ, ಮತ್ತೆ ವೈವಿಧ್ಯತೆ ಏನಿದೆ ಇದರಲ್ಲಿ, ಪ್ರಮುಖ ಬೇಸಾಯ ಕ್ರಮಗಳು ಏನ್ ನಾವು ಅನುಸರಿಸಬೇಕು ಅನ್ನೋದನ್ನ ಸಂಪೂರ್ಣ ನಮ್ಮ ಸಾವಯವ ಕೃಷಿಕರಿಗೆ, ಸಾವಯವ ಭತ್ತ ಬೆಳೀತಕ್ಕಂತ ರೈತ ಬಾಂಧವರಿಗೆ ಇವರು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ಹೇಳಿ, ಈಗ ಸಾವಯವ ಕೃಷಿ ಭತ್ತದಲ್ಲಿ ನಾವು ಒಂದು ಕಿರು ಪರಿಚಯದೊಂದಿಗೆ ಆರಂಭ ಮಾಡಿ ಸರ್.
4: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ಸಾವಯವ ಭತ್ತದ ಬಗ್ಗೆ ನಾನು ಹೇಳಬೇಕು ಅಂದ್ರೆ, ಪ್ರಮುಖವಾಗಿ ರೈತರಿಗೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿರ್ಬೋದು, ದೇಶದಲ್ಲಿ ಇರ್ತಕ್ಕಂಥ ರೈತರಿರ್ಬೋದು, ಯಾವುದೇ ಒಂದು ಸಾವಯವ ಕೃಷಿ ಮಾಡಿ ಅಂತ ಮೊದಲು ಆಯ್ಕೆ ಮಾಡಿರ್ತಕ್ಕಂಥ ಬೆಳೆಗಳಲ್ಲಿ ಭತ್ತನೂ ಕೂಡ ಒಂದು ಸಾವಯವ ಭತ್ತ, ಜೊತೆಗೆ ಮಸಾಲೆ ಪದಾರ್ಥಗಳು, ಜೊತೆಗೆ ಸಿರಿಧಾನ್ಯಗಳು, ಇವೆಲ್ಲವೂ ಕೂಡ ಸಾವಯವ ಪದಾರ್ಥಗಳಲ್ಲಿ ಸುಲಭವಾಗಿ ರೈತರು ಬೆಳೆಯೋದಕ್ಕೆ, ಅಳವಡಿಸ್ಕೊಳ್ಳೋದಕ್ಕೆ ಸುಲಭವಾಗಿರ್ತಕ್ಕಂಥ ಬೆಳೆಗಳು ಆಗಿದ್ದಾವೆ. ಯಾಕೆಂದ್ರೆ ಪ್ರತಿನಿತ್ಯ ನಾವು ಕನ್ಸಂಪ್ಷನ್ ಮಾಡ್ತಕ್ಕಂಥ ಒಂದು ಆಹಾರ ಪದಾರ್ಥಗಳಲ್ಲಿ ಅಕ್ಕಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ರೈಸ್ ಈಸ್ ಲೈಫ್ ಅಂತ ಕರಿತೀವಿ, ಒಂದು ಜೀವನನೇ ಕೂಡ ಆಗಿದೆ. ಹಾಗಾಗಿ ನಾವು ಈ ಇದು ಕನ್ಸಂಪ್ಷನ್ ಚೆನ್ನಾಗಿದ್ದಾಗ ಮಾತ್ರ ನಾವು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ನಾವು ಗುಣಮಟ್ಟದ ಅನ್ನವನ್ನು ಸೇವಿಸೋದ್ರಿಂದ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಇದು ಬ್ಲಡ್ ಪ್ರೆಷರ್ ಆಗಿರ್ಬೋದು, ಜೊತೆಗೆ ನರ ದೌರ್ಬಲ್ಯದಿಂದ ಬಳಲ್ತಕ್ಕಂಥ ಇದಿರ್ಬೋದು, ಇವೆಲ್ಲವುದರಿಂದನೂ ಕೂಡ ನಾವು ಸಾವಯವ ಆಹಾರನ ಬಳಸೋದ್ರಿಂದ, ಗುಣಮಟ್ಟದ ಆಹಾರನ ಸೇವಿಸೋದ್ರಿಂದ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಪಂಜಾಬ್ನ ಒಂದು ಮಾಳ್ವಾನ ಪ್ರದೇಶದಲ್ಲಿ ಇಂದ ರಾಜಸ್ಥಾನ್ನ ಜೋಧ್ಪುರ್ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಒಂದು ಭಾಗಕ್ಕೆ ಒಂದು ಟ್ರೈನ್ ಹೋಗುತ್ತೆ, ಅದಕ್ಕೆ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಂತ ಇಟ್ಟಿದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಪರಿಸ್ಥಿತಿ ಅಷ್ಟು ನಿಗೂಢವಾಗಿದೆ, ಅಂದ್ರೆ ನಾವು ಮಣ್ಣು ಮತ್ತು ನೀರನ್ನ ಅಷ್ಟು ಕಲುಷಿತ ಮಾಡಿದೀವಿ. ಅಲ್ಲಿ ಯಾವುದೇ ಒಂದು ಬೋರ್ ಹೊಡೆದ್ರು ಕೂಡ ನೀರಿನಲ್ಲಿ ಕಲುಷಿತ ಅಂಶಗಳು ಕಂಡು ಬರ್ತಾ ಇದಾವೆ. ಅಂದ್ರೆ ಹೆಚ್ಚಿನ ಪೇಷಂಟ್ಸ್ಗಳು ತುಂಬಾನೇ ಕಾಣಸಿಗುತ್ತೆ. ಅದೇ ರೀತಿ ಇವತ್ತು ತೆಲಂಗಾಣ, ಆಂಧ್ರಪ್ರದೇಶ, ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚಿಗೆ ಕ್ಯಾನ್ಸರ್ ಪೇಷಂಟ್ಸ್ ಕಾಣಿಸ್ತಾ ಇದಾರೆ. ಅದು ನಮ್ಮ ಭಾಗದಲ್ಲೂ ಕೂಡ ಪರಿಸ್ಥಿತಿ ವಿಭಿನ್ನವಾಗಿಲ್ಲ. ಭತ್ತ ಬೆಳೀತಕ್ಕಂಥ ಎನ್ವಿರಾನ್ಮೆಂಟ್ ಕ್ಯಾನ್ಸರ್ ಅಂಶ ಜಾಸ್ತಿ ಇದೆ. ಇದು ಯಾಕೆ ಅಂದ್ರೆ ವಿಷಾಂಶವಾದ ಬ್ರೌನ್ ಪ್ಲಾಂಟ್ ಹಾಪರ್ಗೆ ನಾವು ಹಿಡಿತಕ್ಕಂಥ ಕೀಟನಾಶಕ ಇರ್ಬೋದು, ಜೊತೆಗೆ ಕಂದುಜಿಗಿ ಹುಳು ನಿರ್ವಹಣೆಗೆ ನಾವು ಬಳಸ್ತಕ್ಕಂಥ ಕೀಟನಾಶಕಗಳಿರ್ಬೋದು, ಜೊತೆಗೆ ಹಲವಾರು ರೋಗಗಳಿಗೆ ಫಾಲ್ಸ್ ಮಟ್ ಆಗಿರ್ಬೋದು, ಬೇರೆ ಬೇರೆ ರೋಗ, ಬ್ಯಾಕ್ಟೀರಿಯಲ್ ಬ್ಲೈಟ್ ಆಗಿರ್ಬೋದು, ಬ್ಲಾಸ್ಟ್ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ರೋಗಗಳಿಗೆ ಬಳಸ್ತಕ್ಕಂಥ ರೋಗನಾಶಕಗಳಿರ್ಬೋದು, ಜೊತೆಗೆ ಗೊಬ್ಬರಗಳು ಶಿಫಾರಸು ಮಾಡಿರ್ತಕ್ಕಂಥ ಪ್ರಮಾಣಕ್ಕಿಂತ ಹೆಚ್ಚು ಅರ್ಧದಷ್ಟು ಪ್ರಮಾಣನ ಹೆಚ್ಚಿಗೆ ಯೂಸ್ ಮಾಡ್ತೀವಿ. 100% RDF ಹೇಳಿದ್ರೆ 125-150% RDF ನ ಇವತ್ತು ಗಂಗಾವತಿ ಭಾಗದಲ್ಲಿ ರೈತರು ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಅವೆಲ್ಲವೂ ಕೂಡ ಕಾಂಟ್ರಾಕ್ಟ್ ಭೂಮಿನ ಗುತ್ತಿಗೆ ಹಿಡಿದು ಮಾಡಿರ್ತಾರೆ. ಆ ವರ್ಷದಲ್ಲಿ ಅವರು ಲಾಭವನ್ನ ಮಾಡ್ಕೊಂಡು ಮತ್ತೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗೋರು ಇರ್ತಾರೆ. ಹಂಗಾಗಿ ಮಣ್ಣು ಮತ್ತು ನೀರಿನ ಕಲುಷಿತಗೊಳಿಸೋಗ್ತಾರೆ. ಇದು ಮುಂದಿನ ಜನರೇಷನ್ಗೆ ಅಲ್ಲಿ ಬೆಳೀತಕ್ಕಂಥ ಸತ್ವಯುತವಾದ ಆಹಾರನ ಉತ್ಪಾದನೆ ಮಾಡೋದಕ್ಕೆ ತೊಡಕುಂಟಾಗ್ತಾ ಇದೆ. ಭೂಮಿನೂ ಕೂಡ ಬಂಜರಾಗ್ತಾ ಇದೆ. ಸಾಯಿಲ್ ಸಲಿನಿಟಿ ಮತ್ತೆ ಮಣ್ಣು ಸವಳಾಗೋದು, ಹೆಪ್ಪುಗಟ್ಟೋದು, ಇದೆಲ್ಲದೂ ಕೂಡ ಬಂಜರಾಗೋದು, ಭೂಮಿ ಬಂಜರಾಗೋದು ಅಂತ ಕರಿತೀವಿ. ಗಾಳಿ ಆಡದೇ ಇರೋ ರೀತಿ, ನೀರು ಇಂಗಕ್ಕದೇ ಇರೋವಂಥದ್ದು, ಮಣ್ಣು ಇಂಬ್ಯಾಲೆನ್ಸ್ಡ್ ಆಗಿ ತಗ್ಗು ಉಬ್ಬು ಬರೋದಿರ್ಬೋದು, ಇದೆಲ್ಲದೂ ಕೂಡ ನೀರು ನಿಲ್ಲೋದು, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥ ಮಣ್ಣು ಮತ್ತು ನೀರನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಾಗ ಬರುತ್ತೆ. ಹಂಗಾಗಿ ಈ ರೀತಿಯಾಗಿರ್ತಕ್ಕಂತ ಒಂದು ಸಮಸ್ಯೆಗಳು ಕೃಷಿನಲ್ಲಾಗಿರ್ಬೋದು, ಜೊತೆಗೆ ನಮ್ಮ ಆಹಾರ ಕ್ರಮಗಳಲ್ಲಿರ್ಬೋದು, ಬಂದಾಗ ಮುಖ್ಯವಾಗಿ ರಾಜ್ಯದಲ್ಲಿ ಬರ್ತಕ್ಕಂತ ಒಂದು ಭತ್ತ ಮುಖ್ಯವಾದ ಟ್ರೆಡಿಷನಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಇವು ಕೊಡಗು ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಹೆಚ್ಚಿಗೆ ಬೆಳೀತಾ ಇದ್ರು. ಬಟ್ ಇದು ಈಗ ಟ್ರೆಡಿಷನಲ್ ಸಾಂಪ್ರದಾಯಿಕ ಪ್ರದೇಶ ಬಿಟ್ಟು ನಾನ್ ಟ್ರೆಡಿಷನಲ್ ಏರಿಯಾ ಈ ನೀರಾವರಿ ಈ ಪ್ರದೇಶ ವಿಸ್ತಾರಗೊಂಡಂತೆ ದಾವಣಗೆರೆ ಜಿಲ್ಲೆ ಜೊತೆಗೆ ಹೊಸಪೇಟೆ ಗಂಗಾವತಿ ತುಂಗಭದ್ರಾ ಕಮಾಂಡ್ ಏರಿಯಾಸ್ ಆಫ್ಟರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಟಿಬಿ ಡ್ಯಾಮ್ ಆ ಪ್ರದೇಶಕ್ಕೆ ಹೋಗ್ತಾ ಹೋಯ್ತು. ಅಲ್ಲಿ ಹತ್ತಿ ಬೆಳೀತಕ್ಕಂಥ ಭೂಮಿಗಳು ಭತ್ತದ ಪ್ರದೇಶಗಳಾಗಿ ಕನ್ವರ್ಟ್ ಆದವು. ಇಲ್ಲಿ ಭತ್ತ ಬೆಳೀತಕ್ಕಂಥ ಶಿವಮೊಗ್ಗ ಭಾಗದಲ್ಲಿ ಭತ್ತ ಬೆಳೀತಕ್ಕಂಥ ಒಂದು ಟ್ರೆಡಿಷನಲ್ ಲ್ಯಾಂಡ್ಸ್ ಅಡಿಕೆ ಬೆಳೀತಕ್ಕಂಥ ಜಮೀನುಗಳದು. ಶಿವಮೊಗ್ಗ ಭದ್ರಾವತಿ ಚನ್ನಗಿರಿ ಭಾಗದಲ್ಲಿ ಶಿಕಾರಿಪುರ ಭಾಗದಲ್ಲಿ ರೈನ್ ಫೆಡ್ ಆಗಿ ಕೂಡ ನಮ್ಮ ತೊಗರ್ಸಿ ಇದರಲ್ಲಿ ರೈನ್ ಫೆಡ್ ಆಗಿ ಕೂಡ ಭತ್ತನ ನೇರ ಕೂರಿಗೆಯನ್ನ ಬಿತ್ತಕ್ಕಂಥ ಪದ್ಧತಿ ಹಿಂದೆ ಇತ್ತು. ಬಟ್ ಆ ರೀತಿಯಾಗಿರ್ತಕ್ಕಂಥ ಏರೋಬಿಕ್ ಮೆಥಡ್ ಆಫ್ ಪ್ಯಾಡಿ ರೈಸ್ ಕಲ್ಟಿವೇಷನ್ ಕೂಡ ನಮ್ಮಲ್ಲಿ ತುಂಬಾನೇ ಇತ್ತು. ಆ ಪದ್ಧತಿಗಳು ಬೇರೆ ಬೇರೆ ವಿಧಾನದಲ್ಲಿ ಒಣ ಪ್ರದೇಶದಲ್ಲೂ ಕೂಡ ಒಂದು ವಿಧದಲ್ಲಿ ಭತ್ತ ಬೆಳೀತಾ ಇದ್ರು. ನೀರಾವರಿ ಅನುಕೂಲ ಇರ್ತಕ್ಕಂಥವ್ರು ಕೆರೆಗಳು ಎಲ್ಲೆಲ್ಲಿ ಕೆರೆಗಳು ಶಿವಮೊಗ್ಗದಲ್ಲಿ ಎಷ್ಟೊಂದು ಕೆರೆಗಳು ಕಾಣಿಸ್ತಿದ್ವಲ್ಲ ಆ ಎಲ್ಲಾ ಕೆರೆಗಳ ಆಶ್ರಯದಲ್ಲೂ ಕೂಡ ಹೆಚ್ಚಿಗೆ ರೈತರು ಕೋಡಿ ಬಿದ್ದಾಗ ಮುಖ್ಯವಾಗಿ ಆಯ್ಕೆ ಮಾಡ್ಕೊಳ್ತಂತ ಬೆಳೆ ಅಂದ್ರೆ ಭತ್ತನ ಆಯ್ಕೆ ಮಾಡ್ಕೊಂಡು ಬೆಳೀತಾ ಇದ್ರು. ಆದ್ರೆ ಇವತ್ತು ಆ ಸಂಪ್ರದಾಯಗಳಿಂದ ಸಾಂಪ್ರದಾಯಿಕ ಭತ್ತ ಬೆಳೀತಕ್ಕಂಥ ಪ್ರದೇಶಗಳಿಂದ ನಾವು ವಿಭಿನ್ನವಾಗಿ ಹೊರಗೆ ಬಂದು ಕೇವಲ ನೀರಾವರಿ ಆಶ್ರಿತ ಪ್ರದೇಶದಲ್ಲಿ ಭತ್ತ ಬೆಳೀತಾ ಇದ್ದೀವಿ. ಅದರಲ್ಲಿ ಹೆಚ್ಚಿನ ರಾಸಾಯನಿಕಗಳನ್ನ ಗೊಬ್ಬರಗಳನ್ನ ನಾನ್ ಟ್ರೆಡಿಷನಲ್ ಏರಿಯಾದಲ್ಲಾಗಿರೋದ್ರಿಂದ ಉತ್ಪಾದನೆಯನ್ನ ಪಡೆಯೋದಕ್ಕೆ ನಾವು ಬಳಸ್ತಾ ಇರೋದು ನಾವು ಇವತ್ತು ನಮ್ಮ ಅಕ್ಕಿನಲ್ಲಿ ವಿಷಾಂಶನ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಹಂಗಾಗಿ ಇವತ್ತು ಗಂಗಾವತಿ ಹೊಸಪೇಟೆ ಅಥವಾ ಈ ಮಲೆಬೆನ್ನೂರು ಅಕ್ಕಿಗಳು ಇವತ್ತು ಯುರೋಪಿಯನ್ ಮಾರ್ಕೆಟ್ನಲ್ಲಿ ರಿಜೆಕ್ಟ್ ಆಗ್ತಾ ಬರ್ತಾ ಇದೆ. ಯಾಕೆಂದ್ರೆ ವಿಷಾಂಶಗಳು ಕಂಡು ಬರೋ ಟಾಕ್ಸಿಕ್ ಕೆಮಿಕಲ್ಸ್ ಕಂಡು ಬರೋದ್ರಿಂದ ಅವು ರಿಜೆಕ್ಟ್ ಆಗ್ತಕ್ಕಂಥ ಸಂಭವಗಳು ಕೂಡ ತುಂಬಾ ನಷ್ಟ ಅನುಭವಿಸ್ತಾ ಇದೀವಿ. ಸೊ ಈ ರೀತಿಯಾಗಿಂದ ಹೊರ ಬರಬೇಕು ಅಂದ್ರೆ ನಾವು ಸಾವಯವ ವಿಧಾನದಲ್ಲಿ ಭತ್ತನ ಉತ್ಪಾದನೆ ಮಾಡೋದು ಮುಖ್ಯ ಆಗುತ್ತೆ. ಮುಖ್ಯವಾಗಿ ಭತ್ತದಲ್ಲಿ ಡೈವರ್ಸಿಫೈಟಿ ಮೇಂಟೈನ್ ಮಾಡೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಈ ರೀತಿ ಜೀವ ವೈವಿಧ್ಯತೆಯನ್ನ ಭತ್ತದಲ್ಲಿ ನಾವು ಕಾಪಾಡ್ಕೊಳ್ಳೋದಕ್ಕೆ ಸಾಕಷ್ಟು ವಿಪುಲವಾದ ಅವಕಾಶಗಳು ಭಾರತದಂತ ರಾಷ್ಟ್ರದಲ್ಲಿದೆ. ಸುಮಾರು 10,000 ಮಿಗಿಲಾದ ತಳಿಗಳು ಭತ್ತ ತಳಿಗಳು ನಮ್ಮಲ್ಲಿ ಟ್ರೆಡಿಷನಲಿ ಅವೈಲೇಬಲ್ ಇದಾವೆ. ಅವೆಲ್ಲವೂ ಕೂಡ ಕನ್ಸರ್ವೇಷನ್ ನಮ್ಮ ಹೊಣೆಯಾಗಿರುತ್ತೆ. ಜೀವ ಸಂಕುಲದ ಉಳಿವಿಗಾಗಿ ನಾವು ಅದರ ಸಂರಕ್ಷಣೆ ನಿರಂತರವಾಗಿ ಮಾಡಬೇಕಾಗತ್ತೆ. ಉದಾಹರಣೆಗೆ ಊಟಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿಗಳು ನಮ್ಮಲ್ಲಿ ಲಭ್ಯ ಇದಾವೆ. ಮೈಸೂರು ಮಲ್ಲಿಗೆ ಆಗಿರ್ಬೋದು, ಸಿದ್ದಸಣ್ಣ ಆಗಿರ್ಬೋದು, ಹಿಂದೆಲ್ಲ ರಾಜರು ಯೂಸ್ ಮಾಡ್ತಾ ಇದ್ರು ಅಲ್ವಾ. ಹಾಸನ, ಹೊಳೆ ನರಸೀಪುರ, ಈ ಶಿವಮೊಗ್ಗ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿಗೆ ರಾಜಭೋಗ ಅನ್ನೋ ತಳಿ ಕೂಡ ಇತ್ತು. ಈ ಕೇಳಿರ್ತೀರಿ, ಕೆಂಪು ಭತ್ತದ ತಳಿಗಳು ನಮ್ಮಲ್ಲಿ ಕರಾವಳಿ ಭಾಗದಲ್ಲಿ ಹೆಚ್ಚಿಗೆ ರೈತರು ಯೂಸ್ ಮಾಡ್ತಕ್ಕಂಥದ್ದು ಕೆಂಪು ಭತ್ತದ ತಳಿಗಳು, ರತ್ನಚೂಡಿ ಆಗಿರ್ಬೋದು, ಅದೇ ರೀತಿ ಕಣದ ತುಂಬ ಅಂತ ಬರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಭತ್ತದ ತಳಿಗಳು, ವಿಶೇಷವಾದ ಭತ್ತದ ತಳಿಗಳು ನಮ್ಮಲ್ಲಿ ಸುವಾಸನೆ ಬರ್ತಕ್ಕಂಥ ಭತ್ತದ ತಳಿಗಳು, ಜೀರಿಗೆ ಸಣ್ಣ ಅಂತಿತ್ತು, ಜೊತೆಗೆ ಬಾಸುಮತಿ ಇದೆ. ಈ ರೀತಿಯಾಗಿರ್ತಕ್ಕಂಥ ಪ್ರದೇಶಕ್ಕನುಗುಣವಾಗಿ ಸಿಗ್ತಕ್ಕಂಥ ಸೆಂಟೆಡ್ ವೆರೈಟೀಸ್ ಕೂಡ ನಮ್ಮಲ್ಲಿ ಇದಾವೆ. ಜೊತೆಗೆ ಮೆಡಿಸಿನಲ್ ಯೂಸ್ ಇರ್ತಕ್ಕಂಥ ಭತ್ತದ ತಳಿಗಳು, ಉದಾಹರಣೆ ಅಕ್ಕಾಳು, ಜ್ವರ ಬಂದಾಗ ಊಟ ಮಾಡಿದ್ರೆ ಜ್ವರ ಹೋಗುತ್ತೆ ಅನ್ನೋ ಇದಿತ್ತು, ನಂಬಿಕೆ ಇತ್ತು. ಜೊತೆ ಬಾಣಂತಿಯರಿಗೆ ಅಂಬೆ ಮೊಹರೆ ಅಂತ ಎದೆ ಹಾಲನ್ನ ಹೆಚ್ಚಿಗೆ ಮಾಡ್ತಕ್ಕಂಥದ್ದು, ಜೊತೆಗೆ ನರದೌರ್ಬಲ್ಯಗಳು, ಇದರಿಂದ ಬ್ಲಡ್ ಪ್ರೆಷರ್ ಇಂದ ಹೊರ ಬರ್ಲಿಕ್ಕೆ ಶುಗರ್ ಇರ್ತಕ್ಕಂಥವ್ರು ಈ ನವರ ಅಂತ ಕೇರಳದ್ದು ಮೆಡಿಸಿನಲ್ ವೆರೈಟೀಸ್ ನ ಯೂಸ್ ಮಾಡ್ತಾ ಇದ್ರು. ಈ ರೀತಿ ಔಷಧಿ ಮೌಲ್ಯವುಳ್ಳ ತಳಿಗಳು ಇರ್ಬೋದು. ಈ ರೀತಿ ಮಂಡಕ್ಕಿ ಮಾಡಬೇಕು ಅಂದ್ರೆ ಬೇರೆ ತಳಿಗಳು, ತಂಬಿಟ್ಟು ಮಾಡಬೇಕು ಅಂದ್ರೆ ತಳಿಗಳು, ಕೆಲವೊಂದು ತಳಿಗಳು ಚಕ್ಲಿ ನಿಪ್ಪಟ್ಟು ಮಾಡಿದಾಗ ಒಂದು ಟೇಸ್ಟ್ ಅನ್ನ ಕೊಡ್ತಾ ಇದ್ವಿ. ಬಿರಿಯಾನಿ ಮಾಡೋದಕ್ಕೆ ಆಂಧ್ರಪ್ರದೇಶ ಮತ್ತೆ ವಿಜಯವಾಡ ಸುತ್ತಮುತ್ತ ತುಂಬಾನೇ ಒಂದು ಉತ್ಕೃಷ್ಟವಾದ ತಳಿಗಳು ನಮ್ಮಲ್ಲಿ ಇದ್ವು. ಅವೆಲ್ಲವೂ ಕೂಡ ಸಂರಕ್ಷಣೆ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಕೆಲವೊಂದು ಕಡಿಮೆ ನೀರಿನಲ್ಲಿ ಬಳಸಿ ಬೆಳೀತಕ್ಕಂಥ ಭತ್ತ ತಳಿಗಳು, ಕೆಲವೊಂದು ನಮ್ಮ ಹೊಸನಗರ ಭಾಗದಲ್ಲಿ ಒಂದು ವಾರಗಟ್ಟಲೆ ನೀರಿನಲ್ಲಿ ಮುಳುಗಿದ್ರು ಕೂಡ, ಹೆಚ್ಚಿಗೆ ಮಳೆ ಬಂದಾಗ ಡ್ಯಾಮ್ನಲ್ಲಿ ಮುಳುಗಿದ್ರು ಕೂಡ ಏನೋ ಆಗದೆ ಇರ್ತಕ್ಕಂಥ ತಳಿಗಳು ನೆರೆಗುಳಿ ಅಂತ ತಳಿ ಇದೆ. ಈ ರೀತಿಯಾಗಿರ್ತಕ್ಕಂಥ ತಳಿಗಳು ಸಂರಕ್ಷಣೆ ಮಾಡೋದ್ರಿಂದ ನಾವು ಬ್ರೀಡಿಂಗ್ ಒಳ್ಳೆ ತಳಿಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೂ ಸಾಧ್ಯ ಆಗುತ್ತೆ. ಮುಂದಿನ ಜನಾಂಗಕ್ಕೆ ಒಂದು ಕೊಡುಗೆನೂ ಕೂಡ ನೀಡಬಹುದು. ಈಗಾಗಲೇ ಹಲವಾರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ತಳಿ ಸಂರಕ್ಷಣೆಯನ್ನ ಹಲವಾರು ಸಂಸ್ಥೆಗಳು ನಡೆಸ್ತಾ ಇದಾವೆ. ನಮ್ಮ ವ್ಯಾಪ್ತಿನಲ್ಲಿ ಬಂದ್ಬಿಟ್ಟು ವಿಶ್ವವಿದ್ಯಾಲಯದ ವ್ಯಾಪ್ತಿನಲ್ಲಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಭತ್ತದ ತಳಿ ಸಂರಕ್ಷಣೆಗೆ ಹೆಚ್ಚಿಗೆ ಒತ್ತನ್ನು ನೀಡ್ತಾ ಬಂದಿದೆ. ಸುಮಾರು 240 ಪ್ರಭೇದಗಳ ಭತ್ತನ ರಾಜ್ಯದ ಮತ್ತೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸಂಚರಿಸಿ ಸಂಗ್ರಹಿಸಿ ನಾವು ಸೀಡ್ ಪ್ರೊಡಕ್ಷನ್ ಅನ್ನು ಮಾಡಿ ರೈತರಿಗೆ ಪ್ರತಿ ವರ್ಷ ನೀಡೋದು, ಜೊತೆಗೆ ಎಕ್ಸಿಬಿಟ್ ಮಾಡ್ತಕ್ಕಂಥ ಜೊತೆಗೆ ರೈತರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯನ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಸಹಜ ಸಮೃದ್ಧ ಅನ್ನೋ ಒಂದು ಸಂಸ್ಥೆಯನ್ನು ಕೂಡ ವಾಲಂಟಿಯರ್ ಆಗಿ ಅದು ಭತ್ತ ತಳಿ ಸಂರಕ್ಷಣೆಗೆ ಒತ್ತನ್ನು ನೀಡ್ತಾ ಬಂದಿದೆ. ಅವರು ಕೂಡ ಸಾಕಷ್ಟು ತಳಿ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ರಾಯಚೂರು ಧಾರವಾಡದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲೂ ಕೂಡ ನಾವು ಭತ್ತ ತಳಿ ಸಂರಕ್ಷಣೆಯನ್ನು ನಿರಂತರವಾಗಿ ಅವರುಗಳು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ರಾಜ್ಯದಲ್ಲಿ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಹಲವಾರು ಎನ್ ಜಿ ಒಗಳು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಕೂಡ ತಮ್ಮನ್ನು ತಾವು ಭತ್ತ ತಳಿ ಸಂರಕ್ಷಣೆಗೆ ಹಲವಾರು ಸಂಸ್ಥೆಗಳು ಅಲ್ಲಲ್ಲೇ ತೊಡಗಿದ್ದಾವೆ. ಜೊತೆಗೆ ಕೃಷಿ ಇಲಾಖೆಯಿಂದನೂ ಕೂಡ ಸಾವಯವ ಭತ್ತ ಬೆಳೆಯೋದಕ್ಕೆ ಸಾಕಷ್ಟು ಮಾರ್ಗದರ್ಶನ ನಮ್ಮ ಅಧಿಕಾರಿ ಮಿತ್ರರು ನಮ್ಮಲ್ಲಿ ತರಬೇತಿನ ಪಡೆದು ಏನು ಹೋಗಿರ್ತಾರೆ ಅವರುಗಳು ಕೂಡ ಸ್ಥಳೀಯವಾಗಿ ಸಾಕಷ್ಟು ಪ್ರೋತ್ಸಾಹ ನೀಡತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಬಂದಾಗ ಹೈದರಾಬಾದ್ನಲ್ಲಿರ್ತಕ್ಕಂಥ DRRನಲ್ಲಿ ಹಲವಾರು ತಳಿಗಳನ್ನು ಸಂರಕ್ಷಣೆಯನ್ನು ಮಾಡಿರ್ತಾರೆ. ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನೆ ಫಿಲಿಪೈನ್ಸ್ ಮನೀಲಾದಲ್ಲಿ ಕೂಡ ಅವರುಗಳು ಕೂಡ ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಸುಮಾರು 58,000 ಹೆಚ್ಚಿನ ತಳಿಗಳ ಸಂರಕ್ಷಣೆ ಇವತ್ತು ಅವ್ರ ಕ್ರಯೋ ಪ್ರಿಸರ್ವೇಷನ್ ಇದರಲ್ಲಿ ಜೀನ್ ಬ್ಯಾಂಕಲ್ಲಿ ನಾವು ನೋಡಲಿಕ್ಕೆ ಸಿಗುತ್ತೆ. ಈ ರೀತಿಯಾಗಿ ಅವರುಗಳು ಕೂಡ ನೆರೆ ನಿರೋಧಕ ತಳಿಗಳು ಬರ ನಿರೋಧಕ ತಳಿಗಳನ್ನ ಅಭಿವೃದ್ಧಿಪಡಿಸ್ತಾ ಆ ಟ್ರೆಡಿಷನಲ್ ವೆರೈಟಿನಲ್ಲಿ ಇರ್ತಕ್ಕಂಥ ಗುಣಗಳನ್ನೇ ತಗೊಂಡ್ಬಿಟ್ಟು ಹೊಸ ತಳಿಗಳನ್ನ ರೈತರಿಗೆ ಬಿಡ್ತಕ್ಕಂಥ ಕಾರ್ಯಗಳನ್ನ ಸಂಶೋಧನಾ ಸಂಸ್ಥೆಗಳು ನಿರಂತರವಾಗಿ ಮಾಡ್ತಾ ಬಂದಿದ್ದಾವೆ. ಮುಖ್ಯವಾಗಿ ರೈತರುಗಳು ನಮ್ಮ ಭಾಗದಲ್ಲಿ ಬಂದ್ಬಿಟ್ರೆ ಸಣ್ಣವಾಳ್ಯ ತುಂಬಾನೇ ಡಿಮ್ಯಾಂಡ್ ಇರ್ತಕ್ಕಂಥ ತಳಿ, ಅದೇ ರೀತಿ ಕಾರ್ಕಳ ಕಜೆ ಜಯ ಅಂತ ಬರುತ್ತೆ, ಕಾರ್ಕಳ ಜಯ ಅಂತ, ಅದೇ ರೀತಿ ಮೈಸೂರು ಮಲ್ಲಿಗೆ, ಸಿದ್ಧ ಸಣ್ಣ, ಇದು ರತ್ನಚೂಡಿ, ಹಲವಾರು ರೈತರುಗಳು, ಈವನ್ ನನಗೆ ತೆಲಂಗಾಣ ಮಹಾರಾಷ್ಟ್ರ ಇದರಿಂದ ಎಲ್ಲ ಭಾಗಮಂಡಲ ಭಾಗದಿಂದ ಕಾಲ್ ಬರುತ್ತೆ, ಆಂಧ್ರ ಪ್ರದೇಶದಿಂದ ರೈತರು ಕಾಲ್ ಮಾಡ್ತಾರೆ ಭತ್ತ ತಳಿಗಳನ್ನು ಸಂರಕ್ಷಣೆ ಮಾಡೋದಕ್ಕೆ. ಈವನ್ ವಿಜಯಪುರದಂತ ಒಣ ಪ್ರದೇಶದಲ್ಲಿ ಇರ್ತಕ್ಕಂಥ ನೀರಾವರಿ ಅನುಕೂಲ ಇರ್ತಕ್ಕಂಥ ಯಾದಗಿರಿ ಭಾಗದಲ್ಲಿರ್ತಕ್ಕಂಥ ರೈತರುಗಳು ಕೂಡ ನಮ್ಮ ಸಾವಯವ ಸಂಶೋಧನಾ ಕೇಂದ್ರದಲ್ಲಿ ಶಿವಮೊಗ್ಗದ ಸಂಪರ್ಕಿಸ್ಬಿಟ್ಟು ಬೀಜನ ಪಡೀತಾರೆ. ನಾವು ರೈತರಿಗೆ ಹೆಚ್ಚಿಗೆ ಒಂದು 2-2 KG ಭೂಮಿ ಇದು ಬೀಜಗಳನ್ನ ನೀಡ್ಬಿಟ್ಟು ನೀವೇ ಬೀಜೋತ್ಪಾದನೆಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಬಂದಿದ್ದೀವಿ. ಜೊತೆಗೆ ಭತ್ತದ ಕೃಷಿನ ಅಳವಡಿಸಿರ್ತಕ್ಕಂಥ ರೈತರನ್ನ ದಾಖಲೀಕರಣ ಕೂಡ ನಿಗದಿತವಾಗಿ ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬೀಜಗಳು ಬೇಕಾದಾಗ ರೈತರನ್ನ ನಾವು ಲಿಂಕ್ ಮಾಡ್ತಕ್ಕಂಥ ಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಹಲವಾರು ರೈತರು ಕೆಲವೊಂದು ತಳಿಗಳು ಸ್ಪೆಸಿಫಿಕ್ ಆಗಿ ಕೇಳಿದಾಗ ನಮ್ಮಲ್ಲಿ ಇರೋದಿಲ್ಲ, ಕೆಲವೊಂದು ಸಂಸ್ಥೆಗಳು ಮಾಡ್ತಾ ಇರ್ತವೆ. ಉದಾಹರಣೆಗೆ ಸಾವಯವ ಕೃಷಿಕರ ಪರಿವಾರ ಅಂತ ತೀರ್ಥಹಳ್ಳಿನಲ್ಲಿ ಮಾಡ್ತಾ ಇದ್ದಾರೆ, ಅವರಲ್ಲೂ ಕೂಡ ಸುಮಾರು 100 ತಳಿಗಳ ಸಂರಕ್ಷಣೆ ಇದೆ. ಜೊತೆಗೆ ಕುಂಬಳೂರಿನಲ್ಲಿ ಇರ್ತಕ್ಕಂಥ ಹರಿಹರ ತಾಲೂಕು ಕುಂಬಳೂರಿನಲ್ಲಿ ಆಂಜನೇಯ ಅಂತ ನಮ್ಮ ರೈತರಿದ್ದಾರೆ, ಅವರು ಕೂಡ ಹಲವಾರು ತಳಿಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಬೆಳಗಾಂನಲ್ಲಿ ಕಿತ್ತೂರಿನಲ್ಲಿ ನಮ್ಮ ರೈತರಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಹಲವಾರು ಶಿರ್ಸಿ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ರೈತ ಬಾಂಧವರು ತಳಿ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಬ್ರಹ್ಮಾವರ ಭಾಗದಲ್ಲಿ, ಶೃಂಗೇರಿ ಭಾಗದಲ್ಲಿ, ತೀರ್ಥಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ರೈತರುಗಳು ಸಾಕಷ್ಟು ರೈತರು ಈಗಾಗಲೇ ಈ ರೀತಿ ಕೃಷಿ ಪ್ರಯೋಗ ಪರಿವಾರ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ, ಜೊತೆಗೆ ಹಲವಾರು ಹೊಸನಗರ ಭಾಗದಲ್ಲಿ ಒಂದು ಎನ್ ಜಿ ಒಗಳು ಮೂಲಕನೂ ಕೂಡ ಹಲವಾರು ರೈತರುಗಳು ಈಗಾಗಲೇ ತಳಿ ಸಂರಕ್ಷಣೆಯಲ್ಲಿ ತೊಡಗಿರೋದು ಕೂಡ ಈ ಯೋಜನೆಯನ್ನು ನಾವು ಜನಪ್ರಿಯಗೊಳಿಸೋದಕ್ಕೆ. ಜೊತೆಗೆ ಸಹಜ ಸಮೃದ್ಧ ಅನ್ನೋ ಸಂಸ್ಥೆಯನ್ನು ಕೂಡ ನಮ್ಮಲ್ಲಿ ಬಂದ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಾವು ಅವರೊಟ್ಟಿಗೂ ಕೂಡ ನಾವು ಮಾಡಿರ್ತೀವಿ. ಜೊತೆ ಜೊತೆಯಾಗಿ ರಾಜ್ಯಾದ್ಯಂತ ಒಟ್ಟು ಇದು ಉದ್ದಗಲಕ್ಕೂ ಕೂಡ, ದೇಶದ ಉದ್ದಗಲಕ್ಕೂ ಕೂಡ ಇದು ತಲುಪ್ತಾ ಇದೆ. ಈವನ್ ಟ್ರೆಡಿಷನಲಿ ಭತ್ತ ಬೆಳೀತಕ್ಕಂಥ ರಾಜ್ಯಗಳಾದ ಒರಿಸ್ಸಾ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಸೀಮಾಂಧ್ರದಲ್ಲಿ ಕೂಡ ಹಲವಾರು ಪ್ರದೇಶಗಳಲ್ಲಿ ಉತ್ತಮವಾದ ತಳಿಗಳು ಇವತ್ತು ಸಿಗ್ತಾ ಇದ್ದಾವೆ. ನಮ್ಮಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಭತ್ತ ಯಾವತ್ತೂ ಕೂಡ ಅಕ್ಕಿನ ನಮ್ಮ ಭಾರತದಿಂದ ಹಲವಾರು ರಾಷ್ಟ್ರಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಕಾರ್ಯನ ನಾವು ಮಾಡ್ತಾ ಇದ್ವಿ. ಈವನ್ ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸಿಗೆ ತುಂಬಾನೇ ಅಕ್ಕಿ ನಮ್ಮಿಂದ ಹೋಗುತ್ತೆ, ಅಲ್ಲಿಂದ ನಾವು ಗೋಡಂಬಿ ಈ ರೀತಿಯಾಗಿರ್ತಕ್ಕಂಥ ಮರಮುಟ್ಟುಗಳನ್ನ ನಾವು ಇಂಪೋರ್ಟ್ ಮಾಡ್ತಕ್ಕಂಥ ಕಾರ್ಯಗಳು ಆಗ್ತಾ ಇದ್ವು. ಹಂಗಾಗಿ ಈ ಭತ್ತದ ಕೃಷಿ ಅನ್ನೋದು ಒಂದು ಸಾಂಪ್ರದಾಯಿಕ ಕೃಷಿಯಾಗಿ ರೈತರಲ್ಲಿ ಸಾವಯವ ಕೃಷಿನಲ್ಲಿ ತೊಡಗಲಿಕ್ಕೆ ತುಂಬಾನೇ ಅನುಕೂಲ ಆಗಿದೆ.
3: ಡಾಕ್ಟ್ರೆ, ಈಗ ರಾಜ್ಯದಲ್ಲಿ ಏನು ಭತ್ತದ ಕಣಜ ಅಂತ ಹೇಳ್ತೀವಿ ನಾವು, ಗಂಗಾವತಿ, ರಾಯಚೂರು, ಹೊಸಪೇಟೆ, ಆಮೇಲೆ ಈ ಕಡೆ ಮಂಡ್ಯ ಭಾಗದಲ್ಲಿ, ಜೊತೆಗೆ ದಾವಣಗೆರೆಯ ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗದಲ್ಲಿ ಈ ಒಂದು ಭತ್ತದ ಸಾವಯವ ಭತ್ತದ ಒಂದು ಒಲವು ಯಾವ ರೀತಿಯಿಂದ ಇದೆ? ಆಮೇಲೆ ಈ ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ, ಯಾಕಂದ್ರೆ ಈ ಶಿವಮೊಗ್ಗ ಜಿಲ್ಲೆ ಮತ್ತೆ ಸುತ್ತಮುತ್ತ ಅಡಿಕೆಯ ಒಂದು ವ್ಯಾಮೋಹ ಜಾಸ್ತಿ ಆಗಿದೆ, ಅಡಿಕೆ ಪ್ರಮಾಣ, ಅಡಿಕೆ ಬೆಳೆಯ ಒಂದು ಪ್ರಮಾಣ ಜಾಸ್ತಿ ಇದೆ ಈ ಭಾಗದಲ್ಲಿ, ಇದರ ಒಲವು ಯಾವ ರೀತಿಯಿಂದ ರೈತರು ತೋರಿಸ್ತಾ ಇದ್ದಾರೆ ಅಂತ ಅನ್ನೋದ್ ಬಗ್ಗೆ ಹೇಳ್ತೀರಾ ಸರ್?
4: ಸರ್, ಈಗ ಸಾವಯವ ಭತ್ತ ಮಾಡ್ಬೇಕಂದ್ರೆ ಸಾಕಷ್ಟು ಇನ್ಪುಟ್ಸ್ ಬೇಕಾಗುತ್ತೆ. ಸಗಣಿ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಜೊತೆಗೆ ಇದನ್ನ ಮಾಡೋದಿರ್ಬೋದು. ರೈತರಿಗೆ ತುಂಬಾ ಈಗ ಅಡಿಕೆ ಎಲ್ಲ ತುಂಬಾ ಬಂದಿರೋದ್ರಿಂದ ಇನ್ಪುಟ್ಸ್ ಅನ್ನು ಸಪ್ಲೈ ಮಾಡೋದೇ ಒಂದು ಚಾಲೆಂಜ್ ಆಗಿದೆ. ಹಂಗಾಗಿ ಸಾಕಷ್ಟು ರೈತರುಗಳು ಗೊಬ್ಬರನ ಪರ್ಚೇಸ್ ಮಾಡಿ ಹಾಕ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದು ಜಾಸ್ತಿ ಇದೆ. ಎಲ್ಲಿ ನಾವು ಸಾಂಪ್ರದಾಯಿಕವಾಗಿ ಹೈನುಗಾರಿಕೆ ಕೈಗೊಂಡಿರ್ತಾರೆ, ಉದಾಹರಣೆಗೆ ಮಲೆನಾಡಿನ ಪ್ರದೇಶದಲ್ಲಿ 2 ಎಕರೆ ಜಮೀನು ಇದ್ರು ಕೂಡ ಅವರು ಹೈನುಗಾರಿಕೆನ ಇವತ್ತು ಕೂಡ ಬಿಟ್ಟಿಲ್ಲ. ಅಂತ ಭಾಗದಲ್ಲಿ ಇದ್ರ ಅಳವಡಿಕೆ ತುಂಬಾನೇ ಚೆನ್ನಾಗಿದೆ. ರಾಜ್ಯದಲ್ಲಿ ಬಂದ್ಬಿಟ್ಟು ಇವತ್ತು ಗಂಗಾವತಿ ನೀವು ಹೇಳಿದ್ರಿ ಕಮಾಂಡ್ ಏರಿಯಾಸ್ ಅಂತ, ನೀರಾವರಿ ಪ್ರದೇಶಗಳಲ್ಲಿ ರೈತರು ಅಳವಡಿಸಿಕೊಳ್ಳೋದಕ್ಕೆ ಒಂದು ಪ್ರಮುಖವಾದ ತೊಡಕಿದೆ. ಯಾಕೆಂದ್ರೆ ಅವರು ಯೂಸ್ ಮಾಡೋದೆಲ್ಲ ಚಾನಲ್ ವಾಟರ್, ಒಬ್ರು ಯೂಸ್ ಮಾಡಿದ ನೀರು ಇನ್ನೊಬ್ರಿಗೆ ಹೋಗುತ್ತೆ. ನೀವು ಸಾವಯವ ಕೃಷಿ ಮಾಡಿದ್ರು ಕೂಡ ಇನ್ನೊಬ್ರು ಹೊಲದಿಂದ ಬಂದಿರತಕ್ಕಂತ ನೀರಿನಲ್ಲಿ ಸಾಕಷ್ಟು ಗೊಬ್ಬರಗಳು ವಿಷಾಂಶಗಳು ಬಂದೇ ಬರುತ್ತೆ. ಹಂಗಾಗಿ ಇದು ಒಂದು ನೀರಾವರಿ ಪ್ರದೇಶದಲ್ಲಿ ಸಾಮೂಹಿಕವಾಗಿ ಅಳವಡಿಸಿಕೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಇದೆ. ಆದ್ರೆ ನಾವು ಈ ಕರಾವಳಿ ಭಾಗದಲ್ಲಿ ಮತ್ತೆ ಮಲೆನಾಡಿನ ಭಾಗದಲ್ಲಿ ಕೆರೆಯಾಶ್ರಿತದಲ್ಲಿ ಮಾಡ್ತಾ ಇರತಕ್ಕಂಥ ರೈತರಿಗೆ ಇದು ತೊಡಕಾಗಿಲ್ಲ. ನೀರಾವರಿ ಪಂಪ್ಸೆಟ್ಗಳ ಮೂಲಕ ಮಾಡೋದು, ಮಳೆಯಾಶ್ರಿತವಾಗಿ ಮಾಡ್ತಕ್ಕಂಥ ರೈತರುಗಳು ಇರ್ಬೋದು, ಶಿವಮೊಗ್ಗ, ಹೊಸನಗರ, ತೀರ್ಥಹಳ್ಳಿ, ಶೃಂಗೇರಿ, ಕೊಪ್ಪ, ನರಸಿಂಹರಾಜಪುರ ಈ ರೀತಿಯಾಗಿರ್ತಕ್ಕಂಥ ತಾಲೂಕಿನ ರೈತರಿಗೆ, ಜೊತೆಗೆ ಕೊಡಗು ಟ್ರೆಡಿಷನಲಿ ಬೆಳೀತಕ್ಕಂಥ ಈ ಮಂಗಳೂರು ರೈತರಿಗೂ ಕೂಡ ತುಂಬಾ ಏನ್ ತೊಂದರೆ.

0: ಆಗಿಲ್ಲ. ಆದ್ರೆ ನೀವು ಹೇಳ್ದಂಗೆ ಹೊಸಪೇಟೆ ಗಂಗಾವತಿ ಕೃಷ್ಣ ಕಮಾಂಡ್ ಏರಿಯಾ ಆಗಿರ್ಬೋದು, ತುಂಗಭದ್ರ ಕಮಾಂಡ್ ಏರಿಯಾ ಆಗಿರ್ಬೋದು, ಕಾವೇರಿ ನೀರಾವರಿ ಪ್ರದೇಶದಲ್ಲಿ ರೈತರುಗಳು ಒಂದೇ ಸರಿನಾಗಿ ಅನುಸರಿಸೋದಕ್ಕೆ ಇದು ಒಂದು ಪ್ರಮುಖ ತೊಡಕಾಗಿದೆ ಸರ್.
1: ಈಗ ಹೇಳ್ದಂಗೆ ತಾವು ಈ ಒಂದು ಒಳಸುರಿಗಳ ಬಗ್ಗೆ ಸಿಗದೆ ಇರ್ತಕ್ಕಂಥದ್ದು ಅಥವಾ ಅದರ ಒಂದು ಒಳಸುರಿಗಳ ಒಂದು ತಯಾರಿಕೆಯಲ್ಲಿ ಸ್ವಲ್ಪ ಇದು ಆಗಿದ್ದಕ್ಕೆ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ ಹೇಳ್ತಾ ಇದ್ದೀರಿ. ಪ್ರಮುಖವಾಗಿ ಯಾವೆಲ್ಲ ಒಳಸುರಿಗಳನ್ನ ನಾವು ಈ ಭತ್ತದ ಬೆಳೆಗೆ ಅಂದ್ರೆ ಸಾವಯವ ಕ್ರಮದಲ್ಲಿ ಬೆಳೆಯುವುದಾದರೆ ನಾವು ಒಳಸುರಿಗಳನ್ನ ನಾವೇ ತಯಾರು ಮಾಡ್ಕೊಂಡ್ಬಿಟ್ಟು ಇಲ್ಲ ಹೊರಗಡೆಯಿಂದ ಖರೀದಿ ಮಾಡಿಬಿಟ್ಟು ನಾವು ಹಾಕ್ಬೇಕಂತ ಹೇಳ್ತೀರಾ?
0: ಪ್ರಮುಖವಾಗಿ ಒಂದು ಬೀಜ ಹೇಳ್ತೀವಿ, ನಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ನಾವು ಬೀಜನ ನಾವು ಉತ್ಪಾದನೆ ಮಾಡೋದಕ್ಕೆ ಒತ್ತನ್ನು ನೀಡಬೇಕು. ಸ್ಥಳೀಯವಾಗಿ ಬೆಳೀತಕ್ಕಂಥ ಬೀಜಗಳು, ಎಕ್ಸಾಂಪಲ್ ರತ್ನಚೂಡಿ, ಇದು ನಿಮ್ಮಲ್ಲಿ ಬರುತ್ತೋ ಇಲ್ಲೋ ಅಥವಾ ಅದು ಬೀಳುತ್ತೋ ಇಲ್ಲೋ, ಆ ಗುಣಲಕ್ಷಣಗಳನ್ನು ನೀವು ಮೊದಲನೇದಾಗಿ ನೀವು ವೈಜ್ಞಾನಿಕವಾಗಿ ನಮ್ಮಲ್ಲಿ ನೀವು ಸಲಹೆಗಳನ್ನ ಪಡಿಬೇಕಾಗುತ್ತೆ. ರೈತರುಗಳು ಸಣ್ಣವಾಳ್ಯ ಜೊತೆ ಈ ರೀತಿ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಒಂದು ಪ್ರಮುಖವಾದ ಗಮನನ ಹರಿಸಬೇಕಾಗತ್ತೆ. ಇದರಲ್ಲಿ ನಾವು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ನಾವು ಈಗಾಗಲೇ ಇವ್ಯಾಲ್ಯುಯೇಟ್ ಮಾಡಿರ್ತೀವಿ, ಅದರ ಇಳುವರಿ ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ಒಂದು ನಿಖರತೆಯನ್ನ ಅಂದಾಜಿಸಿದೀವಿ. ಈ ರೀತಿಯಾಗಿರ್ತಕ್ಕಂಥ ತಳಿಗಳನ್ನ ರೈತರುಗಳು ಗುಣಲಕ್ಷಣ ಕೆಂಪು ಅಕ್ಕಿನೋ ಅಥವಾ ಕೆಲವೊಬ್ರು ಕನ್ಸ್ಯೂಮರ್ಸ್ ಡಿಮ್ಯಾಂಡ್ ತುಂಬಾ, ಈಗ ನಾವು ಕೆಂಪಕ್ಕಿ ಉತ್ಪಾದನೆ ಮಾಡಿದ್ರೆ ನಮ್ಮಲ್ಲಿ ಯಾರು ಕೊಳ್ಳೋರಿಲ್ಲ ಅಂದ್ರೆ ನಮ್ ನಷ್ಟಾನೇ, ಅದಾಗಬಾರ್ದು. ನಮ್ಮಲ್ಲಿ ಯಾವ್ದು ಡಿಮ್ಯಾಂಡ್ ಇದೆ ಅದನ್ನ ತಳಿನ ಆಯ್ಕೆ ಮಾಡ್ಕೊಳ್ಳೋದು ಒಂದು ಪ್ರಮುಖವಾಗುತ್ತೆ. ಎರಡನೇದು ನಮ್ಮ ಪ್ರದೇಶಕ್ಕೆ ಬರುವಂತ ತಳಿಗಳನ್ನ ಆಯ್ಕೆ ಮಾಡೋದು ಬೇಕಾಗುತ್ತೆ. ಮೂರನೇದಾಗಿ ಹಸಿರು ಗೊಬ್ಬರಗಳನ್ನ ಪ್ರಮುಖವಾಗಿ ಸಾವಯವ ಭತ್ತ ಬೆಳಿಬೇಕಾದ್ರೆ ಡಯಾಂಚ ಸೆಣಬು, ಈಗ ಏಪ್ರಿಲ್ ಮೇ ನಲ್ಲೇ ಈಗ ಮೇ ನಲ್ಲೇ ಮಳೆ ಶುರು ಆಯ್ತು ಅಂದ್ರೆ ನಾವು ಮುಂಗಾರಿಗೆ ಇದನ್ನ ಮೊದಲು ಬೇಸಾಯ ಮಾಡಿರ್ತೀವಿ ಸರ್. ಈ ಭೂಮಿ ಸಿದ್ಧಪಡಿಸಿದ ಮೇಲೆ ಜಮೀನ್ನ ಖಾಲಿ ಬಿಟ್ಬಿಟ್ರೆ ಕಳೆಗಳು ಯಥೇಚ್ಛವಾಗಿ ಬೆಳೆದ್ಬಿಟ್ಟು ಬೆಳೆಗಿಂತ ಮುಂಚೆನೆ 3-4 ಪಟ್ಟು ಪೋಷಕಾಂಶಗಳನ್ನು ಭೂಮಿಯಿಂದ ಬಳಸ್ಕೊಂಡ್ಬಿಟ್ಟು ಯಥೇಚ್ಛವಾಗಿ ವ್ಯರ್ಥವಾಗಿ ಪೋಷಕಾಂಶಗಳನ್ನ ಮತ್ತೆ ಮಣ್ಣಿನ ತೇವಾಂಶ ಇರ್ಬೋದು ಇದನ್ನ ಫಲವತ್ತತೆ ಇರ್ಬೋದು ಹಾಳು ಮಾಡಿ ಹೋಗ್ಬಿಡುತ್ತೆ. ನಾವು ನಾಟಿ ಮಾಡೋದ್ರಲ್ಲೇ ಕಸುವೆಲ್ಲ ಹೋಗ್ಬಿಡುತ್ತೆ, ಹಂಗಾಗ್ಬಾರ್ದು. ನಾವು ನಾಟಿ ಮಾಡೋ ಹಂತದಲ್ಲಿ ಇರ್ಬೋದು, ಬೆಳೆ ಬೆಳವಣಿಗೆ ಹಂತದ ಪ್ರತಿಯೊಂದು ಹಂತದಲ್ಲೂ ಕೂಡ ಪೋಷಕಾಂಶಗಳು ಬೆಳೆಗೆ ಸಿಗ್ಬೇಕು. ಆ ಇದಕ್ಕೋಸ್ಕರ ಈ ಹಂತದಲ್ಲಿ ನಾವು ಈಗ ಮುಂಗಾರು ಶೋರ್ಸ್ ಏನ್ ಬೀಳುತ್ತೆ ಅದಕ್ಕೆ ನಾವು ಹಸಿರು ಗೊಬ್ಬರಗಳನ್ನ ಬಿತ್ತನೆ ಮಾಡಬೇಕು. ಡಯಾಂಚ ಸೆಣಬು ಅಲಸಂದೆ ಈ ಹೆಸರು ಉದ್ದು ಈ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳೆಯೋದ್ರಿಂದ ಅವು ಇನ್ನೊಂದು 40-50 ದಿವಸದಲ್ಲಿ ಹೂವಾಡ್ತಕ್ಕಂಥ ಸಮಯದಲ್ಲಿ ನಾವು ಎಳಸಾಗಿರ್ಬೇಕಾದ್ರೆ ಭೂಮಿಗೆ ಸೇರಿಸಿದಾಗ ಏನಾಗುತ್ತೆ, ಸಾಕಷ್ಟು ಸಾವಯವ ಪದಾರ್ಥ ಭೂಮಿಗೆ ಸೇರಿದಂಗೂ ಆಗುತ್ತೆ. ಮುಂದಿನ ಬೆಳೆಗೆ ಬೇಕಾಗಿರ್ತಕ್ಕಂಥ ಒಂದು 25-30% ಸಾರಜನಕ ಉಳಿಸ್ದಂಗು ಆಗುತ್ತೆ. ಜೊತೆಗೆ ಸಾಕಷ್ಟು ಸಾವಯವ ಪದಾರ್ಥ ಭೂಮಿಗೆ ಸೇರಿಸೋದ್ರಿಂದ ಎರೆಹುಳುಗಳ ಸಂಖ್ಯೆ ಇರ್ಬೋದು, ಉಪಯೋಗ ಆಗ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಭೂಮಿನಲ್ಲಿ ಚೆನ್ನಾಗಾಗುತ್ತೆ. ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಆಗುತ್ತೆ. ಅವು ಯಾವುದೇ ತರ ಪೋಷಕಾಂಶಗಳು ವ್ಯರ್ಥವಾಗೋ ಹಾಗೆ ಮಾಡೋದಿಲ್ಲ. ಇದು ಬೆಳೆ ಬೆಳೆಯೋಕ್ಕಿಂತ ಮುಂಚೆ ಸೀರಿಯಸ್ ಆಗಿ ಬೆಳೀತಕ್ಕಂಥ ಕಳೆಗಳನ್ನ ಕೂಡ ನಾವು ಹೊರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಕೀಟ ರೋಗಗಳಿಂದ ಕೂಡ ಹೊರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಉತ್ತಮವಾಗಿ ಜಮೀನ ಭೂಮಿ ಸಿದ್ಧಪಡಿಸ್ಕೊಂಡಿವಿ ಅಂದ್ರೆ ನಾವು ಒಂದ್ಸರಿ ನಾಟಿನ ಶುರು ಮಾಡ್ತೀವಿ, ತುಂಬಾ ಯಂಗ್ ಸೀಡ್ಲಿಂಗ್ಸ್ ಅನ್ನ ನಾವು ನಾಟಿ ಮಾಡೋದ್ರಿಂದ 20-21 ದಿವಸದ ಸರಿಯಾದ ಸೀಡ್ಲಿಂಗ್ಸ್ ಅನ್ನ ಗಿಡಗಳನ್ನ ನಾಟಿ ಮಾಡೋದ್ರಿಂದ ನಾವು ಹೆಚ್ಚಿನ ಉತ್ಪಾದನೆಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾಟಿ ಮಾಡ್ತಕ್ಕಂಥ ಸಮಯನೂ ಕೂಡ ತುಂಬಾ ಇಂಪಾರ್ಟೆಂಟ್. ತುಂಬಾ ಲೇಟ್ ಆಯ್ತು ಅಂದ್ರೆ ಚಳಿಗೆ ತುಂಬಾನೇ ರೋಗಗಳು ಕೀಟಗಳು ಬಾಧೆ ಜಾಸ್ತಿ ಆಗುತ್ತೆ. ಹಂಗಾಗಿ ಒಂದು ಮುಂಜಾಗ್ರತವಾಗಿ ಒಳ್ಳೆ ಒಂದು ಸೀಸನ್ ಜೂನ್ ಜುಲೈ ನಲ್ಲಿ ನಾವು ನಾಟಿನ ಆದಷ್ಟು ಕಂಪ್ಲೀಟ್ ಮಾಡೋದು ಮುಖ್ಯ ಆಗಿರುತ್ತೆ. ತೀರಾ ಆಗಸ್ಟ್ ಏಪ್ರಿಲ್ ಅಂದ್ರೆ ಇದು ಅಂದ್ರೆ ತುಂಬಾನೇ ತಡವಾಗುತ್ತೆ. ಜೊತೆಗೆ ಹಿಂಗಾರಿನಲ್ಲೂ ಕೂಡ ನಾವು ಇನ್ನೊಂದು ಬೆಳೆ ಬೆಳೆಯತಕ್ಕಂಥ ಅವಕಾಶನ ಕಳ್ಕೊಳ್ತೀವಿ. ಸೊ ಈ ಇದರಲ್ಲಿ ಒಂದು ನಾಟಿ ಮಾಡ್ತಕ್ಕಂಥ ಸಮಯನು ಕೂಡ ರೈತರಿಗೆ ಯಾವಾಗ ಮಳೆ ಚೆನ್ನಾಗಿ ಬರುತ್ತೆ ನಾಟಿಗೆ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಸರಿಯಾದ ಸೂಕ್ತ ಕ್ರಮಗಳನ್ನ ಮಾಡಿದಾಗ ಮಾತ್ರ ನಾವು ಈ ಸಾಕಷ್ಟು ರೋಗಗಳು ಕೀಟಗಳಿಂದ ಕೂಡ ನಾವು ಮುಂಜಾಗ್ರತವಾಗಿ ನಿರೋಧಕತೆ ಇರ್ತಕ್ಕಂಥ ತಳಿಗಳನ್ನ ಕೂಡ ನಾವು ಆಯ್ಕೆ ಮಾಡ್ಕೊಂಡು ಬೆಳೆಯೋದ್ರಿಂದ ಜೊತೆಗೆ ಬೀಜೋಪಚಾರ ಅಜೋಸ್ಪೈರ್ಲಮ್ ಅಜಿಟೋಬ್ಯಾಕ್ಟರ್ ಅಂತ ಸಿಗುತ್ತೆ ಅದನ್ನ ಬೀಜೋಪಚಾರ ಮಾಡಬೇಕಾಗುತ್ತೆ. 1 ಹೆಕ್ಟೇರ್ಗೆ 1 ಕೆಜಿ ನಾವು ಅಜೋಸ್ಪೈರ್ಲಮ್ ಅಣುಜೀವಿ ಗೊಬ್ಬರ ಅಥವಾ ರಂಜಕ ಕರೆಸ್ತಕ್ಕಂಥ ಬ್ಯಾಕ್ಟೀರಿಯಾ ಸಿಗುತ್ತೆ ಅದನ್ನ ನಾವು ಸಿ ಟ್ರೀಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಜೊತೆಗೆ ಜೈವಿಕ ಶಿಲೀಂದ್ರ ನಾಶಕಗಳಾದ ಸ್ಯೂಡಮನಸ್ ಮತ್ತೆ ಟ್ರೈಕೋಡರ್ಮಾ ಸಿಗುತ್ತೆ ಅದನ್ನು ಕೂಡ ನಾವು 0.5 ಕೆಜಿ ಟ್ರೈಕೋಡರ್ಮಾ 2.5 ಕೆಜಿ ಸ್ಯೂಡಮನಸ್ನ ನಾವು ಸಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಈ ಡಯಾಂಚ ಸೆಣಬು ನಾನು ಹಸಿರು ಗೊಬ್ಬರಗಳು ಹೇಳಿದೆ ಅದನ್ನ 30 ಕೆಜಿ ಪ್ರತಿ ಎಕರೆಗೆ ನಾವು ಹಸಿರು ಗೊಬ್ಬರವಾಗಿ ಬೆಳೆದಿರಬೇಕಾಗುತ್ತೆ. ಈ ರೀತಿಯಾಗಿ ಬಿತ್ತನೆಗಿಂತ ಮುಂಚೆ ಸಸಿ ಸಿದ್ಧಪಡಿಸಿಕೊಳ್ಳೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ನಾಟಿ ಮಾಡೋದು ಇದರಲ್ಲಿ ಏನು ವಿಭಿನ್ನವಾಗಿಲ್ಲ, ಸಾಲು ನಾಟಿ ಮಾಡ್ಬೋದು ಅಥವಾ ಯಂತ್ರಗಳನ್ನು

0: ಉಪಯೋಗಿಸಿ ಕೂಡ ನೀವು ನಾಟಿನ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಮುಂದೆ ಪೋಷಕಾಂಶಗಳನ್ನ ಅಥವಾ ರೋಟೋವೀಟರ್ನ ಸರಿಯಾಗಿ ಸ್ಪೇಸಿಂಗ್ ಅನ್ನ ಬಿಡೋದ್ರಿಂದ, ಉದಾಹರಣೆಗೆ 30x10 cm 22 ಸ್ವಲ್ಪ ನಮಗೆ ವ್ಯವಸ್ಥಿತವಾಗಿ ಇಂಟರ್ಕಲ್ಟಿವೇಶನ್ ಮಾಡೋದಕ್ಕೆ ರೋಟೋವೀಡರ್ ಅಂತ ಬರುತ್ತೆ, ಕಳೆ ನಿರ್ವಹಣೆ ಮಾಡೋದಕ್ಕೆ. ಇಲ್ಲಿ ನಾವು ಸಾವಯವ ಪದ್ಧತಿನಲ್ಲಿ ಆ ಯಂತ್ರ ಚಲಿಸೋದಕ್ಕೆ ಅನುಕೂಲ ಆಗೋಗಿ 30 cm ಸಾಲಿನಿಂದ ಸಾಲಿ 30 cm ಇದ್ರೆ ಒಂದು ಆ ಯಂತ್ರನ ನಾವೇ ಕೂಡ ಕಳೆ ನಿರ್ವಹಣೆ ಮಾಡೋದಕ್ಕೆ ಚಲಿಸೋದಕ್ಕೆ ಅನುಕೂಲ ಆಗುತ್ತೆ. ಸಾಕಷ್ಟು ಸೂರ್ಯನ ಬೆಳಕು ಚೆನ್ನಾಗಿ ಬೀಳೋದ್ರಿಂದ ಕೀಟಗಳು ಕೂಡ ಇರೋದಿಲ್ಲ, ಚೆನ್ನಾಗಿ ಸೂರ್ಯನ ಬೆಳಕು ಬೀಳೋದ್ರಿಂದ. ಜೊತೆಗೆ ಈ ಪೋಷಕಾಂಶಗಳು ಅಂತ ಬಂದಾಗ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಎಕರೆಗೆ 25 ton ಅಷ್ಟು ನಮಗೆ ಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರ ಕೊಡ್ಬೋದು, ಒಂದು 5-10 ton ಎರೆಹುಳು ಗೊಬ್ಬರ ಭೂಮಿ ಸಿದ್ಧಪಡಿಸ್ಬೇಕಾದ್ರೆ ಕೊಟ್ಟಿರ್ತೀವಿ. ಮೇಲ್ಗೊಬ್ಬರ ಅಂತ ಬಂದಾಗ ನಾವೇನ್ ಮೇಲ್ಗೊಬ್ಬರನ ಇಲ್ಲಿ ಸಾವಯವ ವಿಧಾನದಲ್ಲಿ ಹಾಕೋದಿಲ್ಲ. ಇಲ್ಲಿ ಅಜೋಲಾವನ್ನ ನಾವು ಏನು ಎರಡನೇ ಕಳೆ ಆದ್ಮೇಲೆ ಒಂದು ಕೈಗಳೆ ತೆಗಿತೀವಿ, ಇನ್ನೊಂದು ರೋಟೋವೀಡರ್ ಅಂತ ಸಿಗುತ್ತೆ, ಅದನ್ನ ಉಪಯೋಗಿಸಿ ನಾವು ಕಳೆ ನಿರ್ವಹಣೆ ಮಾಡ್ತೀವಿ. ಒಂದ್ಸರಿ ಕಳೆ ನಿರ್ವಹಣೆ ಆಯ್ತು ಅಂದ ತಕ್ಷಣ ನೀರ್ ಕಟ್ತಾ ಬರ್ತೀವಿ, ಏನೊಂದು 2.5-5 cm ತನಕ ನೀರನ್ನ ನಿಲ್ಲಿಸ್ತಾ ಬರ್ತೀವಿ. ಆ ನೀರಿನಲ್ಲಿ ನಾವು ಅಜೋಲಾ ಅನ್ನೋ ತೇಲ್ತಕ್ಕಂಥ ಸಸ್ಯ ಜಾತಿ ಸೇರಿರ್ತಕ್ಕಂಥ ಫರ್ನ್ ಅನ್ನ ಗಿಡನ ನಾವು ಒಂದು ಹಿಡಿಯಷ್ಟು ಹಾಕಿದ್ರೆ ಸಾಕು, ಇಡೀ ಹೊಲ ತುಂಬಾ ತುಂಬಿಕೊಂಡ್ಬಿಡುತ್ತೆ. ಈ ರೀತಿ ಅಜೋಲಾ ಬೆಳೆಯೋದ್ರಿಂದ ಜೊತೆ ಭತ್ತದಲ್ಲಿ ಏನ್ ಅನುಕೂಲ ಅಂದ್ರೆ ಬೆಳೆಗೆ ಬೇಕಾಗಿರ್ತಕ್ಕಂಥ ಒಂದು 25% ಸಾರಜನಕರ ಅದು ನೈಸರ್ಗಿಕವಾಗಿ ಸ್ಥಿರೀಕರಿಸಿ ಬೆಳೆಗೆ ಸಿಗುವ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕರ ಅನ್ಅವೈಲೇಬಲ್ ಫಾರ್ಮ್ ಅಲ್ಲಿ ಇರುತ್ತೆ, ಅದನ್ನ ಸ್ಥಿರೀಕರಿಸಿ ಬೆಳೆಗೆ ಲಭ್ಯವಾಗುವ ಹಾಗೆ ಮಾಡುತ್ತೆ. ಅದು ಫರನ್ ಜಾತಿ ತೇಲ್ತಕ್ಕಂಥ ಜಾತಿ ಇರೋದ್ರಿಂದ ಕಳೆಗಳಿಗೆ ಕಾಂಪಿಟೇಷನ್ ಬೆಳೆಯೋದಕ್ಕೆ ಬಿಡೋದಿಲ್ಲ, ಜೊತೆಗೆ ಬೆಳೆಗಳಿಗೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ. ಆದಷ್ಟು ಪೋಷಕಾಂಶಗಳನ್ನು ಸ್ಥಿರೀಕರಿಸೋದ್ರಿಂದ ಸುಮಾರು 1 ಎಕರೆಗೆ 200-300 kg ಅಜೋಲಾ ನಾವು ಬಳಸಬೇಕಾಗತ್ತೆ. ಈ ಅಜೋಲಾನ ನಾವು ಮಲ್ಟಿಪ್ಲೈ ಕೂಡ ಮಾಡಬಹುದು, ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಒಂಚೂರು ರಾಕ್ ಫಾಸ್ಫೇಟ್ ಅಂತ ನಾವು ಸಾವಯವ ವಿಧಾನದಲ್ಲಿ ಬಳಸೋದಕ್ಕೆ ಪ್ರಾವಿಷನ್ ಇರುತ್ತೆ. ಜೊತೆಗೆ ಒಂದು 5 kg ಬೇವಿನ ಹಿಂಡಿನ ಕೂಡ ನಾವು ಅಜೋಲಾ ಜೊತೆಗೆ ಹಾಕಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1 ಎಕರೆಗೆ 300-400 kg ಅಜೋಲಾ ಸಿಗುತ್ತೆ. ಈ ರೀತಿ ಭತ್ತದ ಜೊತೆನೆ ಅಜೋಲಾ ಬೆಳೆಯೋದ್ರಿಂದ ಏನಾಗುತ್ತೆ, ಒಂದು 5-10 ton ಅಷ್ಟು ಸಾವಯವ ಗೊಬ್ಬರ ಭೂಮಿಗೆ ಸೇರಿಸ್ದಂಗೆ ಆಗುತ್ತೆ. ಇದರಿಂದ ಯಾವುದೇ ಕಳೆಗಳು ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ.
1: ಡಾಕ್ಟರ್, ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ತಮ್ಮ ಸಂಶೋಧನಾ ಕೇಂದ್ರದಿಂದ ಸಾವಯವ ಭತ್ತದ ಒಂದು ಬೆಳೆಯುವುದಕ್ಕೆ ಉತ್ತೇಜನಕ್ಕಾಗಿ ಆಮೇಲೆ ಸಾವಯವ ಭತ್ತದ ಒಂದು ಹೆಕ್ಟರ್ವಾರು ಪ್ರದೇಶಗಳಿಗೆ ಬಂದ್ರೆ ಮೊದಲು 2008 ಯಾವ ರೀತಿಯಿಂದ ಇತ್ತು, ಮಧ್ಯದಲ್ಲಿ ಹೇಗೆ, ಮತ್ತೆ ಈಗ ಸದ್ಯ ಇದರ ಒಂದು ಹೆಕ್ಟರ್ವಾರು ಪ್ರದೇಶ ಬಂದ್ರೆ ಏನ್ ಹೇಳಕ್ಕೆ ಇಷ್ಟ?
0: ಹೆಕ್ಟೇರ್ ಬಾರೋ ಪ್ರದೇಶ ಅಂತ ಬಂದಾಗ ನಾವು ಸಾವಯವ ಕೃಷಿ ಮಾಡತಕ್ಕಂಥ ರೈತರುಗಳು ಇಂದಿಗೂ ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಒತ್ತನ್ನ ನೀಡ್ತಾ ಬಂದಿದ್ದಾರೆ. ಯಾಕೆಂದ್ರೆ ನಮ್ಮಲ್ಲಿ ಏನಾಗಿದೆ, ಹೆಕ್ಟೇರ್ ವೈಸ್ ನಾವು ಇನ್ಕ್ರಿಮೆಂಟ್ ತುಂಬಾನೇ ಆಗಿಲ್ಲ, ಅದನ್ನ ನಾವು ಒಪ್ಕೊಳ್ಬೇಕಾಗುತ್ತೆ. ಯಾಕೆ ಅಂದ್ರೆ ಅಡಿಕೆ ಪ್ರೈಸ್ ಇವತ್ತು 50,000-60,000 ಹೆಚ್ಚುತ್ತಾ ಇರತಕ್ಕಂಥ ಅಡಿಕೆಗೆ ರೈತರು ಆಸಕ್ತಿ ತೋರ್ತಾ ಇರೋದು, ಕಮರ್ಷಿಯಲ್ ಆಗಿ ಹೋಗ್ತಾ ಇಲ್ಲ. ಇನ್ನೊಂದು ಸಾವಯವ ಭತ್ತನ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಮ್ಮ ಕುಟುಂಬಕ್ಕೆ ಎಷ್ಟು ಬೇಕು ವರ್ಷಕ್ಕೆ ಅಷ್ಟು ಮಾತ್ರ ಬೆಳೀತಾ ಇದ್ದಾರೆ, ಹಂಗಾಗಿ ಇದನ್ನು ಯಥೇಚ್ಛವಾಗಿ ಇದು ಏರ್ತಾ ಇಲ್ಲ. ಇಲ್ಲಿ ಸಾವಯವ ಕೃಷಿ ಮಾಡತಕ್ಕಂತ ರೈತರು ಕಳೆ ನಿರ್ವಹಣೆ ಮತ್ತೆ ಅಂತರ ಬೇಸಾಯ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾಟಿ ಮಾಡಿದ 2, 7 ಮತ್ತು 9 ವಾರಗಳ ನಂತರ ಕಳೆ ತೆಗಿತಕ್ಕಂಥ ಯಂತ್ರ ರೋಟರಿ ವೀಡರ್ ಅಂತ ಕರೀತಾರೆ, ಅದನ್ನ ಸಾಲುಗಳ ಮಧ್ಯೆ ಹಾಯಿಸಿ ಕಳೆ ನಿಯಂತ್ರಣ ಮಾಡಬಹುದು. 20 ದಿವಸಕ್ಕೆ ಮತ್ತು 40 ದಿವಸಕ್ಕೆ 2 ಸರಿ ಕೈಗಳೇನ ನಾವು ತಗಿಸ್ಬೇಕಾಗತ್ತೆ. ನೀರಿನ ನಿರ್ವಹಣೆ ನಾಟಿ ಮಾಡಿದ ಮೊದಲಿನ 10 ದಿವಸಗಳ ತನಕ ಗದ್ದೆನಲ್ಲಿ ನೀರು 2.5 cm ಮಿತಿಗೊಳಿಸಿ ನಂತರ ದಿವಸದಲ್ಲಿ 5 cm ತನಕನು ಕೂಡ ನೀರು ನಿಲ್ಲಿಸಬೇಕಾಗುತ್ತೆ. ನೀರನ್ನ ಇಂಗಿಸಿ ಮತ್ತೆ ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂತ ಒಣಗಿಸ್ತಕ್ಕಂಥ ಪದ್ಧತಿ ಇದೆಯಲ್ಲ, ಅದು ತುಂಬಾನೇ ಅನುಕೂಲ. ನೀರನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಂದ್ರೆ ಕಡಿಮೆ ನೀರನ್ನ ಬಳಸಿ ಭತ್ತನ ಉತ್ಪಾದನೆ ಮಾಡಬೇಕು. ಯಾಕೆಂದ್ರೆ ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಆಗಾಗ ಇಂಗಿಸಿ ಹೇರ್ ಲೈನ್ ಕ್ರ್ಯಾಕಿಂಗ್ ಒಂದು ಭೂಮಿ ಬಿರಿತಕ್ಕಂಥ ಸ್ಥಿತಿ ಬಂದಾಗ ಮಾತ್ರ ಭತ್ತದಲ್ಲಿ ಒಂದು ನಾವು ಟೆನ್ಷನ್ ಸಾಯಿಲ್ ಟೆನ್ಷನ್ ಕ್ರಿಯೇಟ್ ಆದಾಗ ನೀರನ್ನ ದಣಿಸಿ ತಣಿಸೋದು ಅಂತೀವಿ. ಈ ರೀತಿ ದಣಿಸಿ ಅದು ಬೇಕಾಗಿದ್ದಾಗ ನಾವು ನೀರು ನೀಡಿದಾಗ ಎಫೆಕ್ಟಿವ್ ಆಗಿ ಉತ್ತಮವಾದ ಫಲಿತಾಂಶನ ಭತ್ತದಲ್ಲಿ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಶ್ರೀ ಮೆಥಡ್ ಅಂತ ಒಂದು ಭತ್ತ ಪದ್ಧತಿ ಇದೆ, ತುಂಬಾ ಯಂಗ್ ಸೀಡ್ಲಿಂಗ್ಸ್ ನ 12-15 ದಿವಸಗಳ ಸಸಿನ ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗುತ್ತೆ. ಸ್ಕ್ವೇರ್ ಮೆಥಡ್ ನಲ್ಲಿ ನಾವು ಅದನ್ನ ಬೆಳಿತೀವಿ, ಜೊತೆಗೆ ಅಲ್ಲಿ ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಇದು ಈ ಪದ್ಧತಿ ನೀರು ನಿರ್ವಹಣೆ ಮಾಡತಕ್ಕಂಥ ಪದ್ಧತಿ ಅಲ್ಲಿ ಬಳಸ್ತೀವಿ. ಜೊತೆಗೆ ಅಲ್ಲಿ ಏನಾಗುತ್ತೆ, ಈ ರೀತಿ ರೋಟೋವೀಡರ್ ಎಲ್ಲ ಹೇಳಿದ್ನಲ್ಲ ಇದೆಲ್ಲ ಚಲಿಸೋದಕ್ಕೆ ತುಂಬಾನೇ ಅನುಕೂಲ. ಶ್ರೀ ಮೆಥಡ್ನಲ್ಲಿ ಜೊತೆಗೆ ಲೈಫ್ ಸೈಕಲ್ ಕೂಡ ಬೇಗನೆ ಕಂಪ್ಲೀಟ್ ಮಾಡುತ್ತೆ. ನಾರ್ಮಲ್ ಪ್ರೊಡಕ್ಷನ್ 40 ದಿವಸಕ್ಕಿಂತ 20 ದಿವಸ ಅಡ್ವಾಂಟೇಜ್ ಕೂಡ ನಾವು ನೀರನ್ನು ಉಳಿಸಬಹುದು, ಸಾಕಷ್ಟು ಭೂಮಿಗೆ ಇನ್ನೊಂದು ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ, ಜೊತೆಗೆ ಉತ್ತಮವಾದ ಕೀಟ ರೋಗಗಳಿಂದ ಹೊರ ಬಂದು ವೇಗವಾಗಿ ಬೆಳೆ ಲೈಫ್ ಸೈಕಲ್ ಕಂಪ್ಲೀಟ್ ಮಾಡೋದ್ರಿಂದ ಇಳುವರಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಬೆಳೆ ಪ್ರಚೋದಕಗಳು ಅಂತ ಬಂದಾಗ ಜೀವಾಮೃತನ ನಾವು ಯೂಸ್ ಮಾಡೋದಕ್ಕೆ ಹೇಳ್ತೀವಿ. ಎಕರೆಗೆ ನಮ್ಮ ವಿಶ್ವವಿದ್ಯಾಲಯದಿಂದ 200-500 ಲೀಟರ್ ತನಕ ಕೂಡ ರೈತರು ಬಳಸೋದಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಏ ನೀರಾವರಿ ನೀರನ್ನು ಹಾಯಿಸ್ತಿರ್ತಿರ್ಲ, ಆ ನೀರಿನ ಜೊತೆನೆ ಈ ಡ್ರಮ್ನ ಬೊದುಗಳ ಮೇಲೆ ನೀವು ಬಿಟ್ಟರು ಕೂಡ ಸಾಕಾಗುತ್ತೆ. ಜಮೀನುಗಳೆಲ್ಲ ಭತ್ತದಲ್ಲಿ ನೀವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬಹುದು. ಹಂಗಾದ್ರೆ ಇಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ಯಾವ ರೀತಿ ಕೈಗೊಳ್ತಿರ್ತ ಸಾವಯವ ವಿಧಾನದಲ್ಲಿ ಅನ್ನ ಕುತೂಹಲ ಕೂಡ ರೈತರಿಗೆ ಇರಬೇಕು. ಸಸ್ಯ ಸಂರಕ್ಷಣೆ ಅಂತ ಬಂದಾಗ ಸಾಮಾನ್ಯವಾಗಿ ಇಲ್ಲಿ ಟ್ರೆಡಿಷನಲ್ ವೆರೈಟೀಸ್ ಯೂಸ್ ಮಾಡೋದ್ರಿಂದ ಯಾವುದೇ ರೋಗಗಳು ಕೀಟಗಳು ಬಾಧೆ ಜಾಸ್ತಿ ಇರೋದಿಲ್ಲ. ಆದಾಗ್ಯೂ ಕೂಡ ಈಗ ಕಂಡು ಬರ್ತಕ್ಕಂಥ ನಮ್ಮಲ್ಲಿರೋದಿಲ್ಲ, ಬಟ್ ನಮ್ಮ ಪಕ್ಕ ಜಮೀನುಗಳಲ್ಲಿ ಇರ್ತಕ್ಕಂಥ ಕಂದುಜಿಗಿ ಹುಳು ಇರ್ಬೋದು, ಈ ರೀತಿ ಎಲ್ಲ ಬಂದಾಗ ಮುಂಜಾಗ್ರತವಾಗಿ ನಾವು ಗದ್ದೆಯಿಂದ ನೀರನ್ನ ಬಸ್ತಿರ್ತೀವಿ. ಅಲ್ಲಿ ಮೆಟ್ರೈಸಿಯಂ ಅಂತ ಶಿಲೀಂದ್ರನಾಶಕ ನಮ್ಮಲ್ಲಿ ಸಿಗುತ್ತೆ. ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಅಂತ ಕಲಸಿ ಕೀಟದ ಬಾಧೆ ಕಾಣಿಸಿದ ಪ್ರಾರಂಭದ ಹಂತದಿಂದ ಬೆಳೆಗೆ ಸಿಂಪರಣೆ ಮಾಡ್ತಾ ಬರ್ತೀವಿ. ಪ್ರತಿ ಲೀಟರ್ ನೀರಿಗೆ 2 ಲೀಟರ್ ಅಂತೆ ಬೇವಿನ ಎಣ್ಣೆ ಕೂಡ ಶಿಫಾರಸು. ಹಲವಾರು ಕೀಟಗಳ ಸಂರಕ್ಷಣೆ ಆಗಿದೆ. ಕಾಂಡ ಕೊರಕದ ಎದುರಿಸೋದಕ್ಕೆ ಲಿಂಗಾಕರ್ಷಕ ಬಲೆ ಅಂತ ಸಿಗುತ್ತೆ, ಟ್ರಾಪ್ ಅನ್ನ ನಾವು ಅಳವಡಿಸ್ತೀವಿ. ಜೊತೆಗೆ ಬೆವೇಸಿನ ಬೆಸಿಯಾನ ಅನ್ನೋ ಜೈವಿಕ ಶಿಲೀಂದ್ರನಾಶಕನ ಯೂಸ್ ಮಾಡಿ ಕಾಂಡ ಕೊರಕ ಮತ್ತೆ ಎಲೆ ಸುರುಳಿ ಕೀಟಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ರಸ ಹೀರ್ತಕ್ಕಂಥ ಕೀಟಗಳಿಗೆ ಬೇವಿನ ಎಣ್ಣೆನ ಯೂಸ್ ಮಾಡ್ತೀವಿ. ಬೆಂಕಿ ರೋಗ ಬಂದಾಗ ಸ್ಯೂಡಮನಸ್ ಫ್ಲೋರೆಸೆನ್ಸ್ ಅನ್ನೋ ಇದನ್ನ 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ 30 ನಿಮಿಷ ಸಿ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಮುಂದಿನ ಸೀಸನ್ ಅಲ್ಲಿ ಬರದೇ ಇರೋ ರೀತಿಯಲ್ಲಿ ನಾವು ಇದ್ ಮಾಡ್ತೀವಿ. ಜೊತೆಗೆ ಈ ದುಂಡಾಣ ಮಚ್ಚೆ ರೋಗ ಬಂದಾಗ 20% ಗೋಮೂತ್ರ ಕವಿಯೂರಿನ ಸಿಂಪರಣೆ ಮಾಡ್ತೀವಿ. ಈ ರೀತಿಯಾಗಿ ನಾವು ಸೂಡೋಮನಸ್ ಟ್ರೈಕೋಡರ್ಮಾ ಜೊತೆಗೆ ಈ ಗೋಮೂತ್ರ ಇವೆಲ್ಲವನ್ನು ಕೂಡ ಜೀವಾಮೃತ ಈ ರೀತಿಯಾಗಿ ಯೂಸ್ ಮಾಡಿಬಿಟ್ಟು ಕೀಟ ಮತ್ತೆ ರೋಗಗಳ ಬಾಧೆನ ನಾವು ಕಡಿಮೆ ಮಾಡ್ತಕ್ಕಂಥ ಗುರಿನ ಹೊಂದಿರ್ತೀವಿ. ಈ ರೀತಿ ಮಾಡೋದ್ರಿಂದ ಹೆಕ್ಟೇರ್ಗೆ ಸಾವಯವ ಪದಾರ್ಥ ಸುಮಾರು 4-5 ಟನ್ ಕಾಳಿನ ಇಳುವರಿ ಜೊತೆಗೆ 5-6 ಟನ್ ಒಳ್ಳೆ ಉತ್ತಮವಾದ ಮೇವಿನ ಇಳುವರಿಯನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಕೂಡ ಸಾವಯವ ಭತ್ತದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ರೈತ ಬಾಂಧವರು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನನ್ನನ್ನು ಸಂಪರ್ಕ ಮಾಡಬಹುದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಮತ್ತೊಮ್ಮೆ ಹೇಳ್ತೀನಿ, 8867097307.
1: ಧನ್ಯವಾದ ಸರ್. ಇದುವರೆಗೆ ತಾವು ಸಾವಯವ ಕ್ರಮದಲ್ಲಿ ಭತ್ತದ ಕೃಷಿ ಒಂದು ನಿರ್ವಹಣೆ ಕುರಿತು ಸಂಪೂರ್ಣ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಸಾವಯವ ಪ್ರಿಯರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
0: ನಮಸ್ತೆ ಸರ್.
2: ಇದುವರೆಗೂ ಸಾವಯವ ಕ್ರಮದಲ್ಲಿ ಭತ್ತದ ಕೃಷಿ ನಿರ್ವಹಣೆ ಈ ಕುರಿತು ಸಾವಯವ ಸಂಶೋಧನಾ ಕೇಂದ್ರ ನವಲೆ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸಂತೋಷ್ ಯುಎನ್ ಸಹ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞರೊಂದಿಗಿನ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ, ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ.
3: ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಸಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನ ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನ ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.
2: ಇದುವರೆಗೂ ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಪರಿಸರ ಗೀತೆ.

ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಾರ್ಯಕ್ರಮ.

0: ಎದ್ದು ಕುಂದ್ಕೊಳ್ಳೆ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
1: ಆತ್ಮೀಯ ಶ್ರೋತೃಗಳೇ, ಗಮನಿಸಿ, ನಾಳೆ ಬೆಳಗ್ಗೆ 8:45 ಆರೋಗ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಆರೋಗ್ಯ ದಿನ ಈ ಕುರಿತು ಶಿವಮೊಗ್ಗದ ಕಣ್ಣಿನ ತಜ್ಞರಾದ ಡಾಕ್ಟರ್ ಭಾರತಿ ಚಂದ್ರಕಾಂತ್ ಅವರಿಂದ ಮಾಹಿತಿ ಕೇಳುವಿರಿ.

ಹಾಗೆ ನಾಳೆ ಬೆಳಗ್ಗೆ 9:30 ಪಕ್ಷಿ ಪ್ರಪಂಚ ಈ ಕಾರ್ಯಕ್ರಮದಲ್ಲಿ ಚಾತಕ ಪಕ್ಷಿ ಕುರಿತು ಪರಿಚಯ ನೀಡಲಿದ್ದಾರೆ ಶ್ರೀನಿಧಿ ಆರ್ಕೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯೋ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ನಾಯಕರು ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದರು. ಅಲ್ಲದೆ ವ್ಯಾಪಾರ, ಇಂಧನ ಮತ್ತು ಪ್ರಾದೇಶಿಕ ಭದ್ರತೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಿದರು. ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಡಾ ಎಸ್ ಜೈಶಂಕರ್, ಜಾಗತಿಕ ಇಂಧನ ಬೆಲೆಗಳು ಕಡಿಮೆ ಇರುವಂತೆ ಮತ್ತು ಅಡೆತಡೆಯಿಲ್ಲದ ವಾಣಿಜ್ಯ ವಹಿವಾಟು ನಡೆಯುವಂತೆ ನೋಡಿಕೊಳ್ಳುವಲ್ಲಿ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಆಸಕ್ತಿ ಹೊಂದಿವೆ ಎಂದು ಹೇಳಿದರು. ಅಮೆರಿಕ, ಇಸ್ರೇಲ್, ಇರಾನ್ ಹಾಗೂ ಇತರ ಗಲ್ಫ್ ರಾಷ್ಟಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುವ ವಿಶ್ವದ ಕೆಲವೇ ದೇಶಗಳಲ್ಲಿ ಭಾರತವೂ ಒಂದು. ಭಾರತ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ, ಭಾರತೀಯ ವಲಸಿಗರ ಕಲ್ಯಾಣ ಮತ್ತು ಕಡಿಮೆ ಇಂಧನ ಬೆಲೆಗಳನ್ನು ಬಯಸುತ್ತದೆ ಎಂದು ಅವರು ಪುನರುಚ್ಚರಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ವರ್ಷ ಭಾರತ ಸರ್ಕಾರ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿದೆ. ಇವುಗಳಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿವೆ. ಪ್ರಶಸ್ತಿ ಪುರಸ್ಕೃತರಲ್ಲಿ 19 ಮಹಿಳೆಯರು ಸೇರಿದ್ದಾರೆ. 16 ವ್ಯಕ್ತಿಗಳಿಗೆ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲಾಗುತ್ತದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಕಾರ್ಯ, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳು ಮತ್ತು ವಿಭಾಗಗಳಲ್ಲಿ ವಿಶಿಷ್ಟ ಮತ್ತು ಅಸಾಧಾರಣ ಸಾಧನೆ ಮಾಡಿದವರನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಯಾವುದೇ ದೋಷಗಳಿಲ್ಲದ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುವಂತೆ ಐಐಟಿ ಮದ್ರಾಸ್ನ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ತಜ್ಞರ ತಂಡವನ್ನು ನಿಯೋಜಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿರ್ದೇಶನ ನೀಡಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಸೇವಾ ಪೋರ್ಟಲ್ ಕುರಿತು ವಿದ್ಯಾರ್ಥಿಗಳು ಮತ್ತು ಪೋಷಕರು ವ್ಯಕ್ತಪಡಿಸಿದ ಕಳವಳಗಳು ಮತ್ತು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಐಐಟಿ ಮದ್ರಾಸ್ನ ತಜ್ಞರ ತಂಡ ಸುಧಾರಣೆಗಳನ್ನು ಜಾರಿಗೆ ತರಲಿದೆ ಮತ್ತು ವಿಶೇಷವಾಗಿ ಪೋರ್ಟಲ್ನ ಸ್ಥಿರತೆ ಹಾಗೂ ಸರ್ವರ್ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಈ ತಿಂಗಳ 21 ಮತ್ತು 22 12ನೇ ತರಗತಿಯ ಫಲಿತಾಂಶದ ನಂತರದ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ತಪ್ಪಾದ ಶುಲ್ಕ ಕಡಿತವಾದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷ್ಕರಣೆಯೊಂದನ್ನು ಪ್ರಕಟಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸುವ ವೇಳೆ ಈ ಸಮಸ್ಯೆ ಸಂಭವಿಸಿದೆ. ಕೆಲವು ಸಂದರ್ಭಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಕಡಿತವಾಗಿದ್ದರೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಕಡಿಮೆ ಮೊತ್ತ ಕಡಿತಗೊಂಡಿದೆ. ಹೆಚ್ಚುವರಿ ಹಣ ಕಡಿತಗೊಂಡಿರುವ ಎಲ್ಲ ಪ್ರಕರಣಗಳಲ್ಲಿ ನಿಖರ ಮೊತ್ತವನ್ನು ಪಾವತಿಗೆ ಬಳಸಿದ ಅದೇ ವಿಧಾನಕ್ಕೆ ಮರುಪಾವತಿ ಮಾಡಲಾಗುವುದು. ಅದೇ ರೀತಿ ಕಡಿಮೆ ಹಣ ಕಡಿತಗೊಂಡಿರುವ ಪ್ರಕರಣಗಳಲ್ಲಿ ಅಗತ್ಯವಿದ್ದರೆ ಉಳಿದ ಮೊತ್ತವನ್ನು ಪಾವತಿಸುವ ಕುರಿತು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಮಾಹಿತಿ ನೀಡಲಾಗುವುದು ಎಂದು ಸಿಬಿಎಸ್ಇ

0: ಪ್ರಯತ್ನಿಸಿದೆ. ಇದೇ ವೇಳೆ ಇಂತಹ ಪ್ರಕರಣಗಳಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಒದಗಿಸಲು ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೀಪಾಂಶು ಪಾಂಡಾ ಭರ್ಜರಿ ಜಯ ಸಾಧಿಸಿದ್ದಾರೆ. ಪಾಂಡಾ ಅವರು 1,09,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಿಪಿಎಂ ಅಭ್ಯರ್ಥಿ ಶಂಭುಂದ್ ಕುರ್ಮಿ 40,600ಕ್ಕೂ ಹೆಚ್ಚು ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುರ್ ರಜಾಕ್ ಮೊಲ್ಲಾ ಮೂರನೇ ಸ್ಥಾನ ಮತ್ತು ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಾಂಗೀರ್ ಖಾನ್ 7,700ಕ್ಕೂ ಹೆಚ್ಚು ಮತಗಳೊಂದಿಗೆ ನಾಲ್ಕನೇ ಸ್ಥಾನ ಪಡೆದರು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮತದಾನದ ಸಮಯದಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರದ ಆರೋಪದ ನಂತರ ಚುನಾವಣಾ ಆಯೋಗ ಫಾಲ್ಟಾದಲ್ಲಿ ಮರು ಚುನಾವಣೆಗೆ ಆದೇಶಿಸಿತ್ತು. ಈ ತಿಂಗಳ 21ರಂದು ಮರು ಚುನಾವಣೆ ನಡೆಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೊರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ ಪ್ರಬಲ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 24 ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದ ಚಮನ್ ಫಾಟಕ್ ರೈಲು ನಿಲ್ದಾಣದ ಸಮೀಪ ಈ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ ಒಂದು ರೈಲು ಭಾಗಶಃ ಹಾನಿಗೊಳಗಾಗಿದ್ದು ಆ ಪ್ರದೇಶದಲ್ಲಿ ನಿಲ್ಲಿಸಲಾಗಿದ್ದ 10 ವಾಹನಗಳು ಸಹ ಹಾನಿಗೊಳಗಾಗಿವೆ. ಘಟನೆಯ ನಂತರ ಕ್ವೆಟ್ಟಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ ದಾಳಿಯ ಹೊಣೆ ಹೊತ್ತುಕೊಂಡಿದೆ. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಪಾಕಿಸ್ತಾನಿ ಸೇನಾ ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ನಿರ್ದಿಷ್ಟವಾಗಿ ದಾಳಿ ನಡೆಸಲಾಗಿದೆ ಎಂದು ಹೇಳಿದೆ. ಸ್ಫೋಟ ಸಂಭವಿಸಿದಾಗ ರೈಲಿನಲ್ಲಿ 300ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಇದ್ದರು ಎಂದು ವರದಿಯಾಗಿದೆ. ಉಕ್ರೇನ್ನ ಕೈವ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿಯ ದಾಳಿಯ ಸಮಯದಲ್ಲಿ ರಷ್ಯಾ ತನ್ನ ಶಕ್ತಿಶಾಲಿ ಹೈಪರ್ಸಾನಿಕ್ ಒರೆಷ್ನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಬಳಸಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ತೀವ್ರವಾದ ವೈಮಾನಿಕ ದಾಳಿಯು ರಾಜಧಾನಿ ಕೈವ್ನಾದ್ಯಂತ ಕಟ್ಟಡಗಳನ್ನು ಹಾನಿಗೊಳಿಸಿದೆ. ದಾಳಿಯಲ್ಲಿ 70ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಪರಮಾಣು ಅಥವಾ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಒರೆಷ್ನಿಕ್ ಕ್ಷಿಪಣಿಯು ಕೈವ್ ಪ್ರದೇಶದ ಬಿಲಾತ್ಸ್ ಕೆರ್ವಾ ನಗರಕ್ಕೂ ಹಾನಿ ಮಾಡಿದೆ ಎಂದು ವೊಲೊಡಿಮಿರ್ ಜೆಲೆನ್ಸ್ಕಿ ಮಾಹಿತಿ ನೀಡಿದ್ದಾರೆ. ಒರೆಷ್ನಿಕ್ ಕ್ಷಿಪಣಿಯ ಬಳಕೆಯನ್ನು ರಷ್ಯಾದ ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ. ಉಕ್ರೇನ್ನ ಮಿಲಿಟರಿ ಕಮಾಂಡ್ ಮತ್ತು ನಿಯಂತ್ರಣ ಸೌಲಭ್ಯಗಳು, ವಾಯುನೆಲೆಗಳು ಮತ್ತು ಮಿಲಿಟರಿ ಕೈಗಾರಿಕಾ ಉದ್ಯಮಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ರಷ್ಯಾದ ಭೂಪ್ರದೇಶದಲ್ಲಿನ ನಾಗರಿಕ ಸೌಲಭ್ಯಗಳ ಮೇಲೆ ಇತ್ತೀಚೆಗೆ ಉಕ್ರೇನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪಕ್ಷದ ಹಿರಿಯ ನಾಯಕರ ಸಭೆ ನಡೆಯಿತು. ಈ ವೇಳೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸದರು, ಶಾಸಕರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ನಿತಿನ್ ನಬಿನ್, ದೇಶದಲ್ಲಿ ಬಿಜೆಪಿ ಪಕ್ಷ ಶೂನ್ಯದಿಂದ 2,000ಕ್ಕೂ ಹೆಚ್ಚು ಶಾಸಕರನ್ನು ಗೆಲ್ಲಿಸುವ ಮಟ್ಟಕ್ಕೆ ಬೆಳೆದಿದೆ. ಜನಪರ ಕಾರ್ಯಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕಾಗುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ನಂಬಿಕೆ ಉಳಿಸಿಕೊಳ್ಳಲು ವಿಫಲವಾಗಿದೆ ಎಂದು ಆರೋಪಿಸಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯಾವಳಿಯ ದಿನದ ಎರಡನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಕಾರ

ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕನ್ನಡದಲ್ಲಿ ಭಾಷಣ, ವಚನಕಾರರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ.
1: 12ನೇ ಶತಮಾನ ಕನ್ನಡ ನೆಲದ ಚಾರಿತ್ರಿಕ ಘಟ್ಟ. ಜಾತಿ ಮೌಢ್ಯತೆಗಳನ್ನು ಕಳಚಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಯಾಮದಲ್ಲಿ ಸಮಸಮಾಜವನ್ನು ಕಟ್ಟಲು ಯತ್ನಿಸಿದ ಸಂದರ್ಭ ಇದೇ ವಚನ ಚಳುವಳಿ. ಬಸವಣ್ಣನವರ ನಾಯಕತ್ವದಲ್ಲಿ ಸಂಘಟಿತವಾದ ವಚನ ಚಳುವಳಿಯು ನಮ್ಮ ನೆಲದ ಒಂದು ಐತಿಹಾಸಿಕ ಸಂಭವ. ಇಂತಹ ಕಾಲಘಟ್ಟದಲ್ಲಿ ಹುಟ್ಟಿದುದೇ ಕಾಯಕ ತತ್ವ. ಕಾಯಕವೇ ಕೈಲಾಸ ಎಂದು ಹೇಳಿದ ಬಸವಣ್ಣನವರ ಈ ಉಕ್ತಿ ಇಡೀ ವಚನ ಚಳುವಳಿಯ ಸ್ವರೂಪಕ್ಕೆ ಒಂದು ಹೊಸ ಆಯಾಮ ನೀಡಿತು. ಕಾಯಕವೆಂದರೆ ಕೆಲಸ ಅಥವಾ ದುಡಿಮೆ ಎಂದರ್ಥ. ಈ ಕಾಯಕವನ್ನು ಜೀವನ ಮೌಲ್ಯವನ್ನಾಗಿ ಮಾಡಿದವರು ಶಿವಶರಣರು. ಎಲ್ಲರೂ ದುಡಿಯಬೇಕು. ಜೀವನ ನಿರ್ವಹಣೆಗೆ ಸತ್ಯ ಶುದ್ಧವಾದ ಕಾಯಕವೊಂದು ಇರಬೇಕು. ಮಾಡುವ ಕಾಯಕದಲ್ಲಿ ಮೋಸ ವಂಚನೆಗಳಿರಬಾರದು, ನಾಟಿಕೀಯತೆ ಇರಬಾರದು. ಕಾಯಕದಲ್ಲಿ ಎಲ್ಲವೂ ಎಲ್ಲರೂ ಸಮಾನ, ಮೇಲು ಕೀಳೆಂಬುದಿಲ್ಲ. ಮಾಡುವ ಕಾಯಕ ಶಿವನಿಂದ ವರವಾಗಿ ಬಂದುದು. ಮಾಡುವ ಕಾಯಕದಲ್ಲೇ ಶಿವನಿರುವನು. ಕಾಯಕವೇ ಕೈಲಾಸ. ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಕಾಯಕಕ್ಕೆ ಜಾತಿ ಗೋತ್ರಗಳ ಸೂತಕವಿಲ್ಲದಿರಬೇಕು. ಇವು ಆದರ್ಶ ಸಮಾಜ ನಿರ್ಮಿಸಲು ಹೊರಟ ಶಿವಶರಣರು ಕಲ್ಪಿಸಿದ ಕಾಯಕ ಸೂತ್ರಗಳು. ಮೇಲು ಕೀಳೆಂಬ ಭಾವನೆಯಿಲ್ಲದೆ ಸದ್ಗುಣಗಳಿಂದಲೇ ಯೋಗ್ಯತೆಯನ್ನು ನಿರ್ಧರಿಸುವ ಮತ್ತು ಎಲ್ಲರೂ ಸಮಾನ ಅವಕಾಶಗಳನ್ನು ಪಡೆಯಬಲ್ಲ ಆದರ್ಶ ಸಮಾಜದ ರಚನೆ ಶಿವಶರಣರ ಉದ್ದೇಶವಾಗಿತ್ತು. ಅದಕ್ಕಾಗಿ ಅವರು ಜನಜಾಗೃತಿಯನ್ನುಂಟು ಮಾಡಲು ಯತ್ನಿಸಿದರು. ಜೀವನದಲ್ಲಿ ಬದುಕುವುದಕ್ಕಾಗಿ ವ್ಯಕ್ತಿ ಯಾವುದೇ ಉದ್ಯೋಗವನ್ನು ಕೈಗೊಂಡಿರಲಿ, ಅವನಿಗೆ ತನ್ನ ವಿಕಾಸಕ್ಕೆ ಪೂರ್ಣ ಅವಕಾಶ ಸಿಕ್ಕಬೇಕು. ಅವನು ಕೈಗೊಂಡ ಉದ್ಯೋಗ ಕಾಯಕವಾಗಿ ಸಾಧನೆಗೆ ಪೂರಕವಾಗುತ್ತದೆಂದು ಸಾರಿದರು. ವಚನಕಾರರು ಬಳಸಿರುವ ಕಾಯಕಕ್ಕೆ ಎರಡು ನೆಲೆಗಳಿವೆ. ಒಂದು ಸಾಮಾಜಿಕ ಆಯಾಮ, ಮತ್ತೊಂದು ಆಧ್ಯಾತ್ಮಿಕ ಆಯಾಮ. ಮೇಲ್ನೋಟಕ್ಕೆ ಕಾಯಕ ಲೋಕ ವ್ಯವಹಾರದ ಕೆಲಸವಾಗಿ ಕಂಡರೂ ಆಧ್ಯಾತ್ಮ ಭಾವದಿಂದ ಸಮಸಮಾಜ ನಿರ್ಮಾಣಕ್ಕೆ ನಾಂದಿಯಾಗುತ್ತದೆ. ಶರಣರಿಂದ ಕಾಯಕ ಎನ್ನುವ ಶಬ್ದ ವಿಶೇಷ ಅರ್ಥಗಳನ್ನು ಪಡೆದುಕೊಂಡು ಪರಂಪರಾಗತವಾಗಿ ಬಂದ ಕರ್ಮ ಕೆಲಸ ಉದ್ಯೋಗಗಳಿಗಿಂತ ಹೆಚ್ಚಿನ ವ್ಯಾಪಕಾರ್ಥವನ್ನು ಮೌಲ್ಯವನ್ನು ಪಡೆದುಕೊಂಡಿದೆ. ವಿಶೇಷವಾಗಿ ಕಾಯಕವನ್ನು ಬದುಕಿನ ದಾರಿಯನ್ನಾಗಿ ರೂಪಿಸಿಕೊಂಡಿದ್ದರಿಂದ ಅದಕ್ಕೊಂದು ಸಾಮಾಜಿಕ ಅರ್ಥ ಪ್ರಾಪ್ತಿಯಾಯಿತು. ಶರಣರಿಗೆ ಕಾಯಕ ಎನ್ನುವುದೊಂದು ಯೋಗ, ಅದೊಂದು ಶಿವಾರ್ಪಣಾ ಭಾವ, ಹಾಗೆಯೇ ಶಿವಪ್ರಜ್ಞೆ ಎಂಬರ್ಥದಲ್ಲಿ ರೂಪಿತವಾಯಿತು. ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಂಗಳ ಮಾಡಿದರೆಯೂ ಆ ಕರ್ಮಂಗಳ ಫಲಭೋಗವ ನೀ ಕೊಡುವೆ ಎಂಬುದು ನಾನು ಬಲ್ಲೆ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸೊಮ್ಮಿಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ಈ ವಚನದಲ್ಲಿ ಇಡೀ ಕಾಯಕ ತತ್ವದ ಸಾರ ಅಡಗಿದೆ. ಕಾಯಕವನ್ನು ಸತ್ಯ ಶುದ್ಧನಾಗಿ ಒಳ್ಳೆಯ ಮನಸ್ಸಿನಿಂದ ಮನಪೂರ್ವಕವಾಗಿ ಮಾಡಿದಾಗ ಆ ಪರಮಾತ್ಮ ಫಲ ಕೊಟ್ಟೇ ಕೊಡುತ್ತಾನೆ ಎನ್ನುವ ಭರವಸೆ ಶರಣನಿಗಿರುತ್ತದೆ. ಹೀಗೆ ಗುರುಲಿಂಗ ಜಂಗಮಕ್ಕಾಗಿ ಮಾಡುವ ಪ್ರತಿ ಕ್ರಿಯೆಯು ಸಮಾಜಕ್ಕೆ ಅರ್ಪಿತ. ಈ ಹಿನ್ನೆಲೆಯಲ್ಲಿ ಶರಣರ ಜೀವನದ ಜೀವಾಳವೇ ಕಾಯಕ. ಅವರು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ದೃಷ್ಟಿಗಳಿಂದ ಕಾಯಕ ತತ್ವವನ್ನು ಪ್ರತಿಪಾದಿಸಿದರು. ಅದನ್ನೇ ಜೀವನದ ಪರಮಾರ್ಥವೆಂದು ನಂಬಿದರು. ಕಾಯಕದ ಮೂಲಕವೇ ಅನುಭವ ಸಿದ್ಧಿಯನ್ನು ಸಾಧಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು. ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು, ಜಂಗಮವಾದರೂ ಕಾಯಕದಿಂದಲೇ ತನ್ನ ವೇಷದ ಪಾಶ ಹರಿಯುವುದು. ಗುರುವಾದರೂ ಲಿಂಗವಾದರೂ ಜಂಗಮವಾದರೂ ಪರಸೇವೆಯ ಮಾಡಬೇಕು ಎಂದು ನುಲಿಯ ಚಂದಯ್ಯನವರು ಹೇಳುತ್ತಾರೆ. ಸರ್ವರು ಸಮರ್ಪಣಾ ಭಾವದಿಂದ ಸಮರ್ಪಕವಾದ ಕಾಯಕ ಮಾಡಲೇಬೇಕು. ಕಾಯಕ ಮನುಷ್ಯ ಮತ್ತು ಸಮಾಜದ ಸಂಬಂಧವನ್ನು ಮಧುರಗೊಳಿಸುವ ಮಧ್ಯವರ್ತಿ. ಅದರ ಬಗ್ಗೆ ಅನನ್ಯ ಭಕ್ತಿ ಗೌರವಗಳು ಇದ್ದುದರಿಂದ ವೃತ್ತಿ ಗೌರವ ಉಂಟಾಯಿತು. ಕಾಯಕಕ್ಕೆ ಶಿವಪೂಜೆಯ ನೆಲೆ ಪ್ರಾಪ್ತವಾಯಿತು. ಶ್ರಮ ಸಂಸ್ಕೃತಿ ಪ್ರತಿಷ್ಠಿತವಾಯಿತು. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದುಡೂ ಮರೆಯಬೇಕು, ಲಿಂಗ ಪೂಜೆಯಾದುಡೂ ಮರೆಯಬೇಕು, ಜಂಗಮ ಪೂಜೆಯಾದುಡು ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದುಡು ಕಾಯಕದೊಳಗು. ಹೀಗೆ ಕಾಯಕವೇ ಅಂತಿಮವೆಂದು ತಿಳಿದಿದ್ದ ಶರಣರಿಗೆ ಕಾಯಕವೇ ಕೈಲಾಸವಾಯಿತು. ವ್ಯಕ್ತಿಯ ಬದುಕು ಹಸನಾಗಬೇಕಾದರೆ ಆತ ಮೈಮುರಿದು ದುಡಿಯಬೇಕು. ನಿಷ್ಠೆಯಿಂದ ಕಾಯಕದಲ್ಲಿ ತನ್ಮಯನಾದಾಗ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಶರಣರಿಗಿತ್ತು. ಬಸವಾದಿ ಶರಣರು ನವ ಸಮಾಜ ನಿರ್ಮಾಣದ ಅಸ್ಥಿಭಾರವಾಗಿ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಜನತೆಯ ಮುಂದಿರಿಸಿದರು. ಜನರು ಮಾಡುವ ವೃತ್ತಿಯಲ್ಲಿ ಕಲೆಯಲ್ಲಿ ಮೇಲು ಕೀಳು ಎಂಬುದಿಲ್ಲ. ಶ್ರದ್ಧೆಯಿಂದ ಸತ್ಯ ಶುದ್ಧವಾಗಿ ಮಾಡುವ ಕೆಲಸವೆಲ್ಲವೂ ಪವಿತ್ರವೆನಿಸಿ ಅವನ್ನು ಕಾಯಕ ಎಂದು ಕರೆದರು. ಕೀಳು ಎಂದು ದೂರವಿಟ್ಟಿದ್ದ ಅನೇಕ ಕಸುಬುಗಳು ಕಲೆಗಳು ಅಭಿವೃದ್ಧಿ ಹೊಂದಿ ಸಮಾಜ ಸಂಪನ್ನವಾಯಿತು. ಸಮಾಜದಲ್ಲಿ ಪ್ರತಿಯೊಬ್ಬರೂ ದೇಹ ದಣಿಸಿ ದುಡಿದು ತಿನ್ನಬೇಕೆಂಬ ತತ್ವದಿಂದ ಸೋಮಾರಿತನ ತೊಲಗಿ ಸಮಾಜವು ಕ್ರಿಯಾಶೀಲವಾಯಿತು. ತನ್ನ ಸತ್ಯ ನಿಷ್ಠೆ ದುಡಿಮೆಯಿಂದ ಬಂದ ಆದಾಯ ತನ್ನದೊಬ್ಬನದಲ್ಲ, ಅದು ಸಮಾಜದ್ದು. ಅದರಲ್ಲಿ ಕೆಲ ಭಾಗವನ್ನು ತನ್ನ ಸೀಮಿತ ಅಗತ್ಯಗಳಿಗೆ ಬಳಸಿ ಉಳಿದದ್ದನ್ನು ಸಮಾಜಕ್ಕೆ, ಅಶಕ್ತರಿಗೆ, ಅಸಹಾಯಕರಿಗೆ ನೀಡಬೇಕು. ನಾಳೆಗೆಂದು ಕೂಡಿಡಬಾರದು. ಸಂಗ್ರಹ ಬುದ್ಧಿ ಪಾಪಕ್ಕೆ ದಾರಿ. ಅಲ್ಲದೆ ತನ್ನದೆಂಬ ಅಹಂಕಾರವನ್ನು ಬಿಟ್ಟು ಹಂಚಿ ಉಣ್ಣುವುದೇ ದಾಸೋಹ. ಇದರಿಂದ ಸಮಾಜದಲ್ಲಿ ಉಳ್ಳವರು ಇಲ್ಲದವರು ಎಂಬ ಭೇದ ತೊಲಗಿ ಆರ್ಥಿಕ ಸಮತೋಲನವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಒಂದು ಪ್ರಾಮಾಣಿಕ ಗಳಿಕೆ ಇನ್ನೊಂದು ಸಾರ್ಥಕ ಬಳಕೆ. ಇದು ಶರಣರು ವಿಶ್ವದ ಆರ್ಥಿಕ ನೀತಿಗೆ ನೀಡಿದ ಬಹುದೊಡ್ಡ ಕಾಣಿಕೆ. ಕಾಯಕವೆಂದರೆ ಸತ್ಯ, ಅಹಿಂಸೆ, ನೀತಿ, ನಂಬಿಕೆ, ಪ್ರಾಮಾಣಿಕತೆ ಎಂಬ ಅರ್ಥ ಪ್ರಾಪ್ತವಾಯಿತು. ಅಂಥ ಕಾಯಕದಿಂದ ಬಂದ ಆದಾಯದಲ್ಲಿ ಗುರು, ಲಿಂಗ, ಜಂಗಮ ಸೇವೆ ಮಾಡಬೇಕು. ತನ್ನ ಕುಟುಂಬದ ಪೋಷಣೆಯ ಜೊತೆ ಜೊತೆಗೆ ನಿತ್ಯ ದಾಸೋಹಕ್ಕೆ ಉಪಯೋಗವಾಗಬೇಕು. ನಿತ್ಯದ ದುಡಿಮೆ ನಿತ್ಯದ ದಾಸೋಹ, ಇಂದಿನದು ನಾಳೆಗೆ ತಂಗಳು ಎನ್ನುವ ನಿಷ್ಠೆ ಶರಣರ ಕಾಯಕ ತತ್ವದಲ್ಲಿ ಅಡಗಿತ್ತು. ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಂದವಾಗಿರಬೇಕು. ನೇಮದ ಕೂಲಿ ಎಂದಿನ ನಿತ್ಯ ನೇಮದಲ್ಲಿ ಸಂದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಯಿಸಿ ದ್ರವ್ಯವ ಹಿಡಿದರೆ ತಾ ಮಾಡುವ ಸೇವೆ ನಷ್ಟವಯ್ಯ ಎಂಬಂತೆ ಕಾಯಕ ದಾಸೋಹಕ್ಕಾಗಿಯೇ ವಿನಃ ಸಂಪಾದನೆ ಮತ್ತು ಸಂಗ್ರಹಕ್ಕಲ್ಲ. ಆಸೆಯಾಗಲಿ ಲೋಭವಾಗಲಿ ಆತುರವಾಗಲಿ ಕಾಯಕ ಜೀವಿಗಳಿಗೆ ಇರಲಿಲ್ಲ. ಕಾಯಕಕ್ಕೆ ಮಹತ್ವ ಬಂದದ್ದೇ ಹಣ ಮತ್ತು ಸಂಗ್ರಹ ಅಮುಖ್ಯವಾದುದರಿಂದ. ಕಾಯಕದಲ್ಲಿ ಸೇವೆ ಮುಖ್ಯವಾಗಿದ್ದುದರಿಂದ ಸಮಾನತೆ ಸಹಜವಾಯಿತು. ಮೇಲು ಕೀಳು ಎನ್ನುವ ಜಾತಿ ಭೇದದ ಭಾವ ಸಹಜವಾಗಿಯೇ ಮರೆಯಾಗಲಾರಂಭಿಸಿತು. ಸೇವೆಯಲ್ಲಿ ಕೈಲಾಸ ಸುಖ ಪ್ರಾಪ್ತವಾಯಿತು. ಶರಣರ ದೃಷ್ಟಿಯಲ್ಲಿ ಕಾಯಕವೆಂದರೆ ಕೇವಲ ಶ್ರಮವೂ ಅಲ್ಲ, ಧಾರ್ಮಿಕ ಕರ್ಮವೂ ಅಲ್ಲ, ಅದು ಪರಹಿತಕ್ಕಾಗಿ ದುಡಿಯುವ ಶಿವಕೇಂದ್ರೀಯ ಕ್ರಿಯೆ. ಕಾಯಕದಿಂದ ಬಂದ ವಿನಿಯೋಗದಲ್ಲಿ ಸಮಾನತೆ, ಬದುಕಿನ ಅಂತರಂಗ ಮತ್ತು ಬಹಿರಂಗಗಳ ಸಾಮರಸ್ಯ, ಭಕ್ತಿ ಮತ್ತು ಭಾವಗಳ ಐಕ್ಯತೆ, ಇಂಥ ಶಿವೈಕ್ಯ ಭಾವದಿಂದ ಮಾಡುವ ಎಲ್ಲ ಕಾಯಕಗಳು ಉತ್ತಮ ಎಂಬುದು ಶರಣರ ದೃಢವಾದ ನಿಲುವು. ಈ ನಿಲುವಿನಿಂದಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದವರೆಲ್ಲ ಸಮಾನರೆಂಬ ಭಾವನೆ ಸಮಾಜದಲ್ಲಿ ಬೇರೂರಿತು. ಕಾಯಕ ಜಾತಿಯ ತಾರತಮ್ಯವನ್ನು ಹೋಗಲಾಡಿಸಿತು. ಶರಣರಿಗೆ ಗುರುಲಿಂಗ ಜಂಗಮರಿಗಿಂತ ಕಾಯಕ ನಿಷ್ಠೆ ಮಹತ್ವವಾಗಿತ್ತು. ಕಾಯಕದಲ್ಲಿ ನಿರತನಾದಾಗ ಪರಶಿವನೇ ಪ್ರತ್ಯಕ್ಷನಾಗಿ ಬಂದರೂ ಲಕ್ಷಿಸದಷ್ಟು ಕಾರ್ಯನಿಷ್ಠೆ ಮೆರೆದರು. ದೇವ

0: ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡೆನಾದೊಡೆ ನಿಮ್ಮ ಪುರಾತನ ರಾಣೆ ತಲೆದಂಡ ತಲೆದಂಡ ಇದು ಕಾಯಕ ಜೀವಿಗಳಾದ ಶಿವಶರಣರ ಕಾಯಕ ನಿಷ್ಠೆ. ಬೇರೆಯವರ ಮನೆಯಲ್ಲಿ ಅಕ್ಕಿ ಆಯುವ ಕಾಯಕ ಮಾಡುತ್ತಿದ್ದ ಮಾರಯ್ಯ ಒಂದು ದಿನ ಅಗತ್ಯವಿರುವುದಕ್ಕಿಂತ ಹೆಚ್ಚು ಅಕ್ಕಿ ತಂದಾಗ ಅದನ್ನು ಹೆಂಡತಿ ಲಕ್ಕಮ್ಮ ವಿರೋಧಿಸುತ್ತಾಳೆ. ಈಸಕ್ಕಿಯಾಸೆ ನಮಗ್ಯಾಕೆ? ಆಸೆ ಎಂಬುದು ಅರಸಿಂಗಲ್ಲದೆ ಶಿವಶರಣನಿಗಲ್ಲ ಎಂದು ಹೇಳಿ ಹಿಂದಕ್ಕೆ ಕಳುಹಿಸುತ್ತಾಳೆ. ಹಾಗೆಯೇ ತಾವು ಸಂಪಾದಿಸದೇ ಬಂದ ಬಂಗಾರವನ್ನು ಮೋಳಿಗೆ ಮಾರಯ್ಯ ಮತ್ತು ಅವನ ಹೆಂಡತಿ ಮಹಾದೇವಿ ತಿರಸ್ಕರಿಸುತ್ತಾರೆ. ಮಹಾದೇವನೆಂಬ ಕಾಶ್ಮೀರ ದೇಶದ ಅರಸ ಬಸವಣ್ಣನವರ ತತ್ವಕ್ಕೆ ಮತ್ತು ಅವರ ಆಂದೋಲನಕ್ಕೆ ಮಾರು ಹೋಗಿ ತನ್ನ ಸಕಲ ಸಂಪತ್ತನ್ನು ತ್ಯಾಗ ಮಾಡಿ ಹೆಂಡತಿಯೊಡನೆ ಕಲ್ಯಾಣಕ್ಕೆ ಬಂದು ಬಡತನದ ಜೀವನವನ್ನು ಕೈಗೊಳ್ಳುತ್ತಾನೆ. ಬಳಿಕ ನಿತ್ಯವೂ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಜೀವಿಸುತ್ತಿದ್ದ ಆ ಮೋಳಿಗೆಯ ಕಾಯಕವನ್ನು ಅಂದರೆ ಕಟ್ಟಿಗೆ ಕಡಿಯುವ ಕಾಯಕವನ್ನು ಅವನಾಗಿಯೇ ಸಂತೋಷದಿಂದ ಆರಿಸಿಕೊಂಡನು. ಅವನ ಹೆಂಡತಿ ಕಟ್ಟಿಗೆ ಮಾರಿ ಬಂದ ಹಣದಲ್ಲಿ ನಿತ್ಯ ದಾಸೋಹ ಮಾಡಿ ಸಂತೃಪ್ತಿ ಪಡುತ್ತಿದ್ದಳು. ಇಂತಹ ಮೋಳಿಗೆಯ ಮಾರಯ್ಯ ಮತ್ತು ಮಹಾದೇವಮ್ಮನವರಿಂದ ಕಾಯಕ ತತ್ವಕ್ಕೆ ದಾಸೋಹ ಸೇವೆಗೆ ಮಹತ್ವ ಬಂದಿತು. ಮೋಳಿಗೆಯ ಮಾರಯ್ಯನ ಮತ್ತು ಮಹಾದೇವಿಯವರ ಕಾಯಕ ಮತ್ತು ದಾಸೋಹ ನಿಷ್ಠೆಯನ್ನು ಕಂಡ ಬಸವಣ್ಣನು ಮನೆಯ ನೋಡ ಬಡವರು, ಮನವ ನೋಡ ಧೀರರು, ಸೋಂಕಿನಲ್ಲಿ ಶುಚಿಗಳು, ಸರ್ವಾಂಗ ಧೀರರು, ಪಸರವ ನೋಡಿದಡೇನೂ ಇಲ್ಲ, ಸಮಯೋಚಿತಕ್ಕೆ ಸಕಲ ಪದಾರ್ಥ ಬಂದಿವುದು, ಕೂಡಲ ಸಂಗಮ ದೇವ ನಿಮ್ಮ ಶರಣ ಸರ್ವಾಂಗ ಧೀರ ಮೋಳಿಗೆಯ ಮಾರಿ ತಂದೆ ಎಂದು ಬಣ್ಣಿಸಿದ್ದಾರೆ. ಇಂತಹ ದಂಪತಿಗಳಿಂದ ಶರಣ ತತ್ವಕ್ಕೆ, ದಾಂಪತ್ಯ ತತ್ವಕ್ಕೆ, ಕಾಯಕ ಮತ್ತು ದಾಸೋಹ ತತ್ವಕ್ಕೆ ವಿಶಾಲಾರ್ಥ ಪ್ರಾಪ್ತವಾಯಿತು. ಶರಣರಿಗೆ ತಮ್ಮ ಕಾಯಕದ ಬಗ್ಗೆ ಹೆಮ್ಮೆ, ಅಭಿಮಾನ. ಅದಕ್ಕಾಗಿಯೇ ತಮ್ಮ ಕಾಯಕದ ಮುಂದೆ ತಮ್ಮ ಹೆಸರನ್ನು ಸೇರಿಸಿಕೊಂಡರು. ಕಟ್ಟಿಗೆ ಕಾಯಕದ ಮೂಲಿಗೆ ಮಾರಯ್ಯ, ಬಟ್ಟೆ ಒಗೆಯುವ ಮಡಿವಾಳ ಮಾಚಯ್ಯ, ದೋಣಿ ನಡೆಸುವ ಅಂಬಿಗರ ಚೌಡಯ್ಯ, ಬಿದಿರಿನ ಕಾಯಕದ ಮೇದಾರ ಕೇತಯ್ಯ, ಸಮಗಾರಿಕೆಯ ಹರಳಯ್ಯ, ಚರ್ಮ ಹದ ಮಾಡುವ ಡೋಹರ ಕಕ್ಕಯ್ಯ, ದನ ಕಾಯುವ ತುರುಗಾಹಿ ರಾಮಣ್ಣ, ತೆರಿಗೆ ಸಂಗ್ರಹದ ಸುಂಕದ ಬಂಕಣ್ಣ, ಆಯ್ದಕ್ಕಿ ಮಾರಯ್ಯ, ಬಾಚಿ ಬಸವಯ್ಯ, ವೈದ್ಯ ಸಂಗಣ್ಣ, ಹಡಪದ ಅಪ್ಪಣ್ಣ, ಹೀಗೆ ಹತ್ತು ಹಲವು ಕಾಯಕದಲ್ಲಿ ನಿರತರಾದ ಶರಣರು ವೃತ್ತಿ ಗೌರವ ತಂದುಕೊಟ್ಟರು. ರಾಜ ಪದವಿಯನ್ನು ತಿರಸ್ಕರಿಸಿ ಕಾಯಕವನ್ನು ಕಾಯ ವಾಚ ಮನಸ ಸ್ವೀಕರಿಸಿ ಅದನ್ನೇ ತನ್ನ ಬದುಕಿನ ಉಸಿರಲ್ಲಿ ಅಳವಡಿಸಿಕೊಂಡ ಮೋಳಿಗೆ ಮಾರಯ್ಯ ಅದರಿಂದಲೇ ಮುಕ್ತಿ ಪಡೆಯುತ್ತಾನೆ. ಮೋಳಿಗೆಯ ಕಾಯಕದಲ್ಲಿಯೇ ಸಂತೃಪ್ತಿ ಪಡುತ್ತಾನೆ. ದೇಹವನ್ನು ದಂಡಿಸದೆ, ಮನಸ್ಸಿಗೆ ಆಯಾಸ ಮಾಡಿಕೊಳ್ಳದೆ ಸೋಮಾರಿಯಾಗಿ ಕುಳಿತು ಉಣ್ಣುವುದು ನೀಚತನವೆಂದು ಶರಣರು ಭಾವಿಸಿದ್ದರು. ನಿತ್ಯ ದುಡಿಯದೆ, ತನು ಮನ ಕರಗದೆ, ಕಾಡಿ ಬೇಡಿ ಗಳಿಸಿಕೊಂಡು ಬದುಕುವುದು ಕಾಯಕವಲ್ಲ. ಕೃಷಿ ಕೃತ್ಯ ಕಾಯಕದಿಂದಾದೊಡೇನು? ತನು ಬಳಲಿಸಿ ತಂದು ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದ ತೋರಯ್ಯ ಎನ್ನುವ ಬಸವಣ್ಣ ಅಂತಹ ಕಾಯಕ ಜೀವಿಯ ತನು ಮನ ಶುದ್ಧ, ಆತನ ನಡೆ ನುಡಿ ಎಲ್ಲವೂ ಪಾವನ, ಆತನಿಗೆ ಉಪದೇಶ ಮಾಡಿದಾತನೇ ಪರಮ ಸದ್ಗುರು ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ. ಕಾಯಕ ತತ್ವವನ್ನು ಚೆನ್ನಾಗಿ ಅರಿತುಕೊಂಡಿದ್ದ ಜೇಡರ್ದಾಸಿಮಯ್ಯ ತಾನು ನೇಯುವ ಬಟ್ಟೆಯ ಒಂದೊಂದು ದಾರದಲ್ಲಿಯೂ ಶಿವನ ರೂಪವನ್ನು ಕಾಣುತ್ತಿದ್ದ. ದೇವರನ್ನು ಕಾಣಲು ಆತ ತಾನು ಮಾಡುವ ಕೆಲಸ ಬಿಟ್ಟು ಎಂದೂ ದೇವಸ್ಥಾನಕ್ಕೆ ಹೋಗುತ್ತಿರಲಿಲ್ಲ. ಕಾಯಕವನ್ನು ಪರಮ ಪೂಜ್ಯವೆಂದು, ಪರಮ ಪವಿತ್ರವೆಂದು ನಂಬಿದ್ದ ಶರಣರು ಕಾಯಕದಿಂದಲೇ ಲಿಂಗ ಜಂಗಮ ದರ್ಶನ, ಕಾಯಕದಿಂದಲೇ ಸಂಪತ್ತು ಎಂದು ಭಾವಿಸುತ್ತಾರೆ. ಹೀಗೆ 12ನೇ ಶತಮಾನದ ಶಿವಶರಣರ ಕಾಯಕ ತತ್ವವನ್ನು ನಾವೆಲ್ಲರೂ ರೂಢಿಸಿಕೊಂಡು ವರ್ಗರಹಿತ ಸಮಾಜ ಕಟ್ಟೋಣ ಎಂದು ಆಶಿಸುತ್ತೇನೆ.
1: ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ಇದುವರೆಗೆ ವಚನಕಾರರ ಕಾಯಕ ತತ್ವ ಈ ಕುರಿತು ಮಾತನಾಡಿದವರು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಯುವವಾಣಿ
2: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಗರದ ಜ್ಞಾನ ಸಹ್ಯಾದ್ರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನ್ಯಶ್ರೀ. ನಾನು ಜ್ಞಾನ ಸಹ್ಯಾದ್ರಿ ಪ್ರಥಮ ದರ್ಜೆ ಕಾಲೇಜು ಆನಂದಪುರದಲ್ಲಿ ಪ್ರಥಮ ವರ್ಷ ಬಿಎಯನ್ನು ಓದುತ್ತಿದ್ದೇನೆ. ನಾನು ನಿಮಗೆ ಪರಿಚಯಿಸುತ್ತಿರುವ ವಿಷಯ ಹೊಸಗೊಂಡ ದೇವಸ್ಥಾನ. ದತ್ತಖಾನನದ ಗರ್ಭದಲ್ಲಿ ಹೂತು ಹೋಗಿರುವ ಹಲವು ಪುರಾತನ ದೇವಸ್ಥಾನಗಳಲ್ಲಿ ಒಂದಾದ ದೇವಸ್ಥಾನ ಹೊಸಗೊಂಡ ಉಮಾಮಹೇಶ್ವರ ದೇವಾಲಯ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವ ಒಂದು ಸಣ್ಣ ಗ್ರಾಮ ಹೊಸಗೊಂಡ. ಹೊಸಗೊಂಡವು ಶಿವಮೊಗ್ಗದಿಂದ 60 ಕಿಲೋಮೀಟರ್, ಸಾಗರದಿಂದ ಕೇವಲ 19 ಕಿಲೋಮೀಟರ್ ದೂರವಿದೆ. ಹೊಸಗೊಂಡ ದೇವಸ್ಥಾನವು ರಾಜವಂಶಕ್ಕೆ ಸೇರಿದ್ದು ಪ್ರಮುಖವಾಗಿ ವೀರರಸ, ಬೊಮ್ಮರಸ, ಬಾಳೆಹೆಗ್ಗಡತಿ ಇವರಿಂದ ಸುಮಾರು 1350 ವರ್ಷಗಳ ಕಾಲ ಆಳ್ವಿಕೆಗೆ ಒಳಪಟ್ಟಿತ್ತು ಎಂದು ಅಲ್ಲಿನ ಶಾಸನಗಳಿಂದ ತಿಳಿದು ಬಂದಿದೆ. ಆದರೆ ಹೊಸಗೊಂಡ ದೇವಸ್ಥಾನವನ್ನು ಯಾವ ಅರಸ ಕಟ್ಟಿಸದೆಂಬುದಕ್ಕೆ ದಾಖಲೆಗಳು ಇಲ್ಲಿಯವರೆಗೂ ದೊರೆತಿಲ್ಲ. ದೇವಸ್ಥಾನದ ವಾಸ್ತುಶಾಸ್ತ್ರದ ಅಷ್ಟಮಂಗಳ ಪ್ರಶ್ನೆಗಳಲ್ಲಿ ತಿಳಿದು ಬಂದಂತೆ ಕ್ರಿಸ್ತ ಶಕ 11ನೇ ಶತಮಾನದೆಂದು ಹೇಳಲಾಗಿದೆ. ಇಲ್ಲಿನ ಅರಸರ ಕೊನೆಯ ಶಾಸನ ಕಾಲ ಕ್ರಿಸ್ತ ಶಕ 1320. ಇವುಗಳ ಆಧಾರದಲ್ಲಿ ಈ ರಾಜ್ಯ ಅಂದಾಜು ಕ್ರಿಸ್ತ ಶಕ 1400 ವೇಳೆಗೆ ನಾಶವಾಗಿರಬಹುದಾಗಿದೆ. ಸುಮಾರು ವರ್ಷದ ಕಾಲ ಮಲೆನಾಡ ಕಾಡಿನಲ್ಲಿ ಮುಚ್ಚಿ ಹೋದ ಮುತ್ತನ್ನು ಬೆಳಕಿಗೆ ಮತ್ತೆ ತಂದವರೇ ಸಿಎಂ ನಾರಾಯಣ ಶಾಸ್ತ್ರಿಯವರು. 2001ರಿಂದ ದೇವಾಲಯದ ಜೀರ್ಣೋದ್ಧಾರ ಪ್ರಾರಂಭಿಸಿದರು. ಇನ್ನು ದೇವಾಲಯದ ವಿಶೇಷಗಳನ್ನು ನೋಡುವುದಾದರೆ ಮೊದಲಿಗೆ ನಮಗೆ ಎದುರಾಗುವುದೇ 45 ಅಡಿಯ ಏಕಧ್ವಜ ಸ್ತಂಭ. ಇದು ನಮಗೆ ತುಂಬಾ ದೂರದಿಂದಲೇ ಎಲ್ಲರನ್ನು ಗೋಚರಿಸುತ್ತದೆ. ಈ ದೇವಸ್ಥಾನದಲ್ಲಿ ನರ್ಮದಾ ನದಿಯಿಂದ ತನ್ನ ಬಾಣಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಇಲ್ಲಿ ಪ್ರತಿನಿತ್ಯವೂ ತ್ರಿಕಾಲ ಪೂಜೆ ನಡೆಯುತ್ತದೆ. ಈ ದೇವಾಲಯ ನಿರ್ಮಿಸಲು ಹಸಿರು ಕ್ಲೋರೋಸಿಸ್ ಶಿಲೆಯನ್ನು ಬಳಸಲಾಗಿದೆ. ಈ ದೇವಾಲಯಕ್ಕೆ ಶ್ರೀ ಉಮಾಮಹೇಶ್ವರ ಎಂದು ಹೆಸರು ಬರಲು ಮುಖ್ಯ ಕಾರಣವೇನೆಂದರೆ ಗರ್ಭಗುಡಿಯಲ್ಲಿರುವ ಮೂರ್ತಿಯಲ್ಲಿ ಮುಂದೆ ಶಿವ, ಹಿಂದೆ ಪಾರ್ವತಿ ಕೆತ್ತನೆ ಇರುವುದರಿಂದ ಈ ದೇವಾಲಯಕ್ಕೆ ಉಮಾಮಹೇಶ್ವರ ದೇವರ ಎಂದು ಹೆಸರು ಬಂದಿತ್ತು. ಹಾಗೆ ಮುಂದಕ್ಕೆ ಸಾಗಿರದೆ ದೇವಾಲಯದ ಎಡಭಾಗದಲ್ಲಿ ಪರಿವಾರ ದೇವರಾದ ವೀರಭದ್ರ, ನೈಷಮದ್ದಿನಿ, ಲಕ್ಷ್ಮೀನಾರಾಯಣ ದೇವಾಲಯವೂ ಇದೆ. ಹಾಗೆ ಇಲ್ಲಿ ವಿಸ್ತೀರ್ಣವಾದ ಕಲ್ಯಾಣಿಯೂ ಇದೆ. ಈ ಕಲ್ಯಾಣಿಯಲ್ಲಿ ವಿಶೇಷವೇನೆಂದರೆ ವರ್ಷ ಪೂರ್ತಿಯೂ ನೀರು ಹಾಗೆ ಇರುತ್ತದೆ. ಇನ್ನು ಬಲಭಾಗದಲ್ಲಿ ದೇವರ ಕಾಡಿದೆ. ದೇವರ ಕಾಡಿಗೆ ಹೋಗುವ ಮುನ್ನ ಸಿಗುವ ದೇವರೇ ಅನಂತನಾಗ ದೇವರು. ಈ ದೇವಾಲಯವನ್ನು ನೇಪಾಳ ಶೈಲಿಯಲ್ಲಿ ಕೆತ್ತಲಾಗಿದೆ. ಇದನ್ನು ನಾಗರವನ ಎಂದು ಕರೆಯುತ್ತಾರೆ. ನಾಗರವನ ಸುತ್ತಲೂ 5 ವನಗಳು, ರಾಶಿ, ನಕ್ಷತ್ರ, ಶಿವ, ಪಂಚಾಯತ್, ನವಗ್ರಹವನ. ಹಾಗೆ ಮುಂದೆ ಸಾಗಿದ್ರೆ ದೇವರ ಕಾಡು ಸಿಗುತ್ತದೆ. ಇಲ್ಲಿ ನಾವು ಕೇಳಿರದ ನೋಡಿರದ ಹಲವು ಮರಗಿಡಗಳನ್ನು ನೋಡಬಹುದು. ಈ ಕಾಡಿಗೆ ಕುವೆಂಪು ವಿಶ್ವವಿದ್ಯಾಲಯದ ಸಸ್ಯಶಾಸ್ತ್ರ ವಿಜ್ಞಾನಿಗಳು ಭೇಟಿ ನೀಡಿ ಇಲ್ಲಿನ ಮರಗಳನ್ನು ಅಧ್ಯಯನ ಮಾಡಿ ಇಲ್ಲಿನ ಮರಗಳ ವಯಸ್ಸು ಸುಮಾರು 300ರಿಂದ 65 ವರ್ಷಗಳೆಂದು ಪತ್ತೆ ಹಚ್ಚಲಾಗಿದೆ. ಈ ಕಾಡಿನಲ್ಲಿ ಪ್ರತಿಯೊಂದು ಮರದ ಮೇಲೂ ಆಯಾ ಹೆಸರನ್ನು ಪ್ರಕಟಿಸುತ್ತಾರೆ. ಈ ಕಾಡಿನಲ್ಲಿ ವಿಶೇಷವಾಗಿ ಎಲ್ಲರ ಗಮನವನ್ನು ಸೆಳೆಯುವ 650 ವರ್ಷಗಳ ಹಳೆಯ ಬಹುದೊಡ್ಡ ಮಾವಿನ ಮರವಿದೆ. ಹೀಗೆ ಕಾಡಿನಲ್ಲಿ ಮುಂದೆ ಸಾಗಿ ಬೆರೆಸಿರುವುದೇ ಕಂಚಿ ಕಾಳಮ್ಮ ಮತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನ. ಕಂಚಿ ಕಾಳಮ್ಮ ದೇವಸ್ಥಾನವು ಕೇರಳ ಶೈಲಿಯಲ್ಲಿ ನಿರ್ಮಾಣವಾಗಲಾಗಿದೆ. ಇಲ್ಲಿ ಪ್ರತಿನಿತ್ಯವೂ ಪೂಜೆ ನಡೆಯುತ್ತದೆ. ಇನ್ನು ಉಮಾಮಹೇಶ್ವರ ದೇವಾಲಯದ ಬಳಿ ಗೋಶಾಲೆಯೂ ಇದ್ದು ಸುಮಾರು 5ರಿಂದ 7 ತಳಿ ಗೋಗಳು ಇಲ್ಲಿವೆ. ಇನ್ನ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವವನ್ನು ಮಾಡಲಾಗುತ್ತದೆ. ಜಿಲ್ಲೆ, ರಾಜ್ಯ, ದೇಶದಾದ್ಯಂತ ಹಲವು ಭಕ್ತರು ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆದು ಹೋಗುತ್ತಾರೆ. ಇದುವರೆಗೂ ಹೊಸಗುಂದ ಶ್ರೀ ಉಮಾಮಹೇಶ್ವರ ದೇವಾಲಯದ ಬಗ್ಗೆ ಪರಿಚಯ ಮಾಡಿಕೊಡಲು ಅವಕಾಶ ನೀಡಿದ ಆಕಾಶವಾಣಿ ಭದ್ರಾವತಿ ಮತ್ತು ಕಾಲೇಜಿನ ಪ್ರಾಂಶುಪಾಲರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್. ದ್ವಿತೀಯ ಬಿಎ ಪದವಿಯಲ್ಲಿ ಪ್ರಸಂಗ ಮಾಡ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ತಿಳಿಸಿಕೊಡುವಂತಹ ವಿಷಯ ನೀನಾಸಂ ಹೆಗ್ಗೋಡು. ನೀನಾಸಂ ಎಂದರೆ ನೀಲಕಂಠೇಶ್ವರ ನಾಟಕ ಸೇವಾ ಸಂಘ. ನೀನಾಸಂ ಭಾರತದ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡು ಗ್ರಾಮದಲ್ಲಿದೆ. ನೀನಾಸಂ ನಲ್ಲಿ ನಾಟಕ, ಚಲನಚಿತ್ರಗಳು ಮತ್ತು ಪ್ರಕಟಣೆಯ ಬೆಳವಣಿಗೆ ಮೀಸಲಾಗಿದೆ. ನೀನಾಸಂ ಪ್ರಸ್ತುತ ಮುಖ್ಯಸ್ಥರಾದ

0: ಎಂದರ್ಥ. ನೀನಾಸಂ ಪ್ರಸಿದ್ಧ ನಾಟಕಕಾರ ಮತ್ತು ಮ್ಯಾಗ್ನಿಸ್ ಪ್ರಶಸ್ತಿ ಪಡೆದ ಕೆವಿ ಸುಬ್ಬಣ್ಣ ಅವರ ಕನಸಿನ ಕೂಸು. ಅವರು ಹೇಳಿದಂತೆ ಇದು ಸಮುದಾಯ ಚಟುವಟಿಕೆಯಾಗಿದೆ. ನೀನಾಸಂ ಸಹಕಾರಿ ಸಂಘದಂತೆಯೇ ಕಾರ್ಯನಿರ್ವಹಿಸುತ್ತದೆ. ಪ್ರಸ್ತುತ ನಿವೃತ್ತ ಕಂದಾಯ ಅಧಿಕಾರಿ ಎಆರ್ ಶ್ರೀಧರ ಭಟ್ ಅಧ್ಯಕ್ಷರಾಗಿದ್ದಾರೆ ಮತ್ತು ಕೆವಿ ಸುಬ್ಬಣ್ಣ ಅವರ ಮಗರಾದ ಕೆವಿ ಅಕ್ಷರ ನಿರ್ದೇಶಕರಾಗಿದ್ದಾರೆ. ನೀನಾಸಂ ಮೊದಲು 1945 ಹೆಗ್ಗೋಡಿನಲ್ಲಿ ನಡೆಯಿತು. ಕೆವಿ ಸುಬ್ಬಣ್ಣ ಮತ್ತು ಅವರ ಸ್ನೇಹಿತರು ಸಂಜೆ ಒಟ್ಟಿಗೆ ಸೇರಿ ರಾಜಕೀಯ ಮತ್ತು ಇತರ ಪ್ರಚಲಿತ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ತಮ್ಮ ಮತ್ತು ಚರ್ಚಿಸಲು ಪ್ರಾರಂಭಿಸಿದರು. ಈ ಗುಂಪು ಸಣ್ಣ ನಾಟಕಗಳನ್ನು ಸಹ ನಿರ್ಮಿಸಲು ಪ್ರಾರಂಭಿಸಿತು ಮತ್ತು 1947 ಇವರು ಹೆಗ್ಗೋಡಿನ ಸ್ಥಳೀಯ ಹಿಂದೂ ದೇವರು ನೀಲಕಂಠೇಶ್ವರನಿಗೆ ಸಮರ್ಪಿತವಾದ ಹೆಸರಿನೊಂದಿಗೆ ನೀನಾಸಂ ಎಂಬ ಸಾಂಸ್ಕೃತಿಕ ಗುಂಪನ್ನು ರಚಿಸಿದರು. ಸುಬ್ಬಣ್ಣ ಅವರ ತಂದೆ ಮೊದಲು ಅಧ್ಯಕ್ಷರಾಗಿದ್ದರು ಮತ್ತು ಆರಂಭಿಕ ನಾಟಕಗಳು ಹಿಂದೂ ಮಹಾಕಾವ್ಯಗಳಾದ ಶ್ರೀರಾಮಾಯಣ ಮತ್ತು ಮಹಾಭಾರತ ಸಂಬಂಧಿಗಳಾಗಿವೆ. ಮೈಸೂರು ವಿಶ್ವವಿದ್ಯಾಲಯದಿಂದ ಪದವಿ ಪಡೆದ ನಂತರ ಸುಬ್ಬಣ್ಣ ಹೆಗ್ಗೋಡಿಗೆ ಮರಳಿ ನೀನಾಸಂನಲ್ಲಿ ನಾಟಕಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಇದರಲ್ಲಿ ಶೇಕ್ಸ್ಪಿಯರ್, ಮೊಲಿಯರ್ ಮತ್ತು ಬ್ರೆಕ್ಟ್ ಅವರ ಕೃತಿಗಳ ಕನ್ನಡ ಅನುವಾದಗಳನ್ನು ಮತ್ತು ಕನ್ನಡ ಬರಹಗಾರರ ಕೃತಿಗಳನ್ನು ಸಹ ಒಳಗೊಂಡಿತ್ತು. 1957 ಕೆವಿ ಸುಬ್ಬಣ್ಣ ಅವರು ತಮ್ಮದೇ ಆದ ಬರಹಗಳನ್ನು ಪ್ರಕಟಿಸಲು ಒಂದು ಸಣ್ಣ ಖಾಸಗಿ ಪ್ರಕಾಶನ ಸಂಸ್ಥೆಯಾಗಿ ಅಕ್ಷರ ಪ್ರಕಾಶನವನ್ನು ಪ್ರಾರಂಭಿಸಿದರು. ಶೀಘ್ರದಲ್ಲೇ ಅದು ಆ ಕಾಲದ ಹೊಸ ಬರಹಗಾರರನ್ನು ಪ್ರಕಟಿಸಲು ಆರಂಭಿಸಿತು ಮತ್ತು 1950 ಮತ್ತು 1960 ದಶಕದ ನವ್ಯ ಚಳುವಳಿಗಳೊಂದಿಗೆ ತನ್ನನ್ನು ಗುರುತಿಸಿಕೊಂಡಿತು. 1968 1978 ಅಕ್ಷರ ಪ್ರಕಾಶನ ಪ್ರಕಟಿಸಿದ ಜರ್ನಲ್ ಸಾಕ್ಷಿ ಐತಿಹಾಸಿಕ ಸಾಹಿತ್ಯ ಬೆಳವಣಿಗೆಗೆ ಧ್ವನಿ ನೀಡಿತು. 1975 ಹೊತ್ತಿಗೆ ಅಕ್ಷರ ಪ್ರಕಾಶನವು ವ್ಯಾಪಕವಾಗಿ ಪ್ರಸಿದ್ಧವಾದ ಸಂಸ್ಥೆಯಾಗಿತ್ತು. ಇದನ್ನು ಖಾಸಗಿ ಟ್ರಸ್ಟ್ ಆಗಿ ಪುನರ್ ಚಿತ್ರಿಸಲಾಯಿತು ಮತ್ತು ಕೆವಿ ಸುಬ್ಬಣ್ಣ 2005 ಅದರ ಏಕೈಕ ಟ್ರಸ್ಟಿಯಾಗಿದ್ದರು ಮತ್ತು ಅಂದಿನಿಂದ ಕೆವಿ ಅಕ್ಷರ ಅವರು ಇದರ ಮುಖ್ಯಸ್ಥರಾಗಿದ್ದಾರೆ. 1957 ಮತ್ತು 2011 ನಡುವೆ ಅಕ್ಷರ ಪ್ರಕಾಶನವು 50,000 ಪುಟಗಳಿಗೂ ಹೆಚ್ಚು ಸಾಹಿತ್ಯವನ್ನು ಪ್ರಕಟಿಸಿತು. ಈ ಪ್ರಕಾಶನವು ಇದುವರೆಗೆ 800 ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದೆ. ಅವುಗಳಲ್ಲಿ ಸಾಹಿತ್ಯ, ರಂಗಭೂಮಿ, ಸಿನಿಮಾ, ಸಂಸ್ಕೃತಿ, ಅಧ್ಯಯನಗಳು, ತತ್ವಶಾಸ್ತ್ರ ಮತ್ತು ಮಾನವಿಕ ವಿಷಯಗಳು ಸೇರಿವೆ. ಪ್ರಕಟವಾದ ಕೆಲವು ಕೃತಿಗಳಲ್ಲಿ ಡಿಪಿ ಅಶೋಕ್ ಮತ್ತು ಯು ಆರ್ ಅನಂತಮೂರ್ತಿ ಅವರ ಕೃತಿಗಳು ಸೇರಿವೆ. 2013 ಅಕ್ಷರ ಪ್ರಕಾಶನವು ಜನರು ತನ್ನ ಪುಸ್ತಕಗಳನ್ನು ಖರೀದಿಸಬಹುದಾದ ವೆಬ್ಸೈಟ್ ಅನ್ನು ಪ್ರಾರಂಭಿಸಿದೆ. ನೀನಾಸಂನಲ್ಲಿ ತಿರುಗಾಟ ಎಂಬ ಹೆಸರಿನ ತಂಡ ಎಲ್ಲೆಡೆ ಸಂಚರಿಸಿ ಪ್ರದರ್ಶನ ನೀಡುತ್ತದೆ. ತಿರುಗಾಟ ಎಂಬುದು 1985 ಸ್ಥಾಪನೆಯಾದ ನೀನಾಸಂನಿಂದ ಪ್ರಾರಂಭಿಸಲ್ಪಟ್ಟ ಒಂದು ರಂಗಭೂಮಿ ತಂಡವಾಗಿದೆ. ನೀನಾಸಂನಿಂದ ಹಲವಾರು ಪ್ರತಿಭೆಗಳು ತರಬೇತಿ ಪಡೆದು ಈಗ ಉತ್ತಮ ಸ್ಥಾನದಲ್ಲಿದ್ದಾರೆ. ಅದರಲ್ಲಿ ಕೆಲವರನ್ನು ಹೆಸರಿಸುವುದಾದರೆ ಅಚ್ಯುತ್ ಕುಮಾರ್, ಸತೀಶ್ ನೀನಾಸಂ, ದರ್ಶನ್ ತೂಗುದೀಪ್, ಶಬರೀಶ್ ದಾಸ್ ಮತ್ತು ಜೀವನರಾಮ್ ಸುಳ್ಳೆ ಹಾಗೂ ಇನ್ನೂ ಇತರರು. ಈ ಮೂಲಕ ನನಗೆ ನೀನಾಸಂ ಹೆಗ್ಗೋಡಿನ ಬಗ್ಗೆ ಮಾತನಾಡಲು ಅವಕಾಶ ನೀಡಿದ ಆಕಾಶವಾಣಿ ಭದ್ರಾವತಿ ಮತ್ತು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ. ಪ್ರಥಮ ಬಿಎ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವ ವಿಷಯ ಸಿಗಂದೂರು ಕ್ಷೇತ್ರ. ಇದು ಮಲೆನಾಡಿನ ಹೆಬ್ಬಾಗಿಲೆಂದೇ ಪ್ರಸಿದ್ಧವಾಗಿರುವ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತುಮರಿ ಎಂಬ ಗ್ರಾಮದ ಬಳಿ ಇದೆ. ಬೆಟ್ಟ, ಕಾಡು ಮತ್ತು ಶರಾವತಿ ನದಿಯಿಂದ ರೂಪುಗೊಂಡ ಲಿಂಗನಮುಖಿ ಅಣೆಕಟ್ಟಿನ ಹಿನ್ನೀರಿನಿಂದ ಸುತ್ತುವರೆದಿದೆ. ಈ ಗ್ರಾಮವು ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಈ ದೇವಾಲಯಕ್ಕೆ ಸುಮಾರು 300 ವರ್ಷಗಳ ಇತಿಹಾಸವಿದೆ. ಸಿಗಂದೂರು ತಾಲೂಕು ಕೇಂದ್ರವಾದ ಸಾಗರ ಪಟ್ಟಣದಿಂದ ಸುಮಾರು 40 ಕಿಲೋಮೀಟರ್ ಮತ್ತು ತುಮರಿಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಲಿಂಗನಮಕ್ಕಿ ಜಲಾಶಯದ ನಿರ್ಮಾಣದ ನಂತರ ಸಿಗಂದೂರಿನಿಂದ ಸಾಗರದ ಸಂಪರ್ಕ ಕಡಿತಗೊಂಡಿತು. 2 ಲಾಂಚ್ಗಳು ಪ್ರವಾಸಿಗರು, ಯಾತ್ರಿಕರು, ಸ್ಥಳೀಯರು ಮತ್ತು ವಾಹನಗಳನ್ನು ಸಾಗಿಸುತ್ತಿದ್ದವು. ಸಿಗಂದೂರು 3 ಕಡೆ ನೀರಿನಿಂದ ಆವೃತವಾಗಿದ್ದು 1 ಕಡೆ ರಸ್ತೆ ಮೂಲಕ ಸಂಪರ್ಕ ಹೊಂದಿದ್ದು ಕೊಲ್ಲೂರು ಮತ್ತು ನಾಗೋಡಿ ಮೂಲಕ ತಲುಪಬಹುದಾಗಿತ್ತು. ಲಾಂಚ್ ಪ್ರಮುಖ ಸಾರಿಗೆ ಸಾಧನವಾಗಿತ್ತು. ಲಾಂಚ್ನಲ್ಲಿ ಪ್ರಯಾಣಿಸುವಾಗ ಮನಸ್ಸಿಗೆ ಸಿಗುವ ನೆಮ್ಮದಿ ಮತ್ತೆಲ್ಲೂ ಸಿಗಲಾರದು. ಸುತ್ತಲೂ ಇರುವ ಪರಿಸರವನ್ನು ನೋಡುತ್ತಿದ್ದರೆ ಅರೆಕ್ಷಣ ಮೈ ಮರೆಯುವುದಂತೂ ಖಚಿತ. ಲಾಂಚ್ನಲ್ಲಿ ಪ್ರಯಾಣಿಸುವುದು ಒಂದು ರೀತಿಯ ಹೊಸ ಅನುಭವವನ್ನು ನೀಡುತ್ತದೆ. ಆದರೆ ಸಂಜೆಯಾಗುತ್ತಲೇ ಈ ಲಾಂಚ್ನ ಸೌಲಭ್ಯವು ಸ್ಥಗಿತಗೊಳ್ಳುತ್ತಿತ್ತು. ಆ ಭಾಗದ ಜನರಿಗೆ ಯಾವುದೇ ತುರ್ತು ಪರಿಸ್ಥಿತಿ ಇದ್ದರೂ ಸಂಜೆಯಾದ ಮೇಲೆ ಪ್ರಯಾಣಿಸುವುದು ಅಸಾಧ್ಯವಾಗಿತ್ತು. ಇದನ್ನು ಮನಗಂಡ ಕೇಂದ್ರ ಸರ್ಕಾರವು ಸೇತುವೆ ನಿರ್ಮಾಣ ಕೈಗೊಂಡು ಭಾರತದ 2 ಅತಿ ಉದ್ದದ ಕೇಬಲ್ ಆಧಾರಿತ ಸೇತುವೆಯನ್ನು ಇಲ್ಲಿ ನಿರ್ಮಾಣ ಮಾಡಿತು. ಇದು 2.44 ಕಿಲೋಮೀಟರ್ ಉದ್ದ ಮತ್ತು 16 ಮೀಟರ್ ಅಗಲವಿದೆ. 2 ಕಡೆ 1.5 ಮೀಟರ್ ಅಗಲದ ಫುಟ್ಪಾತ್ ಕೂಡ ಇದೆ. ಈ ಸೇತುವೆ ನಿರ್ಮಾಣದಿಂದಾಗಿ ಸಾಗರ ಪಟ್ಟಣದಿಂದ ಸಿಗಂದೂರು

0: ಹೋಗುವ ಮಾರ್ಗ ಸುಮಾರು 25 ಕಿಲೋಮೀಟರ್ಗಳಷ್ಟು ಕಡಿಮೆಯಾಗಿದೆ. ದೇಶದಲ್ಲಿ ಅನೇಕ ಕೇಬಲ್ ಆಧಾರಿತ ಸೇತುವೆಗಳಿದ್ದರೂ ಉದ್ದದ ಆಧಾರದ ಮೇಲೆ ದೇಶದ ಎರಡನೇ ಅತಿ ಉದ್ದದ ಹಾಗೂ ರಾಜ್ಯದ ಮೊದಲ ಕೇಬಲ್ ಆಧಾರಿತ ಸೇತುವೆಯಾಗಿದೆ. ಈ ಸೇತುವೆ ನಿರ್ಮಾಣದಿಂದಾಗಿ ಸ್ಥಳೀಯರು ಮತ್ತು ಯಾತ್ರಿಕರು ಯಾವುದೇ ತೊಂದರೆ ಇಲ್ಲದೆ ಆರಾಮವಾಗಿ ಪ್ರಯಾಣಿಸುತ್ತಿದ್ದಾರೆ. ಸಿಗಂದೂರು ದೇವಾಲಯದ ಬಗ್ಗೆ ಇನ್ನೂ ಹೆಚ್ಚಿನ ಸಂಗತಿಗಳಿವೆ. ಈ ದೇವಾಲಯವನ್ನು 18ನೇ ಶತಮಾನದಲ್ಲಿ ಶೇಷಪ್ಪ ನಾಯಕನು ನಿರ್ಮಿಸಿದನು. ಪ್ರಸ್ತುತ ದೇವಾಲಯದ ಧರ್ಮದರ್ಶಿಯಾಗಿರುವ ರಾಮಪ್ಪನವರು ದೇವಾಲಯವನ್ನು ಅಭಿವೃದ್ಧಿಗೊಳಿಸಿದ್ದಾರೆ. ವೀರಭದ್ರ ದೇವರು ಕ್ಷೇತ್ರವನ್ನು ಕಾವಲು ಕಾಯುತ್ತಾರೆ. ದೇವಾಲಯದ ಎಡಭಾಗದಲ್ಲಿ ಶ್ರೀ ಶನೀಶ್ವರ ಮತ್ತು ಶ್ರೀ ರಕ್ತೇಶ್ವರಿ ದೇವಾಲಯ ಕಂಡುಬರುತ್ತದೆ. ಇಲ್ಲಿ ಪ್ರತಿನಿತ್ಯ 3 ಹೊತ್ತು ಅನ್ನ ಸಂತರ್ಪಣೆ ನಡೆಯುತ್ತದೆ. ಆಷಾಢ ಮಾಸದಲ್ಲಿ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಮಕರ ಸಂಕ್ರಾಂತಿ ವೇಳೆ ಇಲ್ಲಿ ಜಾತ್ರೆ ನಡೆಯುತ್ತದೆ. ಇದುವರೆಗೆ ಸಿಗಂದೂರು ಕ್ಷೇತ್ರದ ಬಗ್ಗೆ ಮಾತನಾಡಲು ಅವಕಾಶ ನೀಡಿದ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿನೇಶ್ ದೀಕ್ಷಿತ್. ದ್ವಿತೀಯ ವರ್ಷದ ಬಿಎ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಈ ದಿನ ನಿಮಗೆ ತಿಳಿಸುತ್ತಿರುವ ವಿಷಯ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ. ಕರ್ನಾಟಕ ಸರ್ಕಾರ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ, ಗವರ್ನಮೆಂಟ್ ಆಫ್ ಕರ್ನಾಟಕ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಅಂಡ್ ಹಾರ್ಟಿಕಲ್ಚರಲ್ ಸೈನ್ಸಸ್ ಶಿವಮೊಗ್ಗ. ಈ ವಿಶ್ವವಿದ್ಯಾಲಯವು 2012ರಲ್ಲಿ ಪ್ರಾರಂಭವಾಗಿದ್ದು 1/4/2021ರಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಯಿತು. ಪ್ರಸ್ತುತ ವಿಶ್ವವಿದ್ಯಾಲಯದ ಮುಖ್ಯ ಆಡಳಿತ ಭವನವು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ಇರ್ವಕಿ ಗ್ರಾಮದಲ್ಲಿದೆ. ಸುಮಾರು 787 ಎಕರೆ ವಿಸ್ತೀರ್ಣದಲ್ಲಿ ಹಚ್ಚ ಹಸಿರಿನ ತಪ್ಪಲಲ್ಲಿ ನೆಲೆಸಿದ್ದು ಹೆಚ್ಚಿನ ಸೊಬಗಿಗೆ ಕಾರಣವಾಗಿದೆ. ವಿಶ್ವವಿದ್ಯಾಲಯದ ಮಾನ್ಯ ಕುಲಾಧಿಪತಿಗಳಾಗಿ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀಯುತ ತಾವರ್ಚಂದ್ ಗೆಹ್ಲೋಟ್ ಅವರು ಮತ್ತು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಉಪಕುಲಾಧಿಪತಿಗಳಾಗಿ ಹಾಗೂ ಮಾನ್ಯ ಕುಲಪತಿಗಳಾಗಿ ಡಾಕ್ಟರ್ ಆಸಿ ಜಗದೀಶ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದು ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇಲ್ಲಿ ಕೃಷಿ, ತೋಟಗಾರಿಕೆ, ಅರಣ್ಯ ಮತ್ತು ಡಿಪ್ಲೊಮಾ ಪದವಿಗಳನ್ನು ವ್ಯಾಸಂಗ ಮಾಡಲಾಗುತ್ತಿದೆ. ಈ ವಿಶ್ವವಿದ್ಯಾಲಯದ ಅಧೀನದಲ್ಲಿ 5 ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ. ಅವುಗಳೆಂದರೆ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಶಿವಮೊಗ್ಗ, ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಿಗೆರೆ, ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ, ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು ಮತ್ತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕೆ. ಪ್ರಸ್ತುತ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯಕ್ಕೆ ಸೇರ್ಪಡೆಗೊಂಡಿದೆ. ವಿಶ್ವವಿದ್ಯಾಲಯ ಅಧೀನದಲ್ಲಿ ಡಿಪ್ಲೊಮಾ ಮಹಾವಿದ್ಯಾಲಯವು ಬ್ರಹ್ಮಾವರದಲ್ಲಿದೆ ಮತ್ತು ಬಿಎಸ್ಸಿ, ಎಂಎಸ್ಸಿ ಮತ್ತು ಪಿಎಚ್ಡಿ ಕೋರ್ಸ್ಗಳನ್ನು ಶಿವಮೊಗ್ಗ, ಮೂಡಿಗೆರೆ, ಹಿರಿಯೂರು, ಪೊನ್ನಂಪೇಟೆ ಮತ್ತು ಇರುವಕಿಯಲ್ಲಿದೆ. ವಿಶ್ವವಿದ್ಯಾಲಯದ ಅಧೀನದಲ್ಲಿ 9 ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ, ಪೊನ್ನಂಪೇಟೆ, ಕಡೆಮಡ್ಕಲ್, ಹೊನ್ನವಿಲೆ, ಉಳ್ಳಾಲ, ಶೃಂಗೇರಿ, ಮಡಿಕೇರಿ, ತೀರ್ಥಹಳ್ಳಿ ಮತ್ತು ಬಾವಿಕೆರೆ. ಮತ್ತು ಮುಖ್ಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರವು ಇರುವ ಈ ಮುಖ್ಯ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ವಿಶ್ವವಿದ್ಯಾಲಯ 4 ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳನ್ನು ಹೊಂದಿದೆ. ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಶಿವಮೊಗ್ಗ, ಹಿರಿಯೂರು, ಮೂಡಿಗೆರೆ ಮತ್ತು ಬ್ರಹ್ಮಾವರ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವು 2 ವಿಸ್ತರಣಾ ಘಟಕಗಳನ್ನು ಹೊಂದಿದ್ದು ರೈತರಿಗೆ ಹೆಚ್ಚಿನ ಸಹಾಯಕವಾಗಿದೆ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರವನ್ನು ಹೊಂದಿದ್ದು ರೈತರಿಗೆ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲು ಸಹಾಯಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಹಾಗೂ ನಮ್ಮ ಊರಿನಲ್ಲಿ ಇರುವುದರಿಂದ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಸಹಕಾರಿಯಾಗಿದೆ. ರೈತರಿಗೆ ಕೃಷಿ ತರಬೇತಿ ಸಂಸ್ಥೆಯಿಂದ ಕಾರ್ಯಾಗಾರ ಮತ್ತು ತರಬೇತಿಯನ್ನು ನೀಡಲಾಗುತ್ತದೆ. ರೈತರಿಗೆ ಮತ್ತು ಮಹಿಳೆಯರಿಗೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಯ ಮಾಹಿತಿಯನ್ನು ಒದಗಿಸುತ್ತದೆ. ಕೃಷಿ ಇಲಾಖೆಯಿಂದ ಬರುವ ಎಲ್ಲಾ ಸೌಲಭ್ಯಗಳನ್ನು ನೇರವಾಗಿ ರೈತರಿಗೆ ತಲುಪಿಸುವ ಕಾರ್ಯವನ್ನು ವಿಶ್ವವಿದ್ಯಾಲಯವು ನಿರ್ವಹಿಸುತ್ತಿದೆ. ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಎನ್ನುವ ಧ್ಯೇಯದ ಮೂಲಕ ಹಾಗೆ ಕೃಷಿಕರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಮತ್ತು ಸನ್ಮಾನ್ಯ ಮಾಜಿ ಮಂತ್ರಿಗಳಾದ ಕಾಗೋಡು ತಿಮ್ಮಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಈ ವಿಶ್ವವಿದ್ಯಾಲಯವು ಸುತ್ತಮುತ್ತಲಿನ ರೈತರಿಗೆ ಸಂಪರ್ಕ ಕೇಂದ್ರವಾಗಿ ಕಾರ್ಯನಿರ್ವಹಿಸುವಲ್ಲಿ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ. ಇರುವಕ್ಕೆ ಮುಖ್ಯ ಆವರಣದಲ್ಲಿ ಶರಾವತಿ ಆಡಳಿತ ಭವನ, ತುಂಗಾ, ಭದ್ರಾ, ವರದಾ ಮತ್ತು ಅವಿನಾಶಿನಿ ಶೈಕ್ಷಣಿಕ ಕಟ್ಟಡವನ್ನು ಹೊಂದಿದ್ದು ಸರಸ್ವತಿ ಗ್ರಂಥಾಲಯ, ಕುಮಾರಧಾರ ವಿದ್ಯಾರ್ಥಿ ನಿಲಯ ಮತ್ತು ನೇತ್ರಾವತಿ ವಿದ್ಯಾರ್ಥಿ ನಿಲಯ ರೈತ ಭವನವನ್ನು ಹೊಂದಿದೆ. ಈ ಮೂಲಕ ನನಗೆ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗದ ಬಗ್ಗೆ ಮಾತನಾಡಲು ಅವಕಾಶ ನೀಡಿದ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಪ್ರಿಯಾ. ಪ್ರಥಮ ಬಿಎ ಓದುತ್ತಿದ್ದೇನೆ. ಇಂದು ನಾನು ನಿಮಗೆ ಸಾಹಿತಿಗಳಾದ ನ ಡಿಸೋಜ ಅವರ ಬಗ್ಗೆ ಪರಿಚಯ ಮಾಡಿಕೊಡುತ್ತಿದ್ದೇನೆ. ನ ಡಿಸೋಜ ಅವರು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ 1937 ಜೂನ್ 6ರಂದು ಜನಿಸಿದರು. ತಂದೆ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾಗಿದ್ದ ಎಸ್ಪಿ ಡಿಸೋಜ, ತಾಯಿ ರೂಪಿನಾ ಡಿಸೋಜ. ತಂದೆ ಶಾಲಾ ಮಕ್ಕಳಿಗೆ ಕಲಿಸಲು ಬರೆದುಕೊಂಡಿದ್ದ ಪುಸ್ತಕಗಳಲ್ಲಿನ ಪದ್ಯಗಳನ್ನು ಕಲಿಯುವುದರ ಮೂಲಕ ಡಿಸೋಜ ಅವರ ಸಾಹಿತ್ಯಾಸಕ್ತಿಯನ್ನು ಮೊಳಕೆಯೊಡೆಯತೊಡಗಿತ್ತು. ಜೊತೆಗೆ ತಾಯಿ ಹೇಳುತ್ತಿದ್ದ ಜನಪದ ಗೀತೆಗಳು, ಕಥೆಗಳು ಡಿಸೋಜರ ಮನಸ್ಸಿನ ಮೇಲೆ ಮೋಡಿ ಮಾಡತೊಡಗಿದ್ದವು. ಹೈಸ್ಕೂಲಿನಲ್ಲಿದ್ದಾಗಲೇ ಇವರ ಸಾಹಿತ್ಯಾಸಕ್ತಿಯನ್ನು ಗಮನಿಸಿ ಬೆಂಗಳೂರಿನ ಗೋರೂರು ನರಸಿಂಹಾಚಾರ್ಯರು ಇವರು ಪರಿಸರ

0: ದರ್ಜೆಯುಳ್ಳ ಮಹತ್ವದ ಕಥೆಗಾರರೆನಿಸಿದ್ದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಕ್ಕಳ ಸಾಹಿತ್ಯವನ್ನು ಒಳಗೊಂಡಂತೆ ಅಪಾರವಾದ ಕೃಷಿ ನಡೆಸಿದ್ದಾರೆ. ತಮ್ಮೆಲ್ಲ ಕತೆ ಕಾದಂಬರಿಗಳ ಮೂಲಕ ಪರಿಸರ ಸಂರಕ್ಷಣೆಯ ಬಗ್ಗೆ ಎಚ್ಚರಿಸುತ್ತಾ ಬಂದಿದ್ದು, ಪರಿಸರ ನಾಶವೇ ಮಾನವ ಜನಾಂಗದ ವಿನಾಶದ ಮೂಲ, ಪರಿಸರವನ್ನು ಉಳಿಸಿಕೊಂಡು ಬಾಳಿದರೆ ಮಾನವನ ಬಾಳು ಸಂತುಷ್ಟ ಎಂಬುದನ್ನು ಮತ್ತೆ ಮತ್ತೆ ಪ್ರಾರ್ಥಿಸುತ್ತಾರೆ. ಸುಮಾರು 5 ದಶಕಗಳಿಂದಲೂ ಕನ್ನಡ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲಿಯೂ ಕೃತಿ ರಚಿಸುತ್ತಾ ಬಂದಿದ್ದ ನಾರ್ಬರ್ಟ್ ಡಿಸೋಜಾ ಕಥಾಲೋಕದಲ್ಲಿ ನಾ ಡಿಸೋಜಾ ಮೊದಲಿಗೆ ಪ್ರಪಂಚ ಪತ್ರಿಕೆಗೆ ಕಥೆಗಳನ್ನು ಬರೆಯತೊಡಗಿದರು. ನಂತರ ಎಲ್ಲಾ ಪ್ರಮುಖ ಪತ್ರಿಕೆಗಳಲ್ಲಿಯೂ ಇವರ ಕಥೆಗಳು ಪ್ರಕಟವಾಗತೊಡಗಿದವು. ಡಿಸೋಜರ ಮೊದಲ ಕಾದಂಬರಿ ಬನ್ನಿ ಬೆಂಕಿ ಪ್ರಕಟವಾದದ್ದು 1964. ನಂತರ ಮಂಜಿನ ಕಾದಂಬರಿ ಹಾಗೂ ಕಾನು, ಈ ನೆಲ ಈ ಜಲ, ಕೆಂಪು, ತ್ರಿಕೋನ, ನೆಲೆ, ಮಾನವ, ಹೀಗೆ ಇವರು ಬರೆದಿರುವ ಕಾದಂಬರಿಗಳು ಸುಮಾರು 40. ಪರಿಸರ ನಾಶ, ಕ್ರೈಸ್ತ ಜನಾಂಗದ ಹಿನ್ನೆಲೆ, ಭ್ರಷ್ಟಾಚಾರದ ವಸ್ತು, ಹಿಂದುಳಿದ ಬುಡಕಟ್ಟು ಜನಾಂಗದ ಚಿತ್ರಣ, ಹೀಗೆ 10 ಹಲವಾರು ವಿಷಯಗಳನ್ನೊಳಗೊಂಡ ಅವರ ಕಾದಂಬರಿಗಳು ಓದುಗರ ಮನಸೂರೆಗೊಂಡಿದೆ. ಹಾಗೆ ವಿಶೇಷವಾಗಿ ಮಕ್ಕಳ ಸಾಹಿತ್ಯದಲ್ಲಿ ಕೃಷಿ ಮಾಡಿರುವ ನಾ ಡಿಸೋಜಾ ಅವರು ಮಕ್ಕಳ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ 12 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇತರ ಭಾಷೆಗಳಲ್ಲಿಯೂ ಡಿಸೋಜಾ ಅವರು ಹಲವಾರು ಸಣ್ಣ ಕಥೆಗಳು ಕೊಂಕಣಿ, ಮಲಯಾಳಂ, ತೆಲುಗು, ಸಂಸ್ಕೃತ, ಹಿಂದಿ, ಇಂಗ್ಲಿಷ್ ಭಾಷೆಗೂ ಅನುವಾದಗೊಂಡಿವೆ. ತುಂಜಾಲು ಕಾದಂಬರಿಯು ತೆಲುಗು ಭಾಷೆಗೆ, ಪ್ರೀತಿಯೊಂದೇ ಸಾಲದೆ, ಜಲಪಾತದ ಸುತ್ತ, ಇಗರ್ಜಿ ಸುತ್ತಲಿನ 10 ಮನೆಗಳು, ಕಾಡಿನ ಬೆಂಕಿ, ತಿರುವು ಮುಂತಾದ ಕಾದಂಬರಿಗಳು ಕೊಂಕಣಿಗೆ, ಇಗರ್ಜಿ ಕಾದಂಬರಿ, ದ್ವೀಪ, ಬಾಲಗಂಧರ್ವ ಮತ್ತು ಯೇಸುಕ್ರಿಸ್ತನ ಕೃತಿಗಳು ಇಂಗ್ಲಿಷ್ಗೂ, ನೇತ್ರಾಣಿ ಗುಡ್ಡಕ್ಕೆ ಯಾತ್ರೆ ಕೃತಿಯು ಹಿಂದಿ ಭಾಷೆಗೂ ಅನುವಾದಗೊಂಡಿದೆ. ಗೌರವಾನ್ವಿತ ಅಧ್ಯಯನಗಳು ನಾ ಡಿಸೋಜಾ ಅವರು 25ನೇ ಕಥೆಗಳು ಒಂದು ಅಧ್ಯಯನ ಕುರಿತು MPhil ಪದವಿ 1995ರಲ್ಲಿ, ಮಧುರೆ ಕಾಮರಾಜ ವಿಶ್ವವಿದ್ಯಾನಿಲಯ MM ಮಂಜುನಾಥನ್ ಅವರು ನಾ ಡಿಸೋಜಾ ಅವರ ಕಾದಂಬರಿಗಳಲ್ಲಿ ಮುಳುಗಡೆ ಸಮಸ್ಯೆಗೆ ಒಂದು ಅಧ್ಯಯನ, ಮಹಾಪ್ರಬಂಧಕ್ಕೆ FPhil ಪದವಿ 1998ರಲ್ಲಿ. ಇವರು ಕ್ರಿಯಾಶೀಲ ಕೊಡುಗೆಗಳಾದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕೊಂಕಣಿ ಅಕಾಡೆಮಿ, ಕುವೆಂಪು ವಿಶ್ವವಿದ್ಯಾನಿಲಯದ ಸೆನೆಟ್, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸೆನೆಟ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇನ್ನು ಮುಂತಾದ ಸಂಸ್ಥೆಗಳಲ್ಲಿ ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ನೀಡಿದ್ದಾರೆ. ನಾ ಡಿಸೋಜಾ ಅವರು ರಚಿಸಿರುವ ಕೃತಿಗಳೆಂದರೆ ಅಜ್ಞಾತ, ಆಸರೆ, ಇಂಜಿನಿಯರ್ ಆತ್ಮಕಥೆಯ ಮೊದಲ ಪುಟಗಳು, ಇಗರ್ಜಿಯ ಸುತ್ತಲಿನ ಮನೆಗಳು, ಈ ನೆಲ ಈ ಜಲ, ಕಾಡಿನ ಬೆಂಕಿ, ಕೈತಾನ್ ಗಾಂಧಿಯ ಸ್ವಾತಂತ್ರ್ಯ ಹೋರಾಟ, ಕುಂಜಾಲು ಕಣಿವೆಯ ಕೆಂಪು ಹೂವು, ಜೀವ ಕಳೆಯುವ ಮಹಾಸತಿ, ನಡುವೆ ನಿಂತ ಜನ, ಪ್ರೀತಿ ಎಂಬ ಚುಂಬಕ, ಇನ್ನು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ನಾ ಡಿಸೋಜಾ ಅವರು ಸಂದ ಪ್ರಶಸ್ತಿಗಳೆಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅಖಿಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಗುಲ್ವಾಡ್ ವೆಂಕಟರಾವ್ ಪ್ರಶಸ್ತಿ, ಸಂದೇಶ್ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಹಾಗೂ ಇನ್ನು ಮುಂತಾದ ಪ್ರಶಸ್ತಿಗಳು ಪುರಸ್ಕಾರಗಳು ಸಂದಿವೆ. ಇವರು ಇದೇ ವರ್ಷ ಜನವರಿ 5ರಂದು ನಿಧನಗೊಂಡರು. ಇದುವರೆಗೆ ಸಾಹಿತಿಗಳಾದ ನಾ ಡಿಸೋಜಾ ಅವರ ಪರಿಚಯ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್. ನಾನು ಪ್ರಥಮ BA ಓದುತ್ತಿದ್ದೇನೆ. ನಾನು ರಾಷ್ಟ್ರೀಯ ಸೇವಾ ಯೋಜನೆಯ ಮಹತ್ವವನ್ನು ತಿಳಿಸುತ್ತೇನೆ. ರಾಷ್ಟ್ರೀಯ ಸೇವಾ ಯೋಜನೆ ಎನ್ನುವುದು ಭಾರತ ಸರ್ಕಾರದಿಂದ ಪ್ರಾಯೋಜಿತವಾದ ಸಾರ್ವಜನಿಕ ಸೇವಾ ಸಂಸ್ಥೆಯಾಗಿ ಗಾಂಧೀಜಿಯವರ ಶತವರ್ಷವಾದ 1969ರಲ್ಲಿ ಈ ಯೋಜನೆಯನ್ನು ಚಾಲನೆ ನೀಡಿದ್ದರು. ಈ ಸಂಸ್ಥೆಯ ಮುಖ್ಯ ಉದ್ದೇಶವು ಭಾರತೀಯ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸಾರ್ವಜನಿಕ ಸೇವೆಯ ಮೂಲಕ ಅಭಿವೃದ್ಧಿಸುವುದು. NSS ಧ್ಯೇಯವಾಕ್ಯ ನನಗಲ್ಲ ಎನಗೆ, ನಾಟ್ ಮೀ ಬಟ್ ಯು ಆಗಿದೆ. NSS ಆರಂಭವು 1969ರಂದು ಆರಂಭವಾಗಿದೆ. ಪ್ರತಿ ವರ್ಷದ September 24ನೇ ದಿನದಂದು NSS ದಿನಾಚರಣೆಯನ್ನು ಆಚರಿಸುತ್ತಾರೆ. ಮಹಾತ್ಮ ಗಾಂಧೀಜಿಯವರು ಭಾರತ ದೇಶದಲ್ಲಿ ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡರು. ಅದರ ಪ್ರತಿಫಲವೇ ರಾಷ್ಟ್ರೀಯ ಸೇವಾ ಯೋಜನೆಯಾಗಿ ರೂಪಿತಗೊಂಡಿತ್ತು. ಆರಂಭದಲ್ಲಿ 4,000 ವಿದ್ಯಾರ್ಥಿಗಳು ಇದ್ದು ಈ ಯೋಜನೆಯನ್ನು ಪ್ರಸ್ತುತ 1 ವಿಶ್ವವಿದ್ಯಾಲಯಗಳಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಒಂದು ಘಟಕ ಎಂದರೆ 100 ವಿದ್ಯಾರ್ಥಿಗಳು ಅಂದರೆ ಸ್ವಯಂ ಸೇವಕರು ಇರುತ್ತಾರೆ. ಇವರಿಗೆ ಒಬ್ಬರು ಯೋಜನಾಧಿಕಾರಿಯಾಗಿ ಇರುತ್ತಾರೆ. 7 ದಿನಗಳ ವಾರ್ಷಿಕ ವಿಶೇಷ ಶಿಬಿರವು ರಾಷ್ಟ್ರೀಯ ಸೇವಾ ಯೋಜನೆಯ ಇನ್ನೊಂದು ಪ್ರಮುಖ ಕಾರ್ಯಕ್ರಮವಾಗಿದೆ. ಇನ್ನು ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ದೇಶಗಳು: ಪರಿಸರ ಸಂರಕ್ಷಣೆ, ಆರೋಗ್ಯ ಜಾಗೃತಿ, ಶ್ರಮದಾನ, ಪ್ರಗತಿಪರ ಚಿಂತನೆ, ಪ್ರಾಕೃತಿಕ ವಿಕೋಪ ಮತ್ತು ಪ್ರಕೃತಿ ಸಂರಕ್ಷಣೆ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು, ಮಕ್ಕಳು ಮತ್ತು ಮಹಿಳಾ ಜಾಗೃತಿ, ರಾಜ್ಯ ವಸ್ತುಗಳ ಸಂರಕ್ಷಣೆ ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸುತ್ತದೆ. ಅವುಗಳು ಎಂದರೆ ನಾಡಗೀತೆ, ದೇಶಭಕ್ತಿ ಗೀತೆ, ರಾಷ್ಟ್ರಗೀತೆ NSS ಗೀತೆಯಾಗಿ ಪರಿವರ್ತನೆ ಹೊಂದಿದೆ. NSS ನಿಂದ ಏನು ಲಾಭ ಎಂದರೆ ಸಮಯ, ಶಿಸ್ತು, ಸಹಭಾಗಿ

0: ನಡುವೆ ಶ್ರಮದ ಮಹತ್ವ, ಪರಿಣಾಮಕಾರಿ ಭಾಷಣ, ಸಭಾಕಂಪನ ನಿವಾರಣೆ, ಪ್ರತಿಭಾ ಪ್ರದರ್ಶನ, ವ್ಯಕ್ತಿತ್ವ ವಿಕಸನ, ಆತ್ಮೀಯ ವಿಶ್ವಾಸ, ಮಾನಸಿಕ ಸ್ಥೈರ್ಯ, ರಾಷ್ಟ್ರೀಯ ಭಾವೈಕ್ಯ ಮತ್ತು ರಾಷ್ಟ್ರಭಕ್ತಿ, ಜೀವನ ರೀತಿ ಮತ್ತು ಜೀವನ ಶೈಲಿಯನ್ನು ಕಲಿಸುತ್ತದೆ. ರಾಷ್ಟ್ರೀಯ ಸೇವಾ ಯೋಜನೆಯ ಬಗ್ಗೆ ಮಾತನಾಡಲು ಅವಕಾಶ ನೀಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.
1: ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸುಜಯ್. ದ್ವಿತೀಯ BA ವ್ಯಾಸಂಗ ಮಾಡುತ್ತಿದ್ದೇನೆ. ಈ ದಿನ ನಾನು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಎಂದೊಡನೆ ನಮಗೆಲ್ಲರಿಗೂ ನೆನಪಿಗೆ ಬರುವಂತಹ ತಮ್ಮ 23ನೇ ವಯಸ್ಸಿಗೆ ದೇಶಕ್ಕಾಗಿ ಹೋರಾಡಿ ವೀರ ಮರಣ ಹೊಂದಿದ, ಬದುಕಿದ ದಿನಗಳಲ್ಲಿ ಧೈರ್ಯದಿಂದ ಮುನ್ನುಗ್ಗಿ ದೇಶಕ್ಕಾಗಿ ಹೋರಾಡಿದ ಭಗತ್ ಸಿಂಗ್ ರವರ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಭಗತ್ ಸಿಂಗ್ ರವರು 1907ರಲ್ಲಿ ಸೆಪ್ಟೆಂಬರ್ 28ರಂದು ಪಂಜಾಬ್ ಪ್ರಾಂತ್ಯದ ಬಂಗಾ ಗ್ರಾಮದಲ್ಲಿ ಕಿಶನ್ ಸಿಂಗ್ ಸಾಂಧು ಹಾಗೂ ವಿದ್ಯಾವತಿ ಅವರ ಮಗನಾಗಿ ಜನಿಸಿದರು. ಭಗತ್ ಸಿಂಗ್ ರವರು ಒಬ್ಬ ಭಾರತೀಯ ಕ್ರಾಂತಿಕಾರಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ. ಇವರು ಬ್ರಿಟಿಷ್ ಆಡಳಿತದಿಂದ ಭಾರತವನ್ನು ಮುಕ್ತಗೊಳಿಸಲು ಹೋರಾಡಿದರು. ಭಗತ್ ಸಿಂಗ್ ರವರು ಬ್ರಿಟಿಷ್ ಆಡಳಿತವನ್ನು ವಿರೋಧಿಸುತ್ತಿದ್ದರು ಮತ್ತು ಭಾರತೀಯರಿಗೆ ಸ್ವಾತಂತ್ರ್ಯ ಬೇಕು ಎಂದು ಬಲವಾಗಿ ನಂಬಿದರು. ಭಗತ್ ಸಿಂಗ್ ರವರು ಧೀರ ಹಾಗೂ ನಿರ್ಭೀತ ವ್ಯಕ್ತಿಯಾಗಿದ್ದರು. ಅವರು ಎಂದಿಗೂ ಬ್ರಿಟಿಷರ ವಿರುದ್ಧ ಹೋರಾಡಲು ಅಂಜುತ್ತಿರಲಿಲ್ಲ. 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಅವರಲ್ಲಿ ಬ್ರಿಟಿಷ್ ಆಡಳಿತದ ಮೇಲೆ ದ್ವೇಷವನ್ನು ಹುಟ್ಟುಹಾಕಿತು. ಅವರು ಭಾರತೀಯ ಯುವಕರ ಸಂಘಟನೆಯಲ್ಲಿ ಸೇರಿಕೊಂಡರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಭಗತ್ ಸಿಂಗ್ ರವರು ಭಾರತೀಯ ರಾಷ್ಟ್ರೀಯವಾದಿ ಚಳುವಳಿಯ ಪ್ರಮುಖ ವ್ಯಕ್ತಿಯಾಗಿದ್ದರು. ಇಂದು ಅದೆಷ್ಟೋ ಯುವಕರು ಪ್ರೀತಿ ಪ್ರೇಮ ಎಂದು ಸಾವಿಗೆ ಮುಂದಾಗುವವರ ಮುಂದೆ ಭಗತ್ ಸಿಂಗ್ ರವರು ತಮ್ಮ ಜೀವನದ ಎಲ್ಲಾ ಆಸೆ ಭಾವನೆಗಳನ್ನು ಪಕ್ಕಕ್ಕಿಟ್ಟು ದೇಶ ಸೇವೆಯೇ ಈಶ ಸೇವೆ ಎಂದು ನಂಬಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಲು ಸಹ ಯೋಚಿಸದೆ ದೇಶಕ್ಕಾಗಿ ಹೋರಾಡಿದ ಭಗತ್ ಸಿಂಗ್ ರವರು ಲಾಹೋರ್ ಸಂಡರ್ಸ್ ಹತ್ಯೆ ಪ್ರಕರಣದಲ್ಲಿ ಭಾಗವಹಿಸಿದರು. ನಂತರ ಕೇಂದ್ರ ಶಾಸನ ಸಭೆಯಲ್ಲಿ ಬಾಂಬ್ ಎಸೆದರು. ಈ ಕೃತ್ಯಗಳಿಗಾಗಿ ಅವರನ್ನು 1931ರಂದು ಭಗತ್ ಸಿಂಗ್ ಸೇರಿದಂತೆ ಅವರ ಜೊತೆಗಾರರಾದ ರಾಜ್ಗುರು ಹಾಗೂ ಸುಖದೇವ್ ಅವರನ್ನು ಸಹ ಗಲ್ಲಿಗೇರಿಸಲಾಯಿತು. ಇವರ ತ್ಯಾಗವು ಅದೆಷ್ಟೋ ಭಾರತೀಯ ಯುವಕರಲ್ಲಿ ಹೊಸ ಚೈತನ್ಯವನ್ನು ತುಂಬಿತು. ಇಂದಿಗೂ ಸಹ ಭಾರತದಲ್ಲಿ ಭಗತ್ ಸಿಂಗ್ ರವರನ್ನು ಆರಾಧ್ಯ ದೈವ ಎಂದು ಪೂಜಿಸುವಷ್ಟರ ಮಟ್ಟಿಗೆ ಪ್ರೀತಿ ಹಾಗೂ ಗೌರವವನ್ನು ಭಗತ್ ಸಿಂಗ್ ರವರು ಸಂಪಾದಿಸಿದ್ದಾರೆ. ನಾನು ಇವರ ಅಭಿಮಾನಿ ಎಂದು ಯಾವಾಗಲೂ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ. ಹಾಗೆ ಭಗತ್ ಸಿಂಗ್ ರವರ ಬಗ್ಗೆ ನನಗೆ ಮಾತನಾಡಲು ಅವಕಾಶ ನೀಡಿದ ಆಕಾಶವಾಣಿ ಭದ್ರಾವತಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಾ. ನಾನು ಪ್ರಥಮ BA ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವ ವಿಷಯ ವಿಶ್ವವಿಖ್ಯಾತ ಜೋಗ ಜಲಪಾತ. ಶರಾವತಿ ನದಿಯು ಶರವೇಗದಿಂದ ಹರಿ ಕಲ್ಲು ಬಂಡೆಗಳ ಮೇಲೆ 830 ಅಡಿಗಳಷ್ಟು ಆಳಕ್ಕೆ ಧುಮುಕಿ ಸೃಷ್ಟಿಸಿರುವ ಅದ್ಭುತದ ಬಗ್ಗೆ ನಾವೆಷ್ಟೇ ವರ್ಣಿಸಿದರೂ ಅದು ಕಡಿಮೆ. ನದಿಯ ನೀರು ರಾಜಾರಾಣಿ ರೋರರ್ ರಾಕೆಟ್ ಎಂಬ 4 ಕವಲುಗಳಾಗಿ ಹರಿಯುತ್ತದೆ. ಮಲೆನಾಡ ಹೆಬ್ಬಾಗಿಲು ಎಂದೇ ಖ್ಯಾತವಾಗಿರುವ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಜೋಗ ಜಲಪಾತವು ಜಗತ್ ವಿಖ್ಯಾತವಾಗಿದ್ದು ಈ ಜಲಪಾತದ ಸ್ನಿಗ್ಧ ಸೌಂದರ್ಯವನ್ನು ನೋಡಲು ಪ್ರವಾಸಿಗರು ಬರುತ್ತಾರೆ. ಅದರಲ್ಲೂ ರಾಜಾರಾಣಿ ರೋರರ್ ರಾಕೆಟ್ ಎಂಬ 4 ಕವಲುಗಳಾಗಿ ಶರಾವತಿ ನದಿಯು ಬೋರ್ಬರಿಯುತ್ತಾ ಆಳಕ್ಕೆ ಬೀಳೋದೇ ಒಂದು ರೋಮಾಂಚನಕಾರಿಯಾದ ದೃಶ್ಯವಾಗಿದೆ. ಇನ್ನು ಜಲಪಾತದ ಮೊದಲ ದಾರಿಗೆ ರಾಜ ಎಂಬ ಹೆಸರು ಹೇಗೆ ಬಂದಿತ್ತು ಎಂದು ಹೇಳೋದಾದ್ರೆ, ಸ್ಥಳೀಯ ಜನರ ಪ್ರಕಾರ ರಾಜ ಎಂಬ ಫಾಲ್ಸ್ ಎದುರು ಒಂದು ಅರಸನ ಕಲ್ಲು ಎಂಬ ಕಲ್ಲು ಇತ್ತಂತೆ. ಈ ಹಿಂದೆ ಮಲೆನಾಡನ್ನು ಆಳುತ್ತಿದ್ದ ರಾಜರುಗಳು ಆ ಕಲ್ಲಿನ ಮೇಲೆ ಕುಳಿತು ಜೋಗದ ಸೌಂದರ್ಯವನ್ನ ಕಣ್ ತುಂಬಿಕೊಳ್ಳುತ್ತಿದ್ದರಂತೆ. ಹೀಗಾಗಿ ಅಲ್ಲಿನ ಸ್ಥಳೀಯರು ರಾಜರು ಕುಳಿತು ಜೋಗ ಜಲಪಾತವನ್ನು ನೋಡುತ್ತಿದ್ದರು ಎಂದು ಆ ಒಂದು ದಾರೆಗೆ ರಾಜ ಎಂಬ ಹೆಸರು ಮೂಡಿತು. ಒಮ್ಮೆ ಬ್ರಿಟಿಷರು ಸ್ಥಳೀಯ ಜಾಗಕ್ಕೆ ಬಂದು ಜೋಗ ಜಲಪಾತವನ್ನ ಕಿಂಗ್ ಫಾಲ್ಸ್ ಎಂದು ಹೆಸರಿಟ್ಟರು. ಇದು ಈ ಜೋಗ ಜಲಪಾತವು ಆರ್ಭಟಿಸುವ ಸದ್ದು ಅತಿ ದೂರದವರೆಗೆ ಕೇಳಿಸುತ್ತಿತ್ತು. ಹಾಗೆಯೇ ಜೋಗದ ಎರಡನೇ ದಾರಿಯು 2 ಕಲ್ಲು ಬಂಡೆಗಳಿಗೆ ಬಾಯಿಸಿ ಮುನ್ನುಗ್ಗುತ್ತಿರುವುದನ್ನು ನೋಡಿದ ವಿದೇಶಿಗರು ರೋರರ್ ಎಂದು ಹೆಸರಿಟ್ಟರು. ಹಾಗೂ 3ನೇ ದಾರಿಯು ಅತ್ಯಂತ ವೇಗವಾಗಿ ಹರಿಯುವುದನ್ನು ಕಂಡು ಅದು ರಾಕೆಟ್ನಷ್ಟೇ ವೇಗವಾಗಿ ಹರಿಯುತ್ತೆ ಎಂಬ ಕಾರಣಕ್ಕೆ ರಾಕೆಟ್ ಎಂಬ ಹೆಸರು ಇಟ್ಟರು. ಹೀಗೆಯೇ ರಾಜ ರೋರರ್ ರಾಕೆಟ್ ಎಂಬ ಹೆಸರು ಮೂಡಿರುವುದಕ್ಕಿಂತ ರಾಣಿ ಎಂಬ ಹೆಸರು ಮೂಡಿರುವುದು ಅತ್ಯಂತ ವಿಶೇಷವಾಗಿದೆ. ಒಂದು ಬಾರಿ ಈ ಜೋಗ ಜಲಪಾತವನ್ನು ನೋಡಲು ಬಂದ ಫ್ರೆಂಚ್ ಪ್ರವಾಸಿಗನೊಬ್ಬ 4ನೇ ದಾರೆಯ ಸೌಂದರ್ಯವನ್ನು ನೋಡಿ ಅದನ್ನು ಫ್ರೆಂಚ್ ಭಾಷೆಯಲ್ಲಿ ಲೇಡೆ ಬ್ಲಾಂಚೆ ಎಂದು ಕರೆದ. ಫ್ರೆಂಚ್ ಭಾಷೆಯಲ್ಲಿ ಲೇಡೆ ಬ್ರಾಂಚೆ ಎಂದರೆ ಶ್ವೇತ ವಸ್ತ್ರದಲ್ಲಿ ಸಿಂಗಾರಿಸಲ್ಪಟ್ಟ ವಧು ಎಂದರ್ಥ. ರಾಣಿ ದಾರೆಯು ಬಳಕುತ್ತ ಕಣಿವೆಯನ್ನು ಸೇರಿ ಬಿಡಬೇಕೆಂಬ ತವಕದಲ್ಲಿ ಮುನ್ನುಗ್ಗುತ್ತಿದ್ದಾಳೇನೋ ಎಂಬ ಭಾಸವಾಗುತ್ತದೆ. ಆದರೆ ಬರುಬರುತ್ತಾ ಆ ಹೆಸರು ಕರೆಯಲು ಬಹಳ ಉದ್ದವಾಗಿದೆ ಎಂದು ಫ್ರೆಂಚರು 2 ಅಕ್ಷರಗಳಲ್ಲಿ ಲೇಡೆ ಎಂದು ಹೆಸರು

0: ಬರೆದರು. ನಂತರ ಜೋಗ ಜಲಪಾತ ವೀಕ್ಷಿಸಲು ಬಂದ ಬ್ರಿಟಿಷರು ಲೇಡಿ ಫಾಲ್ಸ್ ಎಂದು ಬದಲಾಯಿಸಿದರು. ಹೀಗೆಯೇ ನಾಲ್ಕು ದಾರೆಗಳಿಗೆ ವಿಭಿನ್ನವಾದ ಹೆಸರು ಮೂಡಿದೆ. ಜೋಗ ಜಲಪಾತಕ್ಕೆ ಜೋಗ ಎಂಬ ಹೆಸರು ಹೇಗೆ ಬಂದಿತು ಎಂದರೆ, ಜಲಪಾತದ ಸಮೀಪದಲ್ಲಿ ಒಂದು ಜೋಗಿನ ಮಠ ಇರುವುದರಿಂದ ಜೋಗ ಎಂಬ ಹೆಸರು ಪಡೆದಿದೆ. ಇದು ಭಾರತದ ಎರಡನೇ ಅತಿ ಎತ್ತರವಾದ ಜಲಪಾತವಾಗಿದೆ. ಈ ಜಲಪಾತ ನಮ್ಮ ಕರ್ನಾಟಕದಲ್ಲಿ ಇರುವುದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ಪ್ರಮುಖ ತಾಣಗಳು ಇಲ್ಲಿ ಕಂಡು ಬರುತ್ತವೆ. ಅವೆಂದರೆ ಅರಸನಕಲ್ಲು, ತೂಗು ಸೇತುವೆ, ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಇತ್ಯಾದಿ ಪ್ರಮುಖ ಸ್ಥಳಗಳಿವೆ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಘಟಕ 1946 ಕಾರ್ಯನಿರ್ವಹಿಸುತ್ತಲಿದೆ ಮತ್ತು ಈ ಘಟಕವು ಶರಾವತಿ ನದಿ ಜಲವಿದ್ಯುತ್ ಯೋಜನೆಯ ಮೊದಲ ಯೋಜನೆಯಾಗಿತ್ತು. ಭಾರತದ ಪ್ರಮುಖ ಜಲವಿದ್ಯುತ್ ಕೇಂದ್ರಗಳಲ್ಲಿ ಇದು ಒಂದಾಗಿದೆ. ಇದುವರೆಗೆ ಜೋಗ ಜಲಪಾತದ ಬಗ್ಗೆ ಪರಿಚಯ ಮಾಡಿಕೊಡಲು ಅವಕಾಶ ನೀಡಿದ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಸಿಂಧು, ತೃತೀಯ ಬಿಎ ವ್ಯಾಸಂಗವನ್ನ ಮಾಡುತ್ತಿದ್ದೇನೆ. ನಾನು ನಿಮಗೆ ಇವತ್ತು ಕೆಳದಿಯ ಬಗ್ಗೆ ಪರಿಚಯಿಸುತ್ತಿದ್ದೇನೆ. ಈ ಕೆಳದಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಿಂದ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಗ್ರಾಮ. ಈ ಊರು ಪ್ರಬುದ್ಧ ಮಾನಕ್ಕೆ ಬಂದಿದ್ದು 16ನೇ ಶತಮಾನದ ಆರಂಭದಲ್ಲಿ, ಅಂದರೆ ವಿಜಯನಗರದ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ. ಹೀಗೆ ಕೆಳದಿ ಸುಮಾರು 1500 ಒಂದು ಪುಟ್ಟ ಸಂಸ್ಥಾನದ ರಾಜಧಾನಿಯಾಗಿ ಬದಲಾಯಿತು. ಅರಮನೆ, ಕೋಟೆ, ಕೆರೆಗಳು ಹಾಗೂ ಸುಂದರವಾದ ರಾಮೇಶ್ವರ ದೇವಾಲಯವನ್ನ ಚೌಡಪ್ಪ ನಾಯಕ ಕಟ್ಟಿಸುತ್ತಾನೆ. ಇಲ್ಲಿ ವಿಸ್ತಾರವಾಗಿ ಹರಡಿರುವ ಹಳೆಯ ಊರಿನ ನಿವೇಶನಗಳು, ದೇವಾಲಯಗಳು, ಕೆರೆ, ಮಠಗಳು ಅದರ ಹಿಂದಿನ ವೈಭವಕ್ಕೆ ತೋರು ಬೆರಳಾಗಿ ನಿಂತಿವೆ. ಕೆಳದಿಗೆ ಹೋಗುತ್ತಿದ್ದಂತೆಯೇ ಎದುರಿಗೆ ರಾಮೇಶ್ವರ ದೇವಸ್ಥಾನ. ರಾಮೇಶ್ವರನ ಎಡಭಾಗದಲ್ಲಿ ಪಾರ್ವತಿ, ಬಲಭಾಗದಲ್ಲಿ ವೀರಭದ್ರನ ಗುಡಿಗಳಿವೆ. ಇವುಗಳು ಮೊದಲು ಸಿಗುವ ಪಾರ್ವತಿ ದೇವಾಲಯದ ಮೇಲ್ಛಾವಣಿಯಲ್ಲಿ ದೇವಾನುದೇವತೆಗಳ ಕೆತ್ತನೆಗಳಿವೆ. ಇಲ್ಲಿ 32 ಕೈಗಳ ಮಹಾಗಣಪತಿಯ ವಿಗ್ರಹ ಹೊಂದಿದೆ. ಪಾರ್ವತಿ ರಾಮೇಶ್ವರ ದೇಗುಲಗಳ ಮಧ್ಯೆ ಇರೋ ಪ್ರದಕ್ಷಿಣಾ ಪದದ ಇಕ್ಕೆಲೆಗಳಲ್ಲಿ ಅನೇಕ ದೇವಾನುದೇವತೆಗಳ, ಅಪ್ಸರೆಯರ, ರಾಮಾಯಣ ಮಹಾಭಾರತಗಳ ಕೆತ್ತನೆಗಳಿವೆ. ರಾಮೇಶ್ವರ ದೇಗುಲದಲ್ಲಿ ಶಿವನೆದುರು ಒಂದು ಪುಟ್ಟ ನಂದಿ ಇದೆ. ಬೆಳಗಿನ ಸಮಯ ಅಥವಾ 5 PM ಹೋದರೆ ದೇವರ ದರ್ಶನವನ್ನ ನಾವು ಪಡೆಯಬಹುದು. ಈ ದೇಗುಲದ ಎದುರಿನ ನೆಲದಲ್ಲಿ ಹುಲಿ ಹಸು ಆಟದ ಪಟ ಹಾಗೂ ಹಳೆಗನ್ನಡ ಬರಹಗಳನ್ನ ನಾವು ಕಾಣಬಹುದು. ವೀರಭದ್ರನ ಗುಡಿಯ ಮೇಲ್ಛಾವಣಿಯಲ್ಲಿ ಕೆಳದಿ ಸಾಮ್ರಾಜ್ಯದ ಲಾಂಛನ ಗಂಡಬೇರುಂಡನನ್ನು ಕಾಣಬಹುದು. ದೇಗುಲದ ಹೊರಗೋಡೆಗಳ ಮೇಲೆ ದಶಾವತಾರದ ಕೆತ್ತನೆಗಳಿವೆ. ಜೊತೆಯಲ್ಲಿ ವಾಸ್ತುಪುರುಷ, ಶುಕಮುನಿ ಮತ್ತು ಗಿಳಿ ನರಸಿಂಹ ಹೀಗೆ ಹಲವಾರು ಕೆತ್ತನೆಗಳನ್ನ ನಾವು ನೋಡಬಹುದು. 16ನೇ ಶತಮಾನದ ಆರಂಭದಿಂದ 18ನೇ ಶತಮಾನದ ಉತ್ತರಾರ್ಧದ ವರೆಗೂ ಸಮೃದ್ಧಿಯ ತಾಣವಾಗಿ ಮೆರೆದಿತ್ತು ಈ ನಮ್ಮ ಕೆಳದಿ ಸಂಸ್ಥಾನ. ಕೆಳದಿ ಸಂಸ್ಥಾನವನ್ನ ಆಳಿದ ಅರಸರು ಮೊದಲಿಗೆ ವಿಜಯನಗರ ಅರಸರ ಸಾಮಂತರಾಗಿದ್ದು, ಅವರ ಪತನದ ನಂತರ ತಮ್ಮದೇ ಆದಂತಹ ಸ್ವತಂತ್ರ ಅಸ್ತಿತ್ವವನ್ನ ರೂಢಿಸಿಕೊಳ್ತಾರೆ. ಕೆಳದಿ ಸಂಸ್ಥಾನವು ಕೆಳದಿ, ಇಕ್ಕೇರಿ, ಬಿದನೂರು, ಕವಲೇದುರ್ಗ ಸೇರಿದಂತೆ 8 ಮಾಗಣೆಗಳನ್ನ ಒಳಗೊಂಡಿತ್ತು. ಮೆಣಸು, ಅಡಕೆ, ತಂಬಾಕು, ಶ್ರೀಗಂಧ, ಏಲಕ್ಕಿ ಇವರ ಪ್ರಮುಖ ಬೆಳೆಗಳಾಗಿದ್ದವು. ವೆಂಕಟಪ್ಪ ನಾಯಕನು ಕೆಳದಿಯ ಮೇಲೆ ದಂಡೆತ್ತಿ ಬರುವ ಬಿಜಾಪುರದ ಸುಲ್ತಾನನನ್ನ ಸೋಲಿಸಿ ಅದರ ಸಂಕೇತವಾಗಿ ಹಾನ್ಗಲ್ಲಿನಲ್ಲಿ ವಿಜಯ ಸ್ತಂಭನವನ್ನ ಸ್ಥಾಪಿಸುತ್ತಾನೆ. ಕೆಳದಿ ಸಂಸ್ಥಾನದ ಪ್ರಮುಖ ಅರಸನಾದ ಶಿವಪ್ಪ ನಾಯಕ ಬಿದನೂರು ರಾಜಧಾನಿಯನ್ನ ಅಭಿವೃದ್ಧಿಪಡಿಸಿ ಕೋಟೆಗಳನ್ನ ನಿರ್ಮಿಸುತ್ತಾನೆ. ಈತನ ಆಡಳಿತ ವ್ಯವಸ್ಥೆಯು ಶಿವಪ್ಪ ನಾಯಕನ ಶಿಸ್ತು ಅಂತಾನೆ ಪ್ರಸಿದ್ಧಿ ಪಡೆಯುತ್ತೆ. ಪೋರ್ಚುಗೀಸರನ್ನು ಸೋಲಿಸಿದ ಹೆಗ್ಗಳಿಕೆ ಇವನಿಗೆ ಸಿಗುತ್ತೆ. ಈತನು 1645ರಿಂದ 1660ರ ವರೆಗೆ ಆಳ್ವಿಕೆಯನ್ನ ನಡೆಸುತ್ತಾನೆ. ಹಿರಿಯ ಸೋಮಶೇಖರ ನಾಯಕನಾದಂತಹ ಪತ್ನಿಯಾದಂತಹ ಶಿವ ಚೆನ್ನಮ್ಮಳು ತನ್ನ ಸಾಹಸ ಹಾಗೂ ಸಾಮರ್ಥ್ಯಗಳಿಂದ ಕೆಳದಿ ಸಂಸ್ಥಾನವನ್ನ ಉತ್ತಮಗೊಳಿಸುತ್ತಾಳೆ. ಹುಲಿಕೆರೆ ಎಂಬಲ್ಲಿ ಕೋಟೆಯನ್ನ ಕಟ್ಟಿಸಿ ಚೆನ್ನಗಿರಿ ಎಂದು ಹೆಸರಿಡ್ತಾಳೆ. ಶಿವಾಜಿಯ ಮಗನಾದಂತಹ ರಾಜಾರಾಮನಿಗೆ ಆಶ್ರಯವನ್ನ ನೀಡಿ ಔರಂಗಜೇಬನಂತಹ ಪ್ರಬಲನನ್ನು ಎದುರಿಸಿದ ದಿಟ್ಟೆ ಹೀಗೆ. ಇಮ್ಮಡಿ ಬಸವಪ್ಪ ನಾಯಕನ ಕಾಲದವರೆಗೂ ಉತ್ತಮವಾಗಿಯೇ ಇದ್ದಂತಹ ಆಡಳಿತವು ವೀರಮ್ಮಾಜಿಯ ಕಾಲದಲ್ಲಿ ಹಿಡಿತ ತಪ್ಪಿ ಕೊಂದಲಗಳ ಗೂಡಾಗುತ್ತದೆ. ಈ ದೌರ್ಬಲ್ಯವನ್ನ ಅರಿತಂತಹ ಹೈದರಾಲಿಯು ಕೆಳದಿಯ ಮೇಲೆ ಆಕ್ರಮಣ ಮಾಡುವುದರೊಂದಿಗೆ ಈ ಸಂಸ್ಥಾನವು ಅವನತಿಯ ಹಾದಿಯನ್ನ ಹಿಡಿಯುತ್ತದೆ. ಕೆಳದಿಯಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನಾ ಕೇಂದ್ರವನ್ನ ನಾವು ನೋಡಬಹುದು. ಇವರು ಡಚ್, ಇಂಗ್ಲಿಷ್ ವಸಾಹತುಗಾರರೊಡನೆ ಸಹ ರಾಜತಾಂತ್ರಿಕ ಸಂಬಂಧವನ್ನ ಬೆಳೆಸಿಕೊಂಡಿರುತ್ತಾರೆ. ಇಕ್ಕೇರಿ ಸಂಸ್ಥಾನ ತನ್ನ ಉನ್ನತಿಯ ಕಾಲದಲ್ಲಿ ಕರ್ನಾಟಕದ ಶಿವಮೊಗ್ಗ, ಇಕ್ಕೇರಿ, ಚಿತ್ರದುರ್ಗ, ಚಿಕ್ಕಮಗಳೂರು, ಹಾಸನ ಜಿಲ್ಲೆ ಮತ್ತು ಬಹುಭಾಗಗಳಲ್ಲದೆ ಕರಾವಳಿಯ ಉತ್ತರದಲ್ಲಿ ಗೋವಾದಿಂದ ಹಿಡಿದು ದಕ್ಷಿಣದಲ್ಲಿ ಕೇರಳದ ಚಂದ್ರಗಿರಿ ನದಿಯವರೆಗಿನ ಪ್ರದೇಶವನ್ನ ಒಳಗೊಂಡಿದ್ದು, ಇವರ ಆಳ್ವಿಕೆಯಲ್ಲಿ ವ್ಯಾಪಾರ, ಉದ್ಯಮಗಳು, ವಾಸ್ತುಶಿಲ್ಪ, ನೃತ್ಯ, ಸಂಗೀತ ಇತ್ಯಾದಿ ಕಲೆಗಳು ಉತ್ತೇಜನವನ್ನ ಪಡೆದುಕೊಂಡಿರುತ್ತವೆ. ನೋಡಿದಷ್ಟು, ತಿಳಿದುಕೊಡದಷ್ಟು ಕುತೂಹಲ ಮೂಡಿಸುವಂತಹ, ರೋಮಾಂಚನಗೊಳಿಸುವಂತಹ ಶಕ್ತಿ ನಮ್ಮ ಕನ್ನಡ ನಾಡು ನುಡಿ ಇತಿಹಾಸಕ್ಕೆ ಇರುವಂತದ್ದು. ಇಂತಹ ಇತಿಹಾಸವನ್ನ ಹೊಂದಿರುವಂತಹ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲಿಯೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತದ್ದು ನಮ್ಮ ಹೆಮ್ಮೆ ಅಂತಾನೆ ಹೇಳ್ಬಹುದು. ಇಲ್ಲಿಯವರೆಗೂ ಕೆಳದಿಯ ಬಗ್ಗೆ ಪರಿಚಯ ಮಾಡಿಕೊಡಲು ಅವಕಾಶ ಕೊಟ್ಟಂತಹ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೂ ಹಾಗೂ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗಕ್ಕೂ ನನ್ನ ಧನ್ಯವಾದಗಳು.
2: ಇದುವರೆಗೆ ಸಾಗರದ ಜ್ಞಾನ ಸಹ್ಯಾದ್ರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ

ಈಗ ಸಂದೇಶಗಳನ್ನ ನೋಡೋಣ. ಕೆಳಗ್ರೆ ಉಷಾ ಗಜೇಂದ್ರ ಬನಕನಹಳ್ಳಿಯಿಂದ ಹಾಯ್ ಗುಡ್ ಈವ್ನಿಂಗ್ ಮ್ಯಾಮ್ಸ್ ಅಂತ ಮ್ಯಾಮ್ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಹಂಪಣ್ಣ ನ್ಯಾಮತಿ ಅವರು ಇಂದಿನ ಕೃಷಿ ರಂಗದಲ್ಲಿ ಕೃಷಿ ತಜ್ಞರಾದ ಸಂತೋಷ್ ಅವರು ರಾಸಾಯನಿಕ ಪದ್ಧತಿಯಲ್ಲಿ ಭತ್ತ ಬೆಳೆಯುವುದರಿಂದ ನೀರು ಮತ್ತು ಭೂಮಿ ಮಲಿನವಾಗುವುದಲ್ಲದೆ ರೈತರಿಗೂ ಮತ್ತು ಗ್ರಾಹಕರಿಗೂ ತೊಂದರೆ. ಸಾವಯವದಲ್ಲಿ ಭತ್ತ ಹೇಗೆ ಬೆಳೆಯಬಹುದು, ಕೀಟ ನಿಯಂತ್ರಣ ಹೇಗೆ ಮಾಡಬಹುದು ವಿವರವಾಗಿ ತಿಳಿಸಿದರು. ರೈತರು ಸಾವಯವ ಕೃಷಿ ಪದ್ಧತಿಯಲ್ಲಿ ಭತ್ತ ಬೆಳೆಯುವುದರಿಂದ ಹಣದ ಉಳಿತಾಯವೂ ಆಗುತ್ತದೆ, ಅವರ ಆರೋಗ್ಯವೂ ಚೆನ್ನಾಗಿರುತ್ತದೆ, ಗ್ರಾಹಕರ ಆರೋಗ್ಯವೂ ಚೆನ್ನಾಗಿರುತ್ತದೆ, ಪರಿಸರ ಮಾಲಿನ್ಯವೂ ತಪ್ಪುತ್ತದೆ ಅಂತ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿರೋ ನಮ್ಮೆಲ್ಲ ಕೇಳುಗರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಕೇಳಿ. ದುನಿಯಾ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಮನೋಹರ್.

ಇನ್ನು ಮುಂದೆ ಕೇಳಿ ದುಬೈ ಬಾಬು ಚಿತ್ರದ ಗೀತೆ ಹಾಡಿದ್ದಾರೆ ಉಪೇಂದ್ರ, ಸಾಹಿತ್ಯ ಉಪೇಂದ್ರ, ಸಂಗೀತ ವಿ ಶ್ರೀಧರ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 8:45 ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಸಮಯ 9:15:10. ಇದೀಗ ದೀಪ ಅಶೋಕ್ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಕೇಳೋಣ ಡಾಕ್ಟರ್ ದೊಡ್ಡರಂಗೇಗೌಡ ಅವರು ರಚಿಸಿರುವಂತಹ ಗೀತೆ ಹೂವಲ್ಲಿ ಹೂವಾಗು ಮನವೇ.

ಮುಂದಿನ ಗೀತೆಯಾಗಿ ಕೇಳೋಣ. ಡಾಕ್ಟರ್ ಜಿಎಸ್ ಶಿವರುದ್ರಪ್ಪರವರು ರಚಿಸಿರುವ ಈ ಒಂದು ಗೀತೆ, ಪ್ರೀತಿ ಎಂದರೇನು.

ಇದುವರೆಗೂ ದೀಪಾ ಅಶೋಕ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ 9:30. ಇನ್ನು ಮುಂದೆ ರೇಡಿಯೋ ಸ್ಕೋಪ್ ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ